ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ. ಸಂಚಿಕೆಯಲ್ಲಿ ಕೃಷಿಯಲ್ಲಿ ಕೃತಕ ಬುದ್ಧಿ

ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ಸೋಮವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿವಾಹನ ಶಕೆ 1948ರ ಆಷಾಢ ಮಾಸದ ಮೊದಲನೆಯ ದಿನ, ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 22ನೇ ತಾರೀಕು. ಈಗ ಸಮಯ 5:58:55. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸುಪ್ರಭಾತದೊಂದಿಗೆ ಅಪೂರ್ವ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಧಾರವಾಡ. ಸಮಯ 6 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳೋಣ. ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
0: ಈಗ ಕಲ್ಪನಾ ಹೆಗಡೆ ಅವರಿಂದ ಚಿಂತನ.
2: ಕಾಲಚಕ್ರ ಉರುಳುವ ವೇಗ ಎಷ್ಟೊಂದು ರಭಸವಾಗಿದೆ ಎಂದರೆ, ನಾವು ಸಾಗಿ ಬಂದ ದಾರಿಯತ್ತ ಹಿಂದಿರುಗಿ ನೋಡಿದರೆ ನಮ್ಮ ಕಣ್ಣನ್ನೇ ನಮಗೆ ನಂಬುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ತಾಂತ್ರಿಕ ಜಗತ್ತು ಮುಂದುವರೆದ ರೀತಿಯನ್ನು ಅವಲೋಕಿಸಿದರೆ ಮೂಗಿನ ಮೇಲೆ ಬೆರಳಿಡುವಂತಾಗುತ್ತದೆ. ಈಗ ಕೆಲವು ವರ್ಷಗಳ ಹಿಂದೆ ತಂತ್ರಜ್ಞಾನ ಎಂಬುದು ನಗರಗಳಿಗೆ, ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇಂದು ಅಂಗೈ ಅಗಲದ ಸ್ಮಾರ್ಟ್ಫೋನ್ ಇಡೀ ಬ್ರಹ್ಮಾಂಡವನ್ನೇ ನಮ್ಮ ಜೇಬಿಗೆ ಇಳಿಸಿದೆ. ಇವನ್ನೆಲ್ಲ ನೋಡಿದಾಗ ಒಂದು ಕಡೆ ಮನುಷ್ಯನ ಬುದ್ಧಿವಂತಿಕೆಯ ಬಗ್ಗೆ ಹೆಮ್ಮೆ ಎನಿಸುತ್ತದೆ, ಅದೇ ಸಮಯಕ್ಕೆ ಇನ್ನೊಂದು ಕಡೆ ಅಷ್ಟೇ ಭಯವೂ ಕಾಡುತ್ತದೆ. ಇಂದು ಎಲ್ಲೆಂದರಲ್ಲಿ ಸುನಾಮಿಯಂತೆ ಅಪ್ಪಳಿಸುತ್ತಿರುವ ಅಲೆ, ಅದುವೇ ಕೃತಕ ಬುದ್ಧಿಮತ್ತೆ ಅಥವಾ AI. ಇದೊಂದು ಬೌದ್ಧಿಕ ಕ್ರಾಂತಿ. ಇದು ತಾಂತ್ರಿಕತೆಯೋ ಮಾಂತ್ರಿಕತೆಯೋ ಎಂಬ ಪ್ರಶ್ನೆ ಹುಟ್ಟುವುದು ಸಹಜ. ಇದು ಕೇವಲ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೋ ಇನ್ಯಾರಿಗೋ ಸೀಮಿತವಾಗಿರದೆ ಕೃಷಿ ಮಾಡುವ ರೈತನಿಂದ ಹಿಡಿದು ಅಡುಗೆ ಮನೆಯಲ್ಲಿರುವ ಗೃಹಿಣಿಯರವರೆಗೆ, ಚಿಕ್ಕ ಮಕ್ಕಳಿಂದ ನಿವೃತ್ತರಾದ ಹಿರಿಯರವರೆಗೆ ಎಲ್ಲರ ಬದುಕನ್ನೂ ಆವರಿಸಿದೆ. ಭಾಷೆಯ ಹಂಗಿಲ್ಲದೆ AI ಅಸ್ತ್ರವನ್ನು ಬಳಸಿಕೊಂಡು ಮನೆಯಲ್ಲೇ ಕುಳಿತು ಹಣ ಗಳಿಸುವ ಯಂತ್ರವೂ ಆಗಿದೆ. ಇದೊಂದು ಜ್ಞಾನದ ಆಗರ ಎಂದರೆ ತಪ್ಪಿಲ್ಲ. ಕೇವಲ ಕೈ ಬೆರಳುಗಳ ಚಲನೆ, ಕ್ಷಣ ಮಾತ್ರದಲ್ಲಿ ಪರದೆಯ ಮೇಲೆ ಉತ್ತರ ಸಿಗುತ್ತದೆ. ಇದು ಎಲ್ಲಾ ಕ್ಷೇತ್ರವನ್ನು ಆವರಿಸಿಕೊಂಡಿದೆ. ಆರೋಗ್ಯ ಕ್ಷೇತ್ರದಲ್ಲಿ ರೋಗಗಳ ಪತ್ತೆ ಹಚ್ಚುವುದು, ಔಷಧಗಳ ಸಂಶೋಧನೆ, ಬ್ಯಾಂಕಿಂಗ್, ಸಾರಿಗೆ, ಉದ್ಯಮ, ಶಿಕ್ಷಣ ಮುಂತಾದವುಗಳಲ್ಲಿ AI ಪ್ರಮುಖ ಪಾತ್ರ ವಹಿಸುತ್ತದೆ. AI ಎಂದರೆ ಯಂತ್ರಗಳು ಅಥವಾ ಕಂಪ್ಯೂಟರ್ಗಳು ಮನುಷ್ಯನಂತೆ ಯೋಚಿಸುವ, ಕಲಿಯುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವ ತಂತ್ರಜ್ಞಾನವಾಗಿದೆ. ಮನುಷ್ಯನು ಮಾಡುವ ಕೆಲಸವನ್ನು ಮನುಷ್ಯನಂತೆ ಮಾಡುತ್ತದೆ. ಇದು ನಮ್ಮ ದೈನಂದಿನ ಜೀವನವನ್ನು ಸರಳಗೊಳಿಸುವ ಯಂತ್ರ. ಇದು ನಮಗಾಗಿ ಬರೆಯುತ್ತದೆ, ನಮಗಾಗಿ ಯೋಚಿಸುತ್ತದೆ. ಆದರೆ ನಾವೇ ಸೃಷ್ಟಿಸಿದ ಯಂತ್ರವು ನಮ್ಮದೇ ಯೋಚನಾಲಹರಿಯನ್ನೇ ಹತೋಟಿಗೆ ತೆಗೆದುಕೊಳ್ಳುವಾಗ ನಾವು ಭಸ್ಮಾಸುರನ ಹಾದಿಯಲ್ಲಿ ಇದ್ದೇವೆಯೇ ಎಂಬ ಅನುಮಾನವು ಮೂಡುತ್ತದೆ. ಈಗೀಗ ಇದು ಸಾಹಿತ್ಯ, ಕಲೆಯಂತಹ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿದ್ದು ದೊಡ್ಡ ಚರ್ಚೆಯ ವಿಷಯವಾಗಿದೆ. ಹೌದು, ಇದು ಸಾಹಿತ್ಯದ ಮಾಹಿತಿಯ ಜೊತೆಗೆ ಕವನ ಕಥೆಗಳನ್ನು ಬರೆಯಬಲ್ಲದು. ಭಾವನೆಗಳಿಲ್ಲದ ಪದಗಳು ಕವನವಾಗಬಲ್ಲುದೇ? ಇದು ಬರಹಗಾರನಿಗೆ ಸವಾಲೇ ಸರಿ. ಕವಿಯ ಆತ್ಮ ಸಂವೇದನೆ, ಭಾವ, ವೈಚಾರಿಕತೆ, ವೇದನೆ, ಒಳನೋಟವನ್ನು ತೆರೆದಿಡುವ ಪ್ರಾಮಾಣಿಕ ಪ್ರಯತ್ನಕ್ಕೆ ಇದು ಹೇಗೆ ತಾನೇ ಸಾಟಿಯಾದೀತು? ಅಸ್ತಿತ್ವ ಎನಿಸಿದರೂ ಅಸ್ತಿತ್ವದ ನೈಜ ಬೇರುಗಳಿರುವುದಿಲ್ಲ. ಭಾವನೆಗಳನ್ನು ವಿವರಿಸಲು ನಾವು ಯಂತ್ರದ ಮೊರೆ ಹೋದರೆ ನಮ್ಮೊಳಗಿನ ಜೀವನ ಪ್ರೇಮ ಎಂಬ ದ್ರವ್ಯ ಬತ್ತಿ ಹೋಗುತ್ತದೆ. ಈ ಯಂತ್ರಗಳಿಗೆ ಭಾಷೆ ಗೊತ್ತು, ಮುಖಚರ್ಯ ಗೊತ್ತು, ಆದರೆ ನಮ್ಮ ನೋವು ನಲಿವುಗಳಿಗೆ ಸ್ಪಂದಿಸಲಾಗದು. ಇದರ ಜೊತೆ AI ದುರುಪಯೋಗದ ಸಾಧ್ಯತೆಗಳು ಹೆಚ್ಚಾಗುತ್ತಿವೆ. ಸೈಬರ್ ಅಪರಾಧಗಳು,

0: ಗೌಪ್ಯತೆಯ ಸಮಸ್ಯೆಗಳು, ನಕಲಿ ಮಾಹಿತಿಗಳು ಹೆಚ್ಚಾಗುವ ಸಾಧ್ಯತೆಗಳಿರುವುದರಿಂದ ಸರಿಯಾದ ನಿಯಂತ್ರಣ ಮತ್ತು ನೈತಿಕ ಮಾರ್ಗಸೂಚಿಗಳು ಅಗತ್ಯವಾಗಿವೆ. ಯಾವುದೇ ಆವಿಷ್ಕಾರವಿರಲಿ, ಅಲ್ಲಿ ಅನುಕೂಲ ಮತ್ತು ಅನಾನುಕೂಲ ಇದ್ದೇ ಇರುತ್ತವೆ. ಅದಕ್ಕೆ ನಮ್ಮ ಕೈಯಲ್ಲಿರುವ ಈ ಶಕ್ತಿಯನ್ನು ನಾವು ನಮ್ಮ ವಿಕಾಸಕ್ಕೆ ಬಳಸುತ್ತೇವೋ ವಿನಾಶಕ್ಕೆ ಬಳಸುತ್ತೇವೋ ನಮಗೇ ಬಿಟ್ಟಿದ್ದು. ಯಂತ್ರ ನಮ್ಮ ಹಿಡಿತದಲ್ಲಿರಬೇಕೇ ಹೊರತು ನಾವು ಯಂತ್ರದ ಹಿಡಿತದಲ್ಲಿ ಇರಬಾರದು.
1: ಕಲ್ಪನಾ ಹೆಗಡೆ ಅವರಿಂದ ಇದುವರೆಗೆ ಚಿಂತನವನ್ನು ಕೇಳಿದಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ರೈತರಿಗೆ ಸಲಹೆಗಳು.
2: Thirty-five years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 9686860310. Fortis Hospital, Cunningham Road. With you for life.
4: ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:50 ಪ್ರಸಾರವಾಗುತ್ತಿದೆ ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ.
5: ನಮಸ್ಕಾರ ರೈತ ಬಾಂಧವರೇ. ಮುಂಗಾರು ಹಂಗಾಮಿನ ಪ್ರಮುಖ ಬೆಳೆಗಳ ಬೇಸಾಯ ಕ್ರಮಗಳು, ಅದರಲ್ಲಿ ಹೆಸರು ಕಡಿಮೆ ಅವಧಿಯ ದ್ವಿದಳ ಧಾನ್ಯದ ಬೆಳೆಯಾಗಿದೆ. ಸುಮಾರು 70 ದಿನಗಳಲ್ಲಿ ಕೊಯ್ಲಿಗೆ ಬರುವುದರಿಂದ ಎರಡು ಬೆಳೆ ತೆಗೆಯುವ ಸಂದರ್ಭದಲ್ಲಿ ಹೆಚ್ಚು ಪ್ರಯೋಜನಕಾರಿ. ಇದನ್ನು ಮುಂಗಾರು ಹಾಗೂ ಬೇಸಿಗೆಯಲ್ಲಿ ಬೆಳೆಯಲಾಗ್ತದೆ. ಹೆಸರು ಬೆಳೆಯ ತಳಿಗಳು ಅಂದರೆ DGGV ಮತ್ತು DGG. ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ತಳಿಗಳನ್ನು ಬಿತ್ತಬೇಕು. ಬಿತ್ತನೆಗೆ ಬೇಕಾಗುವ ಬೇಸಾಯ ಸಾಮಗ್ರಿಗಳು: ಪ್ರತಿ ಎಕರೆಗೆ ಬೀಜ 5-6 ಕಿಲೋಗ್ರಾಂ, ಕೊಟ್ಟಿಗೆ ಗೊಬ್ಬರ, ಜೈವಿಕ ಗೊಬ್ಬರ 2 ಟನ್, ರೈಸೋಬಿಯಂ 200 ಗ್ರಾಂ, ರಂಜಕ ಕರಗಿಸುವ ಜೈವಿಕ ಗೊಬ್ಬರ 200 ಗ್ರಾಂ. ಇನ್ನು ರಾಸಾಯನಿಕ ಗೊಬ್ಬರಗಳು: ಸಾರಜನಕ 5 ಕಿಲೋಗ್ರಾಂದಿಂದ 10 ಕಿಲೋಗ್ರಾಂ ಆಯಾ ವಲಯಕ್ಕೆ ಸಂಬಂಧಿಸಿದಂತೆ, ರಂಜಕ 10 ಕಿಲೋಗ್ರಾಂದಿಂದ 20 ಕಿಲೋಗ್ರಾಂ ಆಯಾ ವಲಯಕ್ಕೆ ಸಂಬಂಧಿಸಿದಂತೆ, ಗಂಧಕ 8 ಕಿಲೋಗ್ರಾಂ 40 ಕಿಲೋಗ್ರಾಂ ಜಿಪ್ಸಂ ಮುಖಾಂತರ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬಹುದು. ಇನ್ನು ಬಿತ್ತನೆಯ ಸಮಯದಲ್ಲಿ ಭೂಮಿಯನ್ನು ಹದ ಮಾಡಿದ ನಂತರ ಪೂರ್ತಿ ರಾಸಾಯನಿಕ ಗೊಬ್ಬರಗಳನ್ನು ಹಾಗೂ ಗಂಧಕವನ್ನು ಜಿಪ್ಸಂ ಮುಖಾಂತರ ಮಣ್ಣಿನಲ್ಲಿ ಬೆರೆಸಬೇಕು. 30 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬೀಜೋಪಚಾರ ಮಾಡಿದ ಬೀಜ ಬಿತ್ತನೆ ಮಾಡಬೇಕು. ಬಿತ್ತುವಾಗ ರಾಸಾಯನಿಕ ಗೊಬ್ಬರದಿಂದ 7.5 ಸೆಂಟಿಮೀಟರ್ ದೂರ ಮತ್ತು ಬೀಜದಿಂದ ಬೀಜಕ್ಕೆ 7.5-10 ಸೆಂಟಿಮೀಟರ್ ಅಂತರವಿರುವಂತೆ ಬಿತ್ತನೆಯನ್ನು ಮಾಡಬೇಕು. ಸಾಲಿನಿಂದ ಸಾಲಿನ ಅಂತರವನ್ನು 37.5 ಸೆಂಟಿಮೀಟರ್ವರೆಗೆ ಹೆಚ್ಚಿಸಬಹುದು. ರಂಜಕವನ್ನು ಶಿಲಾರಂಜಕದ ರೂಪದಲ್ಲಿ ಮಣ್ಣಿಗೆ ಒದಗಿಸಿ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಎಕರೆ ಪ್ರದೇಶಕ್ಕೆ ಬಿತ್ತುವ ಬೀಜದ ಪ್ರಮಾಣಕ್ಕೆ ಲೇಪಿಸಿ ಬಿತ್ತನೆ ಮಾಡಬೇಕು. ಇದರಿಂದ ರಾಸಾಯನಿಕ ಗೊಬ್ಬರದ ಮೇಲಿನ ಖರ್ಚು ಕಡಿಮೆ ಮಾಡಬಹುದು. ಅಂತರ್ಬೇಸಾಯ: ಬಿತ್ತಿದ 40 ದಿನದೊಳಗಾಗಿ 2 ಸಾರಿ ಅಂತರ್ಬೇಸಾಯ ಮಾಡಿ ಕಳೆ ಹತೋಟಿ ಮಾಡಬೇಕು. ಇಲ್ಲವೇ ಕಳೆ ನಿಯಂತ್ರಣವನ್ನು ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 1.3 ಲೀಟರ್ ಪೆಂಡಿಮಿಥಾಲೇನ್ 30 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. 30 ದಿನಗಳ ನಂತರ 1 ಸಲ ಅಂತರ್ಬೇಸಾಯ ಮಾಡಿ ಕಳೆಗಳನ್ನು ನಿಯಂತ್ರಿಸಬಹುದು. ಕಳೆನಾಶಕವನ್ನು ಸಿಂಪಡಣೆ ಮಾಡುವಾಗ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ಇನ್ನು ಜೈವಿಕ ಗೊಬ್ಬರಗಳ ಬಳಕೆ: ದ್ವಿದಳ ಧಾನ್ಯ ಬೆಳೆಗಳಾದ ಹೆಸರು, ಉದ್ದು, ತೊಗರೆ ಅಲ್ಲದೆ ಎಣ್ಣೆಕಾಳು ಬೆಳೆಗಳಾದ ಶೇಂಗಾ, ಸೋಯಾ ಅವರೆ ಮುಂತಾದ ಬೀಜಗಳನ್ನು ಬಿತ್ತುವ ಮುಂಚೆ ಸೂಕ್ತ ಪುಡಿ ರೂಪದ ಅಥವಾ ದ್ರವ ರೂಪದ ರೈಸೋಬಿಯಂ ಜೈವಿಕ ಗೊಬ್ಬರದೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಏಕದಳ ಧಾನ್ಯಗಳಾದ ಜೋಳ, ಗೋವಿನಜೋಳ, ಭತ್ತ ಮುಂತಾದ ಬೀಜಗಳನ್ನು ಬಿತ್ತುವಾಗ ಪುಡಿ ರೂಪದ ಅಥವಾ ದ್ರವ ರೂಪದ ಅಜೋಸ್ಪಿರಿಲಮ್ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಇನ್ನು ಟ್ರೈಕೋಡರ್ಮ್ ಜೈವಿಕ ಶಿಲೀಂಧ್ರನಾಶಕದ ಉಪಯೋಗ: ಟ್ರೈಕೋಡರ್ಮ್ ಪರಿಸರ ಮಿತ್ರ ಶಿಲೀಂಧ್ರವಾಗಿದ್ದು ಇದು ಭೂಮಿಯಲ್ಲಿರುವ ರೋಗಾಣುಗಳನ್ನು ನಾಶಪಡಿಸಿ ಬೆಳೆಗಳಿಗೆ ಬಾಧಿಸುವ ಸಸಿಕೊಳೆ, ಬುಡಕೊಳೆ, ಬೇರುಕೊಳೆ, ಕತ್ತುಕೊಳೆ ಮುಂತಾದ ರೋಗಗಳನ್ನು ಹತೋಟಿ ಮಾಡ್ತದೆ. ಇದರಿಂದ ಯಾವುದೇ ದುಷ್ಪರಿಣಾಮಗಳಾಗುವುದಿಲ್ಲ. ಜೈವಿಕ ಶಿಲೀಂಧ್ರನಾಶಕವನ್ನು

0: ಟೊಮ್ಯಾಟೊ, ಶೇಂಗಾ, ತೊಗರೆ, ಜೋಳ ಇತ್ಯಾದಿ ಬೆಳೆಗಳಿಗೆ ಬಳಸಬಹುದು. ಟ್ರೈಕೋಡರ್ಮ್ ಪುಡಿಯನ್ನು ಪ್ರತಿ ಕಿಲೋ ಬೀಜಕ್ಕೆ 4 ಗ್ರಾಂ ಪ್ರಮಾಣದಲ್ಲಿ ಲೇಪಿಸಿ ಬಿತ್ತಬೇಕು. ಟ್ರೈಕೋಡರ್ಮ್ ಶಿಲೀಂಧ್ರದಿಂದ ಬೀಜಗಳನ್ನು ಉಪಚರಿಸಿದ್ದಲ್ಲಿ ಶಿಲೀಂಧ್ರನಾಶಕ ಔಷಧಿಗಳನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಬಾರದು.
1: ರೈತರಿಗೆ ಸಲಹೆಗಳನ್ನು ಇದುವರೆಗೆ ಕೇಳಿದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ. ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ದಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ ಎರಡು ಹಾಗೂ ಮೂರನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ನೀಡಲಾಗಿದೆ.
1: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
2: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
1: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
2: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
1: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
4: ನಲ್ಮೆಯ ಕೇಳುಗರೆ, ಯೋಗವೆನ್ನುವುದು ಮಾನವ ಜನ್ಮದ ದುಃಖ ನಿವಾರಣೆಗೆ ಒಂದು ಪರಿಹಾರ. ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಿದ ಈ ಸುಸಂದರ್ಭದಲ್ಲಿ ದೈಹಿಕ ಮಾನಸಿಕ ಪರಿಶುದ್ಧಿ ಅಷ್ಟೇ ಅಲ್ಲದೆ ಯೋಗ ಚಿತ್ತ ವೃತ್ತಿ ನಿರೋಧ, ಚಿತ್ತದ ವೃತ್ತಿಗಳನ್ನು ನಿಯಂತ್ರಿಸುವುದೇ ಅಷ್ಟಾಂಗ ಯೋಗದ ಮೂಲ ಧ್ಯೇಯ. ಲಿಂಗಾಯತ ಧರ್ಮದ ಷಟ್ಸ್ಥಲ ಸಾಧನಾ ಮಾರ್ಗದ ಕೊನೆಯ ಹಂತ ಶಿವಯೋಗ. ಅಂದರೆ ಲಿಂಗಾಂಗ ಯೋಗ ಸಾಧಕನ ದೈಹಿಕ ಮತ್ತು ಮಾನಸಿಕ ದೋಷಗಳನ್ನು ನಿವಾರಿಸಿ ತನ್ಮೂಲಕ ಅಧ್ಯಾತ್ಮ ಸಾಧನೆಯ ಉತ್ತುಂಗಕ್ಕೇರಿಸಿ ಸಾಮರಸ ಸುಖವನ್ನು ಅನುಭವಕ್ಕೆ ತಂದುಕೊಡುತ್ತದೆ. ಈ ಲಿಂಗಾಂಗ ಯೋಗದ ಮಹಿಮೆಯನ್ನು ತಿಳಿಸಿಕೊಟ್ಟವರು ಬಸವಾದಿ ಪ್ರಮಥರು.
3: ತಮ್ಮ ಶ್ರೇಷ್ಠ ವಿಚಾರಗಳಿಂದ ಸದಾ ಮನುಕುಲದ ಚಿಂತನೆಗೆ ಶ್ರಮಿಸಿದವರು ವಚನಕಾರರು. 9 ಶತಮಾನಗಳು ಕಳೆದರೂ ಪ್ರಖರ ವಿಚಾರಗಳಿಂದ ಬೆಳಕು ಬೀರುತ್ತ ಸಾಗಿರುವ 12ನೇ ಶತಮಾನದ ವಚನಗಳ ಶ್ರೇಷ್ಠತೆ ಸಾರುವ ವಚನಾಮೃತ ಸರಣಿಗಿದು ಸ್ವಾಗತ.
4: ಸುಸ್ವಾಗತ.

0: ಗುರು ಉಪದೇಶ ಮಂತ್ರವೈದ್ಯ,
1: ಜಂಗಮ ಉಪದೇಶ ಶಸ್ತ್ರವೈದ್ಯ ನೋಡ,
0: ಭವರೋಗವ ಕಳೆವ ಪರಿಯ ನೋಡ, ಕೂಡಲ ಸಂಗನ ಶರಣರ ಅನುಭವ ಮಡಿವಾಳನ ಕಾಯಕದಂತೆ.

0: ಮಾನವ ದೇಹ ಮದ ಮತ್ಸರಗಳಿಂದಲೇ ಜರ್ಜರಿತವಾಗುವುದು. ಅದಕ್ಕಾಗಿ ಲಿಂಗಾಂಗ ಯೋಗದ ಸಾಧಕನಾಗಬೇಕು. ಎಡಹಸ್ತದಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ಮೂಗಿನ ನೇರ ದೃಷ್ಟಿಯಿಂದ ಅನವರತ ದೃಷ್ಟಿ ಹರಿಸುವುದು ನಮ್ಮ ಉಸಿರಾಟದ ಗತಿ ನಿಯಂತ್ರಿಸಲು ನೆರವಾಗುವುದು. ಆಗ ನಮ್ಮ ಮನಸ್ಸು ನಿಶ್ಚಲಗೊಂಡು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಮುಖ ಮಾಡುವುದು. ಅದೇ ಲಿಂಗಾಂಗ ಯೋಗದ ಸಾಧನೆಯ ಗರಿ.
1: ದೈಹಿಕ ಮಾನಸಿಕ ರೋಗಗಳಿಗಿಂತ ಭೀಕರವಾದ ರೋಗವೆಂದರೆ ಭವರೋಗ. ಅದು ಕೇವಲ ಆಧ್ಯಾತ್ಮಿಕ ಸಾಧನೆಯಿಂದ ಮಾತ್ರ ನಿವಾರಣೆಯಾಗುವಂಥದ್ದು. ಈ ಭವರೋಗವನ್ನು ಗುಣಪಡಿಸಬಲ್ಲದು ಎಂಬುದನ್ನು ವಿವರಿಸುವ ಈ ವಚನ ವಚನಕ್ರಾಂತಿಯ ಜನಕ ಗುರು ಭಕ್ತಿ ಭಂಡಾರಿ ಬಸವಣ್ಣನವರದು.
0: ಜಗತ್ತಿನ ಎಲ್ಲ ಧರ್ಮ ಹಾಗೂ ದಾರ್ಶನಿಕತೆಗಳು ಗುರುವಿನ ಅಗತ್ಯವನ್ನು ಒತ್ತಿ ಹೇಳುತ್ತವೆ. ಗುರು ನಮ್ಮ ಅಜ್ಞಾನವನ್ನು ಕಳೆದು ಜ್ಞಾನದ ಜ್ಯೋತಿಯನ್ನು ಬೆಳಗುವನು. ಸಂಸ್ಕಾರದ ಬಲದಿಂದ ನಮ್ಮನ್ನು ಮಂತ್ರದೇಹಿಯಾಗಿಸಿ ಬಲವಂತನನ್ನಾಗಿ ಮಾಡುವನು.
1: ನಿರ್ಗುಣ ನಿರಾಕಾರನಾಗಿರುವ ಪರಬ್ರಹ್ಮನನ್ನು ಕಾಣಲು ಗುರುವಿನ ಅನುಗ್ರಹ ಬೇಕೇ ಬೇಕು. ಗುರು ಕಾರುಣ್ಯದಿಂದಲೇ ಭವಿಯಾಗಿದ್ದವರು ಭಕ್ತರಾಗಲು ಸಾಧ್ಯ. ಗುರು ತನ್ನ ಉಪದೇಶದಿಂದಲೇ ಕಾಯದ ಕತ್ತಲೆಯನ್ನು ಕಳೆದು ಮನದ ಮಾಲಿನ್ಯವನ್ನು ನಿರ್ಮೂಲನೆ ಮಾಡುವನು. ಮಂತ್ರೋಪದೇಶದ ಮೂಲಕ ಇಷ್ಟಲಿಂಗ ಅನುಗ್ರಹಿಸಿ ಕುರುಹಿನ ಮೂಲಕ ಅರುಹನ್ನು ದಯಪಾಲಿಸಿದವರು.
0: ಊರಿಂಗೆ ದಾರಿಯನ್ನು ಆರು ತೋರಿದರೇನು ಎಂದು ಕೇಳುವ ಕವಿ ಸರ್ವಜ್ಞ, ಗುರುವಿನ ಜಾತಿ ಮುಖ್ಯವಲ್ಲ, ಆತನಲ್ಲಿರುವ ಅಪರಿಮಿತ ಜ್ಞಾನ ಮುಖ್ಯ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಗುರುವಿಗಿಂತಲೂ ಮಿಗಿಲಾದ ಸ್ಥಾನ ಜಂಗಮನದು. ಜಂಗಮ ತತ್ವ ಎನ್ನುವುದು ಲಿಂಗಾಯತ ಧರ್ಮದ ವಿಶಿಷ್ಟವಾದ ಕಲ್ಪನೆ. ಗುರುವಿಗೆ ಮಂತ್ರವೈದ್ಯನೆಂದು ಕರೆಯುವ ಬಸವಣ್ಣನವರು ಜಂಗಮನಿಗೆ ಶಸ್ತ್ರವೈದ್ಯ ಎಂದು ಕರೆದರು.
1: ಜಂಗಮಕ್ಕೆ ಅಪ್ಯಾಯ ಮಾನವಾದರೆ ಲಿಂಗ ಸಂತುಷ್ಟಿಯಯ್ಯ. ಲಿಂಗದ ಮುಖ ಜಂಗಮ, ಜಂಗಮ ಕೆರೆದರೆ ಸ್ಥಾವರ ನೆನೆಯಿತ್ತು ಎಂದು ಹೇಳುವ ಬಸವಣ್ಣನವರು ಜಂಗಮ ತತ್ವದ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಮಹತ್ವವನ್ನು ಮಾರ್ಮಿಕವಾಗಿ ವಿವರಿಸುತ್ತಾರೆ. ನಡೆನುಡಿಗಳಲ್ಲಿ ಸತ್ಯವನ್ನು, ಅಂತರಂಗದಲ್ಲಿ ಶಿವನನ್ನು ತುಂಬಿಕೊಂಡಿರುವ ಮಹಾನುಭಾವಿಯೇ ಜಂಗಮ.
0: ಜಂಗಮ ತನ್ನ ನಂಬಿದ ಭಕ್ತರ ಆತಿಥ್ಯವನ್ನು ಸ್ವೀಕರಿಸುತ್ತಾ ಅವರ ಶ್ರದ್ಧೆ ನಿಷ್ಠೆಗಳನ್ನು ಗಟ್ಟಿಗೊಳಿಸುತ್ತಾ ಮುನ್ನಡೆಯುತ್ತಾರೆ. ಭಕ್ತರಲ್ಲಿರುವ ದೋಷಗಳನ್ನು ಪಟ್ಟಿ ಮಾಡಿ ಯಾರ ಹಂಗೂ ಇಲ್ಲದೆ ಎತ್ತಿ ತೋರಿಸುವ ಶಸ್ತ್ರವೈದ್ಯನಾಗುತ್ತಾರೆ ಜಂಗಮ. ವಿಶ್ವಕ್ಕೆ ಪರಮಾಧಾರನಾದ ಪರಶಿವನೇ ಜಂಗಮ. ಆತ ಲೋಕ ಕಲ್ಯಾಣಕ್ಕಾಗಿ ಚಲಿಸುವ ಜ್ಞಾನಮೂರ್ತಿ.
1: ಗುರು ಜಂಗಮರು ಇಬ್ಬರೂ ಭವರೋಗ ವೈದ್ಯರು. ಅವರು ಕೂಡಲ ಸಂಗನ ಶರಣರು, ಅನುಭಾವ ಸಂಪನ್ನರು. ಅವರಿಂದಲೇ ಅಜ್ಞಾನದ ಕತ್ತಲೆ ಕಳೆದು ಪರಮಸತ್ಯದ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಗುರುಲಿಂಗ ಜಂಗಮ ತತ್ವಗಳು, ಶರಣರ ಅನುಭಾವ ಇವೇ ಭವರೋಗಕ್ಕೆ ಮದ್ದು ನೀಡಿ ಮುಕ್ತಿ ಪ್ರಾಪ್ತಿಯಾಗಲು ನೆರವಾಗುತ್ತವೆ.

ಹುಟ್ಟಿದೆ ಶ್ರೀಗುರುವಿನ ಹಸ್ತದಲ್ಲಿ, ಬೆಳೆದೆನು ಅಸಂಖ್ಯಾತರ ಕರುಣದೊಳಗೆ, ಭಾವವೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿದರು ನೋಡ. ಇಂತಪ್ಪ ತ್ರಿವಿಧಾಮೃತವನ್ನು ದಣಿಯಲೆರೆದು ಸಲಹಿದಿರೆನ್ನ, ವಿವಾಹವ ಮಾಡಿದಿರಿ ಸಯವಪ್ಪ ಗಂಡ.

ನಮಗೆ ಕೊಟ್ಟಿರಿ, ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರೆಲ್ಲರೂ ನೆರೆದು ಬಂದಿರಿ. ಬಸವಣ್ಣ ಮೆಚ್ಚಲು ವಗದನವ ಮಾಡುವೆ ಚನ್ನಮಲ್ಲಿಕಾರ್ಜುನನ ಕೈವಿಡಿದು ನಿಮ್ಮ ತಲೆಗೆ ಹೂವ ತಹೆನಲ್ಲದೆ ಹುಲ್ಲತಾರೆನು. ಅವಧರಿಸಿ ನಿಮ್ಮಡಿಗಳೆಲ್ಲರಲ್ಲೂ ಮರಳಿ ಬೀಯಂಗೈಯುವುದು ಶರಣ.

0: ಡಾಕ್ಟರ್ ಪ್ರೇಮವದ ಹೊಲಗಬಾಳಿಯವರು ಶಿವಶರಣೆ ಅಕ್ಕಮಹಾದೇವಿಯವರ ಮೇಲೆ ಪಿಎಚ್ಡಿ ಮಂಡಿಸಿದವರು. ಬಸವಾದಿ ಪ್ರಮಥರ ವಚನಗಳನ್ನ ಲೀಲಾಜಾಲವಾಗಿ ವಿಶ್ಲೇಷಿಸಬಲ್ಲವರು. ಅಕ್ಕನ ಈ ವಚನದಲ್ಲಿ ಬರುವ ಅನುಭಾವವನ್ನು ಅರ್ಥಗರ್ಭಿತವಾಗಿ ನಿರ್ವಚಿಸಿದ್ದಾರೆ.
1: ಅಕ್ಕ ಮಹಾದೇವಿಯ ಈ ವಚನ ತನ್ನಿಂದ ಯಾವ ತಪ್ಪು ಕೆಲಸ ನಡೆಯುವುದಿಲ್ಲ ಎಂಬ ನಿರ್ಧಾರದಿಂದ ನುಡಿಯುತ್ತಾರೆ. ತನ್ನ ಮನದ ಭಾವನೆಗಳನ್ನು ಹೇಳಿಕೊಳ್ಳಲು ಅಕ್ಕ ವಚನ ಮಾಧ್ಯಮವನ್ನ ಬಳಸಿದ್ದಾರೆ. ಶರಣರನ್ನ ಬೀಳ್ಕೊಂಡು ಶ್ರೀಶೈಲದ ಕಡೆ ನಡೆಯುವ ನಿರ್ಧಾರ ಮಾಡಿದಾಗ ಅವರ ಮನದ ವಿಚಾರಗಳು ಇಲ್ಲಿ ವ್ಯಕ್ತವಾಗಿದ್ದನ್ನು ಗುರುತಿಸುತ್ತೇವೆ. ಉಡುತಡಿಯಿಂದ ಕಲ್ಯಾಣದವರೆಗೆ ಬಂದ ಅಕ್ಕ ಕಲ್ಯಾಣದ ಶರಣರೊಂದಿಗೆ ತನ್ನ ಅನುಭಾವದ ನುಡಿಗಳನ್ನ ಹಂಚಿಕೊಳ್ಳುತ್ತಾರೆ. ಕಲ್ಯಾಣದ ಶರಣರನ್ನ ಬೀಳ್ಕೊಂಡು ಕದಳಿಯ ಬಣದತ್ತ ಸಾಗುವ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ತನ್ನನ್ನು ಗೌರವಿಸಿ ಆದರಿಸಿದ ಎಲ್ಲ ಶರಣ ಶರಣೆಯರಿಗೆ ಹೀಗೆ ಹೇಳುತ್ತಾರೆ. ಗುರುವಿನ ಹಸ್ತದಲ್ಲಿ ಬೆಳೆದ ನಾನು ಅಸಂಖ್ಯಾತರ ಕರಣದೊಳಗಿದ್ದೆ. ಭಾವವೆಂಬ ಹಾಲನ್ನ, ಅಂದರೆ ಅನುಭಾವದ ನೆಲೆಯಲ್ಲಿ, ಅಲೌಕಿಕ ನೆಲೆಯಲ್ಲಿ ಅವರು ಈ ವಚನದ ಸಾಲುಗಳನ್ನು ಹೇಳುತ್ತಾರೆ. ಸುಜ್ಞಾನವೆಂಬ, ಒಳ್ಳೆಯ ಜ್ಞಾನವೆಂಬ ತುಪ್ಪ. ಇಲ್ಲಿ ಭಾವವೆಂಬುದೇ ಹಾಲು, ಸುಜ್ಞಾನವೆಂಬುದೇ ತುಪ್ಪ. ಪರಮಾರ್ಥವೆಂಬ ಸಕ್ಕರೆ, ಅಧ್ಯಾತ್ಮ, ಶಿವಧ್ಯಾನ, ಇಷ್ಟಲಿಂಗ ಪೂಜೆ, ಅದುವೇ ಸಕ್ಕರೆ ಎನ್ನುವ ರೀತಿಯಲ್ಲಿ ಅಕ್ಕ ಮಹಾದೇವಿ ಇಲ್ಲಿ ಹೇಳುತ್ತಾರೆ. ಇಂತಪ್ಪ ತ್ರಿವಿಧಾಮೃತ, ಮೂರು ರೀತಿಯ ಅಮೃತವನ್ನ ದಣಿಯಲೆರೆದು ಸಲುಹಿದಿರೆನ್ನ ಅಂತಂದ್ರೆ ನೀವು ಸ್ವಲ್ಪವೂ ಆಯಾಸ ಮಾಡಿಕೊಳ್ಳಲಾರದೆ ನೀಡಿದಿರಿ, ನನ್ನನ್ನು ಸಾಕಿದಿರಿ, ವಿವಾಹ ಮಾಡಿದಿರಿ, ಸಯವಪ್ಪ ಗಂಡಂಗೆ ಕೊಟ್ಟಿರಿ ಎನ್ನುವ ಸಾಲುಗಳು ಇಲ್ಲಿ ನನಗೆ ಅಧ್ಯಾತ್ಮದ ಅರಿವು ಮೂಡಿಸಿದಿರಿ, ಚನ್ನಮಲ್ಲಿಕಾರ್ಜುನನನ್ನೇ ನನ್ನ ಸಂಗಾತಿ ಎಂದು ಒಪ್ಪಿಕೊಳ್ಳುವ ವಾತಾವರಣ ಇಲ್ಲಿ ಸೃಷ್ಟಿಯಾಯಿತು. ನಾನು ಭವದ ಗಂಡರನ್ನ ಧಿಕ್ಕರಿಸಿ ಅಧ್ಯಾತ್ಮದ ಗಂಡನನ್ನ, ಅಲೌಕಿಕ ಗಂಡನನ್ನ ಒಪ್ಪಿಕೊಳ್ಳುವ ಒಂದು ವಾತಾವರಣ ನನಗೆ ಇಲ್ಲಿಂದ ದೊರಕಿತು ಎಂಬ ಭಾವ ಈ ವಚನದಲ್ಲಿದೆ. ಅಕ್ಕ ಮಹಾದೇವಿ ಕಲ್ಯಾಣದಿಂದ ಬೀಳ್ಕೊಂಡು ಕದಳಿಯ ಬಣದತ್ತ ಹೊರಡುವಾಗ ಎಲ್ಲ ಶರಣ ಶರಣೆಯರು ಅವಳಿಗೆ ವಿದಾಯ ಹೇಳಲು ಕಲ್ಯಾಣದ ಬೀದಿಯ ತುದಿಗೆ ಬಂದಿರುತ್ತಾರೆ. ಆಗ ಅವರೆಲ್ಲರಿಗೂ ಅಕ್ಕ ಈ ರೀತಿ ಹೇಳುತ್ತಾರೆ. ಕೊಟ್ಟ ಮನೆಗೆ ಕಳುಹಲೆಂದು, ಇಂದಿಗೂ ನಮ್ಮ ಲೌಕಿಕ ಜೀವನದಲ್ಲಿ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟಾಗ ಅವಳನ್ನು ಗಂಡನ ಮನೆಗೆ ಕಳುಹಿಸಲು ಸಂಬಂಧಿಕರೆಲ್ಲರೂ ಬಂದಿರುತ್ತಾರೆ. ಹಾಗೆಯೇ ಅಕ್ಕ ಮಹಾದೇವಿಯು ಕೂಡ ಆ ಲೌಕಿಕ ಮದುವೆಗೆ ಅಲೌಕಿಕವಾದ ತನ್ನ ಜೀವನವನ್ನು ಹೋಲಿಸಿ ಈ ವಚನದಲ್ಲಿ ಹೇಳುತ್ತಾರೆ. ಬಸವಣ್ಣ ಮೆಚ್ಚಲು ಒಗೆತನವ ಮಾಡುವೆ, ಬಸವಣ್ಣ ಮೆಚ್ಚುವ ಹಾಗೆ ನನ್ನ ಜೀವನವನ್ನು

0: ನಾನು ಮುನ್ನಡೆಸುವೆ. ಚನ್ನಮಲ್ಲಿಕಾರ್ಜುನನ ಕೈವಿಡಿದು ನನ್ನ ಬಾಳ ಸಂಗಾತಿ, ನನ್ನ ಆಧ್ಯಾತ್ಮ ಸಂಗಾತಿ, ನನ್ನ ಹೃದಯ ಸಂಗಾತಿ ಚನ್ನಮಲ್ಲಿಕಾರ್ಜುನ ಎನ್ನುವುದನ್ನು ಅಕ್ಕ ಮಹಾದೇವಿ ಇಲ್ಲಿ ಹೇಳುತ್ತಾರೆ. ಅಕ್ಕ ಮಹಾದೇವಿಯ ವಚನದ ಈ ಕೊನೆಯ ಸಾಲುಗಳು, ನಿಮ್ಮ ತಲೆಗೆ ಹೂವ ತಹೆಣಲ್ಲದೆ ಹುಲ್ಲತಾರೇನು, ಶಿವಶರಣರಿಗೆ ಯಾವುದೇ ರೀತಿಯ ಕಳಂಕ ಬರಲಾರದ ರೀತಿಯಲ್ಲಿ, ತನ್ನ ತಂದೆ ತಾಯಿಯರಿಗೆ ಅವಮಾನವಾಗಲಾರದ ರೀತಿಯಲ್ಲಿ ಬದುಕುವೆನು, ನಿಮ್ಮ ತಲೆಗೆ ಗೌರವದ ಹೂವು ತೊಡಿಸುವೆನೇ ಹೊರತು ಅವಮಾನದ ಹುಲ್ಲನ್ನ ತೊಡಿಸಲಾರೆ ಎಂಬ ನಿರ್ಧಾರದ ಧ್ವನಿಯನ್ನು ಇಲ್ಲಿ ಧ್ವನಿಯಿಸಿದ್ದಾರೆ. ಅಕ್ಕ ಮಹಾದೇವಿಯ ಈ ವಚನದ ಸಾಲುಗಳ ಒಂದು ಅರ್ಥ ಇಂದಿನ ಯುವಜನಾಂಗಕ್ಕೆ ಯಾಗಬೇಕಾಗಿದೆ. ತಂದೆ ತಾಯಿಯರ ಮನಸ್ಸಿಗೆ ನೋವಾಗಲಾರದ ರೀತಿಯಲ್ಲಿ, ಮನೆತನಕ್ಕೆ ಯಾವುದೇ ಅಪಕೀರ್ತಿ ಬರಲಾರದ ರೀತಿಯಲ್ಲಿ ನಾವು ಹೆಜ್ಜೆ ಇಡಬೇಕಾಗಿದೆ. ಹೀಗೆ ಶ್ರೀಶೈಲದ ಕಡೆ ನಡೆಯುವ ನಿರ್ಧಾರ ಮಾಡಿದಾಗ ಅವಳ ಮನದ ವಿಚಾರಗಳು ಇಲ್ಲಿ ವ್ಯಕ್ತವಾಗಿದ್ದನ್ನು ಗುರುತಿಸುತ್ತೇವೆ.
1: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಚೋಳಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
2: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯ್ ಕುಮಾರ್ ಕಂಬಾರವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
4: ಮತ್ತೆ ಭೇಟಿಯಾಗೋಣ.
3: ನಮಸ್ಕಾರ.
4: ನಮಸ್ಕಾರ.
2: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ರಾಷ್ಟ್ರದ ಪ್ರಗತಿಯಲ್ಲಿ ಅಣುಶಕ್ತಿಯ ಕೊಡುಗೆ ಈ ಬಗ್ಗೆ ಮಾತನಾಡುತ್ತಾರೆ ಕೈಗಾ ಅಣುಶಕ್ತಿ ಕೇಂದ್ರದ ನಿವೃತ್ತ ನಿರ್ದೇಶಕರಾದ ಪ್ರಮೋದ್ ರಾಯಚೂರ್.
5: ಯಾವುದೇ ದೇಶದ ಅಭಿವೃದ್ಧಿಗೆ ಶಕ್ತಿಯ ಅತ್ಯಗತ್ಯ. ವಿದ್ಯುತ್ ಇಲ್ಲದೆ ಕೈಗಾರಿಕೆಗಳು, ಕೃಷಿ, ಆಸ್ಪತ್ರೆಗಳು, ಶಿಕ್ಷಣ, ಸಾರಿಗೆ, ಡಿಜಿಟಲ್ ವ್ಯವಸ್ಥೆಗಳು ಸರಿಯಾಗಿ ಕೆಲಸ ನಿರ್ವಹಿಸಲು ಸಾಧ್ಯವಿಲ್ಲ. ಇಂತಹ ಸಂದರ್ಭದಲ್ಲಿ ಅಣುಶಕ್ತಿ ವಿಶ್ವಾಸಾರ್ಹ ಹಾಗೂ ಶುದ್ಧ ಇಂಧನ ಮೂಲವಾಗಿ ದೇಶದ ಅಭಿವೃದ್ಧಿಗೆ ಮಹತ್ತರವಾದ ಕೊಡುಗೆಯನ್ನು ನೀಡುತ್ತಿದೆ. ಅಣುಶಕ್ತಿಯ ಪ್ರಮುಖ ವಿಶೇಷತೆ ಎಂದರೆ ಅದು ಕಡಿಮೆ ಕಾರ್ಬನ್ ಹೊರಸೂಸುವಿಕೆಯೊಂದಿಗೆ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಉತ್ಪಾದಿಸುತ್ತದೆ. ಕಲ್ಲಿದ್ದಲು ಮತ್ತು ತೈಲ ಆಧಾರಿತ ವಿದ್ಯುತ್ ಉತ್ಪಾದನೆ ಪರಿಸರ ಮಾಲಿನ್ಯ ಹೆಚ್ಚಿಸಿದರೆ ಅಣುಶಕ್ತಿ ಪರಿಸರ ಸ್ನೇಹಿ ವಾಹನವಾಗಿ ವಿದ್ಯುತ್ತನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಸೌರ ಹಾಗೂ ಗಾಳಿ ಶಕ್ತಿಯು ಮಹತ್ವದ್ದಾಗಿದ್ದರೂ ಕೂಡ ಅವು ಹವಾಮಾನ ಅವಲಂಬಿತವಾಗಿವೆ. ಆದರೆ ಅಣು ವಿದ್ಯುತ್ ಸ್ಥಾವರಗಳು ದಿನದ 24 ಗಂಟೆಗಳ ಕಾಲ ನಿರಂತರವಾಗಿ ವಿದ್ಯುತ್ ಉತ್ಪಾದಿಸಬಲ್ಲವು. ಇದರಿಂದ ಕೈಗಾರಿಕೆಗಳು, ರೈಲ್ವೆ, ಆಸ್ಪತ್ರೆಗಳು ಮತ್ತು ಮನೆಗಳಿಗೆ ನಿರಂತರ ವಿದ್ಯುತ್ ಪೂರೈಕೆ ಸಾಧ್ಯವಾಗಿದೆ. ಈ ಸಂದರ್ಭದಲ್ಲಿ ನಾನು ಅದ್ಭುತವಾದಂತಹ ಒಂದು ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನೆ. ಕೈಗಾದ ಯೂನಿಟ್ 1 ನಿರಂತರವಾಗಿ 962 ದಿನಗಳ ವಿದ್ಯುತ್ ಉತ್ಪಾದನೆ ಮಾಡಿ ವಿಶ್ವದಾಖಲೆಯನ್ನು ಸೃಷ್ಟಿಸಿದೆ. ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಕ್ಕೆ ಅಣುಶಕ್ತಿ ಕೇವಲ ವಿದ್ಯುತ್ ಮೂಲವಲ್ಲ, ಅದು ಒಂದು ವೈಜ್ಞಾನಿಕ ಸಾಮರ್ಥ್ಯದ ಪ್ರತೀಕವೂ ಆಗಿದೆ. ಅಣುಶಕ್ತಿ ಕ್ಷೇತ್ರದ ಬೆಳವಣಿಗೆಯಿಂದ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್, ಮೆಟಲರ್ಜಿ, ರೊಬೊಟಿಕ್ಸ್ ಮತ್ತು ಸಂಶೋಧನಾ ಕ್ಷೇತ್ರಗಳಲ್ಲಿ ಮಹತ್ತರ ಪ್ರಗತಿ ಕಂಡುಬಂದಿದೆ. ಸಾವಿರಾರು ವಿಜ್ಞಾನಿಗಳು, ಇಂಜಿನಿಯರ್ಗಳು, ತಾಂತ್ರಿಕ ಸಿಬ್ಬಂದಿಗೆ ಉದ್ಯೋಗಾವಕಾಶಗಳು ಕೂಡ ಸೃಷ್ಟಿಯಾಗಿವೆ. ಭಾರತದ ಅಣುಶಕ್ತಿ ಕಾರ್ಯಕ್ರಮಕ್ಕೆ ದೃಷ್ಟಿದಾನ ಮಾಡಿದ ಮಹಾವಿಜ್ಞಾನಿಯಾದಂಥ ಡಾ ಹೋಮಿ ಜಹಾಂಗೀರ್ ಬಾಬಾ ಅವರ ಕೊಡುಗೆಯನ್ನು ನಾವು ಇವತ್ತು ನೆನಪಿಸಿಕೊಳ್ಳಬೇಕು. ಅವರ ದೂರದೃಷ್ಟಿಯಿಂದ ಭಾರತ ಸ್ವದೇಶಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ಜಗತ್ತಿನಲ್ಲಿ ತನ್ನೆಯಾದದೇ ಆದಂತಹ ಸ್ಥಾನವನ್ನು ನಿರ್ಮಿಸಿಕೊಂಡಿದೆ. ಮುಂತಾದ ಸಂಸ್ಥೆಗಳು ಸುರಕ್ಷಿತ ಅಣುವಿದ್ಯುತ್ ಉತ್ಪಾದನೆ, ಸಂಶೋಧನೆ ಮತ್ತು ತಾಂತ್ರಿಕ ಅಭಿವೃದ್ಧಿಯ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತಿವೆ. ಅಣುತಂತ್ರಜ್ಞಾನ ವೈದ್ಯಕೀಯ ಕ್ಷೇತ್ರ

0: ಕ್ಷೇತ್ರದಲ್ಲಿಯೂ ಕೂಡ ಮಹತ್ತರವಾದ ಸೇವೆ ಸಲ್ಲಿಸುತ್ತಿದೆ. ಕೃಷಿಯಲ್ಲಿ ಉತ್ತಮ ಬೀಜ ತಳಿಗಳ ಅಭಿವೃದ್ಧಿ, ಆಹಾರ ಸಂರಕ್ಷಣೆಯಲ್ಲಿಯೂ ಕೂಡ ಅಣುತಂತ್ರಜ್ಞಾನ ತನ್ನ ಸಹಾಯ ಹಸ್ತವನ್ನು ಹಂಚಿಕೊಂಡಿದೆ. ಅಣು ಕ್ಷೇತ್ರದಲ್ಲಿ ಸುರಕ್ಷತೆ ಅತ್ಯಂತ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಬಹುಪದರ ಸುರಕ್ಷತಾ ವ್ಯವಸ್ಥೆಗಳು, ಕಠಿಣ ನಿಯಮಗಳು ಮತ್ತು ನಿರಂತರ ಮೇಲ್ವಿಚಾರಣೆಯ ಮೂಲಕ ಅಣುವಿದ್ಯುತ್ ಸ್ಥಾವರಗಳು ಸುರಕ್ಷಿತವಾಗಿ ಕಾರ್ಯನಿರ್ವಹಿಸುತ್ತಿವೆ. ಇಂದು ಜಗತ್ತು ಶುದ್ಧ ಮತ್ತು ಹಸಿರು ಶಕ್ತಿಯುತ ಸಾಗುತ್ತಿರುವಾಗ ಅಣುಶಕ್ತಿ ಅತ್ಯಂತ ಮಹತ್ವ ಪಾತ್ರ ವಹಿಸುತ್ತಿದೆ. ಭಾರತ 2047 ಒಳಗಾಗಿ 100 ಗಿಗಾವ್ಯಾಟ್ ಅಣುವಿದ್ಯುತ್ ಉತ್ಪಾದನೆಯ ಒಂದು ಮಹತ್ತರವಾದಂತಹ ಒಂದು ನಿಲುವನ್ನು ಹೊಂದಿದೆ. ಈ ದೃಷ್ಟಿಯಲ್ಲಿ SMR ಅಂದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗಳು ಹಾಗೂ 700 ಮೆಗಾವ್ಯಾಟ್ ವಿದ್ಯುತ್ ರಿಯಾಕ್ಟರ್ಗಳು ಬಹಳಷ್ಟು ಅತ್ಯವಶ್ಯಕವಾಗಿರುವುದರಿಂದ ಸರ್ಕಾರಿ ಸಂಸ್ಥೆಗಳೊಂದಿಗೆ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಕೂಡ ಈ ಕ್ಷೇತ್ರದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲು ಮುನ್ನುಗ್ಗುತ್ತಿವೆ. ಕೊನೆಯಲ್ಲಿ ಅಣುಶಕ್ತಿ ಕೇವಲ ವಿದ್ಯುತ್ ಉತ್ಪಾದನೆಯ ಸಾಧನವಲ್ಲ, ಅದು ರಾಷ್ಟ್ರದ ವೈಜ್ಞಾನಿಕ ಪ್ರಗತಿ, ಕೈಗಾರಿಕಾ ಬೆಳವಣಿಗೆ, ಪರಿಸರ ಸಂರಕ್ಷಣೆ, ಉದ್ಯೋಗ ಸೃಷ್ಟಿ, ಆತ್ಮನಿರ್ಭರತೆ ಭಾರತದ ಕೇಂದ್ರ ಬಿಂದುವಾಗಿದೆ. ಶಕ್ತಿಶಾಲಿ ರಾಷ್ಟ್ರ ನಿರ್ಮಾಣಕ್ಕೆ ಶುದ್ಧ, ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಅಣುಶಕ್ತಿ.
1: ರಾಷ್ಟ್ರದ ಪ್ರಗತಿಯಲ್ಲಿ ಅಣುಶಕ್ತಿಯ ಕೊಡುಗೆ, ಈ ಬಗ್ಗೆ ಮಾತನಾಡಿದವರು ಕೈಗಾ ಅಣುಶಕ್ತಿ ಕೇಂದ್ರದ ನಿವೃತ್ತ ನಿರ್ದೇಶಕರಾದ ಪ್ರಮೋದ್ ರಾಯಚೂರ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಅಣುಶಕ್ತಿಯ ಪ್ರಮುಖ ವಿಶೇಷತೆ ಏನು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಸಮಯ 6:55. ಇನ್ನು ಮುಂದೆ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಕಿರುತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
0: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
0: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
0: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ,
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
0: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
0: ಸಿರಿಗನ್ನಡಂ ಬಾಳಿಗೆ.

ಕೇಳುಗರೆ, ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ, ನ್ಯಾಯಮೂರ್ತಿ ಆರ್ ನಟರಾಜ್. ಈಗ ವಾರ್ತೆಗಳ ವಿವರ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ತೀರ್ಥಗ್ರಾಮದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಮೈಸೂರಿನ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಓಯಾಸಿಸ್ ಮಾಲ್ನಲ್ಲಿ ಆಯೋಜಿಸಿದ್ದ ಹುಬ್ಬಳ್ಳಿ ಹಲಸು ಮೇಳ ದಾಖಲೆಯ 5 ಲಕ್ಷ ರೂಪಾಯಿ ವಹಿವಾಟು 3 ದಿನಗಳಲ್ಲಿ ದಾಖಲಿಸಿದೆ. 4,000ಕ್ಕೂ ಹೆಚ್ಚು ಜನ ಭೇಟಿ ನೀಡಿದ್ದಾರೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ರೈತರಿಂದ ರೈತರಿಗಾಗಿ ಕೃಷಿಕ ಮಹಿಳೆಯರು ತಮ್ಮ ಸಾರಥ್ಯದ ಉತ್ಪಾದಕರ ಕಂಪನಿಗಳಲ್ಲಿ ತಯಾರಿಸಿದ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು, ರಾಜ್ಯದ ವಿವಿಧ ಭಾಗಗಳ ವಿಶಿಷ್ಟ ರುಚಿ ಹಾಗೂ ಬಣ್ಣಗಳ ಹಲಸು ತಳಿಗಳ 20ಕ್ಕೂ ಹೆಚ್ಚು ಬೆಳೆಗಾರರು ತಂದಿದ್ದ ಎಲ್ಲ ಹಲಸಿನ ಸಸಿಗಳು ಹುಬ್ಬಳ್ಳಿ ಹಲಸು ಮೇಳದಲ್ಲಿ ಮಾರಾಟವಾಗಿತ್ತು. ವಿಶೇಷ: ಸಿರಿಧಾನ್ಯಗಳ ಖಾದ್ಯ ತಿನಿಸುಗಳು, ದೇಸಿ ತರಕಾರಿ, ಹಣ್ಣು ಮತ್ತು ಜವಾರಿ ಕಾಳುಗಳ ಬೀಜ ಜಾತ್ರೆ ಗಮನ ಸೆಳೆಯಿತು. ಹಲಸು ಮತ್ತು ಮಾವಿನ ಅಡುಗೆ ಸ್ಪರ್ಧೆಯಲ್ಲಿ ಧಾರವಾಡ ಹಾಗೂ ಗದಗ ಜಿಲ್ಲೆಗಳ ಮಹಿಳೆಯರು ಭಾಗವಹಿಸಿದ್ದರು. ಹುಬ್ಬಳ್ಳಿಯ ಶೀಲಾ ಶ್ರೀಕಾಂತ್ ಮೊದಲ ಬಹುಮಾನ ಪಡೆದರು. ಹಲಸಿನ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಿಹು ಪ್ರದೀಪ್ ಕಬಾಡೆ ಪ್ರಥಮ ಸ್ಥಾನ ಗಳಿಸಿದರು. ಹುಬ್ಬಳ್ಳಿ ಹಲಸಿನ ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಹಜ ಸಮೃದ್ಧದ ವಿಶ್ವಸ್ಥ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
2: 3 ದಿವಸಗಳ ಕಾಲ ಸಾವಿರಾರು ಹಲಸಿನ ಹಣ್ಣುಗಳು ಮಾರಾಟ ಆಗಿದ್ದಾವೆ. ಇಲ್ಲಿ ಬೇರೆ ಬೇರೆ ತಳಿ, ಬೇರೆ ಬೇರೆ ಗಾತ್ರದ ಹಲಸಿನ ಹಣ್ಣುಗಳು.

0: ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು, ಹಪ್ಪಳ, ಚಿಪ್ಸು ಮತ್ತೆ ಅಡಿಗೆಗಳು, ಹಲಸಿನ ಪಾಯಸ, ಹಲಸಿನ ಬೋಂಡ, ಬಜ್ಜಿ, ಬೇರೆ ಬೇರೆ ಪದಾರ್ಥಗಳನ್ನ ಗ್ರಾಹಕರು ಸವಿದಿದ್ದಾರೆ. ಹಲಸಿನ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಹೆಣ್ಮಕ್ಳು ಹಾಗೆ ಗಂಡ್ಮಕ್ಳು ಖುಷಿಯಿಂದ ಭಾಗವಹಿಸಿದ್ರು. ಮೂರನೇ ದಿವಸ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರತಿಭೆಯನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರು. ಅಡುಗೆ ಸ್ಪರ್ಧೆಯಲ್ಲಿ ವಿಶೇಷವಾದ ತಿನಿಸುಗಳನ್ನ ಹೆಣ್ಮಕ್ಳು ಮಾಡ್ಕೊಂಡ್ ಬಂದಿದ್ರು. ಆ ಒಂದೊಂದು ತಿನಿಸು ಕೂಡ ಮುಂದಿನ ದಿನಗಳಲ್ಲಿ ಒಂದೊಂದು ಉದ್ಯಮಿಯಾಗಿ ಬೆಳೆಯುವಷ್ಟು ಅವುಗಳಲ್ಲಿ ವಿಶೇಷ ಇತ್ತು. 4,000-ಷ್ಟು ಜನ ಇಲ್ಲಿಗೆ ಭೇಟಿ ಕೊಟ್ಟಿರಬಹುದು. 3 ದಿವಸದಲ್ಲಿ 4-5 ಲಕ್ಷ ರೂಪಾಯಿ ಮಳಿಗೆಗಳಿಗೆ ವ್ಯಾಪಾರ ಆಗಿದೆ. ಇದೊಂದು ಯಶಸ್ವಿ ಮೇಳ.
1: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೋಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಆಯೋಜಿಸಿದ್ದ ಹೊರನಾಡ ಕನ್ನಡಿಗರ ಕನ್ನಡ ಸಂಘಗಳ 10ನೇ ಮಹಾಮೇಳ, ವಾರದ ಮಲ್ಲಪ್ಪನವರ ಮೊಮ್ಮಗಳು ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪುರಸ್ಕಾರ ಸ್ಥಾಪಿಸಬೇಕು ಎಂಬ ಒತ್ತಾಸೆಯೊಂದಿಗೆ ಸಂಪನ್ನಗೊಂಡಿತು. ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ಗೋವಾ, ಮಧ್ಯಪ್ರದೇಶ, ಹೊಸದಿಲ್ಲಿ, ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಸೋಲಾಪುರ್ ಜಿಲ್ಲೆಯ ಕನ್ನಡ ಸಂಘಗಳ 600-ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಮಹಾಮೇಳದಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಅವರು ಮಹಾಮೇಳದಲ್ಲಿ ಕೈಗೊಳ್ಳಲಾದ ನಿರ್ಣಯಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: 10ನೇ ಮಹಾಮೇಳದ ಗೊತ್ತುವಳಿಗಳು. ಹೊರನಾಡಿನಲ್ಲಿರುವ ಕನ್ನಡ ಶಾಲೆಗಳಿಗೆ ಪುಸ್ತಕ ಮತ್ತು ಪರಿಕರಗಳನ್ನು ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಪೂರೈಸಲು ಆಯಾ ಸರ್ಕಾರಗಳಿಗೆ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡು ಎಂಬ ತಪ್ಪು ವ್ಯಾಖ್ಯಾನದಿಂದ ಹೊರನಾಡಿನಲ್ಲಿ ಅಧ್ಯಯನ ಮಾಡುತ್ತಿರುವ ಮಕ್ಕಳು ಅವಕಾಶ ವಂಚಿತರಾಗುವುದನ್ನು ತಪ್ಪಿಸಲು ವ್ಯಾಖ್ಯಾನವನ್ನು ತಿದ್ದುಪಡಿ ಮಾಡುವುದು. ಕರ್ನಾಟಕದ ಅಕಾಡೆಮಿ ಪುರಸ್ಕಾರ ಪ್ರಶಸ್ತಿಗಳಲ್ಲಿ ಸದಸ್ಯತ್ವ ನೀಡುವಲ್ಲಿ ಹೊರನಾಡ ಕನ್ನಡಿಗರನ್ನು ಪರಿಗಣಿಸಲು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡಿನ ಕನ್ನಡ ಮಕ್ಕಳಿಗೆ ರಾಜ್ಯದಲ್ಲಿ ಅಧ್ಯಯನ ಉದ್ಯೋಗಗಳಲ್ಲಿ ಹೆಚ್ಚಿನ ಅವಕಾಶ ಲಭ್ಯವಾಗುವಂತೆ ನೀತಿಯನ್ನು ವಿಸ್ತರಿಸಲು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಕನ್ನಡ ಮರಾಠಿ ಭಾಷೆಯ ಸಂಸ್ಕೃತಿಯ ಸಂವರ್ಧನೆಗೆ ಶ್ರಮಿಸಿದ ವ್ಯಕ್ತಿ ಸಂಘಟನೆಗಳಿಗೆ ಪ್ರತಿ ವರ್ಷ ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ ಆಯೋಜಿತವಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಸಾಹಿತ್ಯ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಪಾಲ್ಗೊಳ್ಳಲಿದ್ದಾರೆ. ಸಮಾರೋಪ ನುಡಿಗಳನ್ನಾಡಲಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
6: ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿ ಹಾಗೂ ಆಕಾಶವಾಣಿ ಧಾರವಾಡ ಕೇಂದ್ರ ಈ ಎರಡೂ ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದ ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಅನ್ನುವ ವಿಚಾರ ಸಂಕಿರಣ ಏರ್ಪಾಡಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಣ್ಣ ಕಥೆ, ಕಾದಂಬರಿ, ಕಾವ್ಯ ಮತ್ತು ವಿಮರ್ಶೆ ಈ 4 ಸಾಹಿತ್ಯ ಪ್ರಕಾರಗಳನ್ನು ಕುರಿತು ಡಾ ರಾಘವೇಂದ್ರ ಪಾಟೀಲ್, ಪ್ರೊಫೆಸರ್ ಮಲ್ಲಿಕಾರ್ಜುನ ಹಿರೇಮಠ, ಡಾಕ್ಟರ್ ವಿನಿಯಾ ವಕ್ಕುಂದ ಹಾಗೂ ಡಾಕ್ಟರ್ ರಂಗನಾಥ ಕಂಠನಕುಂಟಿ ಅವರು ತಮ್ಮ ಆಲೋಚನಾಪರ ವಿಷಯಗಳನ್ನು ಮಂಡಿಸಲಿದ್ದಾರೆ. ಈ ಸಾಹಿತ್ಯ ರೂಪಗಳು ಅಂದ್ರೆ ಏನು, ಇವುಗಳನ್ನ ಬರೆಯುವ ಹಿಂದಿನ ಒತ್ತಡಗಳೇನು, ಪ್ರೇರಣೆಗಳೇನು, ಕಾರಣಗಳೇನು, ಅಭಿವ್ಯಕ್ತಿಯ ವಸ್ತು ಹೇಗೆ, ಆ ವಸ್ತುವನ್ನು ನಿರ್ವಹಿಸುವ ತಂತ್ರ ಹೇಗೆ, ಭಾಷೆ ಹೇಗೆ, ಮತ್ತು ಈ ಒಟ್ಟಾರೆ ಸಾಹಿತ್ಯದಿಂದ ಆಗುವ ಪ್ರಯೋಜನ ಏನು, ಸಮಾಜ ಅದನ್ನು ಹೇಗೆ ಸ್ವೀಕರಿಸಬೇಕು, ಅವುಗಳ ಪರಿಣಾಮ ಏನು, ಹೀಗೆ ಈ ನಾಲ್ಕು ಸಾಹಿತ್ಯ ಪ್ರಕಾರಗಳ ಅಂತರಂಗ ಬಹಿರಂಗಗಳನ್ನು ಕುರಿತು ಈ ವಿದ್ವಾಂಸರು ತಮ್ಮ ವಿಚಾರಗಳನ್ನು ಮಂಡಿಸ್ತಾರೆ. ಈ ವಿಚಾರ ಮಂಡನೆಯ ನಂತರ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಒಂದು ಚರ್ಚೆ ಕೂಡ ನಡೀತಾ ಇದೆ. ತಮ್ಮೆಲ್ಲರಿಗೂ ಪ್ರೀತಿಯಿಂದ ಆಮಂತ್ರಣವನ್ನು

0: ಕೊಡ್ತಾ ಇದ್ದೇನೆ. ನಮಸ್ಕಾರ.
1: ವ್ಯಾಜ್ಯ ತೀರ್ಮಾನದಲ್ಲಿ ಮಧ್ಯಸ್ಥಿಕೆ ಈಗ ಕೇವಲ ಒಂದು ಆಯ್ಕೆಯಾಗಿ ಉಳಿದಿಲ್ಲ, ಅದೊಂದು ಶಾಸನಬದ್ಧ ಆದೇಶವಾಗಿದೆ. ಪ್ರಕರಣಗಳನ್ನು ಮಧ್ಯಸ್ಥಿಕೆಗೆ ಒಪ್ಪಿಸುವ ಮೂಲಕ ನ್ಯಾಯಾಲಯದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಬಹುದು ಎಂದು ರಾಜ್ಯ ಹೈಕೋರ್ಟ್ ಹಾಗೂ ಬಳ್ಳಾರಿ ಜಿಲ್ಲೆ ಆಡಳಿತಾತ್ಮಕ ನ್ಯಾಯಮೂರ್ತಿ ಆರ್ ನಟರಾಜ್ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬಳ್ಳಾರಿ, ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲೆಗಳ ನ್ಯಾಯಾಧೀಶರಿಗೆ ಮಧ್ಯಸ್ಥಿಕೆ ಕುರಿತ

0: ನ್ಯಾಯಾಧೀಶರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದರು. ನಿಮ್ಮೊಳಗಿನ ಅರಣ್ಯ ಧ್ಯೇಯದೊಂದಿಗೆ ಇಂದು ವಿಶ್ವ ಮಳೆಕಾಡು ದಿನಾಚರಣೆ. ಭೂಗ್ರಹದ ಹವಾಮಾನವನ್ನು ಸ್ಥಿರಗೊಳಿಸುವಲ್ಲಿ, ಶ್ರೀಮಂತ ಜೀವ ವೈವಿಧ್ಯತೆಯನ್ನು ಪೋಷಿಸುವಲ್ಲಿ ಹಾಗೂ ಸ್ಥಳೀಯ ಸಮುದಾಯಗಳನ್ನು ಸುಸ್ಥಿರಗೊಳಿಸುವಲ್ಲಿ ಮಳೆಕಾಡುಗಳ ನಿರ್ಣಾಯಕ ಪಾತ್ರದ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಜೀವಂತ ಔಷಧಾಲಯಗಳು ಎಂದೇ ಪರಿಗಣಿತವಾದ ಮಳೆಕಾಡುಗಳು ಗಣನೀಯ ಪ್ರಮಾಣದಲ್ಲಿ ಇಂಗಾಲದ ಡೈ ಆಕ್ಸೈಡ್ ಅನ್ನು ಹೀರಿಕೊಂಡು ಜಾಗತಿಕ ಮಳೆ ಮಾದರಿಗಳನ್ನು ನಿಯಂತ್ರಿಸುತ್ತವೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಭಾಗದ 41 ವರ್ಷದ ಕೃಷಿ ಕೂಲಿ ಕಾರ್ಮಿಕರೋರ್ವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು ಹಂದಿಜ್ವರ ದೃಢಪಟ್ಟಿದ್ದಾಗಿ ಯಲ್ಲಾಪುರ ತಾಲೂಕು ವೈದ್ಯಾಧಿಕಾರಿ ಡಾ ನರೇಂದ್ರ ಪವಾರ್ ತಿಳಿಸಿದ್ದಾರೆ. ವ್ಯಕ್ತಿಯ ಕುಟುಂಬಸ್ಥರನ್ನು ಚಿಕಿತ್ಸೆಗೆ ಒಳಪಡಿಸಲಾಗಿದ್ದು ಮುಂಜಾಗ್ರತೆ ವಹಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾ ರಮೇಶ್ ರಾವ್ ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ಈಜುಪಟುಗಳ ತಂಡ ಅಹಮದಾಬಾದ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ 79ನೇ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಗೆ ಭಾಜನವಾಗಿದ್ದಾರೆ. 33 ವರ್ಷಗಳ ಪ್ರಾಬಲ್ಯ ಮೆರೆದಿದ್ದಾರೆ. 6 ದಿನಗಳ ಈಜುಕೂಟದಲ್ಲಿ ಕರ್ನಾಟಕ ಒಟ್ಟು 19 ಚಿನ್ನ, 16 ಬೆಳ್ಳಿ, 11 ಕಂಚಿನ ಪದಕಗಳ ಸಹಿತ ಒಟ್ಟು 47 ಪದಕಗಳನ್ನು ಜಯಿಸಿದೆ. ಪುರುಷ ಹಾಗೂ ಮಹಿಳಾ ಈಜು ಸ್ಪರ್ಧೆಗಳಲ್ಲಿ ಒಟ್ಟು 170 ಅಂಕ ಗಳಿಸಿದ ಕರ್ನಾಟಕ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ. ನ್ಯಾಯಮೂರ್ತಿ ಆರ್ ನಟರಾಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ.
2: ಕಾರ್ಯಕ್ರಮ ಸರಣಿ
3: ನೆನಪಾಗಿ ಕಾಡ್ತಾವ ಹಾಡು.
2: ಪರಿಕಲ್ಪನೆ ಹಾಗೂ ಸಂಯೋಜನೆ ಸಿಯು ಬೆಳಕಿ. ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್.
3: ನಮಸ್ಕಾರ ಕೇಳುಗ್ರೆ,

ಇದೊಂದು ಪ್ರಖ್ಯಾತ ಕವಿಯ ಸುಷ್ಟಾವ್ಯ ಹಾಡು. ಅಂದಮೇಲೆ ಛಂದದ ಸಾಹಿತ್ಯಕ್ಕ ಛಂದದ ಸಂಗೀತದ ಮೆರುಗು, ಅದಕ್ಕ ಸುಸ್ವರ ಮೇಳದ ಸಮೂಹ ಗಾಯನದ ಸೊಬಗು, ಸರಳ ಸಾಹಿತ್ಯದೊಂದಿಗೆ ಸಹಜ ಸಂಗೀತ ಸೇರಿ ಸುಮಧುರ ದೇಶಭಕ್ತಿ ಗೀತೆ ಸುಲಲಿತವಾಗಿ ಹರಿದು ಬಂದದ್ದು ಹಿಂಗ.

ಜ್ಞಾನದ ವಿಜ್ಞಾನದ ಕಲೆಯ ಐಸಿರಿ ಸಾರೋದಯ ಧಾರಾನಗರಿ ಅಂತ ಸಾರಿದ ಅಂದದ ಧಾರವಾಡದ ಚಂದದ ಕವಿತೆಗಳ ಕವಿ ಚನ್ನವೀರ ಕಣವಿ ಅವರು ದೇಶ ಪ್ರೇಮದಿಂದ ನಾಡ ಪ್ರೀತಿಯಿಂದ ಬರೆದ ಕವಿತೆ ಇದು. ಈ ದೇಶಭಕ್ತಿ ಕವಿತೆಗೆ ವೃಂದಗಾನದ ರೂಪ ಕೊಟ್ಟು ರಾಗಾಲಾಪದ ಲೇಪ ಮಾಡಿ ಸಂಗೀತ ಅನ್ನೋ ಉಡುಪು ತೊಡಿಸಿದವರು ನಾಡಿನ ಖ್ಯಾತ ಹಿರಿಯ ಸಂಗೀತ ಸಂಯೋಜಕ ವಸಂತ ಕನಕಾಪುರ್. ಹಿಂಗ ತಯಾರಾದ ಈ ದೇಶಭಕ್ತಿ ಗೀತೆಯನ್ನ ಹಾಡಿದವರು ನಮ್ಮ ನಿಲಯದ ಅನುಮೋದಿತ ಕಲಾವಿದರು.

0: ಹಲವು ವರ್ಷಗಳಿಂದ ಈ ಹಾಡು ನಮ್ಮ ನಿಲಯದಿಂದ ಕೇಳಿ ಬರ್ತಾ ಇದೆ. 1969ರಲ್ಲೇ ರಾಷ್ಟ್ರವಂದನಾಕ ಈ ಹಾಡನ್ನ ಧ್ವನಿಮುದ್ರಿಸಿಕೊಳ್ಳಲಾಯಿತು. ಅಂದಿನಿಂದ ಇಂದಿಗೂ ಕಿರಿಯರಿಂದ ಹಿಡಿದು ಹಿರಿಯರು ಈ ಹಾಡನ್ನ ಇಷ್ಟಪಟ್ಟಾರ. ಸಂಗೀತದ ವಿದ್ಯಾರ್ಥಿನಿ ಗ್ರೀಷ್ಮ ಈ ಹಾಡಿನ ಬಗ್ಗೆ ಏನಂದ್ಲು?
1: ಮನೆಯೊಳಗ ಅಭ್ಯಾಸ ಮಾಡ್ಕೊಂಡ್ ಕೂತಾಗ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣ ಧನ ರೇಡಿಯೋ ಒಳಗ್ ಕೇಳಿ ಬಂದಾಗ ಆ ದಿನ ನನ್ ಒಳ್ಳೆ ದಿನ ಆಗಿ ಟರ್ನ್ ಆಗ್ಬಿಡ್ತದ. ಹಂಗ ಈ ಹಾಡು ಕೇಳಲಿಕ್ಕೆ ಬಹಳ ಚಂದ ಅನಿಸ್ತದ. ಮತ್ತ ನಮ್ ಫ್ರೆಂಡ್ಸ್ ಕೂಡ ಈ ಹಾಡು ಕೇಳಿ ಕೇಳಿ ನಮ್ಮೆಲ್ಲ ಯುವಜನರೊಳಗ ಒಂದ್ ಸ್ಫೂರ್ತಿ ಇದು ಹುಟ್ಟಿಸದ ಈ ಹಾಡು. ಹಂಗ ಈ ಹಾಡಿನ ಸಂಗೀತ ಸಂಯೋಜನೆ ಮನಸ್ಸಿಗೆ ಬಹಳ ಮುದನ್ ಇರ್ತದ. ನಾ ಸಣ್ಣಕಿದ್ದಾಗಿಂದನು ಈ ಹಾಡು ಕೇಳ್ಕೋತೇನೆ ಬಂದಿನಿ ಅಂದ್ರು ಈ ಹಾಡು, ಮತ್ತು ಇವತ್ತಿಗೆ ಕೇಳಿದ್ರು ಈ ಹಾಡು, ಮತ್ತ ಹೊಸ ಹಾಡು ಕೇಳಂಗ ಅನಿಸ್ತದ.
0: ಕವಿತೆ ಜನತೆಗೆ ತಲುಪುವುದು ಅಗತ್ಯ ಅಂತ ಸದಾ ಬಯಸ್ತಾ ಬಂದ ಕವಿಗಳಲ್ಲಿ ಒಬ್ರು ಚನ್ನವೀರ ಕಣವಿ ಅವರು. ಅಂತನ ದೇಶಭಕ್ತಿ ಎನ್ನುವ ಮಹತ್ವದ ಜಾಗೃತ ಪ್ರಜ್ಞೆಗೆ ಸರಳ ರೂಪದ ಅಭಿವ್ಯಕ್ತಿ, ಕಾವ್ಯ ಬಂಧದೊಳಗ ನಾದ ಮಾಧುರ್ಯಕ್ಕ ಹೆಚ್ಚು ಒತ್ತು. ಅಂತನ ಇವತ್ತ ನನ್ನ ದೇಶ ನನ್ನ ಜನ ಹಾಡು ನನ್ನ ಜನರ ಪ್ರೀತಿಯ ಹಾಡಾಗಿ ನಮ್ಮವರೆಲ್ಲರ ಮನದೊಳಗ ಹಸಿರಾಗಿ ನಿಂತದ್ದು.

0: ಸರಳ ಪ್ರಾಸ, ಸಹಜ ತಾಳ, ಆಕರ್ಷಕ ಲಯದ ಮಿಡಿತಗಳಿಂದ ಕೇಳುಗನ ಹೃದಯ ಮಿಡಿತದೊಂದಿಗೆ ಮಿಳಿತಗೊಳ್ಳುವ ಈ ಹಾಡು ಹೊರಬಂದದ್ದು ಹೆಂಗ ಹಂಚಿಕೊಂಡ್ರು ಹೆಸರಾಂತ ಕವಿ ನಾಡೋಜ ಚನ್ನವೀರ ಕಣವಿ ಅವರು.
1: 1969 ಪ್ರಜಾರಾಜ್ಯ ದಿನದಂದು ಧಾರವಾಡ ಆಕಾಶವಾಣಿ ತನ್ನ ದೇಶಭಕ್ತಿ ಗೀತೆಗಳ ಮಾಲಿಕೆಯಲ್ಲಿ ಮೊಟ್ಟ ಮೊದಲು ಇದನ್ನು ಪ್ರಸಾರಗೊಳಿಸಿ. ಈ ದೇಶಭಕ್ತಿ ಅನ್ನುವಂತಹದ್ದು ಪ್ರತಿಯೊಬ್ಬರಲ್ಲಿಯೂ ನೆಲೆಗೊಂಡಿರುವಂತಹದ್ದೇ. ಹಾಗೆಯೇ ನನ್ನ ಮನಸ್ಸಿನಲ್ಲಿ ಕೂಡ ಈ ನಾಡಿನ ಬಗ್ಗೆ, ಈ ದೇಶದ ಬಗ್ಗೆ ಏನೋ ನಾನು ಚಿಂತನೆ ಮಾಡ್ತಾ ಇದ್ದೆ. ಅದಕ್ಕೆ ಆಕಾಶವಾಣಿಯವರು ಈ ಪ್ರಜಾರಾಜ್ಯದ ದೇಶಭಕ್ತಿ ಗೀತೆಯನ್ನ ಬರೆದುಕೊಡಬೇಕು ಅಂತ ಕೇಳಿದಾಗ ಅದೇ ಒಂದು ನಿಮಿತ್ತವಾಯಿತು. ಅಂದ್ರೆ ಈ ವಿಚಾರ, ಈ ಭಾವನೆ, ಇವೆಲ್ಲವೂ ನನ್ನ ಮನಸ್ಸಿನಲ್ಲಿ ಹದಗೊಳತನ ಬಂದದ್ವೇ. ಆದರೆ ಕವಿತೆ ಹೊರಬರಲಿಕ್ಕೆ ಒಂದು ನಿಮಿತ್ತ ಬೇಕು, ಕಾರಣ ಬೇಕು. ಆ ದೃಷ್ಟಿಯಿಂದ ಧಾರವಾಡ ಆಕಾಶವಾಣಿ ಈ ಕವಿತೆಗೆ ಒಂದು ನಿಮಿತ್ತವಾಯಿತು ಅಂತ ಅನ್ನೋದನ್ನ ನಾನು ಬಹಳ ಕೃತಜ್ಞತೆಯಿಂದ ಈ ಸಂದರ್ಭದಲ್ಲಿ ನೆನೆಸಿಕೊಳ್ತೇನೆ. ಇದಕ್ಕೆ ತಕ್ಕ ರಾಗ ಸಂಯೋಜನೆ ಮಾಡಿದವರು ಪ್ರಖ್ಯಾತ ಸಂಗೀತ ಸಂಯೋಜಕರಾದ ಶ್ರೀ ವಸಂತ ಕನಕಾಪುರ ಅವರು. ಅಂದು ಆಕಾಶವಾಣಿಯಲ್ಲಿ ಪ್ರಸಾರವಾದಂದಿನಿಂದ ಹಿಡಿದು ಇವತ್ತಿನವರೆಗೂ ಅನೇಕ ಶಾಲೆ ಕಾಲೇಜುಗಳ ವಿದ್ಯಾರ್ಥಿ ಸಮುದಾಯದಲ್ಲಿ, ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಈ ಗೀತೆ ಹೆಚ್ಚು ಜನಪ್ರಿಯವಾಗುತ್ತಾ ಬಂತು. ಒಂದೇ ಜನ್ಮದಲ್ಲಿ ಈ ದೇಶ ಋಣವನ್ನ ನಾವು ತೀರಿಸಲು ಸಾಧ್ಯವಿಲ್ಲ ಎಂಬ ಆಸೆಯದೊಂದಿಗೆ ಈ ಕವಿತೆ ದೇಶಭಕ್ತಿ ಪ್ರೇರಕವಾಗಿರುವ ಹಾಗೆಯೇ ಈ ದೇಶದ ನೆಲ, ಜಲ, ಸಸ್ಯ, ಇಲ್ಲಿಯ ನೂರಾರು ಭಾಷೆಗಳು, ವೇಷ, ಜನಾಂಗ, ಇವುಗಳ ಸಂಸ್ಕೃತಿಯ ಒಂದು ವರ್ಣನೆ ಕೂಡ ಇದೊಂದಿದೆ. ಜೊತೆಗೆ ನಮ್ಮ ಪರಂಪರೆಯ ಸರಿಯಾದ ತಿಳುವಳಿಕೆ ಹಾಗೂ ವರ್ತಮಾನದ ಸ್ಥಿತಿಗತಿಯ ಅರಿವಿನೊಂದಿಗೆ ನಾವು ಮುಂದುವರೆದಾಗ ಈ ದೇಶದ ಭವಿಷ್ಯ ಉಜ್ವಲಗೊಳ್ಳುವುದು ಎಂಬ ಆಸೆಯೂ ಕೂಡ ಇದ್ದಿದೆ. ಅಲ್ಲದೆ ಮುಕ್ತಾಯಗೊಳ್ಳುವ ಈ ಕವಿತೆಯ ನುಡಿಯಲ್ಲಿ ಉಳ್ಳವರು ದೀನ ದಲಿತರ ಕೈ ಹಿಡಿದು ಮೇಲೆತ್ತಿದಾಗ ಈ ದೇಶದ ಬಾಳು ಸಮೃದ್ಧವಾಗಬಲ್ಲದು ಎಂಬ ಧ್ವನಿಯೊಂದಿಗೆ ಈ ಕವಿತೆ ಮುಕ್ತಾಯಗೊಳ್ಳುತ್ತದೆ.
0: ಸಾಹಿತ್ಯ ಅಂತೂ ಹಿಂಗ್ ಸೃಷ್ಟಿಯಾದ್ದು, ಇನ್ನ ಇದಕ್ಕೆ ಸಂಗೀತ ಜೋಡಿಸಿತು. ತಮ್ಮ ಅಪರೂಪದ ಸಂಗೀತ ಸಂಯೋಜನೆಯಿಂದ ನಾಡಿನುದ್ದಕ್ಕೂ ಪ್ರಸಿದ್ಧರಾಗಿರುವ ವಸಂತ ಕನಕಾಪುರ ಅವರು ಹಾರ್ಮೋನಿಯಂ ತಗೊಂಡ ಬಿಟ್ರು. ಯಾವ ರಾಗ ಹಾಕ್ಲಿ, ಯಾವ ಸ್ವರಗಳನ್ನ ಹೊಂದಿಸ್ಲಿ ಅಂತ ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮುಂದೇನಾಯ್ತು ಕೇಳ್ರಿ ವಸಂತ ಕನಕಾಪುರ ಅವರ ಹೇಳ್ತಾರೆ.
2: ಈ ದೇಶಭಕ್ತಿ ನಾನು ಕಂಪೋಸ್ ಮಾಡಬೇಕ ಬಹಳ ರೆಫರೆನ್ಸ್ ತಗೊಂಡು ಮಾಡಿದೆ. ನಾನು ಬೇಸ್ ಆಗಿಕೊಂಡು ಈ ನನ್ನ ದೇಶ ನನ್ನ ಜನ ಮಾಡಿದೆ. ಪ ಪ ಗ ರಿ ಸ ನಿ ರಿ ಸ ಪ ನಿ ಪ ಮ ಸ ಪ ಪ ಪ ಸ ಗ ಮ.

0: ಈಗ ಬ್ಯಾಕ್ಗ್ರೌಂಡ್ ಮಾಡಿಸ್ಕೊಂಡಿದೆ. ದೀಪಳ ಸುದ್ದೇಶ್ವರ ಪಗರಿ ಸನಿರಿ ಸನಿ ಪ ಮಗ ಪ ಸಗ ಮಗ ಅಲ್ಲಿಗೆ ಒಂದು ಸ್ವಲ್ಪ ಶುದ್ಧ ದೈವತ ಕುಡಿಸಿ ಅದೊಂದು ಸ್ವಲ್ಪ ಲೀಲ್ಟ್ ಮಾಡಿಕೊಂಡು ದೀಪಳ ಆಧಾರ ಇಟ್ಕೊಂಡು ನಾನು ಕಂಪೋಸಿಷನ್ ಮಾಡಿದ್ದೀನಿ. ಗ್ರೂಪ್ ಸಾಂಗ್ ಮಾಡಿದ್ದೀನಿ. ಗಂಡ ನಾಲ್ಕು ಮಂದಿ ಗಂಡಸರು ನಾಲ್ಕು ಮಂದಿ ಹೆಣ್ಮಕ್ಳು ಎಲ್ಲ ಕೂಡಿ ಹರಿಸಿದ್ದೆ. ಮೇಲೆ ಅದಕ್ಕೆ ಸಮರ್ಪಕವಾದ ಬ್ಯಾಕ್ಗ್ರೌಂಡ್ ಹಾಕಿ ಕಂಪೋಸಿಷನ್ ಮಾಡಿ ಬಾಲಕನ ಸಿದ್ಧ ಬ್ಯಾಕ್ಗ್ರೌಂಡ್ ಸಿದ್ಧ ಕೊಟ್ಟಿದ್ರು. ಆದ್ರೆ ನಿಮ್ಗೆ ಇದ್ರ ಬ್ಯಾಕ್ಗ್ರೌಂಡ್ ನಿರ್ವಹಣೆ ಮಾಡಿದ್ದ ದೇಶಭಕ್ತಿ ಗೀತ ಅಂತಂದ್ರೆ ಕೋರಲ್ ಸಿಂಗ್ ಏನ ಅದಕ್ಕೆ ಕೋರಲ್ ಇದ್ರಿಂದ ಜಾಸ್ತಿ ಭಾವ ಬರ್ತದೆ. ಒಂದು ಗ್ರೂಪ್ ಇರ್ತದಲ್ಲ ಎಲ್ಲಾ ಒಂದು ಭಾವ ಅಲ್ಲಿ ಫಿಟ್ ಆಗ್ತಿರ್ತದೆ ಮತ್ತೆ ಒಳ್ಳೆ ಸ್ಫೂರ್ತಿದಾಯಕ ಇರ್ತದೆ. ಜೀವನ ಬಹಳ ಭಯಂಕರ ಸೇರ್ಬಿಟ್ಟಿರ್ತದೆ. ಹಿಂಗಾಗಿ ಅದನ್ನ ಬಹಳ ಗುರುಪಿನಿಂದ ಹಾಡಿದ್ರು.
1: ಹಾ ಶ್ರೋತೃಗಳೇ, ಒಂದು ರಾಗದ ವಾದಿ ಸಂವಾದಿ ಸ್ವರಗಳ ಸಮೂಹವನ್ನ ಏಕಕಾಲಕ್ಕ ನುಡಿಸುವ ಒಂದು ಸರಿಗಮಗಳ ಬಂಧ ಅಥವಾ ವ್ಯವಸ್ಥೆಗೆ ಕಾರ್ಡ್ ಅಂತ ಹೇಳ್ತಾರೆ. ಅದು ಮಧ್ಯಮ ಷಡ್ಜ ಭಾವ ಆಗಿರಬಹುದು ಅಥವಾ ಷಡ್ಜ ಗಾಂಧಾರ ಭಾವನೂ ಆಗಿರಬಹುದು. ಇಂಥ ಕಾರ್ಡ್ಗಳನ್ನ ಬಳಸಿ ಹಾಡಿನ ಸೊಬಗನ್ನ ಹೆಚ್ಚಿಸೋದು ಈಗಿನ ಹಾಡುಗಳಲ್ಲಿ ರೂಢಿಯಾಗಿದೆ. ಈ ಕಾರ್ಡ್ ಉಪಯೋಗಿಸೋ ಪದ್ಧತಿ ಅನಿವಾರ್ಯ ಅನ್ನೋ ಅಷ್ಟರ ಮಟ್ಟಿಗೆ ಈಗದು ಹಾಸುಹೊಕ್ಕಾಗಿದೆ. ಆದ್ರೆ ಇಂಥ ಕಾರ್ಡ್ಗಳನ್ನ ಆಗಿನ ಕಾಲದೊಳಗ ಈ ಹಾಡಿನೊಳಗ ಉಪಯೋಗಿಸಿದ ಖ್ಯಾತಿ ವಸಂತ ಕನಕಾಪುರ ಅವರದು. ಹಿಂಗಾಗಿ ಒಂಥರ ಪಾಶ್ಚಾತ್ಯ ಸಂಗೀತದ ಮೆರುಕು ಈ ಹಾಡಿಗೆ ದೊರಕಿ ಹಾಡಿನ ಸೌಂದರ್ಯ ಹೆಚ್ಚಾಗಿದೆ ಅಂದ್ರು ಕನಕಾಪುರ ಅವರು.
0: ಕ್ಲಾಸಿಕಲ್ ಬೇಸ್ ಇರ್ತದೆ, ಈ ಕಡೆ ನಾವು ಈ ಕಾರ್ಡ್ ಸಿಸ್ಟಮ್ ಬ್ಯಾಕ್ಗ್ರೌಂಡ್ ಅದು ಎಲ್ಲ ಇರ್ತದೆ. ಹಾಗಾಗಿ ಒಂದ್ ಒಳ್ಳೆ ಗಾರ್ಜಿಯಸ್ ಆಗಿ ಬರ್ತದೆ. ಆಮೇಲೆ ಪಾಶ್ಚಾತ್ಯ ಬ್ಯಾಕ್ಗ್ರೌಂಡ್ ಅದಕ್ಕೆ ಆಡ್ ಮಾಡಿ ಅದಕ್ಕೆ ಹಾಕಿ ಹಿಂಗಾಗಿ ನನಗೆ ಬೇರೆ ಕೊಡ್ತೀನಿ.

0: ಹಿಂಗ ಸಾಹಿತ್ಯ ಸಂಗೀತ ಜೊತೆಗೂಡಿ ನಲಿದಾಡಿ ಎಲ್ಲರ ಮನದೊಳಗ ವಿಶಿಷ್ಟ ಭಾವ ಪ್ರಪಂಚವನ್ನ ಸೃಷ್ಟಿ ಮಾಡಿದ ಈ ಹಾಡು. ಗೃಹಿಣಿ ಶ್ರೀಮತಿ ಸುನೀತಾ ವಾಸರಾಜ್ ಹೇಳಿದ್ರು,
1: ಈ ಹಾಡು ಕಿವಿಗೆ ಬಹಳ ಇಂಪು ಕೊಡ್ತದ, ಮತ್ತ ಕೇಳಿದಾಗ ಒಮ್ಮೆ ಮನಸ್ಸಿಗೆ ಧನ್ಯತಾ ಭಾವ ಉಂಟಾಗ್ತದ. ಈ ಹಾಡನ್ನ ನಾವು ಕಾಲೇಜ್ನಾಗ ಇದ್ದಾಗಿಂದು ಕೇಳ್ಕೋತ ಬಂದಿವಿ. ಇವತ್ತಿಗೂ ಈ ಹಾಡು ಅಷ್ಟ ಹೊಸಾದಂತ ಅನಿಸ್ತದ. ಎಲ್ಲಾ ವಿದ್ಯಾರ್ಥಿಗಳ ಬಾಯಾಗೂ ಈ ಹಾಡು ಇರ್ತದ. ಈ ಹಾಡಿನ ಇನ್ನೊಂದು ವಿಶೇಷತೆ ಏನಂದ್ರ, ಸಮೂಹ ಗಾಯನ ಆಗಿರೋದ್ರಿಂದ ಬಹಳಷ್ಟು ಇಂಪಾಗಿ ಕೇಳ್ಬರ್ತದ. ಮತ್ತೊಮ್ಮೆ ಇನ್ನೊಮ್ಮೆ ಕೇಳ್ಬೇಕಂತ ಅನಿಸ್ತದ.

0: ಅನೇಕ ವರ್ಷಗಳಿಂದ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನ ಪ್ರೀತಿಯಿಂದ ಕೇಳ್ತಾ ಇರೋ ಖ್ಯಾತ ಪುರಾತತ್ವ ಶಾಸ್ತ್ರಜ್ಞ ಡಾಕ್ಟರ್ ಎಸ್ ಕೆ ಜೋಶಿ ಅವರು ಈ ಹಾಡಿನ ಬಗ್ಗೆ.
1: ಇಂತಹ ಹಾಡುಗಳನ್ನ ಕೇಳುವಾಗ ಮೈ ಕೊಳಕಾಗುತ್ತೆ. ನಿಜವಾಗಿ ಒಂದು ಸ್ಫೂರ್ತಿಯನ್ನು ಕೊಡುವಂತಹದ್ದು, ಸಮಾಜವನ್ನು ಎತ್ತಿ ಹಿಡಿಯುವಂತಹದ್ದು, ವೆಸ್ಟ್ ಸೆಮಸ್ಟ್ಗಳನ್ನ ಒಂದು ಆದರ್ಶದ ಮಾರ್ಗಗಳಿಗೆ ಕರೆದುಕೊಂಡು ಹೋಗುವಂತಹ ಈ ಕವಿತೆಗಳು ನಾವು ಬಹಳ ವರ್ಷಗಳಿಂದ ಕೇಳ್ತಾ ಇದ್ದೀವಿ. ಒಳ್ಳೆ ಸ್ಫೂರ್ತಿದಾಯಕವಾದಂತಹ ಹಾಡಿದು ಕಣಿವರು. ನಿಜವಾಗಿಯೂ ಅದು ಅವರ ವಿಶೇಷವಾದಂತಹದ್ದಂದ್ರೆ ಹೃದಯವಂತಿಕೆಯ ಕವಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಿದೆ. ಕಣವಿ ಕವಿಯ ಕವಿತ್ವದ ಕಣಿ ಅಂದಾಗಿದ್ದಾರೆ. ಮನಸ್ಸಿಗೆ ಹೃದಯಕ್ಕೆ ತಟ್ಟುವಂತಹ ವಿಶೇಷ ಒಂದು ಹಾಡು ಹೊರಬಿರ್ತದೆ. ಅದಕ್ಕೆ ಆಕಾಶವಾಣಿ ಎಲ್ಲ ಈ ಕಲಾಕಾರರು ಅಲ್ಲಿಯ ಮನಸ್ಸನ್ನ ಅದರಲ್ಲಿ ಹಾಕಿದಂತಹ ತನ್ಮಯಗೊಳಿಸಿದಂತಹ ವ್ಯಕ್ತಿಗಳು ನಿಜವಾಗಿಯೂ ದೇ ಆರ್ ಡೂಯಿಂಗ್ ಹ್ಯೂಮನ್ ಸರ್ವಿಸ್.
0: ಅದಮ್ಯ ಜೀವನ ಪ್ರೀತಿಯ ಕಾವ್ಯದಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ಅನನ್ಯ ಕಾಣಿಕೆ ನೀಡಿರುವ ಕವಿ ಈ ದೇಶಭಕ್ತಿ ಕವಿತೆಯ ಮೂಲಕ ದೇಶ ಪ್ರಜ್ಞೆಯನ್ನ ಜಾಗೃತಗೊಳಿಸೋದರ ಜೊತೆಗೆ ಸಮೃದ್ಧ ಬಾಳಿನತ್ತ ನಮ್ಮ ಚಿತ್ತ ಹರಿಸಲಿಕ್ಕೆ ಕರೆ ನೀಡ್ಯಾರ. ಆ ಆಶಯಕ್ಕೆ ಸ್ಪಂದಿಸಿರೋ ಸಂಗೀತ ಸಂಯೋಜಕ ಗಾಯಕರ ಧ್ವನಿಯೊಳಗ ಭವ್ಯ ಭವಿಷ್ಯದ ನಿರ್ಮಾಣದ ಕಲ್ಪನೆಯನ್ನ ಸಾಕಾರಗೊಳಿಸ್ಯಾರ. ಹಾಡಿನ ಕೊನೆಗೆ ಬರುವಂತಹ ಹಮ್ಮಿಂಗ್ ವೃಂದಗಾನದ ಕಳೆ ಹೆಚ್ಚಲಿಕ್ಕೆ ಕಾರಣ ಆಗಿದ. ಮೂರು ಗಳಿಗೆಯ ಬಾಳು ಮಗಮಗಿಸುತ್ತಿರಲಿ ಎಂಬ ಹಾರೈಕೆಯ ಈ ಕವಿಯ ಹಾಡು ನಾಲ್ಕು ದಶಕಗಳೇ ಕಳೆದರೂ ತನ್ನ ಅಮರ ಸಂದೇಶದಿಂದ, ಸುಮಧುರ ಸಂಗೀತದಿಂದ ಎಂದೆಂದೂ ಮಗಮಗಿಸುತ್ತಾ ತನ್ನ ಅನರ್ಘ್ಯ ಪರಿಮಳ

0: ಹಾಗೆಡುಗ್ರೆ ಮನಸ್ಸಿನಾಳ ಕಿಳಿದು ನಿಂತ ಶಾಂತ ಮಧುರ ದನಿಗಳೇ, ಕಾಲ ಜಲವ ತಳಕಿಳಿದು ಮಿನುಗುತ್ತಿರುವ ಮಣಿಗಳೇ, ಹೇಗೆ ಅಲ್ಲಿಗಿಳಿದಿರಿ, ಯಾಕೆ ಅಲ್ಲಿ ಉಳಿದಿರಿ, ಎಂದೂ ಮರೆಯಲಾಗದಂತೆ ಹಾಗೆ ಹೇಗೆ ಇರುವಿರಿ ಎನ್ನುವ ಕುತೂಹಲಕರ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನದೊಂದಿಗೆ ಮುಂದಿನ ವಾರ ಮತ್ತೆ ನಿಮ್ಮೊಂದಿಗೆ. ಅದುವರೆಗೆ ನಮಸ್ಕಾರ. ನೆನಪಾಗಿ ಕಾಡ್ತಾವ ಹಾಡು
1: ಕಾರ್ಯಕ್ರಮ ಕೇಳಿದರೆ ಪರಿಕಲ್ಪನೆ ಮತ್ತು ಸಂಯೋಜನೆ ಸಿಯು ಬೆಳ್ಳಕ್ಕಿ, ನಿರೂಪಣೆ ಹಾಗೂ ಪ್ರಸ್ತುತಿ ಮಾಯಾರಾಮನ್.
0: ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನೆನಪಾಗಿ ಕಾಡ್ತಾವ ಹಾಡು.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 7:30
3: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
4: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
3: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
4: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಬುಕ್ ಮಾಡಬಹುದು.
3: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ.
5: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ June 26, 27, 28 ಮುಂಜಾನೆ 10 ರಾತ್ರಿ 9 ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
6: 9848112323
5: ಅಥವಾ
6: 7353112323.
5: ಸಾಲ ಸೌಲಭ್ಯ ಎಸ್ಬಿಐ, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.

0: 8:05ಕ್ಕೆ ಕವಿತಾ ಕಲಬುರ್ಗಿ ಅವರು ಹಾಡಿರುವ ಸುಗಮ ಸಂಗೀತ. 9:15ಕ್ಕೆ ಅರ್ಪಣಾ ಭಕ್ತಿ ಸಂಗೀತದ ಕಾರ್ಯಕ್ರಮ. 9:30ಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30ಕ್ಕೆ ಜಾಯಿಜೂಯಿ ಕೊಂಕಣಿ ಸಾಪ್ತಾಹಿಕ ಸಂಚಿಕೆ ಕಾರ್ಯಕ್ರಮದಲ್ಲಿ ಸ್ಥೂಲಕಾಯಕ್ಕೆ ಕಾರಣ ಹಾಗೂ ಪರಿಹಾರ ಕುರಿತು ಡಾಕ್ಟರ್ ಉದಯ್ ಬಾಂದೆ ಅವರಿಂದ ಮಾಹಿತಿ ಕೇಳುತ್ತೀರಿ.
1: ಇನ್ನು ಮುಂದೆ ಜಾಹೀರಾತು, ನಂತರ 7:35ಕ್ಕೆ ವಾರ್ತೆಗಳನ್ನು ಕೇಳುವಿರಿ.

0: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು: ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ತಮಿಳುನಾಡು ಅನಿಲ ಸೋರಿಕೆ ದುರಂತ, ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಆದೇಶ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಅಮೆರಿಕ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಮಧ್ಯಪ್ರದೇಶದ ಶಿಯೋಪುರ್ ಜಿಲ್ಲೆಯ ಕುನು ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಚೀತಾ ಮಿತ್ರರು, ಚಿರತೆ ಟ್ರ್ಯಾಕರ್ಗಳು, ಸ್ಥಳೀಯ ಅರಣ್ಯ ಸಿಬ್ಬಂದಿ ಮತ್ತು ಪ್ರವಾಸಿ ಮಾರ್ಗದರ್ಶಕರಾಗಿ ಕೆಲಸ ಮಾಡುವ ಸಹರಿಯ ಬುಡಕಟ್ಟಿನ ಸದಸ್ಯರೊಂದಿಗೆ ಅವರು ಸಂವಹನ ನಡೆಸಲಿದ್ದಾರೆ. ಭೇಟಿಯ ನಂತರ ರಾಷ್ಟಪತಿಗಳು ಶಿಯೋಪುರದಿಂದ ಗ್ವಾಲಿಯರ್ಗೆ ತೆರಳಲಿದ್ದಾರೆ. ನಂತರ ಭಾರತೀಯ ವಾಯುಪಡೆಯ ವಿಶೇಷ ವಿಮಾನದಲ್ಲಿ ನವದೆಹಲಿಗೆ ಹಿಂದಿರುಗಲಿದ್ದಾರೆ. ನಿನ್ನೆ ಅವರು ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ದಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ದಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು, ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ದಿಗಾಗಿ ನಿರಂತರ ಪ್ರಯತ್ನಗಳು ನಡೆಯಬೇಕು ಎಂದು ಪ್ರತಿಪಾದಿಸಿದರು. ಭಾರತ ನವದೆಹಲಿಯಲ್ಲಿಂದು ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ 2 ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಲಿದ್ದು, ಈ ಸಭೆಯಲ್ಲಿ 11 ಸದಸ್ಯ ರಾಷ್ಟಗಳ ಭದ್ರತಾ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಇವುಗಳಲ್ಲಿ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇಗಳು ಸೇರಿವೆ. ಈ ಸಭೆಯು ಜಗತ್ತು ಇಂದು ಎದುರಿಸುತ್ತಿರುವ ಭದ್ರತಾ ಸವಾಲುಗಳು ವಿಷಯದ ಮೇಲೆ ಕೇಂದ್ರೀಕರಿಸಿದೆ. ರಾಷ್ಟೀಯ ಭದ್ರತಾ ಬೆದರಿಕೆಗಳು ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಉದಯೋನ್ಮುಖ ಭದ್ರತಾ ಅಪಾಯಗಳಲ್ಲಿ ಹೊಸ ತಂತ್ರಜ್ಞಾನಗಳ ಪಾತ್ರದ ಮೇಲೆ ಚರ್ಚೆಗಳು ಕೇಂದ್ರೀಕೃತವಾಗಿವೆ. 2026ರಲ್ಲಿ ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದರಿಂದ ಈ ಸಭೆ ನಡೆಯುತ್ತಿದೆ. ಭಾರತದ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು

0: ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ತಮಿಳುನಾಡಿನ ತಿರುವಳ್ಳೂರು ಜಿಲ್ಲೆಯ ಪೆರಿಯಪಾಳಯಂನಲ್ಲಿರುವ ಸಮುದ್ರ ಆಹಾರ ರಫ್ತು ಕಂಪನಿಯಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ. ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರೆದಿರುವುದರಿಂದ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ರಾಸಾಯನಿಕ ಜೈವಿಕ ಮತ್ತು ಅಣು ಪ್ರತಿಕ್ರಿಯಾ ತಂಡಗಳು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದು ಕಟ್ಟುನಿಟ್ಟಿನ ಸುರಕ್ಷತಾ ಕ್ರಮಗಳೊಂದಿಗೆ ಅನಿಲ ಸೋರಿಕೆಯನ್ನು ನಿಯಂತ್ರಣಕ್ಕೆ ತಂದಿವೆ. ತಮಿಳುನಾಡು ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದು 24 ಗಂಟೆಗಳೊಳಗೆ ವರದಿ ಸಲ್ಲಿಸಲು 3 ಸದಸ್ಯರ ಸಮಿತಿಯನ್ನು ರಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘಟನೆ ಕುರಿತು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದು ಚಿಕಿತ್ಸೆ ಪಡೆಯುತ್ತಿರುವವರು ಶೀಘ್ರ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ. ಲುಸರ್ನ್ ಸರೋವರದ ಮೇಲಿರುವ ಬರ್ಗೆನ್ಸ್ಟಾಕ್ ರೆಸಾರ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳು ಮಾತುಕತೆ ಪ್ರಾರಂಭಿಸಿವೆ. ಸಭೆಗೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾತುಕತೆಗಳು ಈಗಾಗಲೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿವೆ. ಮಾತುಕತೆ ಪ್ರಾಥಮಿಕವಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕೇಂದ್ರೀಕೃತವಾಗಿದೆ. ಆದರೂ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿದಂತೆ ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳು ಸಹ ಪ್ರಮುಖವಾಗಿ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಇಂದಿನಿಂದ ಯುಜಿಸಿ ಎನ್ಇಟಿ ಜೂನ್ 2026 ಪರೀಕ್ಷೆಯನ್ನು ಪ್ರಾರಂಭಿಸಲಿದೆ. ರಾಷ್ಟೀಯ ಮಟ್ಟದ ಅರ್ಹತಾ ಪರೀಕ್ಷೆಯನ್ನು ಈ ತಿಂಗಳ 30ರವರೆಗೆ ಪ್ರತಿದಿನ 2 ಪಾಳಿಗಳಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುತ್ತದೆ. ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳು ಮತ್ತು ಪಿಎಚ್ಡಿ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಬಯಸುವ ಅಭ್ಯರ್ಥಿಗಳಿಗೆ ಯುಜಿಸಿ ಎನ್ಇಟಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಫಲಿತಾಂಶಗಳನ್ನು ಪ್ರಕಟಿಸಲು ಆರಂಭಿಸಿದೆ. ಒಟ್ಟು ಸ್ವೀಕರಿಸಲಾದ ಅರ್ಜಿಗಳ ಪೈಕಿ ಶೇಕಡ 87ಕ್ಕೂ ಹೆಚ್ಚು ಅರ್ಜಿಗಳ ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ. ಉಳಿದ ಫಲಿತಾಂಶಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದ್ದು ಸಂಪೂರ್ಣ ಪ್ರಕ್ರಿಯೆ ಶೀಘ್ರದಲ್ಲೇ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಸಿಬಿಎಸ್ಇ ತಿಳಿಸಿದೆ. ವದಂತಿಗಳು ಅಥವಾ ಪರಿಶೀಲಿಸದ ಸಾಮಾಜಿಕ ಜಾಲತಾಣದ ಮಾಹಿತಿಯನ್ನು ನಂಬದೆ ಅಧಿಕೃತ ಪ್ರಕಟಣೆಗಳನ್ನಷ್ಟೇ ಅವಲಂಬಿಸುವಂತೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಸಿಬಿಎಸ್ಇ ಮನವಿ ಮಾಡಿದೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಫ್ಲೋರಿಡಾದಲ್ಲಿ ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾನಲ್ಲಿ ಕೊನೆಗೊಂಡಿತು. 21ನೇ ನಿಮಿಷದಲ್ಲಿ ಕೆವಿನ್ ಪಿನಾ ಅದ್ಭುತ ನೇರ ಫ್ರೀಕಿಕ್ ಗಳಿಸುವ ಮೂಲಕ ಕೇಪ್ ವರ್ಡೆ ತಂಡ ಮುನ್ನಡೆ ಸಾಧಿಸಿತು. ಮ್ಯಾಕ್ಸಿ ಅರೌಜೋ ಮತ್ತು ಅಗಸ್ಟಿನ್ ಕ್ಯಾನೋಬಿಯೋ ಅವರ 2 ಗೋಲುಗಳೊಂದಿಗೆ ಉರುಗ್ವೆ ತಂಡ ಪ್ರಾಬಲ್ಯ ಸಾಧಿಸಿತು. ಆದರೂ ಕೇಪ್ ವರ್ಡೆ ತಂಡದ ಪರ ಹೆಲ್ಡರ್ ವರೆಲಾ ಅವರ ಗೋಲಿನಿಂದ ಪಂದ್ಯ 2-2 ಅಂತರದಲ್ಲಿ ಡ್ರಾ ಕೊಂಡಿತು. ಎಚ್ ಗುಂಪಿನ ಪಂದ್ಯಗಳ ಅಂತಿಮ ಸುತ್ತಿಗೆ ಪ್ರವೇಶಿಸಲು 2 ತಂಡಗಳು ತಲಾ 2 ಅಂಕಗಳು ಪಡೆದವು. ಇದಕ್ಕೂ ಮೊದಲು ನಿನ್ನೆ ರಾತ್ರಿ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ಇರಾನ್ ಮತ್ತು ಬೆಲ್ಜಿಯಂ ನಡುವಿನ ಜಿ ಗುಂಪಿನ ಪಂದ್ಯ ಗೋಲುರಹಿತ ಡ್ರಾನಲ್ಲಿ ಅಂತ್ಯಗೊಂಡಿತು. ಅಟ್ಲಾಂಟಾದಲ್ಲಿ ನಡೆದ ಎಚ್ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೌದಿ ಅರೇಬಿಯಾ ವಿರುದ್ದ 4-0 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಸ್ಪೇನ್ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದುಕೊಂಡಿದೆ. ನ್ಯೂಜಿಲೆಂಡ್ ಮತ್ತು ಈಜಿಪ್ಟ್ ತಂಡಗಳ ನಡುವೆ ಇಂದು ನಡೆಯುತ್ತಿರುವ ಜಿ ಗುಂಪಿನ ಪಂದ್ಯ ಪ್ರಗತಿಯಲ್ಲಿದೆ. ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ

0: ನಡುವಿನ ಜೆ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30ಕ್ಕೆ ಆರಂಭವಾಗಲಿದೆ. ಮ್ಯಾಂಚೆಸ್ಟರ್ನಲ್ಲಿ ನಿನ್ನೆ ರಾತ್ರಿ ನಡೆದ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಎ ಗುಂಪಿನ ಪಂದ್ಯದಲ್ಲಿ ಮಾರಿಜಾನ್ ಕಾಪ್ ಅವರ ಅಜೇಯ 81 ರನ್ಗಳ ನೆರವಿನಿಂದ ದಕ್ಷಿಣ ಆಫ್ರಿಕಾ ತಂಡ ಭಾರತವನ್ನು 6 ವಿಕೆಟ್ಗಳಿಂದ ಸೋಲಿಸಿತು. ಭಾರತ ನೀಡಿದ್ದ 159 ರನ್ಗಳ ಗುರಿ ಬೆನ್ನಟ್ಟಿದ್ದ ದಕ್ಷಿಣ ಆಫ್ರಿಕಾ ತಂಡ 19.1 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 160 ರನ್ ಗಳಿಸಿ ಜಯ ಸಾಧಿಸಿತು. ಇದಕ್ಕೂ ಮೊದಲು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿತು. ಶಫಾಲಿ ಶರ್ಮಾ 31 ರನ್ ಗಳಿಸಿದರು. ಚೀನಾದ ಶಾಕ್ಸಿಂಗ್ ನಗರದಲ್ಲಿ ನಡೆದ ಏಷ್ಯನ್ ರಿಲೇಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಭಾರತ ಚಿನ್ನದ ಪದಕ ಗೆದ್ದಿದೆ. ಶ್ರಾಬನಿ ನಂದ, ಎಸ್ಎಸ್ ಸ್ನೇಹ, ಸುದೇಶ್ನ ಶಿವಶಂಕರ್ ಹಾಗೂ ತಮನ್ನ ಒಳಗೊಂಡ ಭಾರತೀಯ ತಂಡ 43.85 ಸೆಕೆಂಡ್ಗಳಲ್ಲಿ ಗುರಿ ತಲುಪುವ ಮೂಲಕ ಅತ್ಯುತ್ತಮ ಸಾಧನೆ ದಾಖಲಿಸಿತು. ಜೆಕಿಯಾ ದೇಶದಲ್ಲಿ ನಡೆದ 56ನೇ ಉಸ್ಟಿನಾಡ್ ಲಾಬೆಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ತಮಿಳುನಾಡು ಅನಿಲ ಸೋರಿಕೆ ದುರಂತ, ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಆದೇಶ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಅಮೆರಿಕ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಕನ್ನಡ ಚಿತ್ರಗೀತೆಗಳು.

0: ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ ಇದುವರೆಗೆ ಶ್ರೀಮಂಜುನಾಥ ಚಿತ್ರದ ಗೀತೆಯನ್ನ ಕೇಳಿದ್ರಿ.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: शुद्धता से भरा निर्मा शुद्ध नमक।
1: ವಂಶಿ ಚಿತ್ರದ ಗೀತೆಯೊಂದನ್ನು ಈಗ ಕೇಳೋಣ. ಹಾಡಿದ್ದಾರೆ ಸೋಹಮ್ ಚಕ್ರವರ್ತಿ.

0: ಜೀ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಎಸ್ ಜಾನಕಿ ಅವರು ಹಾಡಿರುವ ಬೆಳ್ಳಿ ಮೋಡ ಚಿತ್ರದ ಗೀತೆ.

ಚಿತ್ರಗೀತೆ ಕೇಳುತ್ತಿರುವಿರಿ. ಆಕಾಶವಾಣಿ ಧಾರವಾಡ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಸರ್ಫರಾಜ್ ಖಾನ್ ಅವರ ಸಾರಂಗಿ ವಾದನದಲ್ಲಿ ರಾಗ್ ಭಟಿಯಾರ್ ಕೇಳೋಣ. ತಬಲಾ ಸಾಥ್ ನೀಡಿದ್ದಾರೆ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್.

0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈವರೆಗೆ ಸರ್ಫರಾಜ್ ಖಾನ್ ಅವರ ಸಾರಂಗಿ ವಾದನದಲ್ಲಿ ರಾಗ್ ಭಟಿಯಾರ್ ಕೇಳಿದಿರಿ. ಇವರಿಗೆ ತಬ್ಲಾ ಸಾಥ್ ನೀಡಿದವರು ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 9:50.
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50.
0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
3: ಹಾ ಮಕ್ಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
0: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
4: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
5: ನಾನು ಬರಬೇಕಾ?
4: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
5: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
0: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವಾ.

0: ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಈಗ ಮಾಡಿಕೊಳ್ಳೋಣ. ಇನ್ನು ಮುಂದೆ 9:05 ಕವಿತಾ ಕಲಬುರ್ಗಿ ಅವರು ಹಾಡಿರುವ ಸುಗಮ ಸಂಗೀತವನ್ನು ಕೇಳುತ್ತೀರಿ. 9:15 ಅರ್ಪಣಾ ಭಕ್ತಿಗೀತೆಗಳ ಕಾರ್ಯಕ್ರಮ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ 9:30. 10:30 ಜಾಯಿ ಜೂಯಿ ಕೊಂಕಣಿ ಸಾಪ್ತಾಹಿಕ ಸಂಚಿಕೆ ಕಾರ್ಯಕ್ರಮ. ಸ್ಥೂಲಕಾಯಕ್ಕೆ ಕಾರಣ ಹಾಗೂ ಪರಿಹಾರ ಕುರಿತು ಡಾಕ್ಟರ್ ಉದಯ್ ಬಾಂದೆ ಅವರಿಂದ ಮಾಹಿತಿ ಕೇಳುವಿರಿ. 1 ಚಿತ್ರದ ಗೀತೆ 11:00. 11:30 ಪಂಡಿತ್ ಬಸಪ್ಪ ಭಜಂತ್ರಿ ಅಮರಾವತಿ ಅವರ ಕ್ಲಾರಿಯೋನೇಟ್ ವಾದನ ಆಲಿಸುವಿರಿ. ವನಿತಾ ವಿಹಾರ 12:05. ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ, ನಂತರ ಭಾವಗೀತೆ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. ಆರೋಗ್ಯ ಸಂಚಿಕೆಯಲ್ಲಿ ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಪ್ರಗತಿಪಥ 1:00 ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತ ಮಾಹಿತಿ ಕೇಳುವಿರಿ. ಇದು ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಗದಗ ತಾಲೂಕು ಸೊರಟೂರಿನ ಫಕೀರಪ್ಪ ಹಡಪದ್ ಹಾಗೂ ಮೇಳದವರಿಂದ ದೊಡ್ಡಾಟದ ಪದ. ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 1:30. 2:40 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಶರಣಬಸವ ಚೋಡಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ನಂತರ ಹೊಸ ಹಾಡು. ಸಂಜೆಯ ಪ್ರಸಾರದಲ್ಲಿ ಎಂದಿನಂತೆ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರ. ಪ್ರಸ್ತುತಿ ಹರ್ಷವರ್ಧನ್ ಶೀಲ್ವಂತ್. ಕೃಷಿ ರಂಗ 6:51 ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮ. ಹೆಸರು ಮತ್ತು ಉದ್ದು ಬೆಳೆಗಳ ಸುಧಾರಿತ ಉತ್ಪಾದನಾ ತಾಂತ್ರಿಕತೆಗಳು ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಡಿ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. 7:45 ಕಥಾಕಲರವ ಕಾರ್ಯಕ್ರಮ. ವನದೇವತೆ ಮತ್ತು ಕಟ್ಟಿಗೆ ಕಡಿಯುವವ ಕಥೆ ಕೇಳುವಿರಿ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 8:00 ಎಸ್ಎಸ್ಎಲ್ಸಿ ನಂತರ ಮುಂದೇನು? ವೃತ್ತಿಪರ ಡಿಪ್ಲೊಮಾ ಇಂಜಿನಿಯರಿಂಗ್ ನಾನ್ ಇಂಜಿನಿಯರಿಂಗ್ ಕೋರ್ಸ್ಗಳ ಅಧ್ಯಯನ ಹಾಗೂ ಉದ್ಯೋಗಾವಕಾಶ ಕುರಿತು ಸಂದರ್ಶನ. ಭಾಗವಹಿಸುವವರು ಪ್ರೊಫೆಸರ್ ಗಣಪತಿ ಹೆಳವಿ, ಪ್ರೊಫೆಸರ್ ಬನಶಂಕರಮ್ಮ ಲಕ್ಕಣ್ಣವರ್, ಪ್ರೊಫೆಸರ್ ಪರಮೇಶ್ವರ ರಾಠೋಡ್ ಹಾಗೂ ಪ್ರೊಫೆಸರ್ ಸನ್ಮತಿ ಸುಗಂಧಿ. ಸಂದರ್ಶಕರು ಮಾಲಾ ಸಾಮ್ರಾಣಿ. ಪುಷ್ಪಹಾರ್ 8:30 9:15 ನಿಸರ್ಗಜ್ಞಾನಾಮೃತ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. ಇಂದು ರಾತ್ರಿ 9:30 ನಾಟಕ ಕರುಳಿನ ಕೂಗು. ರಚನೆ ಹನುಮಂತ ಜುಟ್ಟಲ್, ನಿರ್ಮಾಣ ಜಿ ಸುರೇಖಾ ಸುರೇಶ್. 10:00 ಶಂಕರ್ ಎಲ್ ಭಟ್ ಅವರಿಂದ ದ್ರೌಪದಿ ಭಕ್ತಿ ಕೀರ್ತನೆ ಕೇಳುವಿರಿ. ಹಲೋ ಅಭಿಲಾಷಾ ನೇರ ಫೋನಿನ್ ಕಾರ್ಯಕ್ರಮ 10:30. ಇದುವರೆಗೆ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಸುಗಮ ಸಂಗೀತ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಈಗ ಕವಿತಾ ಕಲಬುರ್ಗಿ ಅವರಿಂದ ಸುಗಮ ಸಂಗೀತ. ಮೊದಲಿಗೆ ಪ್ರಸನ್ನ ವೆಂಕಟದಾಸರ ಕೃತಿ.

0: ಕವಿತಾ ಕಲಬುರ್ಗಿ ಅವರಿಂದ ಇದುವರೆಗೆ ಸುಗಮ ಸಂಗೀತವನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ಅರ್ಪಣಾ ಭಕ್ತಿಗೀತೆಗಳ ಕಾರ್ಯಕ್ರಮ.
1: Thirty-five years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
0: Arpana karyakramada aarambhadalli ರಾಧಾ ದೇಸಾಯಿ ಹಾಗೂ ವಾಣಿಶ್ರೀ ಕುಲಕರ್ಣಿ ಅವರ ಯುಗಳ ಧ್ವನಿಯಲ್ಲಿ ಮುದ್ದಣ ಕವಿ ರಚನೆ ಕೇಳೋಣ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸ್ನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ನಿಮ್ಗೆ ಕಾಲೇಜ್ ದಿನಗಳು ನೆನಪಿದೆಯಾ?
6: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
5: ಬ್ಯಾಂಕ್ ಅಕೌಂಟ್ ಹಳೆದು ಕೂಡ ಹುಡುಕಬಹುದು.
7: ಎಲ್ಲಿ ಹುಡುಕೋದು?
5: ಉದ್ಗಮ್ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ, ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
7: ಓ,
5: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
6: ಇಂದೇ ಸರ್ಚ್ ಮಾಡ್ತೀನಿ.
5: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
8: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
10: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
0: ನಂದನ ಕಾರ್ಯಕ್ರಮದ ಆರಂಭದ ಗೀತೆ ಸಮಯದ ಗೊಂಬೆ ಚಿತ್ರದ್ದು. ಗೀತೆಯನ್ನು ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ನೀಡಿದವರು ಎಂ ರಂಗರಾವ್.

ಎಸ್ ಜಾನಕಿ ಅವರು ಹಾಡಿರುವ ಸೀತಾ ಚಿತ್ರದ ಗೀತೆ ಕೇಳೋಣ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ.

0: ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ ಎಸ್ಬಿಐ, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.

0: ಶ್ರೋತೃಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲೀರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಗಾನಲಹರಿ
0: ಗಾನಲಹರಿ
1: ಗಾನಲಹರಿ.
3: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮಾಲ್ಗುಡಿ ಶುಭಾ ಅವರ ಯುಗಳ ಧ್ವನಿಯಲ್ಲಿ ಸಾಮ್ರಾಟ್ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಗೀತೆಗೆ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರ ಯುಗಳ ಧ್ವನಿಯಲ್ಲಿ ಟೋನಿ ಚಿತ್ರದ ಗೀತೆ ಕೇಳೋಣ. ದೊಡ್ಡರಂಗೇಗೌಡರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸ್ವರಕಲ್ಪನೆ.

0: ನಂದನ ಕಾರ್ಯಕ್ರಮವನ್ನು ಧಾರವಾಡ ಆಕಾಶವಾಣಿಯಿಂದ ಕೇಳ್ತಾ ಇದ್ದೀರಿ. ಈಗ ಸಮಯ 10:01.
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50.
0: ಶ್ರೇಯಾ ಘೋಷಾಲ್ ಹಾಡಿರುವ ಕಿಚ್ಚು ಚಿತ್ರದ ಗೀತೆ

ಉದಿತ್ ನಾರಾಯಣ್ ಹಾಗೂ ಮಹಾಲಕ್ಷ್ಮಿ ಅವರ ಯುಗಳ ಧ್ವನಿಯಲ್ಲಿ ಚಿಗುರಿದ ಕನಸು ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದ್ರಿ. ಇನ್ನು ಮುಂದೆ ಯುವರತ್ನ ಚಿತ್ರದ ಗೀತೆ ಅರ್ಮಾನ್ ಮಲ್ಲಿಕ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿದ್ದಾರೆ.

0: ಈಗ ಸಮಯ 10:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
3: ಆಕಾಶವಾಣಿ ಧಾರವಾಡ ಕೇಂದ್ರ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಇವತ್ತಿನ ಒಂದೇ ಚಿತ್ರದ ಗೀತೆ ಕಾರ್ಯಕ್ರಮದಲ್ಲಿ ಜೀವನ ಚೈತ್ರ ಚಿತ್ರದ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಈ ಗೀತೆ.

0: ಆಕಾಶವಾಣಿ ಧಾರವಾಡ. ಈಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಪಂಡಿತ್ ಬಸಪ್ಪ ಭಜಂತ್ರಿ ಅಮರಾವತಿ ಅವರ ಕ್ಲಾರಿಯೋನೇಟ್ ವಾದನದಲ್ಲಿ ರಾಗ ತೋಡಿ. ತಬ್ಲಾ ಸಾಥ್ ನೀಡಿದ್ದಾರೆ ಪ್ರಸಾದ್ ಮಡಿವಾಳರ್.

ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸಪ್ಪ ಭಜಂತ್ರಿ ಅಮರಾವತಿ ಅವರ ಕ್ಲಾರಿಯೋನೇಟ್ ವಾದನ ಕೇಳಿದಿರಿ. ತಬ್ಲಾ ಸಾಥ್ ನೀಡಿದವರು ಪ್ರಸಾದ್ ಮಡಿವಾಳರ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಬಯಲುಸೀಮೆಯ ಜಿಲ್ಲೆಗಳು ಬರಗಾಲ ಮತ್ತು ಕುಡಿಯುವ ನೀರಿಗೂ ಸಂಕಷ್ಟ ಎದುರಿಸುತ್ತಿದ್ದು, ರಾಜ್ಯದ ಪಾಲಿನ ಕಾವೇರಿ ನದಿ ನೀರಿನ ನ್ಯಾಯಯುತ ಬಳಕೆ ಹಾಗೂ ಹಂಚಿಕೆ ವಿಷಯದಲ್ಲಿ ನೆರೆ ರಾಜ್ಯ ತಮಿಳುನಾಡಿನ ಆಕ್ಷೇಪ ಸಕಾರಣವಲ್ಲ ಎಂದು ಕೇಂದ್ರ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಮೂಲಕ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಒದಗಲಿದೆ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಮಗ್ರ ಯೋಜನಾ ವರದಿ ಸಲ್ಲಿಸಿದೆ. ತಮಿಳುನಾಡು ಸಹಮತಿಸುವುದು ನ್ಯಾಯಯುತ ನಡೆ ಎಂದರು. ಕೋಲಾರ ಜಿಲ್ಲೆಯ ಸರ್ಕಾರಿ ವಿಶೇಷ ದತ್ತು ಕೇಂದ್ರದಿಂದ

0: 20 ಮಕ್ಕಳನ್ನು ಕಾನೂನುಬದ್ಧವಾಗಿ ದತ್ತು ನೀಡಲಾಗಿದೆ. 19 ಮಕ್ಕಳನ್ನು ಸ್ವದೇಶಿ ಪೋಷಕರು ದತ್ತು ಪಡೆದಿದ್ದು, 1 ಮಗುವನ್ನು ವಿದೇಶಿ ಪೋಷಕರು ದತ್ತು ಪಡೆದಿದ್ದಾರೆ ಎಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ತಿಳಿಸಿದ್ದಾರೆ. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಈ ತಿಂಗಳ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಭಾಪುರ ಫಾರ್ಮ್ನಲ್ಲಿ ಆಯೋಜಿಸಿದೆ. ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ರಾಮನಗರ ತಾಲೂಕು ಅಂಚೀಪುರ ಗ್ರಾಮದಲ್ಲಿ ಪಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 11 ಕಿಲೋಮೀಟರ್ ಪಾದಯಾತ್ರೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೋಜನೆಯ ಒಟ್ಟು ವೆಚ್ಚ 18,000 ಕೋಟಿ ರೂಪಾಯಿ ಎಂದು ಹೇಳಲಾಗುತ್ತಿದೆ. ಇದರಿಂದ ಯಾರಿಗೆ ಲಾಭವಾಗಲಿದೆ ಎಂಬುದನ್ನು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದರು. ಅಸಂಘಟಿತ ಕಾರ್ಮಿಕರಿಗೆ ಇಳಿ ವಯಸ್ಸಿನಲ್ಲಿ ಅನುಕೂಲವಾಗುವ ನಿಟ್ಟಿನಲ್ಲಿ ಸಾಮಾಜಿಕ ಭದ್ರತೆ ಕಲ್ಪಿಸಲು ಕೇಂದ್ರ ಸರ್ಕಾರ ವಂತಿಗೆ ಆಧಾರಿತ ಪಿಂಚಣಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯನ್ನು ಜಾರಿಗೆ ತಂದಿದೆ. ವಿಜಯಪುರ ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 8,457 ಜನ ಅಸಂಘಟಿತ ಕಾರ್ಮಿಕರು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಎಸ್ ಸುಂಬಟ್.
1: ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 8,457 ಅಸಂಘಟಿತ ಕಾರ್ಮಿಕರು ಈ PMSYMದಲ್ಲಿ ಪಿಂಚಣಿದಾರರಾಗಿ ನೋಂದಣಿ ಮಾಡಿಸಿರುತ್ತಾರೆ. ಅವರ ವಯಸ್ಸಿನ ಆಧಾರದ ಮೇಲೆ ಅಂದ್ರೆ 18 ವರ್ಷ ವಯಸ್ಸಿನವರು ತಿಂಗಳಿಗೆ 55 ರೂಪಾಯಿ ಮಾಸಿಕ ವಂತಿಕೆ ಕಟ್ಟಬೇಕು. 19 ವರ್ಷ ಇದ್ದರು 58 ರೂಪಾಯಿ ಕಟ್ಟಬೇಕು. 18 ವರ್ಷ ಮೇಲ್ಪಟ್ಟು 40 ವರ್ಷ ಒಳಗಿರುವಂತವರು ಮಾಸಿಕ 55 ರಿಂದ 200 ರೂಪಾಯಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಆದ್ರೆ ಸೇಮ್ ಅದೇ ಹಣವನ್ನು 55 ರಿಂದ 200 ರೂಪಾಯಿಯನ್ನ ಕೇಂದ್ರ ಸರ್ಕಾರದವರು ತಮ್ಮ ಖಾತೆಗೆ ಜಮಾ ಮಾಡ್ತಾರೆ. 60 ವರ್ಷ ನಂತರ ಪ್ರತಿ ತಿಂಗಳು ತಾವು ಜೀವಂತವರಿಗೂ 3,000 ರೂಪಾಯಿ ಪೆನ್ಷನ್ ಕೊಡ್ತಾರ. ಆ ಪೆನ್ಷನ್ದಾರ ಒಂದು ವೇಳೆ ಸತ್ತರೆ ಅವ್ನ ನಾಮಿನಿ ಯಾರಿಗೆ ಮಾಡಿದ್ರೆ ಅವರಿಗೆ ಅವರು ಜೀವಂತ ಇರೋರಿಗೂ 1,500 ರೂಪಾಯಿ ಇದನ್ನು ಕೊಡುವಂತ ಸೌಲಭ್ಯ ಇದೆ.
0: ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಶಾಲ್ಮಲಾ ಸಭಾಂಗಣದಲ್ಲಿ ಆಯೋಜಿಸಿದ ಸಾಹಿತ್ಯಾಂತರಂಗ ಕಾರ್ಯಕ್ರಮವನ್ನು ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪ ಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಉದ್ಘಾಟಿಸಿದರು. ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಬೆಂಗಳೂರು ನಗರ ಪರಿಸರ ಪುನಶ್ಚೇತನ ಮಿಷನ್ 2026-2030 ಭಾಗವಾಗಿ ಇದೇ 27ರಂದು ಶನಿವಾರ ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆಯವರೆಗೆ ಬೆಂಗಳೂರಿನ ಪ್ರಮುಖ 3 ಬಡಾವಣೆಗಳಲ್ಲಿ ಗಿಡ ನೆಡಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎ ಹ್ಯಾರಿಸ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಆಗುಂಬೆ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಶಿವನಗೌಡ ಪಾಟೀಲ್ ಪೊಲೀಸ್ ಇಲಾಖೆ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ವೃದ್ಧೆಯೋರ್ವರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಹಸ್ತಾಂತರಿಸಿದರು. ಕರಾವಳಿ ಕರ್ನಾಟಕದಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಇಂದು ಮತ್ತು ನಾಳೆ ರಾಜ್ಯದ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ 4 ಗ್ರಾಮಗಳಿಗೆ ಕೇಂದ್ರ 15ನೇ ಹಣಕಾಸು ಆಯೋಗದ ಅನುದಾನದಡಿ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಕಟ್ಟಡ ನಿರ್ಮಾಣಕ್ಕೆ ತಲಾ 65 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ. ಇಂದು ಲೋಕಸಭಾ ಸಂಸದ ಡಾ ಕೆ ಸುಧಾಕರ್ ಆಯುಷ್ಮಾನ್ ಕೇಂದ್ರಗಳ ಕಾಮಗಾರಿಗಳಿಗೆ ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ.
1: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮ್ಮ

0: ಎಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ನಂತರ ಭಾವಗೀತೆಯೊಂದನ್ನ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುನೀಕ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇತ್ತೀಚಿನ ಜನರನ್ನ ನಾವು ನೋಡಿದಾಗ ಬಹಳಷ್ಟು ಮಹಿಳೆಯರಲ್ಲಿ PCOS ಅಥವಾ PCOD ಅನ್ನುವಂತಹ ಸಮಸ್ಯೆ ಕಂಡು ಬರ್ತಾ ಇದೆ. ಅಂದ್ರೆ ಮಾನಸಿಕ ಋತುಚರ್ಯೆಯಲ್ಲಿ ಏರುಪೇರು ಆಗಿರೋದು, ಆಮೇಲೆ ಎಷ್ಟೊಂದು ವಿವಾಹಿತ ಮಹಿಳೆಯರಿಗೆ ಮಕ್ಕಳು ಆಗದೇ ಇರೋದು, ಇಂಥ ಒಂದು ಸಮಸ್ಯೆ ಬಹಳಷ್ಟು ಸಾಮಾನ್ಯ ಅಂತ ಅನ್ಸ್ಬಿಟ್ಟದ. ಇದಕ್ಕೆಲ್ಲ ಏನ್ ಕಾರಣ, ಇದು ಯಾಕೆ ಇತ್ತೀಚಿನ ದಿನದೊಳಗ ಹೆಚ್ಚಾಗ್ತಾ ಇದೆ ಅಂದ್ರೆ, ನಾವು ಸೇವಿಸುವ ಆಹಾರನೋ, ನಾವು ವಾಸಿಸುವ ಪರಿಸರನೋ, ಇದಕ್ಕೆ ಏನ್ ಕಾರಣ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರಿದ್ದಾರೆ. ಡಾಕ್ಟರ್ ಚಂದ್ರಮತಿ ಅವರು ಡೈಟಿಷಿಯನ್, ಆಹಾರ ತಜ್ಞೆ. ಚಂದ್ರಮತಿ ಅವರನ್ನ ಮಾತನಾಡಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಚಂದ್ರಮತಿ.
2: ನಮಸ್ಕಾರ ಮೇಡಮ್.
1: ಈಗ ಚಂದ್ರಮತಿ ಅವರು, ಸಾಮಾನ್ಯವಾಗಿ ನಾವು ಇವತ್ತಿನ ಯುವತಿಯರನ್ನಾಗಬಹುದು ಅಥವಾ ನವ ವಿವಾಹಿತ ಮಹಿಳೆಯರನ್ನಾಗಬಹುದು, ನಾವು ನೋಡಿದಾಗ ಅವರು ಈ PCOS ಅಥವಾ PCOD ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಏನಿದು PCOS ಅಥವಾ PCOD ಅಂದ್ರೆ?
2: PCOD ಅಥವಾ PCOS ಅಂತಂದ್ರೆ ಇದು ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಅಂದ್ರೆ ಇದು ಅಂಡಾಶಯದ ಅಸ್ವಸ್ಥತೆ ಮತ್ತು ಅಂಡಾಶಯದ ಅನಿಯಮಿತ ಕಾರ್ಯ ಅಂತ ಹೇಳ್ತೇವೆ. ಇದು ದೇಹದಲ್ಲಿ ಉತ್ಪತ್ತಿ ಆಗುವಂತ ಹಾರ್ಮೋನ್ಗಳ ಅಸಮತೋಲನದಿಂದ ಉಂಟಾಗುವಂತ ಒಂದು ಸಮಸ್ಯೆ. ಇತ್ತೀಚೆಗೆ ಇದು ಹೆಚ್ಚಾಗಿ ಹದಿಹರೆಯದವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಮತ್ತು 18-45 ವರ್ಷದ ಒಳಗಿನ ಮಹಿಳೆಯರಲ್ಲಿ ಕೂಡ ಹೆಚ್ಚಾಗಿ ಇದು ಕಂಡುಬರ ಇದೆ.
1: ಈ ಪಾಲಿಸಿಸ್ಟಿಕ್ ಸಿಂಡ್ರೋಮ್ ಹಂಗಂದ್ರೆ ಏನು?
2: ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂದ್ರೆ ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿಯಾಗುವ ಬದಲು ಅಲ್ಲಿ ಸಣ್ಣ ಸಣ್ಣ ಗಂಟುಗಳಾಗಿ ಅಂಡಾ ಬಿಡುಗಡೆ ಆಗುವಲ್ಲಿ ಅಡ್ಡಿಯನ್ನುಂಟು ಮಾಡುತ್ತೈತಿ. ಹೀಗಾಗಿ ಸ್ತ್ರೀಯರಲ್ಲಿ ಮುಟ್ಟು ನಿಯಮಿತವಾಗಿ ಆಗುವುದಿಲ್ಲ, ಇದರಿಂದ ಅವರ ಮಾತೃತ್ವಕ್ಕೆ ಅಡ್ಡಿ ಉಂಟಾಗ್ತೈತಿ.
1: ಈಗ ಸಾಮಾನ್ಯವಾಗಿ ನಾವು ಹಿಂದಿನ ಕಾಲದಲ್ಲಿ ನೋಡ್ತಿದ್ದಾಗ ಒಬ್ಬ ಹುಡುಗಿ ಋತುಮತಿ ಆಗ್ಬೇಕು ಅಂದಾಗ ಒಂದು 12-14 ವಯಸ್ಸು ಅಂತ ಅನ್ಕೊಳ್ತಿದ್ವಿ. ಆದ್ರೆ ಇತ್ತೀಚಿನ ದಿನದೊಳಗ ಮಕ್ಕಳು ಇನ್ನೂ ಎಳೆಯಿರ್ತಾವೆ, 9 ವರ್ಷ 10 ವರ್ಷ, ಅಷ್ಟು ಬೇಗ ಋತುಮತಿಯರಾಗ್ತಾರೆ. ಇದಕ್ಕೇನ್ ಕಾರಣ?
2: ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಸಣ್ಣ ಸಣ್ಣ ಮಕ್ಕಳಂದ್ರೆ ಈಗ 9-12 ವರ್ಷದ ಮಕ್ಕಳು ಬೇಗನೆ ಅವರು ಋತುಮತಿ ಆಗ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅವರ ಅನಾರೋಗ್ಯಕರ ಆಹಾರ ಪದ್ಧತಿ, ಅದು ಮೊದಲನೇದು. ಇದರಿಂದ ಏನಾಗ್ತಾ ಇದೆ, ಅನಾರೋಗ್ಯಕರ ಆಹಾರ ಪದ್ಧತಿಯಿಂದ ಅವರಲ್ಲಿ ಬೊಜ್ಜು ಉಂಟಾಗ್ತಾ ಇದೆ ಹೆಚ್ಚಾಗಿ. ಈ ಬೊಜ್ಜಿನಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದಾವೆ ಮತ್ತೆ ಈ ಸ್ಥೂಲ ಕಾಯದಿಂದ ನಮ್ಗೆಲ್ಲ ಗೊತ್ತಿರುವ ಹಾಗೆ ಅವರ ಋತುಚಕ್ರ ಕೂಡ ಸರಿಯಾಗಿ ಆಗುವುದಿಲ್ಲ ಮತ್ತು ಋತುಚಕ್ರ ಸರಿಯಾಗಿ ಸಮಯಕ್ಕೆ ಆಗಿಲ್ಲ ಅಂದ್ರೆ ಅವ್ರಿಗೆ ಬೊಜ್ಜು ಇನ್ನು ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಒಂಥರ ವಿಶೇಷ ಸೈಕಲ್ ಅಂತ ನಾವು ಹೇಳ್ಬೋದು. ಮತ್ತು ಅನಿಯಮಿತ ನಿದ್ದೆ ಅಂದ್ರೆ ಸರಿಯಾದ ವೇಳೆಗೆ ನಿದ್ದೆ ಮಾಡದೇ ಇರುವುದು ಮತ್ತು ದಿನಕ್ಕೆ ಅವರು ಇಂತಿಷ್ಟು ತಾಸು ನಿದ್ದೆ ಮಾಡ್ಬೇಕಂತ ಇರುತ್ತೆ. ಮಿನಿಮಮ್ ಒಂದು 6-7 ಗಂಟೆ ನಿದ್ದೆ ಮಾಡಬೇಕು. ಆದ್ರೆ ಈಗಿನವರದೆಲ್ಲ ನಿದ್ದೆ ಸಮಯನೇ ಬೇರೆ ಚೇಂಜ್ ಆಗ್ಬಿಟ್ಟಿದೆ. ಇದೆಲ್ಲ PCOS ಮುಖ್ಯ ಕಾರಣ ಅಂತ ಹೇಳ್ಬಹುದು.
1: ಈ PCOS ಸಮಸ್ಯೆ ಮುಖ್ಯವಾಗಿ ಯಾವ ವಯಸ್ಸಿನಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಂತ ಹೇಳ್ತೀರಿ?
2: ನಾನು ಈಗಾಗಲೇ ಹೇಳಿದಾಗೆ 18-45 ವರ್ಷದ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲಿಯೂ 15-16 ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪ್ರತಿ 10 ಮಹಿಳೆಯರಲ್ಲಿ 5 ಮಹಿಳೆಯರು ಈ PCOS ಸಮಸ್ಯೆಯಿಂದ ಬಂದಿದ್ದಾರೆ.
1: ಈಗ ಚಂದ್ರಮತಿ ಅವರ, ನಾವು ಇವತ್ತಿನ ITBT ಕ್ಷೇತ್ರವನ್ನ ನೋಡಿದಾಗ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿನ ಹುಡುಗಿಯರು ಅಥವಾ ಉದ್ಯೋಗಸ್ಥ ಮಹಿಳೆಯರು ಅಂತ ಹೇಳ್ಬಹುದು, ಇವರು ನಿರಂತರವಾಗಿ ಕಂಪ್ಯೂಟರ್ ಬಳಕೆ ಮಾಡ್ತಾನೆ ಇರ್ತಾರೆ ಮತ್ತೆ ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ತದೆ, ಇದು ಕೂಡ ಇದಕ್ಕೆ ಒಂದು ಕಾರಣ ಆಗಬಹುದಾ?
2: ಹೌದು, ಅದು ಅವರು ಕಂಟಿನ್ಯೂಸ್ ಆಗಿ ಸಿಸ್ಟಮ್ ಮುಂದೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವುದರಿಂದ ಬೊಜ್ಜು ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಈಗಾಗಲೇ ಹೇಳಿದ ಹಾಗೆ ಬೊಜ್ಜು ಜಾಸ್ತಿ ಆದಂಗೆ ಅವರ ಋತುಚಕ್ರ ಸರಿಯಾದ ಸಮಯಕ್ಕೆ ಆಗುವುದಿಲ್ಲ, ಇದರಿಂದ ಮತ್ತೆ ಅನೇಕ ಸಮಸ್ಯೆಗಳು ಉಂಟಾಗ್ತದೆ. ಇದರ ಮುಖ್ಯ ಲಕ್ಷಣ ಅಂತಂದ್ರೆ ಮೊದಲನೇದು ಋತುಚಕ್ರ ಸರಿಯಾದ ಸಮಯಕ್ಕೆ ಆಗದೇ ಇರೋದು ಮತ್ತು ಮುಖ ಮತ್ತು ದೇಹದ ಭಾಗಗಳಲ್ಲಿ ಹೆಚ್ಚು ರೋಮಗಳ ಬೆಳವಣಿಗೆ ಕಂಡು ಬರ್ತದ, ಮತ್ತು ಅಧಿಕ ಪ್ರಮಾಣದಲ್ಲಿ ಆಂಡ್ರೋಜನ್ ಅಂತ ಹಾರ್ಮೋನು ಉತ್ಪತ್ತಿ ಆಗ್ತೈತಿ. ಆಮೇಲೆ ಗರ್ಭಧಾರಣೆ ಆಗದೇ ಇರುವುದು, ಮತ್ತು ಕೆಲವೊಬ್ಬರಿಗೆ ಮುಟ್ಟಿನ ಸಮಯದಲ್ಲಿ ಹೆಚ್ಚು ನೋವು ಕಾಣಿಸಿಕೊಳ್ಳುತ್ತದೆ, ಮತ್ತು ಚರ್ಮದಲ್ಲಿ ಕಪ್ಪು ಕಲೆಗಳು ಉಂಟಾಗ್ತವೆ, ಮತ್ತು ಕೂದಲ ಉದುರುವಿಕೆ, ಇವೆಲ್ಲ ಇದು PCOS ನ ಮುಖ್ಯ ಲಕ್ಷಣಗಳಂತ ಹೇಳಬಹುದು.
1: ಅಂದ್ರೆ ಈ ತರದ ಯಾವ್ದಾದ್ರೂ ಲಕ್ಷಣಗಳು ಕಂಡು ಬಂದಾಗ ತಕ್ಷಣದಲ್ಲಿ ವೈದ್ಯರನ್ನ ಸಂಪರ್ಕಿಸಬೇಕು ಅಂತ ಹೇಳ್ತೀರಿ. ಈಗ ಈ PCOS ನಿಂದ ಸಂಭವಿಸುವಂತ ಅಪಾಯಗಳು ಏನೆಲ್ಲ, ಒಂದು ತೊಂದರೆಗಳು

0: ಬರ್ತಾವ ಅಂತ ಹೇಳ್ತೀರಿ?
1: ಮೊದಲನೇದಾಗಿ ಇದು ಬೊಜ್ಜೆ ಕಾರಣ ಅಥವಾ ಬೊಜ್ಜಿನಿಂದ PCOS ಆಗೋದು ಇದು ಒಂದು ವಯಸ್ಸಾವಸ್ಥೆ ಅಂತ ಹೇಳ್ತೇವೆ, ಒಂದಕ್ಕೊಂದು ಸಂಬಂಧ ಇರ್ತದೆ. ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೇವೆ. PCOS ಹೊಂದಿರುವಂತಹ ಮಹಿಳೆಯರೊಳಗ ಇನ್ಸುಲಿನ್ ಗುಣಮಟ್ಟ ಕಡಿಮೆ ಇರ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ದೇಹವು ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಮಾಡ್ತೈತಿ, ಆದ್ರೆ ಜೀವಕೋಶಗಳು ಇದನ್ನ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಇರುತ್ತದೆ. ಇಷ್ಟೇ ಅಲ್ಲದೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬರುವಂತ ಸಾಧ್ಯತೆ ಇರ್ತದೆ. ಇದು ಮುಖ್ಯವಾಗಿ
0: PCOS ನ ಅಪಾಯ.
1: ಮತ್ತೆ ಇನ್ನು ಹೆಚ್ಚಾಗಿ ಕೆಲವು ಮಹಿಳೆಯರಲ್ಲಿ ಮಾನಸಿಕ ಖಿನ್ನತೆ ಉಂಟಾಗ್ತದೆ ಇದರಿಂದ, ಯಾಕಂದ್ರೆ ಅವರಿಗೆ ನಿಯಮಿತವಾಗಿ ಬುಟ್ಟು ಆಗ್ತಾ ಇರುವುದಿಲ್ಲ, ಅಂದ ಬೊಜ್ಜು ಬೆಳೀತದೆ, ಬೊಜ್ಜು ಬೆಳೆಯುವುದರಿಂದ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇರ್ತದೆ. ಇದರಿಂದ ಅವ್ರಿಗೆ ಏನಾಗ್ತದೆ ಅಂದ್ರೆ ಮಾನಸಿಕ ಖಿನ್ನತೆ ಉಂಟಾಗ್ತದೆ. ಮತ್ತೆ ಅನಿಯಮಿತ ಮುಟ್ಟಿನಿಂದಾಗಿ ಇನ್ನೊಂದು ಏನಾಗುತ್ತದೆ ಅಂದ್ರೆ ಗರ್ಭಾಶಯದ ಒಳಪದು ತುಂಬಾ ದಪ್ಪ ಆಗಿ ಮುಂದೆ ಅವರು ಅಂದ್ರೆ ಮುಂದಿನ ವಯಸ್ಸಲ್ಲಿ ಗರ್ಭಾಶಯದ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇರುತ್ತೆ. ಇವೆಲ್ಲ PCOS ನಿಂದ ಆಗುವಂತ ಅಪಾಯಗಳು.
0: ಅಂದ್ರೆ ನಾವಿಲ್ಲಿ ನೋಡ್ತಾ ಇದ್ರೆ ಒಂದಕ್ಕೊಂದು ಕಾರಣಗಳು ಒಂದರ ಮೇಲೊಂದು ಅವಲಂಬಿಸಿಕೊಂಡು ಅವ ಅಂತೇಳಿ. ಈಗ ಚಂದ್ರಮತಿ ಅವರೇ, ಈ PCOS ಇದನ್ನ ಹೇಗೆ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀರಿ?
1: ಈಗಾಗಲೇ ಹೇಳಿದಂತ ಲಕ್ಷಣಗಳು ಯಾವ್ದಾದ್ರು ಕಂಡು ಬಂದಲ್ಲಿ ಮೊದಲು ಅವರು ವೈದ್ಯರನ್ನ ಸಂಪರ್ಕಿಸಿ ವೈದ್ಯರ ಸಲಹೆಯಂತೆ ಕೆಲವೊಂದು ಅವರು ಟ್ರೀಟ್ಮೆಂಟ್ ಅನ್ನ ತಗೋಬೇಕಾಗ್ತೈತಿ. ಮೊದಲನೇದಾಗಿ ಅನಿಯಮಿತ ಮುಟ್ಟು ಈ ತರ ಸಮಸ್ಯೆ ಅವರಿಗೆ ಕಂಡು ಬಂದ್ರೆ ವೈದ್ಯರನ್ನ ಸಂಪರ್ಕ ಮಾಡಿದಾಗ ಅವರು ಅವರಿಗೆ ಮುಟ್ಟನ್ನ ನಿಯಮಿತವಾಗಿ ಮಾಡಲಿಕ್ಕೆ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳ ಮಾತ್ರೆಗಳನ್ನ ಕೊಡ್ತಾರೆ. ಇದರಿಂದ ಏನಾಗ್ತದೆ ಅವರ ಋತುಚಕ್ರ ನಿಯಮಿತವಾಗಿ ಆಗ್ತೈತಿ. ಮತ್ತು ಇನ್ನು ರೋಮಗಳ ಬೆಳವಣಿಗೆ ನಿಯಂತ್ರಣ ಮಾಡಲು ಹಾರ್ಮೋನ್ಗಳ ಮಾತ್ರೆಗಳನ್ನ ನೀಡ್ತಾರೆ. ಮತ್ತು ಕೆಲವೊಂದು ಈ ರೋಮಗಳನ್ನು ತೆಗೆಯಲು ಬೇರೆ ಬೇರೆ ಪದ್ಧತಿಗಳ ಆದಂತ ಎಲೆಕ್ಟ್ರೋಲಿಸಿಸ್ ಮತ್ತು ಲೇಸರ್ ಟ್ರೀಟ್ಮೆಂಟ್ ಇದನ್ನು ಕೊಡೋದ್ರಿಂದ ಅವರ ಮುಖದ ಮೇಲೆ ಅಥವಾ ದೇಹದ ಯಾವುದೇ ಭಾಗದಲ್ಲಿ ಹೆಚ್ಚಾಗಿ ರೋಮಗಳ ಬೆಳವಣಿಗೆ ಆಗಿದ್ರೆ ಅದನ್ನು ಕೂಡ ಅವರು ನಿಯಂತ್ರಣ ಮಾಡಬಹುದು. ಮತ್ತು PCOS ಮಹಿಳೆಯರು ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಆರೋಗ್ಯಕರ ಆಹಾರ ಶೈಲಿಯನ್ನ ಮತ್ತು ನಿಯಮಿತ ವ್ಯಾಯಾಮವನ್ನ ಸರಿಯಾಗಿ ಪಾಲಿಸಿದಲ್ಲಿ ಅದನ್ನ ನಿರ್ವಹಣೆ ಮಾಡಬಹುದು ಅಂತ ಹೇಳ್ಬಹುದು.
0: ಯಾವ ರೀತಿಯ ಆಹಾರ ಪದ್ಧತಿ ಸೂಕ್ತ ಅಂತ ಹೇಳ್ತೀರಿ ಇವರಿಗೆ?
1: PCOS ಹೊಂದಿರುವಂತ ಹದಿಹರೆಯದವರಾಗ್ಲಿ ಅಥವಾ ಮಹಿಳೆಯರಾಗ್ಲಿ ಹೆಚ್ಚು ನಾರಿನಂಶವುಳ್ಳ ಕಡಿಮೆ ಕೊಬ್ಬು ಇರುವಂತಹ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ ಇರುವಂತಹ ಮತ್ತು ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರುವಂತಹ ಆಹಾರ ಪದಾರ್ಥಗಳನ್ನ ನಿತ್ಯ ಊಟದಲ್ಲಿ ಬಳಸಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ಪ್ರೌಢಾವಸ್ಥೆಯಲ್ಲಿರುವ ಹೆಣ್ಣು ಮಕ್ಕಳು ತಿನ್ನಲು ಸುಲಭವಾದಂತಹ ಆಹಾರಗಳ ಮೇಲೆ ಅವಲಂಬಿತರಾಗಿದ್ದು ಶಾಲಾ ಕಾಲೇಜುಗಳಲ್ಲಿ ದೊರೆಯುವ ಬೇಕರಿ ಪದಾರ್ಥ, ಕೃತಕ ಪಾನೀಯಗಳು, ಕರಿದ ತಿಂಡಿ ತಿನಿಸುಗಳು, ಜಂಕ್ ಫುಡ್ ಇವುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಅದರಲ್ಲಿರುವ ಕೃತಕ ರಾಸಾಯನಿಕಗಳು ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರಿ ಆ ಹಾರ್ಮೋನ್ಗಳ ಕಾರ್ಯ ಕುಂಠಿತವಾಗುತ್ತದೆ.
0: ಅಂದ್ರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಅವರು ನಿರ್ಬಂಧಿಸಬೇಕು ಅಂತ ಹೇಳ್ತೀರಿ, ಅಂದ್ರೆ ಅದನ್ನ ಉಪಯೋಗಿಸಬಾರದು ತಿನ್ಬಾರದು ಅಂತ?
1: ಮೊದಲನೇದಾಗಿ ಇತ್ತೀಚೆಗೆ ಎಲ್ಲರೂ ಈಗ ರೆಡಿಯಾಗಿ ಸಿಗುವಂತ ಆಹಾರಗಳನ್ನ ಬಳಸುವುದರಿಂದ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಇರ್ತದೆ ಅಥವಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಇರ್ತದೆ. ಸೊ ಹೀಗಾಗಿ ಅವರು ಹೆಚ್ಚಿನ ಸಕ್ಕರೆಯುಕ್ತ ಆಹಾರಗಳು ಹಾಗೂ ಪಾನೀಯಗಳು ಅಂದರೆ ಸಂಸ್ಕರಿಸಿದ ಆಹಾರ ಪದಾರ್ಥಗಳು, ತಂಪು ಪಾನೀಯಗಳು ಇವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇರುವುದರಿಂದ ಅವು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಮತ್ತು ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಅಂತ ಏನ್ ಹೇಳ್ತೇವೆ ನಾವು, ಮೈದಾ, ಸಕ್ಕರೆ, ಪಾಲಿಶ್ ಮಾಡಿದಂತ ಅಕ್ಕಿ ಮತ್ತು ಅದರಿಂದ ತಯಾರಿಸಿದ ಆಹಾರ ಪದಾರ್ಥಗಳು, ವನಸ್ಪತಿ ಇವುಗಳನ್ನ ಒಳಗೊಂಡಂತ ಆಹಾರಗಳು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ಏರಿಸ್ತದೆ, ಅಂದ್ರೆ ಅವುಗಳ ಮೇಲೆ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ ಇತ್ತೀಚೆಗೆ ಎಲ್ಲರೂ ಸೇವಿಸುವಂತ ಆಹಾರಗಳಾದ ಪಾಸ್ತಾ, ನೂಡಲ್ಸ್, ಮ್ಯಾಕ್ರೋನಿ, ಪಿಜ್ಜಾ, ಕೇಕ್ ಮತ್ತು ಇತರೆ ಬೇಕರಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸ್ತಾ ಇದ್ದಾರೆ. ಮತ್ತು ಮೈದಾದಿಂದ ತಯಾರಿಸಿದ ಖಾದ್ಯಗಳನ್ನ ಹೆಚ್ಚಾಗಿ ಇತ್ತೀಚಿನ ಜನರು ಉಪಯೋಗಿಸ್ತಾ ಇರೋದ್ರೆ ಈ PCOS ಸಮಸ್ಯೆ ಹೆಚ್ಚಾಗ್ತಾ ಇದೆ. ಮತ್ತು ಇನ್ನು ಕೊಬ್ಬಿನ ಅಂಶವುಳ್ಳಂತ ಆಹಾರಗಳಂತಂದ್ರೆ ಈಗ ನಾವು ಕೆನೆ, ಬೆಣ್ಣೆ, ತುಪ್ಪ, ಚೀಸ್, ಫ್ಲೇವರ್ಡ್ ಮಿಲ್ಕ್ ಇವುಗಳನ್ನು ಸೇವಿಸುವುದರಿಂದ ಆಂಡ್ರೋಜನ್ ಹಾರ್ಮೋನ್ಗಳು ಹೆಚ್ಚಾಗ್ತದೆ, ಇದರಿಂದ ಅಂಡಾಣುಗಳ ಉತ್ಪತ್ತಿ ಕುಂಠಿತಗೊಳ್ಳುತ್ತದೆ. ಮತ್ತೆ ಇನ್ನು ಮಾಂಸಾಹಾರ ತಿನ್ನುವವರಲ್ಲಿ ಅವರು ಹೆಚ್ಚಾಗಿ ಕೆಂಪು ಮಾಂಸ, ಮೊಟ್ಟೆ, ಹಳದಿ ಭಾಗ ಇವುಗಳನ್ನು ಸೇವಿಸುವುದರಿಂದ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಟ್ರಾನ್ಸ್ ಫ್ಯಾಟ್ ಅಂತ ಏನ್ ಹೇಳ್ತೇವೆ ಇವು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸ್ತಾ ಇದೆ. ಇನ್ನು ರೆಡಿ ಫುಡ್ ಗಳನ್ನ ಏನ್ ತಿಂತಾ ಇದ್ದಾರೆ ಇದರಲ್ಲಿ ಹೆಚ್ಚು ಉಪ್ಪಿನಾಂಶ ಇರ್ತದೆ, ಅಂದ್ರೆ ಕುರುಕಲು ತಿಂಡಿ ತಿನಿಸುಗಳು, ಹಪ್ಪಳ, ಚಿಪ್ಸ್, ಉಪ್ಪಿನಕಾಯಿ ಇವು ರಕ್ತದ ಒತ್ತಡವನ್ನ ಮೇಲೆ ಪರಿಣಾಮ ಬೀರುತ್ತಾ ಇದೆ. ಇನ್ನು ಕೆಲವು ಜನರು ಮೇಲಿಂದ ಮೇಲೆ ಟೀ ಮತ್ತು ಕಾಫಿ ಸೇವನೆ ಮಾಡ್ತಾ ಇರೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೇವೆ ಅಂದ್ರೆ ಕಾರ್ಟಿಸೋಲ್ ಹಾರ್ಮೋನ್ ಇದ್ರ ಲೆವೆಲ್ ಕೂಡ ಹೆಚ್ಚಾಗ್ತದೆ, ಇದರಿಂದ ಇನ್ಸುಲಿನ್ ಲೆವೆಲ್ ಹೆಚ್ಚಾಗ್ತದೆ. ಇನ್ಸುಲಿನ್ ಲೆವೆಲ್ ಹೆಚ್ಚಾದಾಗ ಅದು ಜೀವಕೋಶಗಳು ಅದನ್ನ ಹೀರ್ಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ, ಇದರಿಂದ ಏನಾಗ್ತದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗ್ತದೆ, ಇದರಿಂದ ಹಾರ್ಮೋನ್ಗಳ ಅಸಮತೋಲನ ಆಗುವುದು. ಮತ್ತು ರಸ್ತೆ ಬದಿಯ ಆಹಾರಗಳನ್ನು ಸೇವಿಸುವುದರಿಂದ ಅಂದ್ರೆ ಈಗ ಹೆಚ್ಚಾಗಿ ಚೈನೀಸ್ ಫುಡ್ಸ್ ಏನು ಇತ್ತೀಚಿನ ಜನರು ಉಪಯೋಗಿಸ್ತಾ ಇದ್ದಾರೆ, ಇವುಗಳಲ್ಲಿ ಮೋನೋಸೋಡಿಯಂ ಗ್ಲುಟಾಮೇಟ್ ಅಂತ ಅಂದ್ರೆ ಚೈನೀಸ್ ಶುಗರ್ ಅಂತ ಹೇಳಿ

0: ಕರಿತೇವೆ, ಆ ಎಡಿಟಿವ್ ಇರುವುದರಿಂದ ಇದು ಫಾಲಿಕ್ಯುಲರ್ ಹೆಲ್ತ್ ಅಂದ್ರೆ ಅಂಡೋತ್ಪತ್ತಿಯ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಅಂಡೋತ್ಪತ್ತಿ ಸರಿಯಾಗಿ ಆಗುವುದಿಲ್ಲ, ಹೀಗಾಗಿ ಅವರದು ಋತುಚಕ್ರ ಕೂಡ ಸರಿಯಾಗಿ ಆಗುವುದಿಲ್ಲ.
1: ಈಗ ಡಾಕ್ಟರ್ ಚಂದ್ರಮತಿ ಅವರು, ಈ ತರಹದ ಸಮಯ ಇರೋರು ಅವರ ಜೀವನ ಶೈಲಿ ಆಹಾರ ಶೈಲಿ ಹೇಗೆ ರೂಢಿಸಿಕೊಳ್ಬೇಕು ಅಂತೀರಿ? ಅಂದ್ರೆ ಏನು ತಿನ್ಬೇಕು, ಹೇಗೆ ಟೈಮು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ?
0: ಈ PCOS ಹೊಂದಿರುವಂತಹ ಮಹಿಳೆಯರಾಗ್ಲಿ ಅಥವಾ ಹದಿಹರೆಯದವರಾಗ್ಲಿ, ಮೊದಲನೇದಾಗಿ ಅವರು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಆಹಾರಗಳನ್ನ ಸೇವಿಸಬೇಕು. ಅಂದ್ರೆ ಕಡಿಮೆ ಗ್ಲೈಸಿಮಿಕ್ಸ್ ಇಂಡೆಕ್ಸ್ ಅಂದ್ರೆ ನಾವು

0: ಈಗ ನಾವು ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಅಂದ್ರೆ ಮೈದಾದಿಂದ ಮಾಡಿದಂತ ಆಹಾರ ಪದಾರ್ಥ ಆಗ್ಲಿ ಅಥವಾ ಪಾಲಿಶ್ ಮಾಡಿದ ಅಕ್ಕಿಯಿಂದ ಮಾಡಿದಂತ ಪದಾರ್ಥ ಆಗ್ಲಿ, ಅವುಗಳನ್ನು ತಿಂದಾಗ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚುತ್ತದೆ. ಸೊ ಅದಕ್ಕಾಗಿ ಅವರು ಈ ಪಾಲಿಶ್ ಮಾಡಿದ ಅಕ್ಕಿಯಿಂದ ಮಾಡಿದ ಆಹಾರ ಪದಾರ್ಥ, ಮೈದಾ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸಬಾರದು. ಇವುಗಳು ಬೊಜ್ಜಿಗೆ ಕಾರಣವಾಗ್ತದೆ, ಇದರಿಂದ ಬೇರೆ ಕಾಯಿಲೆಗಳು ಕೂಡ ಸಂಭವಿಸುತ್ತದೆ. ಆದ್ದರಿಂದ ಹೆಚ್ಚು ನಾರಿನಾಂಶ ಆಹಾರ ಪದಾರ್ಥಗಳನ್ನು ಅವರು ಸೇವಿಸಬೇಕಂದ್ರೆ ಯಾವುದು ಹೆಚ್ಚು ನಾರಿನಾಂಶ ಇರುತ್ತೆ ಅದರದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರ್ತದಂತ ನಾವು ಹೇಳ್ತೇವೆ. ಅದು ಯಾವಂದ್ರೆ ತರಕಾರಿಗಳು, ಸೊಪ್ಪಿನ ತರಕಾರಿಗಳು, ಸಿಪ್ಪೆ ಸಮೇತ ಇರುವಂತಹ ಬೇಳೆಕಾಳುಗಳು, ಸಿರಿಧಾನ್ಯಗಳು ಮತ್ತು ಅವುಗಳಿಂದ ತಯಾರಿಸಿದಂತ ಆಹಾರ ಪದಾರ್ಥಗಳು, ಇವು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೊಂದಿರುವಂತಹ ಆಹಾರಗಳು, ಇವುಗಳನ್ನು ಹೆಚ್ಚಾಗಿ ಅವರು ಸೇವಿಸಬೇಕು. ಮತ್ತು ನಿತ್ಯ ಊಟದಲ್ಲಿ ಸೊಪ್ಪಿನ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು, ಯಾಕಂದ್ರೆ ಇದರಿಂದ ಅಂಡಾಣುಗಳು ಉತ್ಪತ್ತಿಯಾಗಲು ಸಹಾಯ ಆಗ್ತದೆ. ಅದಲ್ಲದೆ ಅಂಡಾಣುಗಳ ಫಲವತ್ತತೆ ಕೂಡ ಸರಿಯಾದ ಪೋಷಕಾಂಶಗಳು ಸಿಗ್ತದೆ. ಮುಖ್ಯವಾಗಿ ಫೋಲಿಕ್ ಆಸಿಡ್, ಬಿ ವಿಟಮಿನ್ ಮತ್ತು ಐರನ್, ಇವು ಹೆಚ್ಚಾಗಿ ಈ ತರಕಾರಿಗಳಲ್ಲಿ ಸಿಗುವುದರಿಂದ ಅವರಿಗೆ ಅಂಡೋತ್ಪತ್ತಿ ಸರಿಯಾಗಿ ಆಗ್ತದೆ. ಮತ್ತು ಇನ್ನು ಪ್ರೋಟೀನ್ ಯುಕ್ತ ಆಹಾರಗಳಾದ ವಿವಿಧ ಬೇಳೆಕಾಳುಗಳು, ಮೀನು, ಕೆನೆರಹಿತ ಹಾಲು ಮತ್ತು ಅದರ ಉತ್ಪನ್ನಗಳನ್ನು ಹೆಚ್ಚು ಸೇವಿಸುವುದರಿಂದ ಇನ್ಸುಲಿನ್ ಗುಣಮಟ್ಟವನ್ನು ನಾವು ಸುಧಾರಿಸಬಹುದು. ಮತ್ತು ಇನ್ನು ಕೊಬ್ಬಿನಾಂಶ ಅಂದರೆ ಒಳ್ಳೆ ಕೊಬ್ಬಿನಾಂಶ ಇರುವಂತಹ ಆಹಾರಗಳಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ಒಳಗೊಂಡಂತಹ ಆಹಾರ ಪದಾರ್ಥಗಳು ಅಂದ್ರೆ ಅಗಸೆ ಬೀಜ ಆಗಲಿ, ಅಗಸೆಯಿಂದ ಮಾಡಿದಂತ ಚಟ್ನಿ ಆಗಲಿ, ಸೋಯಾ ಅವರೆ, ಮೀನು, ಇವುಗಳನ್ನು ನಿತ್ಯ ಸೇವಿಸುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈಸ್ಟ್ರೋಜನ್ ಉತ್ಪತ್ತಿಯಾಗುವುದನ್ನು ನಿಯಂತ್ರಿಸಿ ಅಂಡೋತ್ಪತ್ತಿ ಸುಧಾರಿಸಲು ಸಹಾಯ ಆಗ್ತದೆ. ಮತ್ತು ವಿಟಮಿನ್ಗಳಾದಂತಹ ವಿಟಮಿನ್ ಇ ಇರುವಂತಹ ಆಹಾರಗಳಾದ ಎಳ್ಳು, ಸೂರ್ಯಕಾಂತಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಇವುಗಳು ಕೂಡ ಹಾರ್ಮೋನ್ಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಅಲ್ಲದೆ ಇವುಗಳಲ್ಲಿ ಖನಿಜ ಲವಣಗಳಾದ ಮ್ಯಾಗ್ನೀಷಿಯಂ, ಕಾಪರ್, ಐರನ್ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಅವುಗಳು ಸಹ ಹಾರ್ಮೋನ್ ಸಮತೋಲನ ಕಾಪಾಡುವಲ್ಲಿ ಸಹಾಯ ಆಗುತ್ತದೆ. ಇನ್ನು ವಿಟಮಿನ್ ಸಿ ಅಂತ ಹೇಳ್ತೇವೆ, ಇದು ಎಲ್ಲ ಒಂದು ಕಾಯಿಲೆ ಅಥವಾ ರೋಗಕ್ಕೆ ರಾಮಬಾಣ ಅಂತ ಹೇಳಬಹುದು. ವಿಟಮಿನ್ ಸಿ ಇರುವಂತಹ ಆಹಾರಗಳು, ವಿಟಮಿನ್ ಸಿ ಇರುವಂತಹ ಆಹಾರಗಳನ್ನು ಹೆಚ್ಚಾಗಿ ಊಟದಲ್ಲಿ ಬಳಸುವುದರಿಂದ ಋತುಚಕ್ರ ನಿಯಮಿತವಾಗುವುದು ಮತ್ತು ಅಂಡಾಣು ಉತ್ಪತ್ತಿಗೆ ಸಹಾಯಕವಾಗುವುದು. ಉದಾಹರಣೆ ನಿಂಬೆ ರಸ ಆಗಲಿ ಅಥವಾ ಮೂಸಂಬಿ, ಕಿತ್ತಳೆ ರಸ, ನೆಲ್ಲಿಕಾಯಿ, ಇವುಗಳನ್ನು ಯಾವುದಾದ್ರೂ ನಿತ್ಯ ಆಹಾರದಲ್ಲಿ ಅವರು ಬಳಸಬೇಕು. ಮತ್ತು ಇನ್ನು ಋತುಮಾನಕ್ಕೆ ತಕ್ಕಂತೆ ನಾವು ಹಣ್ಣುಗಳನ್ನು ಸೇವಿಸಬೇಕಾಗ್ತದೆ. ಅಂದ್ರೆ ಈ PCOS ಇರುವಂತಹ ಮಹಿಳೆಯರು ಕನಿಷ್ಠ ದಿನಕ್ಕೆ ಅವರು 200-250 ಗ್ರಾಂನಷ್ಟು ಹಣ್ಣು ತರಕಾರಿಗಳನ್ನು ಸೇವಿಸಬೇಕು. ಇದರಲ್ಲಿ ಜೀವಸತ್ವಗಳು ಮುಖ್ಯವಾಗಿ ವಿಟಮಿನ್ ಬಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿ ದೊರೆಯುತ್ತವೆ. ಇದರಿಂದ ಋತುಚಕ್ರ ನಿಯಮಿತವಾಗಿ ಅಂಡಾಣುಗಳ ಫಲವತ್ತತೆ ಉತ್ತಮವಾಗಿ ಆಗುವುದು. ಆದಷ್ಟು ಹಣ್ಣು ತರಕಾರಿಗಳನ್ನು ಊಟದ ಮೊದಲು ಸೇವಿಸುವುದರಿಂದ ಅದರಲ್ಲಿರುವ ವಿಟಮಿನ್ ಮತ್ತು ಮಿನರಲ್ಗಳು ಸರಿಯಾಗಿ ದೇಹಕ್ಕೆ ಒದಗುವುದು. ಇದರಿಂದ ಬೊಜ್ಜು ಕೂಡ ನಿಯಂತ್ರಣದಲ್ಲಿಡಲು ಸಾಧ್ಯವಾಗುವುದು.
1: ಈಗ ಈ PCOS ಇರುವಂತಹ ಮಹಿಳೆಯರಿಗೆ ಅಥವಾ ಯುವತಿಯರಿಗೆ ಒಂದು ನಾವು ಆಹಾರದ ತಟ್ಟೆಯನ್ನ ನೀಡಿದ್ರೆ ಆ ಆಹಾರದ ತಟ್ಟೆ ಏನೆಲ್ಲ ಅಂಶಗಳನ್ನ ಒಳಗೊಂಡಿರಬೇಕು ಅಂತ ಹೇಳ್ತೀರಿ?
0: PCOS ಇರುವಂತ ಮಹಿಳೆಯರು ಯಾವ ರೀತಿಯ ಆಹಾರವನ್ನ ಸೇವಿಸಬೇಕು ಅಂದ್ರೆ ಈಗ ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ಯಾವ ರೀತಿ ಅವರು ಒಂದು ಆಹಾರದ ಮಾದರಿ ಇರಬೇಕು ಅಂದ್ರೆ, ಬೆಳಗ್ಗೆ ಅವರು ಮೊದಲು ಒಂದು ಗ್ಲಾಸ್ ಬಿಸಿ ನೀರು ನಿಂಬೆ ರಸ ಬೆರೆಸಿ ಕುಡಿಯಬೇಕು. ನಂತರ ಉಪಹಾರದ ಅರ್ಧ ಗಂಟೆ ಮೊದಲು ಹಣ್ಣುಗಳಾಗಲಿ ಅಥವಾ ಮೊಳಕೆ ಬರೆಸಿದ ಕಾಳುಗಳು ಅಥವಾ ಬೇಯಿಸಿದ ತರಕಾರಿಗಳನ್ನು ಸೇವಿಸಬೇಕು. ಅರ್ಧ ಗಂಟೆ ನಂತರ ಉಪಹಾರ ಅಂದ್ರೆ, ಉಪಹಾರ ಅಂದ್ರೆ ಇದು ಪೌಷ್ಟಿಕಾಂಶವುಳ್ಳ ಉಪಹಾರ ಆಗಿರಬೇಕು. ಅಂದ್ರೆ ಈ ಗೋಧಿ ರವೆಯಿಂದ ಮಾಡಿದ ಉಪ್ಪಿಟ್ಟು ಅಥವಾ ಗೋಧಿ ದೋಸೆ, ರಾಗಿ ದೋಸೆ, ಸಿರಿಧಾನ್ಯಗಳಿಂದ ತಯಾರಿಸಿದಂತ ದೋಸೆ, ಇಡ್ಲಿ, ಪಡ್ಡು, ತರಕಾರಿಗಳನ್ನು ಬೆರೆಸಿ ಮಾಡಿದಂತ ತಾಲಿಪಟ್ಟು ಮತ್ತು ಸೊಪ್ಪುಗಳಿಂದ ತಯಾರಿದಂತ ಪರೋಟ, ಅವರ ಉಪಹಾರ ಈ ರೀತಿ ಆಗಿರಬೇಕು. ಮತ್ತು ಮಧ್ಯಾವಧಿ ಅಂದ್ರೆ ಈಗ ಉಪಹಾರ ಮತ್ತು ಮಧ್ಯಾಹ್ನ ಊಟದ ನಡುವಿನ ಸಮಯದಲ್ಲಿ ಅವರು ಆದಷ್ಟು ಹಣ್ಣು ಹಣ್ಣಿನ ರಸಗಳನ್ನು ಸೇವಿಸಬೇಕು ಅಥವಾ ಮನೆಯಲ್ಲಿ ಮಾಡಿದಂತ ತರಕಾರಿಗಳ ಸೂಪು ಅಥವಾ ಮಜ್ಜಿಗೆ ಅಥವಾ ಕೆನೆರಹಿತ ಹಾಲು ಈ ತರದ ಪಾನೀಯಗಳನ್ನ ಅವರು ಸೇವಿಸಬೇಕು. ಮತ್ತು ಮಧ್ಯಾಹ್ನ ಮತ್ತೆ ರಾತ್ರಿ ಊಟ ಅವರದು ಹೇಗಿರ್ಬೇಕಂದ್ರೆ ಅದು ಕಂಪ್ಲೀಟ್ ಮೀಲ್ ಅಂತ ಇರಬೇಕು. ಅಂದ್ರೆ ಈಗ ನಾವು ಉಪಯೋಗಿಸುವಂತ ದಿನದ ಊಟದಲ್ಲಿ ಉಪಯೋಗಿಸುವ ಜೋಳದ ರೊಟ್ಟಿ ಆಗಲಿ ಅಥವಾ ಚಪಾತಿ ಅಥವಾ ಪುಲ್ಕ ಮತ್ತು ಕಾಳಿನ ಪಲ್ಲೆ, ಬೇರೆ ಬೇರೆ ತರಕಾರಿಗಳ ಪಲ್ಲೆ, ಅನ್ನದ ಪಾಲಿಶ್ ಮಾಡಿರುವಂತ ಅಕ್ಕಿ ಅನ್ನದ ಬದಲು ಅವರು ಮಿಲೆಟ್ ಅಥವಾ ಸಿರಿಧಾನ್ಯಗಳಿಂದ ಮಾಡಿದಂತ ಅನ್ನ ಅಥವಾ ಜೋಳದ ಅಂಬಲಿ ಅಥವಾ ರಾಗಿ ಅಂಬಲಿ ಇವುಗಳನ್ನು ಉಪಯೋಗಿಸಿದರೆ ಇದರಲ್ಲಿ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಕಡಿಮೆ ಇರ್ತದೆ. ಮತ್ತು ಸಾಯಂಕಾಲ ಅವರಿಗೆ ಏನಾದರೂ ಸ್ನಾಕ್ಸ್ ಅಥವಾ ತಿನ್ಬೇಕು ಆ ತರ ಇದ್ರೆ ಋತುಮಾನದಲ್ಲಿ ದೊರೆಯುವಂತಹ ಹಣ್ಣುಗಳನ್ನು ತಿನ್ನಬಹುದು ಅಥವಾ ಬೇಯಿಸಿದ ಕಾಳುಗಳನ್ನು ಅಥವಾ ಎಣ್ಣೆ ಇಲ್ಲದೆ ತಯಾರಿಸಿದಂತ ಅವಲಕ್ಕಿ ಅಥವಾ ಮಂಡಕ್ಕಿ, ಕಾಮನ್ ಆಗಿ ತಿನ್ನುವಂತ ಈ ಅವಲಕ್ಕಿ ಮಂಡಕ್ಕಿ ಎಣ್ಣೆ ಇಲ್ಲದನ್ನ ಅವರು ಸೇವಿಸಬಹುದು. ಹೀಗೆ ಅವರು ಉತ್ತಮ ಆಹಾರ ಶೈಲಿಯ ಜೊತೆಗೆ ದೈಹಿಕ ವ್ಯಾಯಾಮ, ಯೋಗ ಮತ್ತು ವಾಕಿಂಗ್ ರೂಢಿಸಿಕೊಂಡಲ್ಲಿ ಋತುಚಕ್ರಕ್ಕೆ ಸಂಬಂಧ

0: ಸಂಬಂಧಿತ ಅಸ್ವಸ್ಥತೆಯನ್ನು ಮತ್ತು ಅನಿಯಮಿತ ಮುಟ್ಟನ್ನು ಸರಿಪಡಿಸಬಹುದು. ಅಲ್ಲದೆ ಅಂಡಾಣುಗಳ ಉತ್ಪತ್ತಿಯನ್ನು ಕೂಡ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ವೈದ್ಯರ ಸಲಹೆಯಂತೆ ಅವರು ನಡೆದುಕೊಳ್ಳಬೇಕು ಮತ್ತು ಅದರ ಜೊತೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡಬೇಕು. ಮೊದಲನೇದಾಗಿ ಆಹಾರ ಸೇವನೆ ಅವರ ವೇಳೆಯನ್ನು ಸರಿಪಡಿಸ್ಕೋಬೇಕು. ಅದರಿಂದ ಏನಾಗ್ತದೆ, ನಮ್ಮ ದೇಹದಲ್ಲಿ ಸೆಕ್ರೀಟ್ ಆಗುವಂತಹ ಹಾರ್ಮೋನ್ ಆಗಲಿ ಎಂಜೈಮ್ಸ್ ಆಗಲಿ ಅದು ಕರೆಕ್ಟ್ ಟೈಮಿಗೆ ನಾವು ಆಹಾರ ಸೇವಿಸಿದಾಗ ಆ ಟೈಮಲ್ಲಿ ಎಷ್ಟು ಸೆಕ್ರೀಟ್ ಆಗಬೇಕು ಹಾರ್ಮೋನ್ ಆಗಲಿ ಎಂಜೈಮ್ಸ್ ಆಗಲಿ ಸರಿಯಾದ ಪ್ರಮಾಣದಲ್ಲಿ ಅದು ಸೆಕ್ರೀಟ್ ಆಗುವುದರಿಂದ ಇದು ನಮ್ಮ ಋತುಚಕ್ರ ನಿಯಮಿತವಾಗುವುದಾಗಲಿ ಅಥವಾ ಅಂಡೋತ್ಪತ್ತಿ ಆಗುವುದಾಗಲಿ ಸರಿಯಾಗಿ ಆಗ್ತದೆ. ಇದರ ಜೊತೆಗೆ ಅವರು ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವ, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಅವರ ನಿದ್ರೆ ಸಮಯ ಸರಿಯಾಗಿರ್ಬೇಕು. ಯಾಕಂದ್ರೆ ನಾವು ಮಲಗಿದಾಗೂ ಕೂಡ ನಮ್ಮ ದೇಹ ಕೆಲಸ ಮಾಡ್ತಾ ಇರ್ತದೆ, ಒಳಗಿನ ನಮ್ಮ ಅಂಗಾಂಗಗಳು ಕೆಲಸ ಮಾಡ್ತಿರ್ತಾವ, ಆ ವೇಳೆಯಲ್ಲಿ ಕೂಡ ಕೆಲವೊಂದು ಸೆಕ್ರೀಷನ್ಸ್ ಆಗ್ತಾ ಇರ್ತದೆ, ಅದು ಕೂಡ ಸರಿಯಾಗಿ ಆಗ್ಬೇಕಂದ್ರೆ ನಮ್ಮ ನಿದ್ದೆಯ ವೇಳೆ ಕೂಡ ಸರಿಯಾಗಿರ್ಬೇಕು. ಇವುಗಳನ್ನೆಲ್ಲ ಅವರು ಪಾಲಿಸಿದಲ್ಲಿ ಈ PCOS ಸಮಸ್ಯೆಯನ್ನ ನಾವು ಗುಣಪಡಿಸಿಕೊಳ್ಳಲು ಸಾಧ್ಯವಾಗುತ್ತೆ.
1: ಅಂದ್ರೆ ವೈದ್ಯರ ಒಂದು ಮಾರ್ಗದರ್ಶನದ ಅವಶ್ಯಕತೆ ಇದೆ, ಅದರ ಜೊತೆಗೆ ಪ್ರತಿನಿತ್ಯ ನಾವು ಸೇವಿಸುವಂತ ಆಹಾರ ತರಕಾರಿ ಹಣ್ಣು ನಿಯಮಿತವಾಗಿ ವೇಳೆಗೆ ಸರಿಯಾಗಿ ಸೇವಿಸೋದ್ರಿಂದ ಈ PCOS ಸಮಸ್ಯೆಯನ್ನ ಒಂದು ಸಂಪೂರ್ಣವಾಗಿ ಪರಿಹರಿಸಬಹುದು ಅಂತ ನಾವು ಹೇಳ್ತೀರಿ. ಆಯ್ತು ಚಂದ್ರಮತಿ ರೋಕಡೆ ಅವರೇ, ಈ PCOS ಅನ್ನುವ ಸಮಸ್ಯೆ ಇತ್ತೀಚಿನ ದಿನದಲ್ಲಿ ನಾವು ಹೆಚ್ಚಾಗಿ ಕೇಳ್ತಾ ಇದ್ದೀವಿ. ಈ ಸಮಸ್ಯೆಗೆ ಮನೆಯಲ್ಲಿನೇ ನಾವು ಸೇವಿಸುವ ಆಹಾರದ ಮೂಲಕ ಹೇಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂದ್ರೆ, ಇದಕ್ಕೆ ನಾವು ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ನಿದ್ರೆ ಮಾಡುದು ನಮ್ಮ ಕೈಯಲ್ಲೇ ಇದೆ, ಆಹಾರ ಸೇವಿಸೋದು ನಮ್ಮ ಕೈಯಲ್ಲೇ ಇದೆ, ಯಾವುದಕ್ಕೂ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡು ಅದರ ಪ್ರಕಾರವಾಗಿ ನಾವು ನಡ್ಕೊಂಡು ಹೋದಾಗ ಇದಕ್ಕೆ ಪರಿಹಾರ ಕಂಡುಕೊಳ್ಬಹುದು ಅನ್ನುವಂತ ಸಲಹೆಯನ್ನ ತಾವು ನಮ್ಮ ಕೇಳುಗರಿಗೆ ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಆಹಾರ ತಜ್ಞೆ ಡಾ ಚಂದ್ರಮತಿ ರೋಖಡೆ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಈಗ ಭಾವಗೀತೆಯೊಂದನ್ನ ಕೇಳೋಣ. ರಚನೆ ಡಾ ಜಿ ಶುರುದ್ರಪ್ಪ, ಧ್ವನಿ ರತ್ನಮಾಲಾ ಪ್ರಕಾಶ್ ಅವರದ್ದು.

ಇದುವರೆಗೂ ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ ಡಾಕ್ಟರ್ ಜಿಎಸ್ ಶುರುದ್ರ ಅವರ ಗೀತೆಯನ್ನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಪಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು.

0: ಆಕಾಶವಾಣಿ ಧಾರವಾಡ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

0: ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕೆಲವೊಮ್ಮೆ ಹಾಡಾಗಿ ಕಾಡುತ್ತೆ,
2: ಇನ್ನು ಕೆಲವೊಮ್ಮೆ ಹರಟೆಯಾಗಿ ಜೊತೆಯಾಗುತ್ತೆ.
1: ಕಣ್ಣಿಗೆ ಕಾಣದಿದ್ದರೂ ಪ್ರತಿ ಕ್ಷಣವೂ ನಮ್ಮ ಭಾವನೆಗಳಿಗೆ ಸ್ಪಂದಿಸುವ ಅದ್ಭುತ ಲೋಕವೇ ರೇಡಿಯೋ.
3: ಹಳೆ ರೇಡಿಯೋ ಹಾಕಿ ಹಾಡು ಕೇಳುವ ಮಜಾ ಮಾಡುತ್ತಾ, ಪ್ರೀತಿ ವಾರ್ತೆ ಕೇಳುವ, ಪ್ರೀತಿ ವಾರ್ತೆ ಕೇಳುವ.
2: ಬೆಳಗಿನ ಕಾಫಿಯ ಘಮದ ಜೊತೆ ಸುದ್ದಿಯ ಸಾರವಾಗಿ,
1: ಮಧ್ಯಾಹ್ನದ ಬಿಡುವಿನಲ್ಲಿ ಮಧುರ ಗೀತೆಯಾಗಿ,
2: ಸಂಜೆಯ ಪಯಣದಲ್ಲಿ ಕಿರಿಕಿರಿ ತಪ್ಪಿಸುವ ಸಂಗಾತಿಯಾಗಿ,
1: ರೇಡಿಯೋ ನಮ್ಮ ಬದುಕಿನ ಭಾಗ.
4: ಆಕಾಶವಾಣಿ
1: ಸದಾ ನಿಮ್ಮೊಂದಿಗೆ.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ, ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
7: ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳ ನಮಸ್ಕಾರ.
8: ಶರಣಾರ್ಥಿ.
7: ಆಕಾಶವಾಣಿಗೆ ತಮಗೆ ಆತ್ಮೀಯವಾದ, ಪ್ರೀತಿಪೂರ್ವಕವಾದ ಸ್ವಾಗತ.
8: ಧನ್ಯವಾದಗಳು.
7: ವಿಶ್ವ ಯೋಗ ದಿನಾಚರಣೆ ಜೂನ್ 21 ಪ್ರತಿ ವರ್ಷ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಬಾರಿ ನಾವೇನು ಮಾಡ್ತಾ ಇದ್ದೇವೆ, ಇದು 12ನೇ ವಿಶ್ವ ಯೋಗ ದಿನಾಚರಣೆ. ಜಲಯೋಗದಲ್ಲಿ ತಾವು ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಇವತ್ತು ನಮ್ಮ ಶ್ರೋತೃಗಳಿಗೆ ಜಲಯೋಗ ಅಂದ್ರೇನು, ಅದರ ವೈಶಿಷ್ಟ್ಯತೆಗಳೇನು, ತಾವು ಆ ನಿಟ್ಟಿನಲ್ಲಿ ಏನು ಸಾಧನೆಯನ್ನು ಮಾಡಿದಿರಿ, ಇದ್ರ ಬಗ್ಗೆ ನಿಮ್ಮ ವಿಚಾರಗಳನ್ನು ಹಂಚ್ಕೋಬೇಕು. ಈ ಯೋಗ ಮತ್ತೆ ಜಲಯೋಗ ಇವೆರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಸ್ವಾಮೀಜಿ?
8: ಶ್ರೀ ಗುರುಭ್ಯೋ ನಮಃ. ವಿಶ್ವ ಯೋಗ ದಿನಾಚರಣೆಯನ್ನ ಇದು 12ನೇ ವರ್ಷದ ನಿಟ್ಟಿನಲ್ಲಿ ಇಡೀ ಪ್ರಪಂಚ ಎಲ್ಲ ಆಚರಿಸುವಂತ ಸಂಸ್ಕೃತಿ. ನಮ್ಮೆಲ್ಲ ಹಬ್ಬಗಳಲ್ಲಿ ಒಂದು ಪಂಥದ ಪ್ರಕಾರ ಇಂಥ ಪಂಥದವ್ರಿಗೆ ಈ ಹಬ್ಬ, ಇಂಥ ಪಂಥದವ್ರಿಗೆ ಈ ಹಬ್ಬ ಅಂತಿದೆ. ಆದರೆ ಇಡೀ ವಿಶ್ವದಲ್ಲಿ

0: ಈ ಯೋಗವನ್ನು ಆಚರಿಸ್ತಾರಂತಂದ್ರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು, ಸಮಾಧಾನ ಬೇಕು ಅನ್ನೋದಕ್ಕೆ ನಮ್ಮ ಭಾರತ ದೇಶ ಕೊಟ್ಟ ಶಾಸ್ತ್ರ ಯೋಗಶಾಸ್ತ್ರ. ಆ ಯೋಗಶಾಸ್ತ್ರವನ್ನ ನಾವು ನಮಗೇ ಆಗಿ ಇಟ್ಟುಕೊಂಡಿಲ್ಲ, ಪ್ರಪಂಚಕ್ಕೆ ಆರೋಗ್ಯವಾಗಿರಲಿ ಅನ್ನೋ ಸಂಸ್ಕೃತಿನೇ ಭಾರತೀಯ ಸಂಸ್ಕೃತಿ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಭಾರತ ದೇಶ ಅಂತಂದ್ರೆ ಭಾವನಾತ್ಮಕವಾಗಿರುವಂತ ದೇಶ. ಅದರ ಜೊತೆಗೆ ಭಾವ, ರಾಗ, ತಾಳ ಅಂತ ಕರೀತಾರೆ. ಅದರ ಜೊತೆಗೆ ತಾರತಮ್ಯ ಇಲ್ಲದೆ ಇರುವಂತ ದೇಶ ಅಂತ ಕರೀತಾರೆ. ರಾಗ ದ್ವೇಷವಿಲ್ಲದೆ ಇರುವಂತ ದೇಶ ಅಂತ ಕರೀತಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಹುಟ್ಟಿರುವಂತ ಯೋಗಶಾಸ್ತ್ರವನ್ನ ಇಡೀ ವಿಶ್ವಕ್ಕೆ ಹಂಚಿರುವಂತದ್ದು ನಮಗೆ ಈ ವಿಶ್ವ ಯೋಗ ದಿನಾಚರಣೆಯನ್ನ ತರಲಿಕ್ಕೆ ಮತ್ತು ಮಾಡಲಿಕ್ಕೆ ಮುಂದಾದಂತವರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರಿಗೆ ನಾನು ಹೃದಯಪೂರ್ವಕವಾಗಿ ರಾಷ್ಟ್ರದ ಎಲ್ಲ ಜನತೆಯ ಪರವಾಗಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೀನಿ. ನಾನು
1: ಈ ಜಲಯೋಗ ಅಂದ್ರೆ ಏನು ಸ್ವಾಮೀಜಿ?
0: ಈಗ ಒಂದು ವಿಚಾರ ಏನಂತಂದ್ರೆ, ಎಲ್ಲರೂ ನೋಡಿರುವಂತಹ ಯೋಗದಲ್ಲಿ ನೆಲದ ಮೇಲೆ ನಾವು ಯೋಗ ಮಾಡೋದನ್ನ ನೋಡ್ತೀವಿ, ನೆಲದ ಮೇಲೆ ನಿಂತ್ಕೊಂಡು ಯೋಗ ಮಾಡೋದನ್ನ ನೋಡ್ತೀವಿ. ಆದರೆ ನೀರಿನ ಮೇಲೆ ಯೋಗವನ್ನ ಮಾಡುವಂತದನ್ನ ಕೆಲವೇ ಕೆಲವು ಜನರು ಮಾಡ್ತಾರೆ, ಕೆಲವೊಂದು ಜನರು ನೋಡಿರ್ತಾರೆ. ನನಗೂ ಇದ್ರ ಬಗ್ಗೆ ಒಂದಿಷ್ಟು, ನಾನು ಹಿಮಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ಚಿಕ್ಕವನಾಗಿದ್ದಾಗ ನೀರಿನ ಮೇಲೆ ಧ್ಯಾನ ಮಾಡಬೇಕು ಅನ್ನೋ ಹಗೋರ ಸಾಧನೆಗೋಸ್ಕರ ನಾನು ಹೋಗಿದ್ದಲ್ಲಿ ಅಲ್ಲಿ ಸುಮ್ಮನೆ ಧ್ಯಾನ ಮಾಡ್ತಾ ಇದ್ದಷ್ಟೇ. ಅದಾದ್ಮೇಲೆ ನನ್ನ ಪಾಡಿಗೆ ಗ್ರಹಣಗಳು ಬಂದಾಗ ನೀರಿನ ಮೇಲೆ ಧ್ಯಾನ ಮಾಡೋದು, ಮತ್ತೊಂದು ಮಾಡೋದು, ಈ ತರ ಅಷ್ಟಲ್ಲೇ ಇತ್ತು. ಒಂದ್ಸಲ ಕುಂಭಮೇಳ ಆಯ್ತು 2013, ನಮ್ಮ ಕೇರ್ಪೇಟೆ ತಾಲೂಕು ಹಂಬಿಗರಳ್ಳಿ. ಹಂಬಿಗರಳ್ಳಿಲಿ ಕುಂಭಮೇಳ ಆದಂತ ಸಂದರ್ಭದಲ್ಲಿ ಮಾದೇಶ್ವರರು ಪ್ರಥಮ ಬಾರಿಗೆ ಬಾಲ್ಯದಲ್ಲಿ ಒಂದು ಪವಾಡ ಮಾಡ್ತಾರೆ ಅಂತ ಒಂದು ದಾಖಲೆ ಆಯಿತು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಒಂದು ಭಾವಚಿತ್ರವನ್ನ ಬಿಡಿಸ್ದೆ, ಸುಮಾರು 1.5 ಲಕ್ಷ ರೂಪಾಯಿ. ಅದು ಕಾಳೆ ಅಂತೇಳಿ ಹೊಸಪೇಟೆ ಹತ್ರ ಇರುವಂತ ಒಬ್ಬ ಕಲಾವಿದರು, ಅವ್ರ ಕೈಯಲ್ಲಿ ಬಿಡಿಸಿದಾಗ ಆ ಚಿತ್ರವನ್ನ ನನ್ನ ಮಠದಲ್ಲಿ ಇಟ್ಕೊಂಡೆ. ಅವ್ರು ಹೇಗಿತ್ತು ಅದು ಅಂತ ಅಂದ್ರೆ, ಅಂಬಿಗರ ಹಳ್ಳಿಗೆ ಕೇರ್ಪೇಟೆ ತಾಲೂಕು ಮಾದೇಶ್ವರರು ಬಂದಾಗ ಈ ಮೂರು ನದಿಗಳು, ಲಕ್ಷ್ಮಣ ತೀರ್ಥ, ಹೇಮಾವತಿ, ಕಾವೇರಿ, ಆ ನದಿನ ದಾಟಬೇಕಾಗ್ತದೆ, ನನ್ನನ್ನು ದಾಟಿಸಿ ಅಂತ ಅಂಬಿಗರು ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ದುಡ್ಡಿದೆಯಾ ಅಂತ ಕೇಳ್ತಾರೆ. ಇಲ್ಲ, ನಾನು ಜಂಗಮ, ಆಶೀರ್ವಾದ ಮಾಡ್ತೀನಿ, ನೀನೇನು ಜಂಗಮ ಹೋಗ ಅಂತೇಳಿ ಅದಲಿಸ್ಬಿಡ್ತಾರೆ. ಅವಾಗ ಒಂದು ಟವಲ್ ಮಾಡಿಕೊಂಡು ಮಲಿಕೊಂಡು ಹೋಗ್ಬಿಡ್ತಾರೆ ಮಾದೇಶ್ವರರು. ನನಗೆ ಆ ಚಿತ್ರ ನೋಡ್ತಾ ತಿನ್ನ ಕುತೂಹಲ ಆಯ್ತು, ಬಹಳಷ್ಟು ಸಂಶೋಧನೆಯನ್ನ. ಅದೇ ತರ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಕನಕದಾಸರು ಬರ್ತಾರೆ, ಬಂಡೆ ಮೇಲೆ ಬಟ್ಟೆಯನ್ನು ಹೋಗ್ಕೊಂಡು ತೆಪ್ಪ ಕಾಣಲಿಲ್ಲ ಅಂದಾಗ ಅದು ಬಾಳೆದಲ್ಲಿ ಹಾಸ್ಕೊಂಡು ತೇಲ್ಕೊಂಡು ದಡ ಸೇರ್ತಾರೆ ಅನ್ನೋದನ್ನ ಕೇಳಿದ್ದಾರೆ, ಒಂದು ದಾಖಲೆ ಆಗಿದೆ. ಹಾಗೆ ದುರ್ದುಂಡೇಶ್ವರರು ಸಹ ನದಿ ತೀರದಲ್ಲಿ ನಡ್ಕೊಂಡು ಬಂದ್ರು ಅನ್ನೋ ದಾಖಲೆ ಇದೆ ಈಗ. ಹಾಗೆ ಅನೇಕ ಋಷಿ ಮತ್ತು ಮುನಿಗಳು ಅವರಿಗೆ ನದಿ ತೀರದಲ್ಲೇ ಇರುವಂತ ವಾಡಿಕೆ ಇರುವಂತ ಸಂದರ್ಭದಲ್ಲಿ ಈ ದಡಕ್ ಬಂದಾಗ ಅವ್ರು ತಿರ್ಗಾ ವಾಪಸ್ ಹೋಗ್ಬೇಕು ಅಂತ ಅಂದಾಗ ಅಲ್ಲಿ ತೆಪ್ಪಗಿಪ್ಪ ಇಲ್ಲ ಅಂದಾಗ ನದಿ ಅವರ ಧ್ಯಾನದಲ್ಲೇ ಕುತ್ಕೊಂಡು ಇತೆಗೆ ಧ್ಯಾನನೂ ಆಗಬೇಕು, ಆ ದಡನೂ ಸೇರ್ಬೇಕು ಅನ್ನುವ ಸ್ಥಿತಿಯಲ್ಲಿದ್ದಾಗ ಬಹಳಷ್ಟು ಜನ ಈ ಪ್ರಯೋಗವನ್ನ ಮಾಡಿದ್ದಾರೆ. ಅನೇಕ ಜನರಿಗೆ ಸಾಧನೆಗೋಸ್ಕರ ನೀರಿನ ಮೇಲೆ ಕುತ್ಕೊಂಡು ಸಾಧನೆ ಮಾಡೋರು ಬಹಳಷ್ಟು ಜನ ಮಾಡ್ಕೊಂಡು ಬಂದಿದ್ದಾರೆ, ಆದರೆ ಇದ್ಯಾವುದು ಹೊರಗೆ ಬಂದಿಲ್ಲ. ಇದೆಲ್ಲ ನಾನು ಹುಡುಕಿ ಇನ್ನೂ ಹುಡುಕ್ತಾ ಇದ್ದೀನಿ, ಇನ್ನೂ ಪೂರ್ಣ ಹುಡುಕಿಲ್ಲ ನಾನು. ಇದು ಹುಡುಕಾಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾನು ಯಾಕೆ ಆಗಬಾರ್ದು, ಇದೆಲ್ಲ ಯೋಗಗಳನ್ನ ಯಾಕೆ ಸಾಧನೆ ಮಾಡಬಾರದು ಅಂತೇಳಿ ಸ್ಟಾರ್ಟ್ ಮಾಡಿದೆ. ಅದು ಸ್ಟಾರ್ಟ್ ಮಾಡಿದಾಗ ಒಂದಿಷ್ಟು ಜನರು ಯೋಗ ಸ್ವಲ್ಪ ಕಲ್ತಿರುವಂತವರ ಸಹಕಾರವನ್ನು ತಗೊಂಡು ಇನ್ನೊಂದು ಸ್ವಲ್ಪ ಹಗಲು ರಾತ್ರಿ ಅಂದ್ರೆ ಬಹುಶಃ ಬೆಳಗ್ಗೆ 1-4 ಗಂಟೆಗೆ ಹೋದ್ರೆ 8 ಗಂಟೆವರೆಗೂ ನೀರಲ್ಲಿರ್ತಾ ಇದ್ದೆ, ತಿರ್ಗಾ ಸಂಜೆ 5 ಗಂಟೆಗೆ ಹೋದ್ರೆ 9 ಗಂಟೆ ರಾತ್ರಿವರೆಗೂ ನೀರಲ್ಲಿರ್ತಾ ಇದ್ದೆ. ಸೊ ಪ್ರಯತ್ನ ಮಾಡ್ತಾ 2019ಕ್ಕೆ ನನ್ನ ಜಲಯೋಗವನ್ನ ನಮ್ಮ PS ಕಾಲೇಜು ಮಂಡ್ಯ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಮ್ಮ ವಿಶ್ವ ಯೋಗ ದಿನಾಚರಣೆ ದಿನ ಅದನ್ನ ಪ್ರಾರಂಭಿಸಿದೆ. ಯಾವತ್ತೇ ಎಲ್ಲರಿಗೂ ನಾನು ಜಲಯೋಗ ಮಾಡ್ತೀನಿ ಅಂತ ಗೊತ್ತಾಗಿದ್ದು. ಆ ಜಲಯೋಗ ಅದೇ ಕಾರಣ ಒಂದೇನಂತಂದ್ರೆ ನೀರಿನ ಮೇಲೆ ಮಾಡೋಕ್ಕೆ ಇಂಟ್ರೆಸ್ಟ್ ಆಯ್ತು ನನಗೆ, ಅದಾದ್ಮೇಲೆ ಏಕಾಗ್ರತೆ ಆಯಿತು. ಅದರಲ್ಲಿ ಬಂದೇನಂತಂದ್ರೆ ಆಸನಗಳನ್ನ ಚೇಂಜ್ ಮಾಡ್ತಾ ಹೋಗ್ಬೋದು ನೀರ್ ಮೇಲೆನೆ. ಈಗ ನಾವು ಭೂಮಿ ಮೇಲೆ ಹೇಗೆ ಆಸನಗಳನ್ನ ಹಾಕೊಳ್ತೀವಿ, ಈಗ ಪದ್ಮಾಸನ ಮಣ್ಣಿನ ಮೇಲೆ ಅಂದ್ರೆ ನೆಲದ ಮೇಲೆ ಹೇಗೆ ಆಸನ ಹಾಕೋತೀವೋ ಹಾಗೆ ಕೆಳಗಡೆ ಕಾಲಿಡದೆ ನೀರಿನ ಮೇಲೆನೆ ಆಸನಗಳನ್ನ ಬದಲಾಯಿಸ್ತಾ ಹೋಗ್ಬೋದು. ಇದೊಂದು ವಿಶೇಷ. ಪದ್ಮಾಸನ ಹಾಕ್ಬೋದು, ವಜ್ರಾಸನನು ಹಾಕ್ಬೋದು, ಆಮೇಲೆ ವೃಕ್ಷಾಸನನು ಹಾಕ್ಬೋದು, ಧನುರ್ವಾಸನ ಆಗ್ಬೋದು, ಮಯೂರಾಸನ ಆಗ್ಬೋದು.

0: ಹಾಕ್ಬೋದು, ಅರ್ಧ ಚಂದ್ರ ಆಸನ ಹಾಕ್ಬೋದು. ಬಹುಶಃ ಹೀಗೆ ಸುಮಾರು ಆಸನಗಳನ್ನ ನೀರ್ ಮೇಲೆ ಪ್ರಯೋಗ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಬಹುಶಃ ಇದೊಂದು ಕಂಡುಕೊಂಡಿರುವಂತ ಸಂಶೋಧನೆ ನನಗೇನಂತಂದ್ರೆ, ಏಕಾಗ್ರತೆಗೆ ಅತ್ಯಂತ ಅಮೂಲ್ಯವಾಗಿರುವ ಒಂದು ಯೋಗ ಅಂತಂದ್ರೆ ಜಲಯೋಗ.
1: ಈ ಜಲಯೋಗಕ್ಕೆ ಪೂರಕವಾಗಿರುವಂತಹ ಒಂದಷ್ಟು ವಿಚಾರಗಳನ್ನು ತಾವು ತಿಳಿಸಿದ್ರಿ. ಈಗ ನಿಮ್ಮ ಮೇಲೆ ನೀವೇ ಪ್ರಯೋಗ ಮಾಡಿಕೊಂಡ ಹಾಗೆ ನಿಮಗೆ ಏನು ವೈಯಕ್ತಿಕ ಅನುಭವ ಆಗಿದೆ ಸ್ವಾಮೀಜಿ, ಇದರಿಂದ ಏನು ಅನುಕೂಲ ಆಗಿರ್ಬೋದು ತಮಗೆ?
0: ಒಂದೇನಪ್ಪ ಅಂತಂದ್ರೆ, ತುಂಬಾ ಕೆಲಸ ಮಾಡ್ತಾ ಇರಬೇಕಾದ್ರೆ ತುಂಬಾ ಆಯಾಸ ಆಗಿರೋದು ನೀರಿನ ಮೇಲೆ. ಒಂದೇನಂತಂದ್ರೆ, ಈಗ ನಾವು ನೆಲದ ಮೇಲೆ ಆಸನ ಮಾಡಿದಾಗ ಒಂದು ಭೂಮಿ ತತ್ವ ಅಂತ ಹೇಳ್ತೀವಿ ನಾವು, ಪಂಚಭೂತಗಳು ಹೇಳ್ತೀವಲ್ಲ, ಒಂದು ಭೂಮಿ ತತ್ವ. ಮೇಲ್ಗಡೆ ನೋಡ್ತೀವಿ ಆಕಾಶ ತತ್ವ, ಅದು ಬಿಟ್ರೆ ಬೇರೆ ಯಾವುದು ಬರಲ್ಲ. ನೀರಿನ ಮೇಲೆ ನೋಡಿದಾಗ ನೀರು ಯಾವ್ದ್ರ ಮೇಲಿದೆ, ಭೂಮಿ, ಭೂಮಿ ತತ್ವ ಆಯ್ತು. ನೀರು ಮೇಲಿರೋದ್ರಿಂದ ಜಲತತ್ವ ಆಯ್ತು, ಹೌದಲ್ಲ. ನೀರು ಮತ್ತು ಶರೀರ ತಿಕ್ಕದಾಗ ಏನಾಯ್ತು, ಅಗ್ನಿ ತತ್ವ ಆಯ್ತು. ಅದಾದ್ಮೇಲೆ ನಾವು ಮೇಲ್ ನೋಡ್ತೀವಲ್ಲ ಆಕಾಶ ತತ್ವ ಆಯ್ತು. ಆಮೇಲೆ ಉಸಿರಾಟ ಮಾಡ್ತಾ ಇರ್ತೀವಲ್ಲ ವಾಯು ತತ್ವ ಆಯ್ತು. ಪಂಚಭೂತಗಳನ್ನ ಅಳವಡಿಸಿಕೊಂಡು ಮಾಡೋ ಯೋಗ ಶಾಸ್ತ್ರ ಅಂದ್ರೆ ಅದೇ ಜಲಯೋಗ.
1: ಈಗ ಜಲಯೋಗ ಮಾಡೋದಕ್ಕಿಂತ ಮುಂಚಿತವಾಗಿ ಏನಾದರೂ ಮುನ್ನೆಚ್ಚರಿಕೆ ತೆಗೆದುಕೋಬೇಕಾ ಅಥವಾ ಏನು ಸಿದ್ಧತೆ ಏನ್ ಮಾಡ್ಕೋಬೇಕು ಅಂತ?
0: ಬಹುಶಃ ಒಂದು ಏನಪ್ಪ ಅಂತಂದ್ರೆ, ಪ್ರಾಣಾಯಾಮ ಚೆನ್ನಾಗಿರ್ಬೇಕು ಅವ್ರಿಗೆ. ಎರಡನೇದು ಭಯ ಇರಬಾರದು. ಮೂರನೇದು ಆತಂಕ ಇರಬಾರದು. ನಾಲ್ಕನೇದು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇರಬೇಕು. ಐದನೇದು ಸ್ವಲ್ಪ ಸ್ವಿಮ್ಮಿಂಗ್ ಈಜಕ್ಕೆ ಸ್ವಲ್ಪ ಬರಬೇಕು, ಇಷ್ಟಿದ್ರೆ ಸಾಕು.
1: ಮಾಮೂಲಿ ಯೋಗಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತೀರಿ ಸ್ವಾಮೀಜಿ?
0: ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ, ಶರೀರನ ನೀರ್ ಮೇಲೆ ತೇಲಿಸಬೇಕಂದ್ರೆ ನೆಲದ ಮೇಲೆ ಮಾಡಕ್ಕೆ ಒಂದೊಂದ್ಸಲ ಕಷ್ಟ ಅನಿಸ್ತದೆ ಆಸನಗಳನ್ನ. ನೀರ್ ಮೇಲೆ ಆಸನ ಹಾಕ್ಬೇಕಂದ್ರೆ ಕಷ್ಟ ಅನಿಸ್ತದೋ ನಿಮ್ಗೆ ಅನ್ಸಲ್ವೋ?
1: ಖಂಡಿತವಾಗೂ ಕಷ್ಟನೇ.
0: ಈಗ ಇಲ್ಲಿ ಒಂದು ಪದ್ಮಾಸನ ಹಾಕೋಬೇಕಂದ್ರೆ ಕುತ್ಕೊಳ್ಳಕ್ಕೆ ತಾವು ನೋಡಿ, ಬೇಕಾದ್ರೆ ಒಂದ್ಸಲ ಆ ಕಾಲ ಹಾಕೊಂಡು ಆ ಕಾಲ ಹಾಕೊಂಡು ಕೈ ಇಟ್ಕೊಂಡು ಅಷ್ಟು ಇದೆ. ನೀರ್ ಮೇಲೆ ಸಲೀಸಾಗಿ ಆಸನ ಹಾಕ್ಬೇಕಂದ್ರೆ ಒಂದೇನಪ್ಪ ಅಂದ್ರೆ ಶ್ರಮ ಇದೆ. ಆದ್ರೆ ಎಲ್ಲವೂ ಹೇಗೆ ಅಂತ ಅಂದ್ರೆ, ಕಷ್ಟಪಟ್ಟು ಕಲ್ತ್ರೆ ಅವು ಎಲ್ಲವೂ ಈಜಿನೇ. ಯಾರು ಕಷ್ಟ ಪಡೋದಿಲ್ವ? ಆಮೇಲೆ ವಿದ್ಯೆ ಅನ್ನೋದೇನು ಅಂತಂದ್ರೆ, ಯತ್ನಾನುಸಾರಿಣಿ ಲಕ್ಷ್ಮಿ ವಿದ್ಯಾಭ್ಯಾಸಾನುಸಾರಿಣಿ ಅಂತ ಒಂದ್ ಕಡೆ ಹೇಳ್ತಾರೆ. ಕಷ್ಟಪಟ್ಟ ವಿದ್ಯೆಯನ್ನ ಯಾರು ಕಲಿತಾರೋ ಅವರು ಸಾಧಕರಾಗ್ತಾರೆ, ಯಾರು ಕಲಿಯೋದಿಲ್ವೋ ಅವರು ಬಾಧಕರಾಗ್ತಾರೆ.
1: ಈ ಜಲಯೋಗವನ್ನ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೂ ಮಾಡಬಹುದು ಅಂತೀರಿ?
0: ಬಹುಶಃ ಮಕ್ಕಳಿಗೆ ಒಂದು ಪ್ರಜ್ಞೆ ಇರಬೇಕಷ್ಟೇ. ಅವ್ರಿಗೆ ನಾನು ಮಾಡ್ತಾ ಇರೋದು ಏನಂತಂದ್ರೆ, ಅವ್ರಿಗೆ ತುಂಬಾ ಸಣ್ಣ ಮಕ್ಕಳಿಗಾಗಲ್ಲ, ಏನಾದ್ರು ವ್ಯತ್ಯಾಸ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗ್ತದೆ. ಸುಮಾರು ಒಂದು 7ನೇ ಕ್ಲಾಸ್ ಮಕ್ಕಳಿಂದ ಸ್ಟಾರ್ಟ್ ಮಾಡಬಹುದು, ಚಿಕ್ಕವರಿಂದನೂ ಮಾಡಬಹುದು. ಅದೇ ಪ್ರಜ್ಞೆ ಇರಬೇಕು ಅವ್ರಿಗೆ, ಒಂದು ಜಾಗೃತಿ ವ್ಯವಸ್ಥೆ ಇರಬೇಕು, ಸ್ವಿಮ್ಮಿಂಗ್ ಬರಬೇಕು. ಎಷ್ಟು ಕೆಜಿ ಒಬ್ಬ ವ್ಯಕ್ತಿ ದಪ್ಪ ಆಗಿದ್ದಾನೆ, 100 ಕೆಜಿ ಇರೋನು ಯೋಗ ಮಾಡಿಸಬಹುದು.
1: ಸ್ವಾಮೀಜಿ, ಈಗ ಚಿಕಿತ್ಸಕ ಯೋಗ ಏನಿದೆ ಅದು ತುಂಬಾ ಪ್ರಚಾರವನ್ನ ಪಡೀತಾ ಇದೆ. ಈಗ ನಮ್ಮ ದೈಹಿಕ ಸಮಸ್ಯೆಗಳಿಗೆ ಜಲಯೋಗ ಪರಿಹಾರ ಆಗಬಲ್ಲದೆ? ಮೊದಲನೇದು ಸಂಧಿವಾತ ಅಥವಾ ಕೀಲ್ ನೋವು.
0: ಕೆಲವೊಂದು ತಮ್ಗೆಲ್ಲ ಈಗ ಯೋಗ ಮತ್ತು ಆಯುರ್ವೇದ ಅಂಡ್ ನ್ಯಾಚುರೋಪತಿ ಅಂತ, ನ್ಯಾಚುರೋಪತಿಲಿ ತಮ್ಗೆಲ್ಲ ಗೊತ್ತಿದೆ ವಾಟರ್ ಥೆರಪಿ ಅಂತ ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ತಣ್ಣೀರ್ ಸ್ನಾನ ಮಾಡಬೇಕು ಅಂತಾನೆ ಇರೋದು. ತಣ್ಣೀರ್ ಸ್ನಾನ ಮಾಡೋದ್ರಿಂದ ದೇಹ ಸಮತೋಲನವಾಗಿ ಇರ್ತದೆ ಅನ್ನೋದಕ್ಕೋಸ್ಕರ ತಣ್ಣೀರ್ ಸ್ನಾನವನ್ನ ಮಾಡ್ತಾರೆ. ಇದು ತಮ್ಮ ಸಂಧಿವಾತಗಳಾಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಆಮೇಲೆ ನಮ್ಮ ದೇಹದ ಮನಸ್ಥಿತಿಗಳನ್ನ ಸಮತೋಲನವಾಗಿ ಇಟ್ಕೊಳ್ಳುವಂತ ಇರಬೇಕಂದ್ರೆ ಅದು ಜಲಯೋಗದಲ್ಲಿ ತುಂಬಾ ಪ್ರಯೋಜನಕಾರಿಯಾಗಿದೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಯೋಗ ಸೂತ್ರದಲ್ಲಿ ಏನ್ ಹೇಳ್ತಾರೋ ಹಾಗೆ ಒಂದು ವೃತ್ತಿಗೆ ತಗೊಂಬರ. ಈಗ ನಮ್ದು ನೆಲದ ಮೇಲೆ ಆಸನ ಮಾಡಿದ ತಕ್ಷಣ ಸ್ಥಿರ ಬರಲ್ಲ, ಇಲ್ಲಿ ಮುಳುಗ್ಬಿಡ್ತೀವಿ ಅನ್ನೋದು ಒಂದೇ ಸಲ ಏಕಾಗ್ರತೆ ಬಂದ್ಬಿಡ್ತದೆ. ಬೇಗ ಶೀಘ್ರದಲ್ಲಿ ಸಮಸ್ಥಿತಿಗೆ ಬರುವಂತದ್ದು ಅಂದ್ರೆ ಜಲಯೋಗದಲ್ಲೇ ನಾನು ಕಂಡ್ಕೊಂಡಿರುವಂತದ್ದು. ಆಮೇಲೆ ಒಂದೇನಪ್ಪ ಅಂತಂದ್ರೆ, ಈಗ ನಮ್ಮ ಯೋಗ ಶಾಸ್ತ್ರದಲ್ಲಿ ಹೇಳ್ತಾ ಬರ್ತಾರೆ, ನಾನು ಸಹಜ ಜನರಿಗೆ ಅರ್ಥ ಆಗಲಿ ಅಂತ ಹೇಳ್ತೇನೆ, ಸೂತ್ರಗಳನ್ನೆಲ್ಲ ಹೇಳಕ್ಕೆ ಬಯಸಲ್ಲ, ಯಾಕಂದ್ರೆ ಅರ್ಥ ಆಗಲ್ಲ. ಈಗ ನಮಗೆ ಒತ್ತಡಗಳಲ್ಲಿ ಎಲ್ಲರೂ ಇದಾರೆ ತುಂಬಾ. ಆ ಒತ್ತಡದಲ್ಲಿ ಇರುವಂತವ್ರಿಗೆ ಏನ್ ಬೇಕಪ್ಪ ಅಂತಂದ್ರೆ ಧ್ಯಾನ ಬೇಕು. ನಮ್ ತಲೆಗೆ ಧ್ಯಾನ ಕೊಟ್ರೆ ನಮ್ ತಲೆ ಸಮಾಧಾನವಾಗಿ ಇರಕ್ ಸಾಧ್ಯ ಆಗ್ತದೆ. ಹಾಗೆ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಶ್ವಾಸಕೋಶಗಳು, ಇವತ್ತೆಲ್ಲ ಗೊತ್ತಿದೆ ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಶ್ವಾಸಕೋಶಗಳ ತೊಂದರೆ ಆಗಿ ಅವರು ಬದುಕಿಲ್ಲ ಅನ್ನೋದು ಗೊತ್ತಿದೆ ನಮಗೆ. ಪ್ರಾಣಾಯಾಮ ಮಾಡ್ತಾ ಯಾರು ಬರ್ತಾರೋ ಅವರಿಗೆ ಶ್ವಾಸಕೋಶಗಳು ಬಲಿಷ್ಠವಾಗಿರ್ತವೆ, ಯಾವುದೇ ಬದ್ರೆ ರೋಗ ನಿರೋಧಕವಾದಂತ ಒಂದು ಒಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಉಸಿರಾಟಕ್ಕೆ ಬೇಕು ಅಂತಂದ್ರೆ ಅದು

0: ಪ್ರಾಣಾಯಾಮ ಬೇಕು. ಹಾಗೆ ನಮಗೆ ಯೋಗ ಅಂತಂದ್ರೆ ನಮ್ಮ ಇಡೀ ಶರೀರಗಳಿಗೆ ಅಂಗ ಅಂಗಗಳಿಗೆ ಬಲಿಷ್ಠ ಆಗ್ಬೇಕಂತ ಯೋಗವನ್ನ ಮಾಡಬೇಕು. ಹಾಗೆ ಆಹಾರವನ್ನ ಚೆನ್ನಾಗಿ ಸಾತ್ವಿಕವಾಗಿ ತಗೊಳ್ತೀವಿ ಅಂತಂದ್ರೆ ನಮ್ಮ ಹೊಟ್ಟೆ ಚೆನ್ನಾಗಿರ್ತದೆ. ಈ ನಾಲ್ಕನ್ನು ಈ ಪ್ರತಿಯೊಬ್ಬ ಮನುಷ್ಯ ಪರಿಶುದ್ಧವಾಗಿರ್ಲಿಕ್ಕೆ ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಒಂದೇ ಒಂದು ಶಾಸ್ತ್ರ ಇರೋದು, ಅದು ಯೋಗ ಶಾಸ್ತ್ರ. ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೂ ಮನವಿ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಗೆ, ಬಹಳಷ್ಟು ಜನರಿಗೆ ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್, ಸೋಷಲ್ ಎಷ್ಟು ವರ್ಷದಿಂದ ಹವೇ ಇದ್ದಾವೆ. ಆದರೆ ಇವತ್ತು ತುಂಬಾ ಜನರು ಮಕ್ಕಳಿಗೆ, ಇವತ್ತು ಯಾವುದೋ ಒಂದು ಪೇಪರ್ ಓದ್ದೆ, ಒಂದು ಮಗಳು ಹಾಸ್ಟೆಲಲ್ಲಿ ಜ್ಞಾನ ಹಾಕೊಂಡಿದ್ದಾಳೆ ಅಂತ, ಇನ್ನೊಬ್ಬ ಮಗ ಸೂಸೈಡ್ ಮಾಡ್ಕೊಂಡಿದ್ದಾನಂತ, ಇನ್ನೊಬ್ರು ಯಾರೋ ಒಬ್ರು ಟ್ರೈನ್ಗೆ ಹೋಗಿ ತಲೆ ಕೊಟ್ಟಿದ್ದಾರೆ ಅಂತೇಳಿ. ಈ ಮಕ್ಕಳು ಡಿಪ್ರೆಸ್ ಆಗ್ತಾ ಇದಾರಲ್ಲ, ಆ ಡಿಪ್ರೆಸ್ ಆಗ್ಲಿಕ್ಕೆ ಕಾರಣ ಏನು? ನಮ್ಮಲ್ಲಿ ಯಾವ ಪುಸ್ತಕನೂ ಸಹ ಸಮತೋಲನವಾಗಿ ಇಟ್ಕೊಳ್ಳೋಕೆ ಶಾಸ್ತ್ರ ಇಲ್ಲ. ಅದಕ್ಕೆ ಯೋಗ ಶಾಸ್ತ್ರ ಅನ್ನೋ ಒಂದು ಪಠ್ಯ ಪುಸ್ತಕವನ್ನ ಭಾರತ ಸರ್ಕಾರ ಪರಿಚಯಿಸಬೇಕು ಮಕ್ಕಳಿಗೆ. ಅವಾಗ ಆ ಮಕ್ಕಳು ಬಲಿಷ್ಠ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ನಾನು ಹೇಳಿದ್ದೀನಿ.
1: ಎಷ್ಟೇ ತೂಕ ಇದ್ದವರು ಕೂಡ ಈ ಜಲಯೋಗವನ್ನ ಮಾಡಬಹುದು ಅಂತಂದ್ರೆ ದೇಹದ ತೂಕ ನಿಯಂತ್ರಣಕ್ಕೆ ಇದು ಸಹಕಾರಿಯಾಗಬಲ್ಲದೆ.
0: ದೇಹದ ತೂಕಕ್ಕೆ ಏನಂತಂದ್ರೆ ಆಹಾರದ ಮೇಲೆ, ಅವರ ಆಸನಗಳ ಮೇಲೆ ಬಹಳಷ್ಟು ತೊಡಗಿರ್ತವೆ. ಇದು ಹೆಚ್ಚು ಪರಿಣಾಮಗಳು ಬೀಳೋದು ಏನಂತಂದ್ರೆ ದೇಹದಲ್ಲಿ ಆರೋಗ್ಯಕರವಾಗಿ, ಈಗ ಮನಸ್ಸು ಚೆನ್ನಾಗಿಲ್ಲ ಅಂತಂದ್ರೆ ಆರೋಗ್ಯ ಕೆಡ್ತದೆ. ಚಿಂತಾ ಸಮಂ ನಾಸ್ತಿ ಶರೀರ ಶೋಷಣಂ ಅಂತ ಏನ್ ಹೇಳ್ತಾರೋ, ಈ ಚಿಂತೆಯಿಂದ ಅನೇಕ ರೋಗಗಳು ಬರ್ತವೆ ಅಂತಲ್ಲ. ನದಿಲಿ ಹಿಂಗೆ ತೇಲ್ತಾ ಕೂತ್ಬಿಟ್ರೆ, ಕಣ್ಣು ಮುಚ್ಚಿದ್ರೆ ಎಲ್ಲೋ ಹೋಗ್ಬಿಡ್ತೀವಿ ನಾವು. ಆದ್ರೆ ಬೇಗ ಶೀಘ್ರದಲ್ಲಿ ದೇಹ ಮತ್ತು ಮನಸ್ಸು ಮತ್ತು ಬುದ್ಧಿಯನ್ನು ಸಮತೋಲನವಾಗಿ, ಅದಕ್ಕೆ ತ್ರಿಕರ್ಣ ಅಂತ ಕರೀತಾರೆ, ಇವು ಶುದ್ಧಿ ಆಗ್ಬೇಕಂತಂದ್ರೆ ಜಲಯೋಗದಲ್ಲಿ ಪರಿಣಾಮಕಾರಿ ಆಗ್ತದೆ.
1: ಗರ್ಭಿಣಿಯರು ಮತ್ತೆ ಮಹಿಳೆಯರಿಗೆ ಹೇಗೆ ಸೂಕ್ತ?
0: ಮಹಿಳೆಯರು ಮಾಡಬಹುದು, ಆದ್ರೆ ಗರ್ಭಿಣಿಯರು ಮಾಡ್ಲಿಕ್ಕೆ ಏನಾಗ್ತದೆ ಅಂದ್ರೆ ಅವರು ತುಂಬಾ ನೀರಲ್ಲಿ ಆಸನಗಳು ಚೇಂಜ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ.
1: ಈ ಜಲಯೋಗವನ್ನ ಪ್ರಚಾರ ಮಾಡ್ಲಿಕ್ಕೆ ಬೇರೆ ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳನ್ನು ತಾವು ಹಾಕೊಂಡಿದ್ದೀರಾ ಸ್ವಾಮೀಜಿ?
0: ನಮ್ಮ ಸಂಸ್ಥೆಯಲ್ಲಿ ಒಂದು ತ್ರಿನೇತ್ರ ಯೋಗ ಇಂಟರ್ನ್ಯಾಷನಲ್ ಸೆಂಟರ್ ಅನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡ್ಕೊಂಡಿದ್ದೀವಿ. ಪಿಜಿ ಮತ್ತು ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಪ್ರಾರಂಭಿಸಿದೀವಿ. ಈಗಾಗಲೇ ಸುಮಾರು ವರ್ಷಗಳಾಗಿದೆ. ಮೊದಲನೇ ಸ್ಟೂಡೆಂಟ್ ನಾನೇ ಪಿಜಿಲಿ.
1: ಚಂದ್ರವನ ಆಶ್ರಮ ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೊಡುಗೆಗಳನ್ನು ನೀಡಿದೆ ಸ್ವಾಮೀಜಿ?
0: ಬಹಳಷ್ಟು ಕಾರ್ಯಕ್ರಮಗಳನ್ನ, ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಎರಡೂ ಬಾರಿ ಸಾವಿರಾರು ವಿದ್ಯಾರ್ಥಿಗಳು ಯೋಗ ಕಾರ್ಯಕ್ರಮವನ್ನ ನಮ್ಮ ಚಂದ್ರವನದಲ್ಲೇ ಮಾಡಿದ್ದೀವಿ. ಜೊತೆಗೆ ನಮ್ಮಲ್ಲಿ ಯೋಗ ಸೆಂಟರ್ ಇರೋದ್ರಿಂದ ಯೋಗ್ಯಕ್ಕೆ ಆದ್ಯತೆಯನ್ನ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಆಯುರ್ವೇದನೂ ನಾವು ಹಾಸ್ಪಿಟಲ್ ಮಾಡಿರೋದ್ರಿಂದ ಅದರದ್ದು ಯೋಗ ಥೆರಪಿಟಿಕ್ ಅಂತಾನು ನಾವು ಮಾಡ್ತೀವಿ. ಮತ್ತು ಪ್ರತಿ ತಿಂಗಳು ಸ್ವಾಸ್ಥ್ಯ ಶಿಬಿರ ಅಂತ ಮಾಡ್ತೀವಿ. ಯೋಗ, ಆಯುರ್ವೇದ, ಸ್ಪಿರಿಚುವಲ್, ಈ ಮೂರನ್ನು ಸೇರಿಸಿ ಮೂರು ದಿನ ಶಿಬಿರಗಳನ್ನ ನಾವು ಮಾಡ್ತಾ ಇದ್ದೀವಿ. ಹಾಗೆ ಸಮೃದ್ಧ ಜೀವನ ಅಂತ, ಹಾರ್ಟ್ ಆಫ್ ಹ್ಯಾಪಿ ಲಿವಿಂಗ್ ಅಂತ ಮಾಡ್ತಾ ಇದ್ದೀವಿ. ಸಾಮಾನ್ಯ ಜನರಿಗೆ ಯೋಗ ಮಾಡಿಸಿ, ಧ್ಯಾನ ಮಾಡಿಸಿ, ಪ್ರೀತಿ ಮೇಲೆ ಎಲ್ಲ ಇದೆ ಅಂತಾನು ನಾವು ಮಾಡ್ತಾ ಇದೀವಿ ನಮ್ಮ ಆಶ್ರಮದಲ್ಲಿ.
1: ಸ್ವಾಮೀಜಿ, ಈಗ ತಾವೇ ಗಮನಿಸಿರೋ ಹಾಗೆ ಹೃದಯ ಸ್ತಂಭನ ಇವತ್ತು ಯುವ ಸಮೂಹದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಬಹಳ ಆರೋಗ್ಯವಾಗಿ ಕಾಣ್ತಾ ಇರ್ತಾರೆ, ಮಾರನೇ ದಿವಸ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಹೇಳ್ತಾರೆ. ಈ ಜಲಯೋಗ ಈ ಹೃದಯದ ಕಾಯಿಲೆಗಳಿಗೆ ಅನುಕೂಲಕರ ಅಂತೀರಾ ಹೇಗೆ?
0: ಖಂಡಿತವಾಗ್ಲೂ. ಒಂದೇನಪ್ಪ ಅಂತಂದ್ರೆ ನಮ್ಮ ಆಹಾರದ ಪದ್ಧತಿ, ಆಗ್ಲೇ ಹೇಳದ್ನಲ್ಲ, ಯೋಗ ಅಂತಂದ್ರೆ ಆರೋಗ್ಯಕ್ಕೆ ಆಹಾರ, ಯೋಗ, ಧ್ಯಾನ, ಪ್ರಾಣಾಯಾಮ. ಈ ಆಹಾರದ ಪದ್ಧತಿಗಳ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಈಗ ನಾವು ಎಣ್ಣೆ ಬಳಸುವಂತದ್ದಾಗ್ಬೋದು, ಕೆಮಿಕಲ್ ಹಾಕಿ ಬಳಸುವಂತದ್ದಾಗ್ಬೋದು, ಮೊದಲು ಇದನ್ನ ಬ್ಯಾನ್ ಮಾಡಬೇಕು. ಸಾವಯವ ಕೃಷಿಯಿಂದ ಮಾಡುವಂತ ರೈತರಿಗೆ ನಮ್ಗೇನಾಗಿದೆ ಅಂದ್ರೆ, ರೈತರು ಯಾವಾಗ್ಲೂ ಬಡವರಾಗ್ತಾ ಇದಾರೆ. ಹಾಗಾಗಿ ನಾನು ಬಹಳ ಸಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಏನು ಗೊಬ್ಬರ ಕೊಡ್ತೀರೋ ಅದನ್ನ ನಿಲ್ಲಿಸ್ಬಿಟ್ಟು ಕೃಷಿಗೆ, ನಮ್ಮ ಹಸುಗಳಿಂದ ಬೆಳೆಸುವಂತ ಸಗಣಿಯಿಂದ ಆಗ್ಬೋದು, ಅದರಿಂದ ಗಂಜಲದಿಂದ ಆಗ್ಬೋದು, ಅದರಿಂದ ಬೆಳೆದು ಒಂದಿಷ್ಟು ಡಬ್ಬಲ್ ಬೇಕಾದರೂ ರೈಟ್ ಮಾಡಿ, ಅವಾಗ ರೈತರನ್ನು ಬದುಕ್ತಾರೆ, ನಾವು ಆರೋಗ್ಯವಂತರ ಹಾಕಿರ್ತೀವಿ ಅನ್ನೋದಕ್ಕೋಸ್ಕರ ಒಂದು ಹೇಳ್ತೀನಿ. ಇದರಲ್ಲಿ ಮೆಂಟಲಿ ಒತ್ತಡಗಳೇ ಎಲ್ಲರೂ ಹೇಳುವಂತದ್ದು, ಈ ಒತ್ತಡವನ್ನ ಜಲಯೋಗದಲ್ಲಿ ಖಂಡಿತವಾಗ್ಲೂ ಕಡಿಮೆ ಮಾಡಬೇಕು.
1: ಈ ಜಲಯೋಗ ಮಾಡೋದಕ್ಕೆ ಸೂಕ್ತವಾದ ಸಮಯ ಅಂತ ಏನಾದ್ರೂ ಇದೆಯಾ?
0: ಏನಿಲ್ಲ, ಬೆಳಗ್ಗೆ ಸಂಜೆ. ಆದ್ರೆ ಸೂರ್ಯನ ಕಿರಣ ಬೀಳ್ಬೇಕಾದ್ರೆ ತುಂಬಾ ಕಣ್ಣಿಗೆ ಜಾಸ್ತಿ ಅದಿರಬಾರ್ದು ಅಷ್ಟೇ. ಸೂರ್ಯನ ಕಿರಣಗಳು ತುಂಬಾ ಬೀಳಕ್ ಮುಂಚೆ ಬೆಳಗ್ಗೆನೆ 7 ಗಂಟೆ 7:30, ತಿರ್ಗಾ ಸಂಜೆ 5:30 6 ಗಂಟೆಯಿಂದ ಎಷ್ಟೊತ್ತು ಬೇಕಾದ್ರೂ ಮಾಡಬಹುದು.
1: ಅಮೆರಿಕಾದ ಯೋಗ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಿಂದ ತಾವು ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡಿದ್ದೀರಿ ಸ್ವಾಮೀಜಿ, ಹೇಗೆ ಇದು ಸಾಧ್ಯ ಆಯ್ತು? ಇದರ ಮೂಲಕ ತಮ್ಮ ಒಂದು ಸಂದೇಶ ಏನು ಇವತ್ತಿನ ಯುವ ಜನತೆಗೆ?
0: ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾ

0: ನನ್ನ ಹುಡುಕೊಂಡಿದ್ ಈ ತರದ ಒಂದು ಸಬ್ಜೆಕ್ಟ್ ಇದುವರೆಗೂ ಭಾರತದಲ್ಲಿ ಇನ್ನೂ ಯಾವ ಯೂನಿವರ್ಸಿಟಿಲೂ ಆಗಿಲ್ಲ. ಇದು ನಮಗ್ ಬೇಕು ಅಂತ ಹೇಳಿ ಹುಡುಕೊಂಡು ಬಂದು ನೀವು ಈ ಸಬ್ಜೆಕ್ಟ್ ಮಾಡಿಕೊಡ್ಲೇಬೇಕು ಅಂತ ಹೇಳಿ ನನಗೆ ಹಿಡಿದ್ರು ದೇವರಾಜ್ ಗುರುಜಿ ಅಂತೇಳಿ. ಬಹುಶಃ ಆಮೇಲೆ ಯೂನಿವರ್ಸಿಟಿಯ ಅದು ವೈಸ್ ಚಾನ್ಸಲರ್ ಇದ್ದಂತವ್ರು ಅವರು ಸಹ ನನ್ನ ಫೋನಲ್ಲಿ ಮಾತಾಡಿದ್ರು. ಸರಿ ಆಯ್ತು ಅಂತೇಳಿ ಈ ಸಬ್ಜೆಕ್ಟ್ ಅನ್ನ ನಾನು ಪ್ರಬಂಧವನ್ನ ಮಂಡಿಸಿದೆ. ಸೊ ಅವರು ಈ ಜಲಯೋಗಕ್ಕೆ PhD ಅನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ 2019 ಏನ್ ನಾನು ಮಾಡಿದ್ನು ಆ ಯೋಗವನ್ನ ಪ್ರದರ್ಶನ ಮಾಡಿದ್ನಲ್ಲ ಅದು ಇಡೀ ವಿಶ್ವ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಸರ್ಚ್ ಮಾಡಿದ್ದಾರೆ. ಅದರಲ್ಲಿ ಇಷ್ಟು ಆಸನ ಮಾಡಿರೋರು ಈ ವಿಶ್ವದಲ್ಲಿ ಮೊದಲಿಗರು ಅಂತೇಳಿ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ February 1 ನಮಗೆ ಸಿಕ್ಕಿದೆ.
1: ಬಹಳ ಅಭಿನಂದನೆಗಳು ಸ್ವಾಮೀಜಿ. ಈಗ ಸಾಮಾನ್ಯವಾಗಿ ಯೋಗ ಮಾಡೋದಕ್ಕೆ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಅಂದ್ರೆ ನಾವೇನ್ ಮಾಡ್ತೀವಿ, ಮೊದಲಿಗೆ ಸೂರ್ಯ ನಮಸ್ಕಾರ ಮಾಡ್ತೀವಿ, ಆಮೇಲೆ ಆಸನಗಳನ್ನ ಹಾಕ್ತೀವಿ, ನಂತರ ಧ್ಯಾನ. ಹೀಗೆ ಈ ಜಲಯೋಗ ಮಾಡೋದಕ್ಕೂ ಆ ತರಹದ ಒಂದು ಸೀಕ್ವೆನ್ಸ್ ಅಂತ ಏನಾದ್ರು ಇದೆಯಾ? ಇಂಥ ಆಸನ ಆದ್ಮೇಲೆ ಇಂಥದೇ ಹಾಕ್ಬೇಕು, ಆ ತರ ಏನಾದ್ರು ಇದೆಯಾ?
0: ಇಲ್ಲ, ಆ ತರದ್ದೇನಿಲ್ಲ. ಒಂದೇನಪ್ಪ ಅಂತಂದ್ರೆ ನಾವು ಪ್ರಾರಂಭಿಸಿರೋದು ಹೇಗೆ ಅಂತಂದ್ರೆ ಸ್ವಲ್ಪ ಬಾಡಿನ ಮೇಲ್ಗಡೆ ಟ್ವಿಸ್ಟ್ ಅಂದ್ರೆ ಎಕ್ಸಸೈಸ್ ಗಳನ್ನ ಮಾಡ್ಕೊಳ್ತೀವಿ, ಮೇಲ್ಗಡೆ ಎಕ್ಸಸೈಸ್ ಅನ್ನ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಸ್ವಲ್ಪ ನೀರಲ್ಲಿ ಇಳಿತೀವಿ, ಸ್ವಿಮ್ಮಿಂಗ್ ಮಾಡ್ತೀವಿ, ಬಾಡಿ ಎಲ್ಲ ನೀರಿಗೆ ಹೊಂದ್ಕೊಳ್ತದೆ. ಹೊಂದ್ಕೊಂಡ ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಮೊದಲು ಸ್ಟಾರ್ಟ್ ಮಾಡೋದು ಒಂಥರ ರಿಲ್ಯಾಕ್ಸ್, ನೀರಲ್ಲಿ ತೇಲೋದು, ಕಾಲು ಕೈಯೆಲ್ಲ ಸುಮ್ಮನ್ ತೇಲೋದು. ನಂತರ ನಮ್ಮ ಆಸನಗಳಲ್ಲಿ ವೃಕ್ಷಾಸನ, ಏಕಪದ್ಮಾಸನ, ಆಮೇಲೆ ತಾಡಾಸನ, ಆಮೇಲೆ ಇತರ ಪದ್ಮಾಸನ, ಪರ್ವತಾಸನ, ಈ ತರದೆಲ್ಲ ಸ್ಟಾರ್ಟ್ ಆಗ್ತದೆ.
1: ಹರಿಯೋ ನೀರಿನಲ್ಲಿ ಮಾಡೋದಕ್ಕೂ ಅಥವಾ ಸ್ಥಿರವಾದ ನಿಂತ ನೀರಿನಲ್ಲಿ ಜಲಯೋಗ ಮಾಡೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಸ್ವಾಮೀಜಿ?
0: ನೀರಲ್ಲಿ ಕಲ್ಲಿಲ್ಲ ಅಂತ ಅಂದ್ರೆ ತಲೆ ಹೋಗ್ತಾ ಜಾರ್ಕೊಂಡು ಎಷ್ಟು ದೂರ ಬೇಕಾದ್ರೂ ನೀರಲ್ಲಿ ತೇಲ್ತಾ ಹೋಗ್ಬೋದು, ಗೊತ್ತೇ ಆಗಲ್ಲ. ಎಲೆ ತೇಲ್ದಂಗೆ ಬಾಳೆದೆಲೆ ನೀವು ಬಿಟ್ರೆ ಅದ್ ಹೆಂಗ್ ತೇಲ್ಕೊಂಡು ಹೋಗ್ತದೋ, ನಾವು ಕರ್ಪೂರ ಹಚ್ಚಿ ವಿಳ್ಳೆದೆಲೆ ಮೇಲೆ ಬಿಡ್ತೀವಲ್ಲ, ಸೊ ಅದೇ ತರ ತೇಲ್ಕೊಂಡು ಹೋಗ್. ನೀವು ನೀರ್ ಮೇಲೆ ನಮ್ಮ ಬಾಡಿನ ಏನಾದ್ರು ಚೆಕ್ ಮಾಡಿದ್ರೆ ಸುಮ್ಮನೆ ಒಂದ್ ಬೆಳ್ಳಲ್ಲಿ ಸುಮ್ಮನೆ ಹಿಂಗೆ ಎಳೆದ್ರೆ ನಮ್ಮ ಬಾಡಿ ಬರ್ತದೆ. 80 kg 90 kg ಇರೋ ಬಾಡಿನ ಸುಮ್ಮನೆ ಎರಡೇ ಬೆಳಲ್ಲಿ ನೀವು ಸುಮ್ಮನೆ ಹಿಂಗೆ ಅಂದ್ರೆ ಬರ್ತದೆ ಅಂತ ಅಂದ್ರೆ ನೀರ್ ಮೇಲೆ ತೇಲೋದ್ರ ಮುಖಾಂತರ ಮಾಡೋದು ತುಂಬಾ ಆನಂದ. ಅದು ನಮಗೆ ಧ್ಯಾನ ಮಾಡ್ತಾ ಕಣ್ಮುಚ್ಚಿಬಿಟ್ರೆ ಸುಮ್ಮನೆ ಎಲ್ಲಿವರೆಗೆ ತೇಲ್ಕೊಂಡ್ಬೇಕಾದ್ರು ಹೋಗ್ಬೋದು. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಿಂಗೆ ತೇಲ್ತಾ ಏನಪ್ಪ ಅಂದ್ರೆ ಸೇಫ್ಟಿ, ಯಾವುದೇ ಕಲ್ಲುಗಳು ಮತ್ತೊಂದಿಲ್ಲ ಅಂತ ಅಂದ್ರೆ ತೊಂದರೆ ಇಲ್ಲ. ಹರಿಯೋ ನದಿಲಿ, ನಮ್ಮ ನದಿಲೇ ನಾನು ಎಷ್ಟೋ ಸಲ ಮಾಡಿರುವಂತ ಪ್ರದರ್ಶನವನ್ನು ಪ್ರತಿ ವರ್ಷ ಜಲಯೋಗವನ್ನು ಅಲ್ಲೇ ಮಾಡ್ತೀನಿ ನಾನು.
1: ತಾವು ಹೇಳಿದಿರಿ ಈಗಾಗಲೇ ತ್ರಿನೇತ್ರ ಯೋಗ ಇಂಟರ್ನ್ಯಾಷನಲ್ ಸೆಂಟರ್ನೇ ತಮ್ಮ ಆಶ್ರಮದಲ್ಲಿ, ಚಂದ್ರವನ ಆಶ್ರಮದಲ್ಲಿ ತಾವು ಮಾಡಿದಿರಿ ಅಂತ. ಯಾವಾಗ ಇದನ್ನ ಮಾಡಿದಿರಿ ಮತ್ತೆ ಮುಂದಿನ ದಿನದಲ್ಲಿ ಏನು ಚಟುವಟಿಕೆಗಳನ್ನ ಮಾಡಬೇಕು ಯೋಗವನ್ನು ಉತ್ತೇಜಿಸೋದಕ್ಕೆ ಅನ್ನೋದು ತಮ್ಮ
0: ಮುಂದಿನ ದಿನಮಾನಗಳು? ಈ ಯೋಗದ ಬಗ್ಗೆನೆ ಇನ್ನೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಉಂಟು ಮಾಡಬೇಕು ಅಂತ ಒಂದಿದೆ. ಅದ್ರ ಜೊತೆಗೆ ಜಲಯೋಗನ ಒಂದು 10 ಒಂದು ಶಿಷ್ಯರಿಗೆ ಕಲಿಸಿ ಅವರೇ ಹೇಳ್ಕೊಡೋ ತರ ಬೇರೆ ಬೇರೆ ದೇಶಕ್ಕೆ ಪರಿಚಯಿಸಬೇಕು ಅಂತ ಇದೀವಿ. ಈಗ ಮೊನ್ನೆ ನಂದು ಆಸ್ಟ್ರೇಲಿಯಾದಲ್ಲಿ ನಾನು ಜಲಯೋಗ ಮಾಡಿದ್ದೀನಿ, ಹಾಗೆ ನ್ಯೂಜಿಲ್ಯಾಂಡ್ ಅಲ್ಲೂ ನಾನು ಮಾಡಿದ್ದೀನಿ. ಮೊನ್ನೆ ಶ್ರೀಲಂಕಾದಲ್ಲಿ ಸಹ ಯೋಗ ಕಾನ್ಫರೆನ್ಸ್ ಇತ್ತು, ಸೊ ಅಲ್ಲೂ ನಾನು ಮಾಡಿರುವಂತದ್ದು. ಮೊನ್ನೆ ವಿಯೆಟ್ನಾಂಗೆ ಹೋಗಿದ್ದು, ಹಾಂಗ್ಕಾಂಗ್ಗೆ ಹೋದಂತ ಸಂದರ್ಭದಲ್ಲಿ ಮಾಡಿರುವಂತದ್ದು. ಹೀಗೆ
1: ಜಲಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತವಾದ ಪುಸ್ತಕವನ್ನು ಕೂಡ ಬರೆದಿದ್ದೀರಿ.
0: ಹೌದು,
1: ಬರೀಬೇಕು ಅಂತ ಯಾಕೆ ಅನ್ನಿಸ್ತು ಸ್ವಾಮೀಜಿ?
0: ಇದು ನಮ್ಗೆ ನಾನು ಹುಡುಕ್ತಾ ಇದ್ದೆ ಜಲಯೋಗ ಮಾಡಬೇಕಾದ್ರೆ ಎಲ್ಲೂ ಒಂದು ಪುಸ್ತಕ ಸಿಕ್ಕಿಲ್ಲ. ಆಮೇಲೆ ತುಂಬಾ ಕಷ್ಟ ಆಯ್ತು, ಬೇರೆಯವರಿಗೆ ಮುಂದಿನ ದಿನಮಾನಗಳಿಗೆ ಒಂದು ಕೈಪಿಡಿ ಆಗ್ಲಿ ಅನ್ನೋದಕ್ಕೋಸ್ಕರ ಸಹಾಯ ಆಗ್ಲಿ ಅಂತ ಮಾಡಿದ್ದೀನಿ.
1: ಅಂದ್ರೆ ಈಗ ಯಾವ ಗುರುಗಳಿಂದಲೂ ತಾವು ಇದನ್ನ ಅಭ್ಯಾಸ ಮಾಡಿದ್ದಲ್ವಾ ಸ್ವಾಮೀಜಿ?
0: ನಾನು ಹೇಳದ್ನಲ್ಲ, ಒಬ್ರು ಶಿವಯೋಗಿ ಬಾಬಾ ಅಂತ ಅಘೋರಿಗಳು, ನಾಗಸಾಧುಗಳು, ಅವರು ಪ್ರಾರಂಭದಲ್ಲಿ ನನಗೆ ಧ್ಯಾನ ಹೇಳ್ಕೊಟ್ಟಿದ್ದು ನೀರ್ ಮೇಲೆ. ಈ ಗ್ರಹಣದಲ್ಲಿ ತಾವು ನೋಡ್ಬೋದು ನೀರಲ್ಲೇ ಇರ್ತಾರೆ ಎಲ್ಲರೂ. ನೀರಲ್ಲಿ ನಾನು ಪದ್ಮಾಸನ ಹಾಕೊಂಡು ಸೂತ್ರಗಳನ್ನ ಕುತ್ತಿಗೆಗೆಲ್ಲ ಫುಲ್ ಬಿಗಿದ್ಬಿಟ್ಟು ಅದ್ರ ಮೇಲೆ ಒಂದು ಟವಲ್ ಮುಚ್ಚಿಬಿಡ್ತಾರೆ, ಅಲ್ಲಿ ನಾನು ನೀರಲ್ಲಿ ತೇಲ್ತಾ ಧ್ಯಾನ ಮಾಡ್ತಾ ಇರ್ತೀನಿ. ಇದನ್ನ ಯಾರು ಮಾಡಲ್ಲ.
1: ಕೇವಲ ಜಲಯೋಗ ಅಷ್ಟನ್ನೇ ಗಮನದಲ್ಲಿ ಇಟ್ಕೊಂಡಿದ್ದೀರಾ ಅಥವಾ ಒಟ್ಟಾರೆ ಯೋಗವನ್ನ ಸಮಗ್ರವಾಗಿ?
0: ನನ್ನ ಭಾರತೀಯ ಸಂಸ್ಕೃತಿ ಏನಿದೆಯೋ, ವೇದ ಆಗ್ಬೋದು, ಆಗಮ ಆಗ್ಬೋದು, ಪುರಾಣ ಆಗ್ಬೋದು, ಯೋಗ ಆಗ್ಬೋದು, ಆಯುರ್ವೇದ ಆಗ್ಬೋದು, ಶಾಸ್ತ್ರ ಆಗ್ಬೋದು, ಇವೆಲ್ಲ ನನ್ನ ದೊಡ್ಡ ಸಂಪತ್ತು, ನನ್ನ ದೇಶದ ಸಂಪತ್ತು. ಇದನ್ನು ಕಾಪಾಡ್ಲಿಕ್ಕೋಸ್ಕರನೇ, ಇದನ್ನು ಉಳಿಸ್ಲಿಕ್ಕೋಸ್ಕರನೇ ನಾವು ಯತಿಗಳಾಗಿರ್ತೀವಿ. ಧರ್ಮನೇ ಕಾಪಾಡುವಂತದ್ದು, ಧರ್ಮಕ್ಕೋಸ್ಕರ ನಾವು ಯೋಧರಾಗಿ ನಿಂತಿರ್ತೀವಿ ಅಷ್ಟೇ ಬಿಟ್ರೆ, ಈ ಧರ್ಮನ ಉಳಿಸಬೇಕಾಗ್ತದೆ. ಧರ್ಮವು ರಕ್ಷಿತೇ ರಕ್ಷಿತ ಅಂತ ಏನ್ ಹೇಳ್ತಾರೋ, ನಾವು ಧರ್ಮಕ್ಕಾಗಿ ನಿಂತ ಮೇಲೆ ಯೋಗಶಾಸ್ತ್ರ ಅನ್ನೋದು ಒಂದು ಧರ್ಮಶಾಸ್ತ್ರನೇ. ಯಾಕೆ ಅಂತಂದ್ರೆ ಅದು ಪ್ರತಿಯೊಬ್ಬ ಮನುಕುಲನಿಗೆ ವಿಶ್ವ ಸಂದೇಶ ಕೊಟ್ಟಿರೋದೇನಂತಂದ್ರೆ ಎಲ್ಲರಿಗೂ ಒಳಿತಾಗ್ಲಿ ಅಂತ ಹೇಳಿ. ಜಲಯೋಗದಿಂದ ಆರೋಗ್ಯವಂತರು.

0: ಇಡೀ ದೇಶ ಆರೋಗ್ಯವಾಗಿರಲಿ ಅನ್ನೋದೇ ನಮ್ಮ ಸಾರ.
1: ಅಂತಿಮವಾಗಿ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳ ಸಂದೇಶ ಜನಸಮುದಾಯಕ್ಕೆ.
0: ವಿಶ್ವ ಯೋಗ ದಿನಾಚರಣೆಯ ದಿನ ಎಲ್ಲರೂ ಸಾಮಾನ್ಯ ಜನರು ಸಹ ಒಂದು ಕಲೀರಿ. ಗ್ರಾಮಾಂತರ ಪ್ರದೇಶದ ಜನ, ನಮ್ಮ ರೈತರು ನೇಗಿಲು ಉಳ್ತಾರದು ಯೋಗನೆ, ಗುದ್ದಲಿ ಮಣ್ಣು ತೆಗೆಯೋದು ಯೋಗನೆ, ನಮ್ಮ ತಾಯಂದಿರು ನನ್ನ ಸಹೋದರಿಯರು ರಾಗಿ ಬೀಸೋದು ರಾಗಿ ಕುಟ್ಟೋದು ಇವೆಲ್ಲ ಯೋಗ ಇತ್ತು, ನೀರು ಸೇದೋದು ಯೋಗನೆ. ಆದ್ರೆ ಇವೆಲ್ಲ ಬಿಟ್ಟಿರೋದ್ರಿಂದನೇ ರೋಗ ಬಂದಿದೆ. ಯೋಗ ಬೇಕು ಅಂತ ಅಂದ್ರೆ ಕಾಯಕ ಮಾಡಿ, ಯೋಗ ಮಾಡಿ, ಯೋಗ ಮಾಡ್ತಾ ಒಳ್ಳೆ ಮನಸ್ಥಿತಿ ಇಟ್ಕೊಳ್ಳಿ, ಎಲ್ರಿಗೂ ಒಳ್ಳೇದೇ ಆಗ್ತದೆ ಅನ್ನೋದನ್ನ ವಿಶ್ವ ಯೋಗ ದಿನಾಚರಣೆ ದಿನ ಎಲ್ರು ಬಹಳ ಗ್ರಾಮತ್ ಬರೀ ನಗರ ಪ್ರದೇಶಗಳಲ್ಲಿ ಆಗ್ತಾ ಇದೆ, ಗ್ರಾಮಾಂತರ ಪ್ರದೇಶದಲ್ಲೂ ಪ್ರಾರಂಭ ಆಗಬೇಕು ಅನ್ನೋದೇ ನನ್ನ ಆಶಯ.
1: ಒಳ್ಳೆಯದು ಡಾಕ್ಟರ್ ತ್ರಿನೇಂದ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳ ಇದುವರೆಗೂ ವಿಶ್ವ ಯೋಗ ದಿನಾಚರಣೆಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ತಾವೇ ಪ್ರಯೋಗಶೀಲರಾಗಿ ಆರಂಭ ಮಾಡಿರುವಂತಹ ಜಲಯೋಗಕ್ಕೆ ಸಂಬಂಧಪಟ್ಟಂತೆ ಇದನ್ನು ಪ್ರಚುರಪಡಿಸುವಲ್ಲಿ ನಿಮ್ಮ ಆಶ್ರಮ ಏನೆಲ್ಲ ಕೆಲಸಗಳನ್ನು ಮಾಡಲಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ತಮ್ಮ ಕೈಂಕರ್ಯ ಏನಿದೆ ಅದು ಯಶಸ್ವಿಯಾಗಲಿ, ಜಲಯೋಗ ವಿಶ್ವ ಮಟ್ಟವನ್ನು ಮುಟ್ಟಲಿ, ಜನ ಸಮುದಾಯವನ್ನು ಅಭಿವೃದ್ಧಿಪಡಿಸ್ಲಿ ಅನ್ನೋ ಒಂದು ಆಶಯ ನಾವು ಕೂಡ ಇಟ್ಕೋತೀವಿ. ತಾವು ಆಕಾಶವಾಣಿ ಸ್ಟುಡಿಯೋಗೆ ಬಂದ್ರಿ, ಇಲ್ಲಿವರೆಗೂ ನಮ್ಮ ಜೊತೆ ಕೇಳುಗರ ಜೊತೆ ಮಾತಾಡಿದ್ದೀರಿ, ಇದಕ್ಕಾಗಿ ಮತ್ತೊಮ್ಮೆ ತಮಗೆ ವಂದನೆಗಳು, ಅಭಿನಂದನೆಗಳು, ನಮಸ್ಕಾರ.
0: ಆಕಾಶವಾಣಿ ನಿಜವಾಗಲೂ ನಾಡಿಗೆ ಅತ್ಯಂತ ಪ್ರಮುಖ ತಾಯಿ ಸ್ಥಾನ ಇದ್ದಂಗೆ, ನಮ್ಮೆಲ್ಲರಿಗೂ ಚಿಕ್ಕವರಿದ್ದಾಗ ರೇಡಿಯೋ ಅಂದ್ರೆ ಆಕಾಶವಾಣಿನೇ ಕೇಳ್ತಾ ಇದ್ದೋ. ಇವತ್ತು ಅದನ್ನ ತುಂಬಾ ಪ್ರೀತಿಸ್ತಾ ಇದ್ದೆ. ಆಕಾಶವಾಣಿಯಲ್ಲೇ ಕುತ್ಕೊಂಡು ಆಕಾಶದ ಮಾತುಗಳನ್ನ ಹಾಡುವಂತ ಒಂದು ಸುಸಂದರ್ಭ ಬಂತಲ್ಲ ಅಂತೇಳಿ ನಾನು ತುಂಬಾ ಖುಷಿಯಾಗಿದೆ. ನಮ್ಮ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.
2: ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನೊಳಗೊಂಡ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಡಾಕ್ಟರ್ ಕಡ್ಲಬಾಳ ಪನ್ನಂಗದರ್ ಅವರಿಂದ ಮಾಹಿತಿ.
3: ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಪ್ರತಿ ಮನೆಗೆ ಉಚಿತ ವಿದ್ಯುತ್ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸೂರ್ಯಘರ್ ಯೋಜನೆಯನ್ನು ಘೋಷಿಸಿದೆ. ಸೌರಶಕ್ತಿ ಬಳಸಿ ವಿದ್ಯುತ್ ಉತ್ಪಾದಿಸುವುದರಿಂದ ಮುಗಿದು ಹೋಗಲಾರದ ನೈಸರ್ಗಿಕ ಸಂಪನ್ಮೂಲದ ಸದ್ಬಳಕೆಯಾಗುತ್ತದೆ ಮತ್ತು ಸೀಮಿತ ಹಾಗೂ ಮುಗಿದು ಹೋಗಬಹುದಾದ ನೈಸರ್ಗಿಕ ಸಂಪನ್ಮೂಲಗಳಿಂದ ವಿದ್ಯುತ್ ಉತ್ಪಾದನೆಯ ಮೇಲಿನ ಅವಲಂಬನೆಯನ್ನು ಕಡಿಮೆಗೊಳಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದರ ಮೂಲಕ ಈ ದೇಶದ 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಅನ್ನು ಒದಗಿಸುವುದು ಈ ಗುರಿಯನ್ನು ಸರ್ಕಾರ ಹೊಂದಿದೆ. ಫೆಬ್ರವರಿ 15, 2024 ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ. ಕೇಂದ್ರ ಸರ್ಕಾರ ಈ ಯೋಜನೆಗೆ 71,021 ಕೋಟಿ ರೂಪಾಯಿಗಳ ಅನುದಾನವನ್ನು ಪ್ರತ್ಯೇಕವಾಗಿ ಮೀಸಲಿರಿಸಿದೆ. ಭಾರತದ ವಿವಿಧ ರಾಜ್ಯಗಳನ್ನೊಳಗೊಂಡಂತೆ ಕರ್ನಾಟಕದಲ್ಲಿಯೂ ಸಹ ಈ ಯೋಜನೆ ಈಗಾಗಲೇ ಅನುಷ್ಠಾನಗೊಂಡಿದ್ದು ರಾಜ್ಯದ ಜನರು ಈ ಯೋಜನೆಯ ಸದುಪಯೋಗವನ್ನು ಪಡೆಯಬಹುದಾಗಿದೆ. ಸೂರ್ಯಘರ್ ಯೋಜನೆಗೆ ಹೇಗೆ ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಈಗ ನಾವು ಗಮನಿಸೋಣ. ಈ ಯೋಜನೆಯ ಅಡಿಯಲ್ಲಿ ಸೌರ ವಿದ್ಯುತ್ ಉತ್ಪಾದನೆಗೆ ತಮ್ಮ ಮನೆಯ ಛಾವಣಿಯ

ಮೇಲೆ ಸೌರ ಫಲಕಗಳ ಅಳವಡಿಕೆಗೆ ತಗಲುವ ವೆಚ್ಚದ ಮೇಲೆ ಶೇಕಡ 60%ವರೆಗೆ ಸಬ್ಸಿಡಿಯನ್ನು ನೀಡಲಾಗುತ್ತದೆ. ಸಬ್ಸಿಡಿ ಕುರಿತು ಇನ್ನೂ ವಿವರವಾಗಿ ಗಮನಿಸುವುದಾದರೆ 1 kV ವಿದ್ಯುತ್ ಇಂದ 3 kV ವಿದ್ಯುತ್ ವರೆಗಿನ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಸರ್ಕಾರ ಧನ ಸಹಾಯ ನೀಡಲಿದೆ. ಅಂದರೆ 1 kV ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 30,000 ರೂಪಾಯಿ ಸಹಾಯಧನ, ಹಾಗೆಯೇ 2 kV ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 60,000 ರೂಪಾಯಿ ಸಹಾಯಧನ, ಮುಂದುವರೆದು 3 kV ಅಥವಾ ಅದಕ್ಕಿಂತ ಹೆಚ್ಚು ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಗರಿಷ್ಠ 78,000 ರೂಪಾಯಿ ಸಹಾಯಧನ ಫಲಾನುಭವಿಗಳಿಗೆ ಈ ಯೋಜನೆಯಡಿಯಲ್ಲಿ ಲಭ್ಯವಾಗಲಿದೆ. ಫಲಾನುಭವಿಗಳು ತಮ್ಮ ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ತನ್ನ ಮನೆಯ ಬಳಕೆಗೆ ಬೇಕಾಗುವ ವಿದ್ಯುತ್ತನ್ನು ತಾನೇ ಉತ್ಪಾದಿಸುವಲ್ಲಿ ಸ್ವಾವಲಂಬಿಯಾಗುತ್ತಾನೆ. ಇದರಿಂದ ಪ್ರತಿ ತಿಂಗಳು 300 ಯೂನಿಟ್ನಷ್ಟು ವಿದ್ಯುತ್ತನ್ನು ಉತ್ಪಾದಿಸಬಹುದಲ್ಲದೆ ಹೆಚ್ಚುವರಿ ವಿದ್ಯುತ್ತನ್ನು ಮಾರಾಟ ಮಾಡುವ ಮೂಲಕ ವಾರ್ಷಿಕವಾಗಿ 17,000 ರಿಂದ 18,000 ರೂಪಾಯಿಗಳಷ್ಟು ಆದಾಯವನ್ನು ಗಳಿಸಬಹುದಾಗಿದೆ. ಇನ್ನು ಸೂರ್ಯಘರ್ ಯೋಜನೆಯ ಅಗತ್ಯವೇನು ಎಂಬುದನ್ನು ಗಮನಿಸುವುದಾಗ, ಭಾರತ ಅತಿ ಹೆಚ್ಚು ವಿದ್ಯುತ್ತನ್ನು ಬಳಕೆ ಮಾಡುವ ರಾಷ್ಟವಾಗಿದ್ದು ಸೌರಶಕ್ತಿಯ ಬಳಕೆಯಲ್ಲಿ 5ನೇ ಸ್ಥಾನದಲ್ಲಿರುವುದು ಇಲ್ಲಿ ಗಮನಾರ್ಹ. ಕಳೆದ 9 ವರ್ಷದಲ್ಲಿ ದೇಶದ ಸೌರ ಇಂಧನ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. March 31, 2020 ಹೊತ್ತಿಗೆ ಭಾರತದ ಒಟ್ಟು ಸ್ಥಾಪಿತ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು 274.68 GW ತಲುಪಿದ್ದು ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ರಾಷ್ಟಗಳಿಗಿಂತ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ ಎಂದು ಈ ಹಿಂದೆಯೇ ತಜ್ಞರು ಇದನ್ನು ಘೋಷಿಸಿದ್ದರು. ಹೀಗಾಗಿ ಸೂರ್ಯಘರ್ ಯೋಜನೆಯ ಮೂಲಕ ಸೌರ ವಿದ್ಯುತ್ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹಿಸಲು ಸರ್ಕಾರ ಉದ್ದೇಶಿಸಿದೆ. ಮನೆಯ ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರಿಂದ ಸಾಂಪ್ರದಾಯಿಕ ಇಂಧನದ ಮೇಲಿನ ಅವಲಂಬನೆ ಕಡಿಮೆಯಾಗಲಿದೆ. ಇದರಿಂದ ಕಲ್ಲಿದ್ದಲಿನ ಮೇಲಿನ ಅವಲಂಬನೆ ಮತ್ತು ಬಳಕೆ ಸಹ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಲಿದೆ. ಭಾರತದಲ್ಲಿ ವರ್ಷದಲ್ಲಿ 6ರಿಂದ 8 ತಿಂಗಳು ಪ್ರಖರವಾದ ಬಿಸಿಲು ಇರುವುದರಿಂದ ಅದರ ಸಂಪೂರ್ಣ ಪ್ರಯೋಜನೆಯನ್ನು ಈ ಯೋಜನೆಯ ಮೂಲಕ ಪ್ರತಿಯೊಬ್ಬರೂ ಪಡೆಯಬಹುದಾಗಿದೆ. ವಿಶೇಷವಾಗಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳು ಈ ಯೋಜನೆಯ ಪ್ರಯೋಜನೆಯನ್ನು ಪಡೆಯಬಹುದಾಗಿದ್ದು, ಕರ್ನಾಟಕದಲ್ಲೇ ಹೆಸರುವಾಸಿಯಾದ ಬಯಲುಸೀಮೆ ಜಿಲ್ಲೆಗಳೆಂದೇ ಪ್ರಖ್ಯಾತಿಯಾದ ಪಶ್ಚಿಮ ಜಿಲ್ಲೆಗಳಲ್ಲಿ ವರ್ಷದುದ್ದಕ್ಕೂ ಅತ್ಯಧಿಕ ಪ್ರಮಾಣದಲ್ಲಿ ಬಿಸಿಲು ಇರುವುದರಿಂದ ಈ ಯೋಜನೆಗೆ ಇಂತಹ ಜಿಲ್ಲೆಗಳು ಹೇಳಿ ಮಾಡಿಸದ ಪ್ರದೇಶಗಳೆಂದು ಎಲ್ಲರ ಅಭಿಪ್ರಾಯ. ಇನ್ನು ಸೂರ್ಯಘರ್ ಯೋಜನೆಯ ಪ್ರಯೋಜನಗಳೇನೆಂಬುದನ್ನು ಗಮನಿಸಿದಾಗ ನಮಗೆ ಕೆಲವು ಅಂಶಗಳು ಇಲ್ಲಿ ವೇದ್ಯವಾಗುತ್ತವೆ. ಮೊದಲನೆಯದಾಗಿ, ಮನೆಯ ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರಿಂದ ಹೆಚ್ಚುವರಿಯಾಗಿ 300 GW ವಿದ್ಯುತ್ ಉತ್ಪಾದನೆ ಆಗಲಿದೆ ಎಂದು ಅಂದಾಜಿಸಲಾಗಿದೆ. ಮನೆಯ ಸದಸ್ಯರು ತಮ್ಮ ಮಾಸಿಕ ವಿದ್ಯುತ್ ವೆಚ್ಚವನ್ನು ಉಳಿತಾಯ ಮಾಡಬಹುದಾಗಿದೆ. ಈ ಯೋಜನೆಯಿಂದ ಉತ್ಪಾದನೆ, ಸಾಗಣೆ ಮತ್ತು ಪೂರೈಕೆಯ ವಲಯಗಳಲ್ಲಿ ಅಂದಾಜು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಇದಲ್ಲದೆ ಇದರಿಂದ ರಾಜ್ಯಕ್ಕೂ ಸಹ ವಿದ್ಯುತ್ ಉತ್ಪಾದನೆಯ ಮೇಲಿನ ವೆಚ್ಚ ವಾರ್ಷಿಕವಾಗಿ 75,000 ಕೋಟಿ ರೂಪಾಯಿಗಳಷ್ಟು ಕಡಿಮೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ. ಸೂರ್ಯಘರ್ ಯೋಜನೆಯಲ್ಲಿ ಜನರು ಹೂಡಿಕೆ ಮಾಡಿದ ಬಂಡವಾಳ 5 ವರ್ಷದಲ್ಲಿ ಅವರಿಗೆ ಅದು ಮರಳಲಿದೆ. 20 ವರ್ಷಗಳವರೆಗೆ ನಿರಂತರವಾಗಿ ಉಚಿತ ವಿದ್ಯುತ್ ಪಡೆಯಬಹುದಾಗಿದೆ. ತಮ್ಮ ಮನೆಯಲ್ಲಿ ಉತ್ಪಾದಿಸಲಾದ ಈ ವಿದ್ಯುತ್ ಅಲ್ಲಿ ಅಳವಡಿಸಲಾದ ಬ್ಯಾಟರಿಯಲ್ಲಿ ಸಂಗ್ರಹವಾಗಲಿದ್ದು ಅದನ್ನು ಜೆಸ್ಕಾಂ ಅಥವಾ ವಿದ್ಯುತ್ ಸರಬರಾಜು ಸಂಸ್ಥೆಗಳಿಗೆ ಮಾರಾಟ ಮಾಡುವ ಮೂಲಕ ಹಣವನ್ನೂ ಸಹ ಫಲಾನುಭವಿಗಳು ಇಲ್ಲಿ ಗಳಿಸಬಹುದಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸುವುದರಿಂದ ಸಾಂಪ್ರದಾಯಿಕ ವಿದ್ಯುತ್ ಉತ್ಪಾದನೆಯಲ್ಲಿ ಬಿಡುಗಡೆಯಾಗುವ ಇಂಗಾಲವನ್ನೊಳಗೊಂಡಂತೆ ಅನೇಕ ಹಾನಿಕಾರಕ ಅನಿಲಗಳ ಹೊರಸೂಸುವಿಕೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಲಿದ್ದು ವಾಯುಮಾಲಿನ್ಯ ಕೂಡ ನಿಯಂತ್ರಣವಾಗುವ ಸಾಧ್ಯತೆ ಇದೆ. ಮುಂದುವರೆದು ವಿದ್ಯುತ್ ಸಂಪರ್ಕವೇ ಇಲ್ಲದ ಪ್ರದೇಶಗಳಿಗೂ ಸಹ ಸೌರ ವಿದ್ಯುತ್ ಯೋಜನೆಯನ್ನು ತಲುಪಿಸಬಹುದು. ಹಾಗಾಗಿ ಎಲ್ಲಾ ಪ್ರದೇಶಗಳಲ್ಲಿಯೂ ನಿರಂತರವಾಗಿ ವಿದ್ಯುತ್ ಪೂರೈಕೆಯನ್ನು ಮಾಡಬಹುದಾದ ಇದೊಂದು ಸ್ವಾವಲಂಬಿಯ ಅತ್ಯಂತ ಪ್ರಮುಖವಾದ ಯೋಜನೆಯಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಜನರು ತಮ್ಮ ಮನೆಗಳ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದನ್ನು ಪ್ರೋತ್ಸಾಹಿಸಲು ಸರ್ಕಾರ ಪ್ರತಿ ಜಿಲ್ಲೆಗೆ ಒಂದು ಮಾದರಿ ಸೌರ ಗ್ರಾಮವನ್ನು ನಿರ್ಮಾಣ ಮಾಡಲು ಮುಂದಾಗಿರುವುದು ಈ ಯೋಜನೆಯ ಪ್ರಮುಖ ಅಂಶವಾಗಿದೆ. ಇನ್ನು ಈ ಯೋಜನೆಗೆ ಯಾರೆಲ್ಲ ಅರ್ಹರು ಮತ್ತೆ ಅದನ್ನು ಹೇಗೆ ಆ ಫಲವನ್ನು ಗಳಿಸಬಹುದೆಂದು ಪ್ರಶ್ನಿಸಿದಾಗ, ಫಲಾನುಭವಿಯು ಭಾರತೀಯ ಪ್ರಜೆಯಾಗಿರಬೇಕು, ಸ್ವಂತ ಮನೆಯನ್ನು ಹೊಂದಿರಬೇಕು ಮತ್ತು ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸಾಕಷ್ಟು
ಸೂಕ್ತವಾದ ಜಾಗ ಇರಬೇಕು. ಮನೆಯಲ್ಲಿ ಸೂಕ್ತ ರೀತಿಯಲ್ಲಿ ವಿದ್ಯುತ್ ಪೂರೈಕೆಯ ಸಂಪರ್ಕ ಕೂಡ ಇರಬೇಕು. ಆ ಮನೆಯ ಸದಸ್ಯರು ಈ ಮೊದಲು

0: ಫಲಕಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರದಿಂದ ಯಾವುದೇ ಸಹಾಯಧನವನ್ನು ಪಡೆದುಕೊಂಡಿರಬಾರದು. ಮನೆಯ ಛಾವಣಿ ಮೇಲೆ 3 ಕಿಲೋವ್ಯಾಟ್ ವರೆಗೆ ಸೌರ ಘಟಕದ ಸ್ಥಾಪನೆಗಾಗಿ ಕುಟುಂಬಗಳು 7% ಬಡ್ಡಿಯೊಂದಿಗೆ ಮೇಲಾಧಾರ ರಹಿತ ಸಾಲದ ಉತ್ಪನ್ನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲುವ ಪ್ರಕ್ರಿಯೆ ಹೇಗೆ ಮತ್ತು ಇದರ ಫಲವನ್ನು ಪಡೆಯುವುದು ಹೇಗೆ ಎಂಬುದನ್ನು ಇಲ್ಲಿ ನಾವು 9 ಹಂತಗಳ ಮೂಲಕ ಇದನ್ನು ಅರಿತುಕೊಳ್ಳಬಹುದಾಗಿದೆ. ಹಂತ 1, ಅಧಿಕೃತ ಜಾಲತಾಣ https://www.pmsurvagher.gov.in ಇದಕ್ಕೆ ಭೇಟಿ ನೀಡಬೇಕು. ನೋಂದಣಿಯ ವೇಳೆ ಮಾಹಿತಿಗಳನ್ನು ವಿವರವಾಗಿ ಒದಗಿಸತಕ್ಕದ್ದು. ಮೊದಲು ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಿ, ನಂತರ ನಿಮ್ಮ ವಿದ್ಯುತ್ ಸರಬರಾಜು ಸಂಸ್ಥೆಯ ಹೆಸರನ್ನು ಆಯ್ಕೆ ಮಾಡಿ, ಮುಂದುವರೆದು ನಿಮ್ಮ ಮನೆಯ ವಿದ್ಯುತ್ ಸಂಪರ್ಕದ ಗ್ರಾಹಕ ಸಂಖ್ಯೆಯನ್ನು ಪೂರ್ಣವಾಗಿ ನಮೂದಿಸಬೇಕು. ನೆಟ್ ಮತ್ತು ವಾಟ್ಸಪ್ ಹೊಂದಿರುವ ನಿಮ್ಮ ಮೊಬೈಲ್ ಫೋನಿನ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ಮುಂದುವರೆದು ಪೋರ್ಟಲ್ನಲ್ಲಿ ತಿಳಿಸಿರುವ ಸೂಚನೆಗಳನ್ನು ಕ್ರಮಬದ್ದವಾಗಿ ಸ್ಪಷ್ಟವಾಗಿ ಅನುಸರಿಸಬೇಕು. 3ನೇ ಹಂತದಲ್ಲಿ ಗ್ರಾಹಕ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಆಗಬೇಕು. 4ನೇ ಹಂತದಲ್ಲಿ ಮನೆಯ ಛಾವಣಿಯ ಮೇಲೆ ಸೌರ ಫಲಕ ಅಳವಡಿಸಲು ಪ್ರಥಮವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. 5ನೇ ಹಂತದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು ಇಲ್ಲಿ ಕಡ್ಡಾಯ. 6ನೇ ಹಂತದಲ್ಲಿ ವಿದ್ಯುತ್ ಸರಬರಾಜು ಸಂಸ್ಥೆಯಿಂದ ಕಾರ್ಯಸಾಧ್ಯತೆಯ ಅನುಮೋದನೆಗಾಗಿ ಕಾಯಿರಿ. ಮುಂದುವರೆದು ನೀವು ಕಾರ್ಯಸಾಧ್ಯತೆಯ ಅನುಮೋದನೆಯನ್ನು ಪಡೆದ ನಂತರ ಸಂಬಂಧಪಟ್ಟ ವಿದ್ಯುತ್ ಸರಬರಾಜು ಸಂಸ್ಥೆಯ ನೋಂದಾಯಿತ ಮಾರಾಟಗಾರರು ಬಂದು ಘಟಕವನ್ನು ಅಳವಡಿಸುತ್ತಾರೆ. ನೆಟ್ ಮೀಟರ್ ಅಳವಡಿಕೆಯ ಬಳಿಕ ವಿದ್ಯುತ್ ವಿತರಣಾ ಸಂಸ್ಥೆಯವರು ನಿಮ್ಮ ಮನೆಗೆ ಖುದ್ದಾಗಿ ಭೇಟಿ ನೀಡಿ ತಪಾಸಣೆ ಮಾಡುತ್ತಾರೆ. ಅದಾದ ನಂತರ ಅಧಿಕಾರಿಗಳು ನಿಮಗೆ ಪೋರ್ಟಲ್ನಿಂದ ಅನುಮತಿ ಪತ್ರವನ್ನು ಒದಗಿಸಲಾಗುತ್ತದೆ. 9ನೇ ಹಂತದಲ್ಲಿ 1ನೇ ಸೌರ ಘಟಕದ ಆರಂಭಕ್ಕೆ ಅನುಮತಿ ಪತ್ರವನ್ನು ಪಡೆದ ಬಳಿಕ ಬ್ಯಾಂಕ್ ವಿವರ ಪೋರ್ಟಲ್ ಮೂಲಕ ಸಲ್ಲಿಸಬೇಕು. ಇದಾದ 30 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಸಬ್ಸಿಡಿ ಹಣ ಬಂದು ಜಮಾ ಆಗುತ್ತದೆ. ಈ ವಿವರಗಳನ್ನು ಚಾಚೂ ತಪ್ಪದೆ ಪ್ರತಿಯೊಬ್ಬ ಫಲಾನುಭವಿಯಾಗ ಬಯಸುವ ಗ್ರಾಹಕರು ಕೂಡ ಅನುಸರಿಸಲು ಈ ಮೂಲಕ ವಿನಂತಿಸಲಾಗಿದೆ. ಈ ಯೋಜನೆಯ ಮೂಲಕ ಬಡ ಅಥವಾ ಮಧ್ಯಮ ವರ್ಗದ 1 ಕೋಟಿ ಮನೆಗಳಿಗೆ ಮನೆ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದರ ಮೂಲಕ ಉಚಿತ ವಿದ್ಯುತ್ ಒದಗಿಸುವ ಯೋಜನೆಯನ್ನು ಕೇಂದ್ರ ಸರ್ಕಾರ ಹೊಂದಿರುವುದು ಇದೊಂದು ಸ್ವಸ್ಥ ಅಭಿವೃದ್ಧಿಯ ಮಾದರಿ ಯೋಜನೆಯಾಗಿದೆ ಎಂದು ಅಭಿಪ್ರಾಯಪಡಲಾಗಿದೆ.
1: ಇದುವರೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಡಾ ಕಡ್ಲಬಾಳ ಪನ್ನಾಂಗದರ್ ಅವರಿಂದ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಮಧ್ಯಪ್ರದೇಶದ ಕುನೂ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ, ಪ್ರಾಜೆಕ್ಟ್ ಚೀತಾದ ಪ್ರಗತಿ ಪರಿಶೀಲನೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ, ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ಗೆ ಜಯ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮಧ್ಯಪ್ರದೇಶದ ಕುನೂ ರಾಷ್ಟೀಯ ಉದ್ಯಾನವನಕ್ಕೆ ಇಂದು ಭೇಟಿ ನೀಡಿದರು. ದೇಶದಲ್ಲಿ ಅಳಿವಿನಂಚಲಿರುವ ಚೀತಾಗಳನ್ನು ಕಾಡಿಗೆ ಮತ್ತೆ ಪರಿಚಯಿಸುವ ಭಾರತದ ಪ್ರಮುಖ ಉಪಕ್ರಮವಾದ ಪ್ರಾಜೆಕ್ಟ್ ಚೀತಾದ ಪ್ರಗತಿಯನ್ನು ಪರಿಶೀಲಿಸಿದರು. ಭೇಟಿ ಸಮಯದಲ್ಲಿ ರಾಷ್ಟಪತಿಯವರು ಉದ್ಯಾನವನದ ಚಿರತೆ ನಿರ್ವಹಣಾ ಪ್ರದೇಶಕ್ಕೆ ಭೇಟಿ ನೀಡಿದರು. ಈ ವೇಳೆ ಯೋಜನೆಯ ಸ್ಥಿತಿಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ದೇಶದ ಮೊದಲ ಚೀತಾಗಳ ತಾಣವಾದ ಕುನೋ ಉದ್ಯಾನವನದಲ್ಲಿ ಈ ಪ್ರಭೇದಗಳಿಗೆ ಸೂಕ್ತವಾದ ಆವಾಸ ಸ್ಥಾನ, ಸಾಕಷ್ಟು ಬೇಟೆಗೆ ಅವಕಾಶ ಮತ್ತು ಮಾನವ ಅಡಚಣೆಯನ್ನು ಕಡಿಮೆ ಮಾಡಲು ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ ಮತ್ತು ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ ಆರಂಭಿಸಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಮಂಗೋಲಿಯಾ ತಲುಪಿದ್ದಾರೆ. ಭಾರತ ಮತ್ತು ಮಂಗೋಲಿಯಾ ನಡುವಿನ ವಿಶೇಷ ಪಾಲುದಾರಿಕೆಯನ್ನು ಮುನ್ನಡೆಸಲು ಫಲಪ್ರದ ಮಾತುಕತೆಗಳನ್ನು ಎದುರು

0: ನೋಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಮಂಗೋಲಿಯಾ ವಿದೇಶಾಂಗ ಸಚಿವ ಬಿ ಬ್ಯಾಟ್ಸೆಟ್ಸೆಗ್ ಸೇರಿದಂತೆ ಉನ್ನತ ನಾಯಕರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಡಾ ಎಸ್ ಜೈಶಂಕರ್ ಅವರು ಈ ತಿಂಗಳ 24 ಮತ್ತು 25ರಂದು ದಕ್ಷಿಣ ಕೊರಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಜೋ ಹ್ಯೂನ್ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಜೆಜುವಿನಲ್ಲಿ ಇದೇ ಗುರುವಾರ ಶಾಂತಿ ಮತ್ತು ಸಮೃದ್ದಿಗಾಗಿ ಜೆಜು ವೇದಿಕೆಯಲ್ಲಿ ಸಚಿವರು ಪ್ರಮುಖ ಭಾಷಣ ಮಾಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸಂಸದ ಶಶಿ ತರೂರ್ ಅಧ್ಯಕ್ಷತೆಯ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯು ಕಾರ್ಯತಂತ್ರದ ಗಡಿ ಭದ್ರತೆ ಮತ್ತು ವಿದೇಶಾಂಗ ನೀತಿ ಸಮಸ್ಯೆಗಳನ್ನು ಪರಿಶೀಲಿಸಲು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ಗೆ 4 ದಿನಗಳ ಅಧ್ಯಯನ ಭೇಟಿ ಪ್ರಾರಂಭಿಸಿದೆ. ಗಡಿ ನಿರ್ವಹಣೆ ಮತ್ತು ಗಡಿ ಪ್ರದೇಶಗಳಲ್ಲಿ ಭದ್ರತಾ ಪರಿಸ್ಥಿತಿ ಕುರಿತು ನೇರ ಒಳನೋಟಗಳನ್ನು ಪಡೆಯಲು ಸಮಿತಿಯು ಇದೇ 25ರವರೆಗೆ ಜಮ್ಮು ಕಾಶ್ಮೀರ ಕಾರ್ಗಿಲ್ ಮತ್ತು ಲೇಹ್ಗೆ ಭೇಟಿ ನೀಡಲಿದೆ. ಭಾರತದ ದ್ವಿಪಕ್ಷೀಯ ಸಂಬಂಧಗಳಲ್ಲಿನ ಇತ್ತೀಚಿನ ಬೆಳವಣಿಗೆಗಳು, ಸಿಂಧು ಜಲ ಒಪ್ಪಂದ ರದ್ದು, ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟೀಯ ಗಡಿಯಲ್ಲಿ ಭಯೋತ್ಪಾದನೆಯಿಂದ ಉಂಟಾಗುವ ಬೆದರಿಕೆಯನ್ನು ಸಮಿತಿ ಪರಿಶೀಲಿಸುತ್ತಿದೆ. ಅಲ್ಲದೆ ಭಾರತ ಚೀನಾ ಸಂಬಂಧಗಳು ಮತ್ತು ಪೂರ್ವ ಲಡಾಖ್ನಲ್ಲಿ ವಾಸ್ತವಿಕ ಗಡಿ ನಿಯಂತ್ರಣ ರೇಖೆ ಉದ್ದಕ್ಕೂ ಇರುವ ಪರಿಸ್ಥಿತಿಯ ಮೇಲೂ ಕೇಂದ್ರೀಕರಿಸಲಿದೆ. ಭಾರತ ಇಂದು ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ 2 ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಲಿದ್ದು, ಸಭೆಯು 11 ಸದಸ್ಯ ರಾಷ್ಟಗಳ ಭದ್ರತಾ ಮುಖ್ಯಸ್ಥರನ್ನು ಒಟ್ಟುಗೂಡಿಸುತ್ತದೆ. ಇವುಗಳಲ್ಲಿ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿವೆ. ಈ ಸಭೆಯು ಜಗತ್ತು ಇಂದು ಎದುರಿಸುತ್ತಿರುವ ಭದ್ರತಾ ಸವಾಲುಗಳು ಎಂಬ ವಿಷಯದ ಮೇಲೆ ಕೇಂದ್ರೀಕರಿಸುತ್ತದೆ. ರಾಷ್ಟೀಯ ಭದ್ರತಾ ಬೆದರಿಕೆಗಳ ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಎದುರಾಗುತ್ತಿರುವ ಭದ್ರತಾ ಅಪಾಯಗಳಲ್ಲಿ ಹೊಸ ತಂತ್ರಜ್ಞಾನಗಳ ಪಾತ್ರದ ಕುರಿತು ಚರ್ಚೆಗಳು ಗಮನಹರಿಸಲಿವೆ. 2026ರಲ್ಲಿ ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದರಿಂದ ಈ ಸಭೆ ನಡೆಯುತ್ತಿದೆ. ಭಾರತದ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಭಾರತ ತನ್ನ 2026ರ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಇದೇ ತಿಂಗಳ 25 ಮತ್ತು 26ರಂದು ಹರಿಯಾಣದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಸಭೆಯು ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಎಂಬ 3 ಪ್ರಮುಖ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆ ಕುರಿತು ಸಹಕಾರವನ್ನು ಬಲಪಡಿಸಲು ಎಲ್ಲಾ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷದ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯತ್ತು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯಗಳ ಕುರಿತು ಗಮನ ಕೇಂದ್ರೀಕರಿಸಲಿವೆ. ಜಾಗತಿಕ ದಕ್ಷಿಣದ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಸಮಗ್ರ ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಈ ಸಭೆ ಭಾರತಕ್ಕೆ ಪ್ರಮುಖ ವೇದಿಕೆಯನ್ನು ಒದಗಿಸುತ್ತದೆ. 19ನೇ ಮುಂಬೈ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ನಿನ್ನೆ ಸಂಪನ್ನಗೊಂಡಿತು. ಪೋಲೆಂಡ್ನ ಸಾಕ್ಷ್ಯಚಿತ್ರ ಸಿಲ್ವರ್ ಅಂತಾರಾಷ್ಟೀಯ ಸ್ಪರ್ಧಾ ವಿಭಾಗದಲ್ಲಿ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ಪ್ರತಿಷ್ಠಿತ ಗೋಲ್ಡನ್ ಕಾಂಚ್ ಪ್ರಶಸ್ತಿ ಪಡೆದುಕೊಂಡಿದೆ. ಅತ್ಯುತ್ತಮ ಆನಿಮೇಷನ್ ಚಿತ್ರಕ್ಕಾಗಿ ಮಾಯಾಸ್ ಸಾಂಗ್ ಹಾಗೂ ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಅಂಡರ್ ದಿ ಸ್ನೋ ಸಿಲ್ವರ್ ಕಾಂಚ್ ಪ್ರಶಸ್ತಿ ಪಡೆದಿವೆ. ರಾಷ್ಟೀಯ ಸ್ಪರ್ಧಾ ವಿಭಾಗದಲ್ಲಿ ಅತ್ಯುತ್ತಮ ಆನಿಮೇಷನ್ ಚಿತ್ರಕ್ಕಾಗಿ ಅಂಗಾಳಮ್ಮನ್ ಕೋವಿಲ್ ಸ್ಟ್ರೀಟ್ ಹಾಗೂ ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಸ್ಮಾಲ್ ಕ್ಲೌಡ್ಸ್ ಹಾಗೂ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ವಾಯ್ ಸಿಲ್ವರ್ ಕಾಂಚ್ ಪ್ರಶಸ್ತಿ ತನ್ನದಾಗಿಸಿಕೊಂಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವಾನ್ಸ್ ತಿಳಿಸಿದ್ದಾರೆ. ಲುಸೆರ್ನ್ ಸರೋವರದ ಮೇಲಿರುವ ಬರ್ಗೆನ್ಸ್ಟಾಕ್ ರೆಸಾರ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳು ಮಾತುಕತೆ ಪ್ರಾರಂಭಿಸಿವೆ. ಸಭೆಗೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿ ವ್ಯಾನ್ಸ್, ಮಾತುಕತೆಗಳು ಈಗಾಗಲೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿದ್ದು ಪ್ರಾಥಮಿಕವಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕೇಂದ್ರೀಕೃತ.

ಸಾಧ್ಯವಾಗಿದೆ, ಆದರೂ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿದಂತೆ ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳು ಸಹ ಪ್ರಮುಖವಾಗಿ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಷ್ಟೀಯ ಹೆದ್ದಾರಿ 27ರ ಜಲಪೈಗುರಿ ಜಿಲ್ಲೆ ಜಲದಬರಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿದೆ. ಮೃತರಲ್ಲಿ ಇಬ್ಬರು ಮಹಿಳೆಯರು ಮತ್ತು ಒಂದು ಮಗು ಸೇರಿದ್ದಾರೆ. ಘಟನೆಯಲ್ಲಿ 25 ಪ್ರಯಾಣಿಕರು ಗಾಯಗೊಂಡಿದ್ದು ಜಲಪೈಗುರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಸುಮಾರು 32 ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ಉತ್ತರ ಬಂಗಾಳ ರಾಜ್ಯ ಸಾರಿಗೆ ನಿಗಮದ ಬಸ್ ನಿಂತಿದ್ದ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಪೊಲೀಸರು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ಸ್ಥಳೀಯ ನಿವಾಸಿಗಳು ತಕ್ಷಣ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ನಡೆಸಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿದರು. ಘಟನೆ ಕುರಿತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕತಾರ್ನ ಪ್ರಮುಖ ನೈಸರ್ಗಿಕ ಅನಿಲ ರಫ್ತು ಮೂಲಸೌಕರ್ಯದಲ್ಲಿ ಸ್ಫೋಟ ಸಂಭವಿಸಿದ್ದು ಕನಿಷ್ಠ 54 ಜನರು ಗಾಯಗೊಂಡಿದ್ದು 18 ಮಂದಿ ಕಾಣೆಯಾಗಿದ್ದಾರೆ. ಅಧಿಕೃತ ವರದಿಗಳ ಪ್ರಕಾರ ವಿಶ್ವದ ಪ್ರಮುಖ

0: ಸ್ಪರ್ಶಿಸಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿದರು. ಘಟನೆ ಕುರಿತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕತಾರ್ನ ಪ್ರಮುಖ ನೈಸರ್ಗಿಕ ಅನಿಲ ರಫ್ತು ಮೂಲಸೌಕರ್ಯದಲ್ಲಿ ಸ್ಫೋಟ ಸಂಭವಿಸಿದ್ದು ಕನಿಷ್ಠ 54 ಜನರು ಗಾಯಗೊಂಡಿದ್ದು 18 ಮಂದಿ ಕಾಣೆಯಾಗಿದ್ದಾರೆ. ಅಧಿಕೃತ ವರದಿಗಳ ಪ್ರಕಾರ ವಿಶ್ವದ ಪ್ರಮುಖ ಇಂಧನ ಕೇಂದ್ರಗಳಲ್ಲಿ ಒಂದಾದ ರಾಸ್ ಲಫಾನ್ ಕೈಗಾರಿಕಾ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಸ್ಫೋಟ ಸಂಭವಿಸಿದೆ. ಬರ್ಜಾನ್ ಅನಿಲ ಪೂರೈಕೆ ಸೌಲಭ್ಯದಲ್ಲಿ ದೊಡ್ಡ ಬೆಂಕಿ ಕಾಣಿಸಿಕೊಂಡಿದೆ. ತುರ್ತು ಪ್ರತಿಕ್ರಿಯೆ ತಂಡಗಳು ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸುತ್ತಿವೆ. ಸ್ಫೋಟದ ಕಾರಣದ ಬಗ್ಗೆ ಅಧಿಕಾರಿಗಳು ತನಿಖೆ ಪ್ರಾರಂಭಿಸಿದ್ದಾರೆ. ತುರ್ತು ಮತ್ತು ಭದ್ರತಾ ತಂಡಗಳು ಸ್ಥಳದಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ವ್ಯಾಂಕೋವರ್ನಲ್ಲಿ ನಡೆದ ಜಿ ಗುಂಪಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ 3-1 ಗೋಲುಗಳಿಂದ ಈಜಿಪ್ಟ್ ಜಯ ಸಾಧಿಸಿತು. ಈಜಿಪ್ಟ್ ಪರ ಮೊಹಮ್ಮದ್ ಸಲಾಹ್ ಪಂದ್ಯಾವಳಿಯಲ್ಲಿ ತಮ್ಮ ಮೊದಲ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ ಈಜಿಪ್ಟ್ ಜಿ ಗುಂಪಿನಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿತು. ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಫ್ಲೋರಿಡಾದಲ್ಲಿ ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾದಲ್ಲಿ ಕೊನೆಗೊಂಡಿತು. ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವಿನ ಜೆ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 10:30 ಆರಂಭವಾಗಲಿದೆ. ಜೆಕಿಯಾ ದೇಶದಲ್ಲಿ ನಡೆದ 56ನೇ ಉಸ್ಟಿನಾಡ್ ಲಾಬೆಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಲವಲಿನಾ ಬೊರ್ಗೊಹೈನ್, 54 ಕೆಜಿ ವಿಭಾಗದಲ್ಲಿ ಪ್ರೀತಿ ಪವಾರ್, 51 ಕೆಜಿ ವಿಭಾಗದಲ್ಲಿ ಸಾಕ್ಷಿ ಚೌಧರಿ ಹಾಗೂ 60 ಕೆಜಿ ವಿಭಾಗದಲ್ಲಿ ಪ್ರಿಯಾ ಗಂಗಾಸ್ ಚಿನ್ನದ ಪದಕಗಳನ್ನು ಗೆದ್ದರು. 65 ಕೆಜಿ ವಿಭಾಗದಲ್ಲಿ ಪರ್ವಿನಾ ಹುಡಾ ಬೆಳ್ಳಿ ಪದಕಕ್ಕೆ ಪಾತ್ರರಾದರು. ಪುರುಷರ 55 ಕೆಜಿ ವಿಭಾಗದಲ್ಲಿ ಜದುಮಣಿ ಸಿಂಗ್, 60 ಕೆಜಿ ವಿಭಾಗದಲ್ಲಿ ಸಚಿನ್, 80 ಕೆಜಿ ವಿಭಾಗದಲ್ಲಿ ಅಂಕುಶ್ ಹಾಗೂ 90 ಕೆಜಿಗಿಂತ ಹೆಚ್ಚಿನ ವಿಭಾಗದಲ್ಲಿ ನರೇಂದರ್ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ, ಪ್ರಾಜೆಕ್ಟ್ ಚೀತಾದ ಪ್ರಗತಿ ಪರಿಶೀಲನೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ, ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಗದಗ್ ತಾಲೂಕಿನ ಸೊರಟೂರಿನ ಫಕೀರಪ್ಪ ಹಡಪದ್ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗದಗ ತಾಲೂಕಿನ ಸೊರಟೂರಿನ ಫಕೀರಪ್ಪ ಹಡಪದ್ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದ ಕೇಳಿದಿರಿ.

0: ಆಕಾಶವಾಣಿ ಧಾರವಾಡ. ಈಗ ಕನ್ನಡ ಚಿತ್ರಗೀತೆಗಳು.
1: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
2: 9448112323
1: ಅಥವಾ
2: 7353112323.
1: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

1 2 3 4 एक दो तीन चार ए बी सी डी आ ई ई सारे गामा जो रे मी फा तद्दित तर्दूं

0: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, ಯುಜಿಸಿ ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
3: ಈಗ ಕೇಳಿ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ. ಗೀತೆಗೆ ಧ್ವನಿ ನೀಡಿದ್ದಾರೆ ಯಶಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ, ನಂತರ 2:30 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಕೃತಕ ಬುದ್ದಿಮತ್ತೆ ದತ್ತಾಂಶ ವಿಶ್ಲೇಷಣೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಸಾಧ್ಯ, ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅಭಿಮತ. ಇನ್ನು ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಜೊತೆ ಮುಖ್ಯಮಂತ್ರಿ ಚರ್ಚೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ಜಲನ್ಯಾಯ ಮಂಡಳಿ ರಚನೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕರಾವಳಿ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 26ರವರೆಗೆ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಧುನಿಕ ಆರೋಗ್ಯ ಕ್ಷೇತ್ರದ ಸಂಕೀರ್ಣ ಸವಾಲುಗಳನ್ನು ಎದುರಿಸಲು ಅಂತರ್ಶಿಸ್ತಿಯ ಸಹಯೋಗ ಮತ್ತು ಸಂಶೋಧನೆ ಅತ್ಯಗತ್ಯವಾಗಿದೆ ಎಂದು ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ನಾಗಮಂಗಲದ ಬಿಜಿಎಸ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅನುವಾದ ಸಂಶೋಧನೆಗಾಗಿ ಆರೋಗ್ಯ ವಿಜ್ಞಾನಗಳಲ್ಲಿ ಅಂತರ್ಶಿಸ್ತೀಯ ವಿಧಾನಗಳು ವಿಷಯದ ಕುರಿತ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಆರೋಗ್ಯ ಕ್ಷೇತ್ರದಲ್ಲಿ ಕ್ಯಾನ್ಸರ್, ಮಧುಮೇಹ, ಹೃದ್ರೋಗ, ಸಾಂಕ್ರಾಮಿಕ ರೋಗಗಳು ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಂತಹ ಸವಾಲುಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಏಕಶಿಸ್ತೀಯ ವಿಧಾನಗಳಿಂದ ಪರಿಹಾರ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯಕೀಯ ವಿಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಎಂಜಿನಿಯರಿಂಗ್ ಕ್ಷೇತ್ರಗಳ ಪರಿಣಿತರ ಸಹಯೋಗದಿಂದ ಮಾತ್ರ ಪರಿಣಾಮಕಾರಿ ಪರಿಹಾರಗಳನ್ನು ಕಂಡುಹಿಡಿಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃತಕ ಬುದ್ದಿಮತ್ತೆ, ದತ್ತಾಂಶ ವಿಶ್ಲೇಷಣೆಯು ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತರಲಿದ್ದು, ಆರಂಭಿಕ ರೋಗ ನಿರ್ಣಯ, ಔಷಧ ಅಭಿವೃದ್ದಿ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಶಾಸಕರು, ಸಾರ್ವಜನಿಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಯಾರೇ ಬಂದರೂ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತ್ರ ಭೇಟಿ ಮಾಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಯಾರೊಬ್ಬರೂ ಸದಾಶಿವನಗರ ನಿವಾಸಕ್ಕೆ ಬಾರದಂತೆ ಪತ್ರಿಕಾ ಪ್ರಕಟಣೆಯ ಮೂಲಕ ಮನವಿ ಮಾಡಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿಂದು ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಬ್ರಿಟಿಷ್ ಕೌನ್ಸಿಲ್ ಸಹಯೋಗದೊಂದಿಗೆ ಅತ್ಯುತ್ತಮ ಪ್ರತಿಭಾವಂತ ಪದವಿಪೂರ್ವ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾದ ಸ್ಕೌಟ್ 2.0 ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ಉನ್ನತ ಶಿಕ್ಷಣ ಇಲಾಖೆ ಮಾಜಿ ಸಚಿವ ಹಾಗೂ ಶಾಸಕ ಡಾ ಎಂಸಿ ಸುಧಾಕರ್, ಶಾಸಕರಾದ ವಿಜಯಾನಂದ ಕಾಶಪ್ಪನವರ್, ದರ್ಶನ್ ಧ್ರುವನಾರಾಯಣ್, ಬ್ರಿಟಿಷ್ ಡೆಪ್ಯೂಟಿ ಹೈಕೌನ್ಸಿಲ್ ಓವೆನ್ ರಿಚರ್ಡ್ಸ್, ಬ್ರಿಟಿಷ್ ಕೌನ್ಸಿಲ್ ದಕ್ಷಿಣ ಭಾರತ ನಿರ್ದೇಶಕಿ ಜನಕಾ ಪುಷ್ಪನಾಥನ್, ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ಮತ್ತಿತರ ಅಧಿಕಾರಿಗಳು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಕುರಿತಂತೆ ರೈತರೊಂದಿಗೆ ಚರ್ಚೆ ನಡೆಸಲು ಬೈರಮಂಗಲಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ, 2006ರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ 5 ಕಡೆ ಟೌನ್ಶಿಪ್ ಯೋಜನೆ ಘೋಷಿಸಿದ್ದು ನಿಜ. ಅಂದು ಇದೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧಿಸಿದ್ದರು.

0: ಯೋಜನೆಗೆ ಭೂಮಿ ನೀಡುವುದಿಲ್ಲ ಎಂಬುದಾಗಿ 4,500 ರೈತರು ಆಕ್ಷೇಪಣಾ ಅರ್ಜಿ ಸಲ್ಲಿಸಿದ್ದು ಸರ್ಕಾರ ಒಂದಕ್ಕೂ ಉತ್ತರಿಸಿಲ್ಲ ಎಂದು ದಾಖಲೆ ಸಮೇತ ಬಹಿರಂಗಪಡಿಸಿದ್ದಾರೆ. ಈ ಯೋಜನೆಯ ಅಧಿಕೃತ ಕೆಲಸಗಳು ಹಾಗೂ ಕಡತ ವಿಲೇವಾರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುತ್ತಿಲ್ಲ, ಬದಲಾಗಿ ರಿಯಲ್ ಎಸ್ಟೇಟ್ ಕಚೇರಿಯಲ್ಲಿ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಕರ್ನಾಟಕದಲ್ಲಿ ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ಚರ್ಚೆ ನಡೆಯಿತು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ವಿರೋಧ ಪಕ್ಷಗಳಾದ ಎಐಎಡಿಎಂಕೆ, ಪಿಎಂಕೆ ಮತ್ತು ಸಿಪಿಎಂ, ಈ ಯೋಜನೆಯು ಕಾವೇರಿ ನೀರು ಹಂಚಿಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಎಂದು ಕಳವಳ ವ್ಯಕ್ತಪಡಿಸಿವೆ. ಈ ಯೋಜನೆ ಕರ್ನಾಟಕಕ್ಕೆ ಮಾತ್ರ ಪ್ರಯೋಜನ ನೀಡಬಹುದು ಎಂದು ಅಭಿಪ್ರಾಯಪಟ್ಟಿವೆ. ಇದೇ ವೇಳೆ ತಮಿಳುನಾಡಿನ ಹಿತಾಸಕ್ತಿ ಕಾಪಾಡಲು ಮೇಕೆದಾಟು ಜಲ ನ್ಯಾಯ ಮಂಡಳಿ ರಚನೆಯನ್ನು ಕೋರಿ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯವನ್ನು ಅಂಗೀಕರಿಸಿದೆ. ಚರ್ಚೆಯಲ್ಲಿ ಮಾತನಾಡಿದ ಜಲಸಂಪನ್ಮೂಲ ಸಚಿವ ಎನ್ ಆನಂದ್, ಮೇಕೆದಾಟು ಅಣೆಕಟ್ಟಿನ ಯೋಜನಾ ವರದಿಯನ್ನು ಅನುಮೋದಿಸಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ಯಾರಂಟಿ ಸಮಿತಿಗಳನ್ನು ರಚಿಸುವ ಸರ್ಕಾರದ ನಿರ್ಧಾರದ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಹೆಚ್ಚುವರಿ ಗ್ಯಾರಂಟಿ ಸಮಿತಿಗಳನ್ನು ರಚಿಸುವ ಮೂಲಕ ರಾಜ್ಯದ ಖಜಾನೆಗೆ ಹೊರೆ ಹಾಕಲು ಪ್ರಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳಿಗಾಗಿ ಕಾಯುತ್ತಿದ್ದಾರೆ. ಶಿಥಿಲಗೊಂಡ ತರಗತಿ ಕೊಠಡಿಗಳನ್ನು ದುರಸ್ತಿ ಮಾಡಲು ಶಾಲೆಗಳಲ್ಲಿ ಹಣದ ಕೊರತೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗ್ಯಾರಂಟಿ ಸಮಿತಿ ರಚಿಸುವ ಅವಶ್ಯಕತೆ ಇದೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾಡಿಕೆಗಿಂತ ಕಡಿಮೆ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಹೆಚ್ಚು ನೀರುಣಿಸುವ ಬೆಳೆಗಳ ಬದಲಾಗಿ ಕಡಿಮೆ ಅವಧಿಯ ಹಾಗೂ ಕಡಿಮೆ ನೀರು ಬಳಸುವ ಅರೆ ನೀರಾವರಿ ಬೆಳೆ ಬೆಳೆಯುವಂತೆ ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ರೈತರಿಗೆ ಸಲಹೆ ನೀಡಿದ್ದಾರೆ. ಬಿತ್ತನೆ ಬೀಜ, ರಸಗೊಬ್ಬರ ಬೇಡಿಕೆ, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮೇವು ಲಭ್ಯತೆ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಡಿಎಪಿ ರಸಗೊಬ್ಬರ ಬದಲು ಕಾಂಪ್ಲೆಕ್ಸ್ ರಸಗೊಬ್ಬರ ಬಳಸುವಂತೆ ಸೂಚಿಸಿದ್ದಾರೆ. ಜೂನ್ ತಿಂಗಳಲ್ಲಿ ವಾಡಿಕೆಯಂತೆ ಆಗಬೇಕಾಗಿದ್ದ ಮಳೆಯಲ್ಲಿ ತೀವ್ರ ಕೊರತೆ ಕಂಡುಬಂದಿದ್ದು, ಜಿಲ್ಲೆಯಲ್ಲಿ ಬಿತ್ತನೆ ಪ್ರಮಾಣ ಕೇವಲ ಶೇಕಡ 5.67%. ಪೂರ್ವ ಮುಂಗಾರು ಮತ್ತು ಮುಂಗಾರುಗಳಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು, ಜೂನ್ ಅಂತ್ಯಕ್ಕೆ ಶೇಕಡ 56% ಮಳೆ ಕೊರತೆ ಇದೆ. ಈ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳ ಮತ್ತು ಭತ್ತದಂತಹ ಅಧಿಕ ನೀರುಣಿಸುವ ಬೆಳೆಗಳ ಬದಲಾಗಿ ರಾಗಿ, ಹುರುಳಿ, ಸಜ್ಜೆ, ನವಣೆ, ಶೇಂಗಾ ಬೆಳೆಗಳನ್ನು ಅಳವಡಿಸಿಕೊಳ್ಳಲು ಅಧಿಕಾರಿಗಳು ರೈತರ ಮನವೊಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ 24ರಂದು ಇಸ್ರೋ ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಆಯೋಜಿಸಲಾಗಿದೆ. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗವಹಿಸಲಿದ್ದಾರೆ. ಬಾಹ್ಯಾಕಾಶ ಸಂಶೋಧನೆ ಅಭಿವೃದ್ಧಿ ಕುರಿತಂತೆ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಾಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಮೇಳ ಆಯೋಜಿಸಿದ್ದಾರೆ. ಈ ಮೇಳದಲ್ಲಿ ಕೇಂದ್ರ ಸರ್ಕಾರದ ಹಲವು ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲು ನಿರ್ಧರಿಸಲಾಗಿದೆ. ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಸ್ಥಳದಲ್ಲೇ ಉಪಸ್ಥಿತರಿದ್ದು ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಿ ಯೋಜನೆಗಳ ಪ್ರಯೋಜನಗಳನ್ನು ಹೇಗೆ ಪಡೆಯಬಹುದು ಎಂಬುದರ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಸಂಸದ ಯದುವೀರ್ ಒಡೆಯರ್ ಮಾತನಾಡಿ, ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಪ್ರತಿಯೊಬ್ಬ ಅರ್ಹ ನಾಗರಿಕನಿಗೂ ತಲುಪುವುದು ಅತ್ಯಂತ ಅವಶ್ಯವಾಗಿದ್ದು, ಸಾರ್ವಜನಿಕರು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಪ್ರಯೋಜನ ಪಡೆಯುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ವಾಯುಪಡೆಯ ಅರ್ಜುನ್ ಸಿಂಗ್ ಸ್ಮಾರಕ ಹಾಕಿ ಪಂದ್ಯಾವಳಿ 2026ರ 7ನೇ ಆವೃತ್ತಿಯು ನಾಳೆಯಿಂದ ಜುಲೈ 3ರವರೆಗೆ ನಡೆಯಲಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಏರ್ ಮಾರ್ಷಲ್ ಎಸ್ ಶಿವಕುಮಾರ್, ಈ ಕ್ರೀಡಾಕೂಟವು ಜಾಲಹಳ್ಳಿಯ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು 16 ತಂಡಗಳು ಭಾಗವಹಿಸಲಿವೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಒಟ್ಟು ಬಹುಮಾನದ ಮೊತ್ತವನ್ನು 7.51 ಲಕ್ಷದಿಂದ 26.25 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಚಾಂಪಿಯನ್ ತಂಡಕ್ಕೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ದೊರೆಯಲಿದ್ದು, ರನ್ನರ್ಸ್ ಅಪ್ ತಂಡಕ್ಕೆ 8 ಲಕ್ಷ ಬಹುಮಾನ ದೊರೆಯಲಿದೆ ಎಂದು ತಿಳಿಸಿದ್ದಾರೆ.
4: the efforts of the Air Force Sports Control Board to conduct this prestigious tournament in a manner befitting its magnitude will bring alive

0: the glorious traditions of Indian hockey. I'm quite sure you will all participate in the true spirit of the game and enhance the beauty of this game. I believe that a collective effort from all of us can take this tournament and, more importantly, Indian hockey to greater heights in the years to come.
1: ಇನ್ನು ಹವಾವರ್ತಮಾನ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದೆ. ದಕ್ಷಿಣ ಒಳನಾಡಿನ ಕೆಲವು ಕಡೆ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ 5 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹಲವೆಡೆ ಭಾರೀ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇಂದಿನಿಂದ ಇದೇ 26ರವರೆಗೆ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಬೆಳೆಗಾರರು ರಸ್ತೆಗೆ ಮಾವು ಸುರಿದು ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಭಟನಾ ಸ್ಥಳಕ್ಕೆ ಕೂಡಲೇ ಆಗಮಿಸಿ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಮಾವು ಬೆಳೆಗಾರರು ಆಗ್ರಹಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃತಕ ಬುದ್ದಿಮತ್ತೆ ದತ್ತಾಂಶ ವಿಶ್ಲೇಷಣೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಸಾಧ್ಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇನ್ನು ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಜೊತೆ ಮುಖ್ಯಮಂತ್ರಿ ಚರ್ಚೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ಜಲನ್ಯಾಯ ಮಂಡಳಿ ರಚನೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕರಾವಳಿ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 26ರವರೆಗೆ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಆಕಾಶವಾಣಿ ಧಾರವಾಡ. ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸಿದ್ದಾರೆ ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.
3: ಮಾಯಕ, ಏ ಮಾಯಕ.
4: ಓಹೋಹೋ ಮಂಜುಳಾ, ಏನ ಭಾರಿ ನೀನ್ ನೋಡಿ
3: ನೋಡ ನನ್ಕಿಂತ.
5: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅದರದ್ದು ಬಹಳ ಅಂದ್ರೆ ಎಷ್ಟು ಯೋಗದ ಮಹತ್ವದ ಅಂತ ಹೇಳಿ ನನಗ ಆಶ್ಚರ್ಯ ಆತು.
4: ಅಂದ್ರ ಶರಣಪ್ಪ ಅದ ಗುಂಗಿನಾಗಿದ್ದಾನಂತ.
3: ಹೌದು ಅಲ್ಲ, ಒಂದು ದಿನ ಅಷ್ಟ ಯೋಗ ಮಾಡು ಹಂಗಿಲ್ಲ, ವರ್ಷ ಇಡೀ ಯೋಗ. ಅದು ಒಂದು ದಿನ ಅನ್ನೋದು ಒಂದು ಸಾಂಕೇತಿಕ ಅಷ್ಟ.
4: ಹೌದಾ ಮಂಜುಳಾ? ಯಾಕಂದ್ರ ನೋಡು, ವಿಶ್ವ ಯೋಗ ದಿನ ಅಂತ ಹೇಳಿ June 21 ಆಚರಿಸಬೇಕು ಅಂತ ಹೇಳಿ ವಿಶ್ವಸಂಸ್ಥೆಯೊಳಗ ನಿರ್ಣಯ ಮಾಡ್ಲಾತು. ಆಮೇಲೆ ನೋಡು, ಇಡೀ ವಿಶ್ವದ ತುಂಬೆಲ್ಲ ಎಷ್ಟು ಜಾಗೃತಿ ಮೂಡ್ತು ಅಂತ ಅನ್ಕೊಳ್ತೀವಿ ಯೋಗದ ಬಗ್ಗೆ.
5: ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಆಗ್ಬೇಕು ಅಂತೇಳಿ ವಿಶ್ವಸಂಸ್ಥೆಯೊಳಗೆ ಅದು ಪ್ರಸ್ತಾಪ ಮಾಡಿದ್ರು, ಒಪ್ಕೊಂಡ್ರು. ಸಾಧಾರಣ ಕೂಡ ಅದು ಇನ್ನೂ ನ ಭೂತ ನ ಭವಿಷ್ಯತೆ ಅಂತಾರಲ್ಲ, ಹಂಗೆ ಅತ್ಯದ್ಭುತವಾಗಿ ಮುಂದೆ ನಡೆದದ. ಮತ್ತೆ ಮುಖ್ಯವಾಗಿ ಅಂದ್ರೆ ಮಂಜಕ್ಕ, ಒಬ್ರು ಶತಾಯುಸುಗಳು ಸಿಕ್ಕಿದ್ರು ರಾಜೇಂದ್ರ ಕಲಘಟಗಿ ಅಂತೇಳಿ. ಅವರು ಬೆಳಗಾವಿನವರು, 105 ವರ್ಷ. ನಮ್ ತರ ಬಿಡ್ತಾರೆ ನೀವು ಮಾಯಾ. ಅವರು 70 ವರ್ಷ ಇದ್ದಾಗ ಅವ್ರಿಗೆ ಅಸ್ತಮಾ ಆಯ್ತಂತ. ಅಸ್ತಮಾ ಇದ್ರು ಡಾಕ್ಟರ್ ಹೇಳಿದ್ರಂತ, ಏನು ಔಷಧ ಎಲ್ಲ ತಗೋ ನೀನು, ಆದ್ರೆ ಅದ್ರ ಜೊತೆಗೆ ನೀನೇನದಲ್ಲ ಈ ಯೋಗ ಮಾಡು, ಯೋಗ ಮಾಡು, ಪ್ರಾಣಾಯಾಮ, ಕಪಾಲಭಾತಿ, ಧ್ಯಾನ ಮಾಡು, ನಿಂದು ರೋಗ ಮಾಯ ಆಗ್ತದ. ಅದ್ರ ಪ್ರಕಾರ ನೋಡು, ಈಗ 35 ವರ್ಷ ಆಯ್ತು, ಇಷ್ಟು ಯಶಸ್ವಿಯಾಗಿ ಅವ್ರ ಆರೋಗ್ಯವನ್ನ ಇಟ್ಕೊಂಡಾರ. ಅದಷ್ಟೇ ಖುಷಿಯಿಂದ ಹೇಳ್ತಾರ, ಉತ್ಸಾಹದಿಂದ ಮಾಡ್ತಾರ.
3: ಈ ಉದಾಹರಣೆ ಹೇಳಿದಿಲ್ಲ, ನಾ ಎಷ್ಟೊಂದು ಮಂದಿ ಹೆಣ್ಮಕ್ಳಿಗೂ ನೋಡಿನಪ್ಪ, ಒಂದು 50-60 ಆದ ಕೂಡಲೇ ಈ ಮೊಣಕಾಲು ನೋವು, ಸಂಧಿ ನೋವು ಇವಂತೂ ನಿರಂತರವಾಗಿ ಕಾಡ್ತಾನೆ ಇರ್ತಾವ. ನಮ್ಮ ದೇಹದೊಳಗೆ ಕ್ಯಾಲ್ಸಿಯಂ ಕಡಿಮೆ ಆದ ಕೂಡಲೇ ಅಂಥವ್ರಿಗೂ ಕೂಡ ಬಹಳ ಸುಲಭವಾಗಿ ಯೋಗದಿಂದ ಅವರು ಈ ನೋವಿನಿಂದ ಮುಕ್ತಿ ಪಡಿಬಹುದು. ಹಂಗಾಗಿ ಎಷ್ಟೊಂದು ಹೆಣ್ಮಕ್ಳು ಇವತ್ತು ಯೋಗವನ್ನ ಮಾಡಿ ತಮ್ಮ ಈ ಮೊಣಕಾಲು ನೋವನ್ನ ನಿಯಂತ್ರಣದೊಳಗಿಟ್ಕೊಂಡ.
4: ಹಿಂಗಂತೀಯ ನೀನು ಮಂಜಕ್ಕ? ನಾ ಹೇಳ್ತೀನಿ ನೋಡು, ಒಬ್ಬಕಿ ಸಣ್ಣ ಹುಡುಗಿನ ಮಾತಾಡ್ಸಿದೆ ನಾನು. ಅಕ್ಕಿ 7ನೇ ಕಲೀಲಿಕ್ಕತ್ತಾಳ ಇನ್ನು. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದೊಳಗ ಯೋಗ ಪ್ರದರ್ಶನವನ್ನ ನೀಡಾಳ. ಅಂದ್ರ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತೀವಲ್ಲ ನಾವು, ಹಂಗ ಗಿಡ ಇದ್ದಾಗ ಅಂದ್ರ ಸಣ್ಣವರಿದ್ದಾಗ ಅವ್ರಿಗೆ ಯೋಗದ ಬಗ್ಗೆ ನಾವು ಪರಿಚಯ ಮಾಡಿಕೊಟ್ಟು ಅದ್ರೊಳಗ ಸಾಧನೆ ಮಾಡ್ಲಿಕ್ಕೆ ಕೊಟ್ವಿ ಅಂತಂದ್ರ ನೋಡು ಶರಣಪ್ಪ, ಇಡೀ ಜನ್ಮ ಇಡೀ ಅವರು ತಾವು ಯೋಗ ಮಾಡ್ತಾರ, ಬೇರೆಯವರಿಗೂ ಯೋಗ ಮಾಡ್ಲಿಕ್ಕೆ ಹಚ್ಚುತ್ತಾರ.
5: ಅದಕ್ಕೆ ಹೇಳೋದಲ್ಲ ಮಂಜಕ್ಕ, ಯೋಗದಿಂದ ರೋಗ ಮಾಯ ಅಂತೇಳಿ.
3: ಹೌದು,
5: ನಾವು ಅನ್ಕೋತೀವಿ ಇದು ನಮ್ಮ ಮನೆ, ಅದು ಊರ್ ಮನೆ, ಆದ್ರೆ ಭೂಮಿ ಇಡೀ ಭೂಮಿ ಏನದಲ್ಲ, ಇದು ಎಲ್ಲಾರ ಮನೆ, ಇದು ಎಲ್ಲರಿಗೂ ಒಂದ ಮನೆ ಭೂಮಿ, ನಮ್ಮ ಎಲ್ಲರಿಗೂ ಒಂದೇ ಆರೋಗ್ಯದ. ಅಂದ್ರೆ ಆ ಒಂದು ಒಂದು ಅನ್ನೋದೇನಿದಲ್ಲ, ನಾವೆಲ್ಲ ಒಂದಾಗಿರೋಣ, ಮತ್ತೆ ಧನಾತ್ಮಕವಾಗಿ ಆಲೋಚನೆ ಮಾಡೋಣ, ಆಮೇಲೆ ಮುಖ್ಯವಾಗಿ

0: ಯೋಗ ಮಾಡೋಣ, ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ, ನಿರೋಗಿ ಆಗಿರೋಣ ಅನ್ನೋದೇನಿದೆಯಲ್ಲ, ಇದು ಬಹಳ ಅತ್ಯದ್ಭುತವಾದ.
1: ಈಗ ಶರಣಪ್ಪ ಹೇಳಿದ್ದು ಏನ್ ಗೊತ್ತಾನ ಮಂಜಕ್ಕ, ಒಂದಾದ ಭೂಮಿ ಅದನ್ನ ಕಾಪಾಡಿಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ.
2: ಅಂದ್ರ ಬರೀ ನಿಮ್ಮ ಆರೋಗ್ಯಕ್ಕೆ ಮಾತ್ರ ಆದ್ಯತೆ ಕೊಡಬೇಡ್ರಿ, ಭೂಮಿ ತಾಯಿಯ ಆರೋಗ್ಯಕ್ಕೂ ಕೂಡ ನೀವು ಗಮನ ಕೊಡ್ರಿ. ಈಗ ನೋಡು, ನಾವೆಲ್ಲ ನಮ್ಮ ಹುಚ್ಚು ಆಸೆಗಳಿಂದ ಆಕಾಂಕ್ಷೆಗಳಿಂದ ಈ ಭೂಮಿನ ಸರ್ವನಾಶ ಮಾಡಿಬಿಟ್ಟಿವಿ. ಗಿಡ ಕಡ್ದಿವಿ, ಓಜೋನ್ ಲೇಯರು ಹಾಳಾಗ್ಲಿಕ್ಕತ್ತದ, ನಮಗ ಯಾವಾಗ ಬೇಕಾವಾಗ ಮಳಿ, ಯಾವಾಗ ಬೇಕಾವಾಗ ಬಿಸಿಲು, ಹಿಂಗ ಪ್ರಕೃತಿ ವಿಕೋಪಗಳನ್ನ ತಡಿಬೇಕು ಅಂದ್ರ ನಾವು ಭೂಮಿಯ ಆರೋಗ್ಯವನ್ನ ಕಾಪಾಡಬೇಕು. ಹೌದಿಲ್ಲ? ಅದರ ಜೊತೆಗೆ ಭೂಮಿಯ ಆರೋಗ್ಯ ಕಾಪಾಡಿದ್ರ ನಮ್ಮ ಆರೋಗ್ಯನು ಉತ್ತಮ ಆಗಿರ್ತದೆ.
1: ಅದಕ್ಕೆ ಕವಿ ಹೇಳ್ತಾರ, ತಾಯಿ ಭೂಮಿ ತಾಯೇ ಸದೈ ಅಭಯದಾಯೇ, ಮತ್ತೆ ನಿನ್ನ ಸ್ಪರ್ಶದಿಂದ ಅಮಿತ ಹರುಷ ಮನಸ್ಸಿಗೆ. ಅಂದ್ರೆ ಯಾವಾಗ್ಲೂ ನಾವು ನಿಸರ್ಗದ ಜೊತೆಗೆ ಒಂದು ಅವಿನಾಭಾವ ಸಂಬಂಧವನ್ನ ಇಟ್ಕೋಬೇಕು. ಮತ್ತ ನಮ್ಮ ಭೂಮಿ, ನಮ್ಮ ಭೂಮಿ ತಾಯಿಯಕ್ಕಿ ಸ್ವರ್ಗಾದಪಿ ಗಡಿಸಿ ಅಂತ ಹೇಳ್ತೀವಲ್ಲ, ಹಂಗ ನಮಗ ಭೂಮಿ ತಾಯಿಯಿಂದ ಸ್ವರ್ಗಕ್ಕಿಂತ ಮಿಗಿಲು ಅನ್ನೋ ಭಾವನೆಯಿಂದ ನಾವು ಎಲ್ಲವನ್ನೂ ನಿಸರ್ಗ ಸ್ನೇಹಿಯಾಗಿ ಕಾರ್ಯ ಮಾಡಿದಾಗ ಭೂಮಿ ನಮ್ಮ ಜೊತೆಗೆ ಇರ್ತಾಳ, ನಾವು ಭೂಮಿ ಜೊತೆ.
0: ಭೂಮಿ ನೋಡ್ರಿ ಅಂದ್ರೆ ಅದು ನಾವು ಏನೇ ಮಾಡಿದ್ರು ಕೂಡ ಭೂತಾಯಿ ಕ್ಷಮ ಮಾಡ್ತಾಳ. ಹಂಗಂತ ಹೇಳಿ ನೋಡಿ, ಈಗ ನಾವು ಈಗ ಕೃಷಿ ಭೂಮಿಯನ್ನು ತೆಗೆದು ನಾವು ಎಲ್ಲ ನಗರಗಳಾಗ್ಲಿಕ್ಕಿತ್ತು, ವಸತಿ ವಿನ್ಯಾಸಗಳು ಮಾಡ್ತೀವಿ. ಅಂದ್ರೆ ನಾವು ನಿಸರ್ಗವನ್ನು ತೆಗೆದು ಕಾಂಕ್ರೀಟ್ ಕಾರ್ಡ್ ಮಾಡ್ಲಿಕ್ಕಿತ್ತು. ಇದರಿಂದ ಏನಾಗಿದೆ, ತಾಪಮಾನ ಹೆಚ್ಚಾಗಿದೆ, ಹಸಿರು ಮನೆ ಪರಿಣಾಮ ಎದುರಾಗಿದ, ಇವತ್ತು ಮಳೆ ಯಾವಾಗ ಬೇಕೋ ಅವಾಗ ಆಗುದಿಲ್ಲ. ಆಮೇಲೆ ರೈತ ಬಾಂಧವ ಎಷ್ಟು ಇವತ್ತು ರಾಸಾಯನಿಕಗಳನ್ನು ಉಪಯೋಗ ಮಾಡಿ ಭೂಮಿಯ ಮಣ್ಣನ್ನು ಹಾಳು ಮಾಡಿಬಿಟ್ಟ, ಅದರಿಂದ ಏನಾಗಿದೆ, ಮತ್ತು ಸವಳು ಜವಳು ಆಗಿ ಇವತ್ತು ನಮಗೆ ಉತ್ತಮವಾದ ಊಟ ಅಂದ್ರೆ ಪೌಷ್ಟಿಕವಾದ ಆಹಾರ ಸಿಗೋದು ಬಹಳ ಕಷ್ಟ.
2: ಹೌದು, ಅಂದ್ರೆ ಎಲ್ಲ ಕಲುಷಿತ ಆಗ್ಬಿಟ್ಟದ ಅಂತ ಹೇಳ್ತೀವಿ ಶರಣಪ್ಪ. ಅಲ್ಲ ಶರಣಪ್ಪ, ಈಗ ನೋಡು, ಕೆಲವಾರು ವರ್ಷಗಳ ಹಿಂದೆ ನಾವು ಈ ಕೋವಿಡ್ ಅಂತ ಮಹಾಮಾರಿಯನ್ನ ಎದುರಿಸಿ ಬಂದ್ವಿ. ಅವಾಗ ಎಲ್ಲರಿಗೂ ಕೇಳು ಆಕ್ಸಿಜನ್ ಕೊರತೆ, ಆಕ್ಸಿಜನ್ ಕೊರತೆ ಅಂತ
0: ಮಾತಾಡ್ತೀವಿ.
2: ಈ ಆಕ್ಸಿಜನ್ ಕೊರತೆ ಯಾಕಾಯ್ತು ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಗಿಡ ಮರಗಳಿಲ್ಲ.
0: ಹೌದಿಲ್ಲ?
2: ಈ ಗಿಡ ಮರಗಳ ಕೊರತೆಯಿಂದಾಗಿ ನಾವು ಆಕ್ಸಿಜನ್ ರೊಕ್ಕ ಕೊಟ್ಟು ಪಡೆಯುವ ಹಂಗಾತು. ಇದನ್ನ ನಾವು ಹೆಚ್ಚು ಗಿಡ ಮರಗಳನ್ನ ಹಚ್ಚಿದ್ವಿ ಅಂದ್ರ ಉತ್ತಮ ಆಮ್ಲಜನಕ ನಮಗೆ ಸಿಗುತ್ತದೆ. ಹಂಗಾಗಿ ಮನೆ ಮುಂದೆ ಪ್ರತಿಯೊಬ್ಬರು ಒಂದು ಮನಸ್ಸನ್ನ ಗಟ್ಟಿ ಮಾಡಿ ನಾವು ಗಿಡ ಮರಗಳನ್ನ ಹೆಚ್ಚು ಬೆಳೆಸಬೇಕು. ಅದಕ್ಕ ಮತ್ತ ನಮ್ಮ ಪ್ರಧಾನಮಂತ್ರಿ ಹೇಳಿಲ್ಲ ಏನ್ ಮಾಯಕ ಏನಂತ ಹೇಳಿದ್ರು, ಹೇಳವರು ಮಾ ಕೆ ನಾಮ್ ಏಕ್
0: ಪೇಡ್.
1: ಅಂದ್ರ ನೋಡು, ನಾವು ಈ ಪರಿಸರ ಪ್ರಜ್ಞೆಯನ್ನ ಎಷ್ಟು ಬೆಳೆಸ್ಕೋಬೇಕು ಅನ್ನೋದಕ್ಕ ಈಗಿಂದಲ್ಲ, ಅದು ಮಂಜಕ್ಕ ಹಿಂದಿನಿಂದನ ಬಂದದ. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮಿ ಅಂತ. ಅಂದ್ರ ಈ ಭೂಮಿ ಮೇಲೆ ಏನ್ ನಾವು ಕಾಲಿಟ್ಟು ನಡೀತೀವಲ್ಲ, ಅದಕ್ಕಾಗಿ ನಮ್ಮನ್ನು ಕ್ಷಮಾ ಮಾಡು ಅನ್ನೋ ಬುದ್ಧಿ ನಮ್ಮೊಳಗೆ ಇತ್ತು ಅಂತಂದ್ರ ನಮಗ ಪರಿಸರದ ಬಗ್ಗೆ ಕಾಳಜಿನೂ ಬರ್ತದ, ಮತ್ತ ಆಕಿನ ಬಗ್ಗೆ ಪ್ರೀತಿ ಅಭಿಮಾನನೂ ಬರ್ತದ.
0: ಅಲ್ಲ, ಮಾ ಕೆ ನಾಮ್ ಏಕ್ ಪೇಡ್ ಅಂದ್ರೆ ಮಾ ಅಂದ್ರೆ ಭೂತಾಯಿ. ಆಮೇಲೆ ಈಗ ಸಾಕಷ್ಟು ಮಳೆಗಳಿ ಶುರು ಆಗ್ಲಿಕ್ಕೈತಿ ಮಾಯಾ, ಹುಡುಗರ ಕಡೆ ಕಾಳಜಿ ಇರ್ಲಿ. ಯಾಕಂದ್ರೆ ಡೆಂಗು ಪಂಗು ಎಲ್ಲ, ಯಾಕಂದ್ರೆ ಹಗಲೊತ್ನಾಗ ಮಲ್ಕೊಳ್ಳೋದು ರೂಢಿ ಮಾಡಿದ್ರ ಸೊಳ್ಳೆ ಕಡೋದು ಅಂದ್ರೆ ಡೆಂಗು ಆಗುವ ಸಾಧ್ಯತೆ ಅದ. ಡೆಂಗು ಸೊಳ್ಳೆ ಅಂತೂ ಬಹಳ ಅಪಾಯಕಾರಿ, ನಿಮ್ಗೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ಬಿಡ್ತದೆ,
2: ವೀಕ್ನೆಸ್ ಕಡಿತಾವಂತವು.
0: ಮತ್ತೆ ಮಚ್ಚರ್ದೇನ್ ಹಾಕೊಳ್ಬೇಕು ಹುಡುಗರಿಗೆಲ್ಲ ತಯಾರು ಮಾಡಿ. ಇಲ್ಲ
1: ಅಷ್ಟೇ ಅಲ್ಲ ಶರಣಪ್ಪ, ನೀ ಹೇಳ್ದಲ್ಲ ಈಗ ಇಷ್ಟ ದಿನ ಏನಾಗ್ತಿತ್ತು, ಮೊದ್ಲ ಬಿಸಿಲು ಬಹಳ ಇತ್ತು ಅಂತ ಹೇಳಿ ಅಲ್ಲಲ್ಲಲ್ಲೇ ಒಂದಿಷ್ಟು ನೀರಿಟ್ಟಿದ್ವಿ. ಅವು ನೋಡು ಈಗ ಹಂಗ ನಾವು ಮುಂದುವರೆಸಿದ್ವಿ ಅಂತಂದ್ರ ಅದ್ರೊಳಗ ಹುಳ
0: ಅವೆಲ್ಲ ಸೊಳ್ಳೆ ಮನೆ ಆಗ್ಯಾವೆ,
1: ಹಂಗಾಗ್ಬಿಡ್ತಾವ. ಅದ್ರ ಬಗ್ಗೆ ಲಕ್ಷ ವಹಿಸ್ಬೇಕು ನಾವು. ಈಗ ನಾವೇನ್ ಆ ತರ ನೀರು ಇಡೋ ಅಗತ್ಯನ ಇಲ್ಲ. ನಾವ್ ಏನ್ ಮಾಡ್ಬೇಕು ಈಗ ಅಂದ್ರ, ಹಂಗ ಏನಾರ ಇದ್ವು ಅಂತಂದ್ರ ಅವ್ನ್ ತೆಗಿಬೇಕು, ಅಲ್ಲೆಲ್ಲೂ ನೀರು ಶೇಖರಿಸ್ದಂಗ ನೋಡ್ಕೋಬೇಕು. ಅಂದ್ರೆ ಮಾತ್ರ ಸೊಳ್ಳೆ ಬಹಳ ಆಗುದಿಲ್ಲ, ಹಂಗಿದ್ರು ಸೊಳ್ಳೆ ಆಗೇ ಆಗ್ತಾವ, ಯಾಕಂದ್ರ ಹಸಿರಿದ ಕಡೆ ಹುಳುಗಳು ಜಾಸ್ತಿನ. ಆದ್ರ ಸಾಧ್ಯ ಇದ್ದಷ್ಟು ಆ ಹುಳಗಳನ್ನ ಅಂದ್ರೆ ಈ ಮಾಸ್ಕಿಟೋ ನೆಟ್ ಅನ್ನ ಉಪಯೋಗಿಸ್ಬೇಕು, ಮತ್ತ ಸಾಧ್ಯ ಇದ್ದಷ್ಟು ನಮ್ಮ ಮಕ್ಕಳ ಆರೋಗ್ಯ ರಕ್ಷಣೆ ಬಗ್ಗೆ ನಾವು ಕಾಳಜಿ ಮಾಡ್ಬೇಕು.
2: ಅಲ್ಲ ಶರಣಪ್ಪ, ಬರೀ ಇದನ್ನಷ್ಟೇ ಅಲ್ಲ, ಮುಖ್ಯ ಅಂದ್ರ ಮಳೆಗಾಲದೊಳಗ ಹವಾ ತಂಪಿರ್ತದ, ಮಳಿ ಗಾಳಿ ಬರ್ತಿರ್ತದ, ಶುದ್ಧವಾದ ಬಿಸಿ ಬಿಸಿಯಾದ ಆಹಾರ ಸೇವನೆ ಮಾಡ್ಬೇಕು. ಅದ್ರ ಜೊತೆಗೆ ಈಗ ಮಳಿ ಅಂದ ಕೂಡಲೇ ನೋಡು, ಎಲ್ಲಾ ಕಡೆ ಹಳ್ಳ ಕೊಳ್ಳ ನದಿ ಎಲ್ಲ ತುಂಬ ಹರಿತಾವ, ಹಂಗಾಗಿ ನೀರು ಕೂಡ ಒಂದ್ ಸ್ವಲ್ಪ ಕಲುಷಿತ
0: ಆಗಿರುತ್ತೆ.
2: ಆದಷ್ಟು ಶುದ್ಧವಾದ ನೀರನ್ನ ಕಾಸಿ ಆರಿಸಿ ಇಟ್ಕೊಂಡು ನೀರನ್ನ ಕುಡಿಬೇಕು, ಮತ್ತ ಹೊರಗಿನ ಆಹಾರದ ಮೊರೆ ಹೋಗಬಾರದು.
0: ಖರೆ. ಇನ್ನೊಂದು ಮಂಜಕ್ಕ ಮಾಯಾ, ಈಗಿನ ಕಾಲದೊಳಗ ಈ ಮಳೆಗಾಲದೊಳಗ ನಮಗೆ ಸ್ವಲ್ಪ ಹುಷಾರ್ ತಪ್ಪುತ್ತ, ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಪರಿಪೂರ್ಣ ಆರೋಗ್ಯದ ಕಡೆ ಲಕ್ಷ್ಯ ವಹಿಸಬೇಕು. ಅಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾತಾಡಿದ್ವಿ, ಅಂದ್ರೆ ಒಂದು ಎಕ್ಸಸೈಸ್ ಮಾಡುವಂಥದ್ದು, ವಾಕಿಂಗ್ ಮಾಡುವಂಥದ್ದು. ಹೃದಯ ಹೇಳುತ್ತಂತ, ನಮಗಾಗಿ ನೀ ನಡೆ, ನಿನಗಾಗಿ ನಾನು ನಡಿತೀನಿ ಅಂತೇಳಿ. ಅಂದ್ರೆ ವಾಕಿಂಗ್ ಬೆಸ್ಟ್ ಎಕ್ಸಸೈಸ್ ಅದು, ವಾಕಿಂಗ್ ಮಾಡೋದಾಗ್ಲಿ. ಆಮೇಲೆ ಪೌಷ್ಟಿಕಾಂಶ ಇದರುವಂತ ಊಟವನ್ನು ಮಾಡ್ಬೇಕು, ಹೊರಗಿನ ಜಾಸ್ತಿ ಕುರುಕುರು ತಿಂಡಿ ತಿನ್ನೋದು ಕಡಿಮೆ ಮಾಡ್ಬೇಕು, ಕರೆದು ತಿನ್ನೋದು ಕಡಿಮೆ ಮಾಡ್ಬೇಕು.

0: ನೋಡಿಗನ ಆದಷ್ಟು ಊಟ ಮಾಡ್ಲಿಕ್ಕೆ ಸಾಧ್ಯ, ಬಿಸಿ ಬಿಸಿಯಾಗಿ ನಮ್ದು ಆರೋಗ್ಯ ಚಲೋ ಇರ್ತದೆ. ಮತ್ತೆ ನಿದ್ದೆ ಮಾಡ್ಬೇಕು ಸರಿಯಾಗಿ, ರಾತ್ರಿನ ಮತ್ತೆ ಮಧ್ಯಾಹ್ನ ಅಲ್ಲ.
1: ಮಧ್ಯಾಹ್ನ ನಿದ್ದೆ ಮಾಡಿದಂದ್ರೆ
0: ಧನಾತ್ಮಕ ಆಲೋಚನೆಗಳು ಬೇಕು.
2: ಅದೇ ಹೇಳ್ತೀವಲ್ಲ, ಈಗ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಅವಾಗಷ್ಟನ್ನ ನಾವು ಯೋಗದ ಬಗ್ಗೆ ಲಕ್ಷ್ಯ ಕೊಡದ, ಪ್ರತಿನಿತ್ಯ ವ್ಯಾಯಾಮ ಅನ್ನೋದು ನಮ್ಮ ಮನಸ್ಸಿನೊಳಗೆ ಮಾಡ್ಕೊಂಡು ಬಿಡುದು. ಆಮೇಲೆ ಕಿರಿಯರು ಹಿರಿಯರು ಇಂತಹ ಭೇದ ಏನೂ ಇಲ್ಲ ವ್ಯಾಯಾಮ ಮಾಡ್ಲಿಕ್ಕೆ. ಸಣ್ಣವರು ಮಾಡಬಹುದು, ಮಧ್ಯವಯಸ್ಕರು ಮಾಡಬಹುದು, ದೊಡ್ಡವರು ಮಾಡಬಹುದು, ಮಾಡ್ಲೇಬೇಕು.
1: ಮತ್ತೀಗ ಶರಣಪ್ಪ, ಮುಂಚಿನಂಗ್ ನೋಡು, ಕೆಳಗ ಕೂಡ್ಬೇಕು, ನೀ ಪದ್ಮಾಸನ ಹಾಕೋಬೇಕು, ಹಿಂಗ ಮಾಡ್ಬೇಕು ಅನ್ನೋ ಯಾವ ಕಟ್ಟುನಿಟ್ಟು ಇಲ್ಲ. ಈಗ ಯೋಗ ತರಬೇತುದಾರರು ಏನ್ ಹೇಳ್ತಾರ, ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂಗ. ಈಗ ನಿಂಗೆ ಮಂಡಿ ನೋವನ ಕುರ್ಚಿ ಮೇಲೆ ಕುತ್ಕೊಂಡು ನೀನು ಮಾಡಬಹುದು. ಮತ್ತೇನೋ ತ್ರಾಸ ಅದನ್ನ ನೀ ಕಾಟ್ ಮೇಲೆ ಕುತ್ಕೊಂಡು ಮಾಡು. ಮಲಗಿ ಮಾಡುವಂತವು, ಕೂತು ಮಾಡುವಂತವು ಎಲ್ಲಕ್ಕಿಂತ ಶ್ರೇಷ್ಠ ಅಂದ್ರೆ ಪ್ರಾಣಾಯಾಮ ಮಾಡುವಂತ. ನಮ್ಮ ಶ್ವಾಸಕೋಶವನ್ನ ಸ್ವಚ್ಛವಾಗಿಡ್ತದ, ನಮಗ ಉಸಿರಾಟದ ಕ್ರಿಯೆಯನ್ನ ಸರಳ ಮಾಡ್ತದ. ಇಂಥವಕ್ಕ ಏನು ದುಡ್ಡು ಕಾಸಿಲ್ಲ.
0: ಖರೇ ಅದ ಖರೇ, ಪತಂಜಲಿ ಮುನಿಗಳು ಹೇಳ್ಯಾರ ನಿಜಕ್ಕ. ನಿಮ್ಮೊಳಗ ಒಬ್ಬ ಡಾಕ್ಟರ್ ಇದ್ದಾನ, ಆದ್ರೆ ಜೀವವಾಹಿನಿ ಏನು ರಕ್ತ, ರಕ್ತ ಪರಿಚಲನೆ ಆ ದೇಹದ ಪ್ರತಿ ಭಾಗಕ್ಕೂ ಸಮ ಪ್ರಮಾಣದ ಹರಿತು ಅಂದ್ರೆ ನಮ್ಗೆ ಅನಾರೋಗ್ಯ ಬರೋ ಸಾಧ್ಯತೆ ಇಲ್ಲ. ಅಂದ್ರೆ ಆಯುರ್ವೇದ ಹೇಳ್ತಾರಲ್ಲ ವಾತ ಪಿತ್ತ ಕಫ, ಅವುಗಳನ್ನ ನಾವು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಆರೋಗ್ಯ, ಸಮತೋಲನ ಮಾಡ್ಲಿಲ್ಲ ಅಂದ್ರೆ ಅನಾರೋಗ್ಯ.
2: ಹೀಗಾಗಿ ಶರಣಪ್ಪ, ಈಗ ನೀ ಶರೀರದ ಬಗ್ಗೆ ಹೇಳಿದಿ, ದೇಹದ ಬಗ್ಗೆ ಹೇಳಿದಿ, ಇದರ ಜೊತೆಗೆ ಯೋಗ ಮಾನಸಿಕವಾಗಿ ಮತ್ತ ಶಾರೀರಿಕವಾಗಿ ಎರಡೂ ರೀತಿಯ ಆರೋಗ್ಯವನ್ನ ತಂದು
0: ಅದನ್ನ ಹೇಳೋದು ನಾನು. ಅಂದ್ರೆ ರಕ್ತ ಸಂಚಾರ ಸಮಪ್ರಮಾಣದ ಆಗಕ್ಕೆ ಯೋಗ ಸಹಕಾರಿ ಆಗ್ತದೆ.
1: ಹೌದು, ಮತ್ತ ಮಯಕ ನಾವು ಈಗ ಇದು ನಮ್ಮ ಪದ್ಧತಿ ಯೋಗ, ಭಾರತೀಯರ
0: ಕೊಡುಗೆ.
1: ನಾವೇನಂದ್ರೆ ಅದಕ್ಕೆ ಹೇಳ್ತಾರೆ ನೋಡು, ಹಿರಿಯರು ಮನಿ ಗೆದ್ದ ಮಾರ್ಗೆಲ್ಲ ಅಂತ. ನಾವು ಮೊದಲು ನಮ್ಮ ಪದ್ಧತಿಯನ್ನ ನಾವೇ ಒಪ್ಕೊಳ್ಬೇಕು. ಈಗ ನಮ್ಮ ಪದ್ಧತಿಯನ್ನ ತಗೊಂಡು ವಿದೇಶಿಯರು ಬಹಳ ಒಳ್ಳೆಯ ಯೋಗವನ್ನ ಮಾಡಿ ಉತ್ತಮ ಆರೋಗ್ಯವನ್ನ ಹೊಂದ್ಲಿಕ್ಕೆ.
2: ಹೌದೌದು, ಜಪಾನ್ ವಿಯೆಟ್ನಾಂ ಇಂತ ಎಲ್ಲ ದೇಶದೊಳಗ ನಮ್ಮ ದೇಶದವರು ಹೋಗಿ ಅವರಿಗೆ ಯೋಗ ಹೇಳ್ಕೊಡ್ಲಿಕ್ಕತ್ತಾರ ಮಂಜಕ್ಕ. ಇದ್ರ ಜೊತೆಗೆ ಈ ಯೋಗದ ಎಲ್ಲಾ ಎಕ್ಸಸೈಸಸ್ ಏನಿರ್ತಾವ ಅದ್ರ ಜೊತೆಗೆ ಪ್ರಾರ್ಥನೆ ಅನ್ನೋದು ಕೂಡ ಈಗ ಬಹಳ ಮುಖ್ಯ ಆಗಿದೆ.
0: ಅಂದ್ರೆ
2: ಹೃದಯದಿಂದ ಒಂದು ಬರುವಂತಹ ಒಂದು ಪ್ರಾರ್ಥನೆ ಏನದ, ಅದಕ್ಕ ಇವತ್ತ ಬಹಳ ಮಹತ್ವ ಬಂದದ. ನಾವು ಸಣ್ಣವರಿದ್ದಾಗ ಭಜನೆ ಅಂತ ಮಾಡ್ತಿದ್ವಿ, ಅವಾಗ ನಮ್ ತಂದೆ ತಾಯಿ ಹೇಳದಾಗ ನಮ್ಗೆ ಅನಿಸ್ತೈತಿ ಏನ್ ಭಜನೆ ಭಜನೆ ಅಂತಾರೆ, ಏನ್ ಉಪಯೋಗ ಅದ ಅಂತ. ಈಗ ಅದರ ಉಪಯೋಗ ಏನದ ಅಂತ ಗೊತ್ತಾಗ್ಲಿಕ್ಕೆ.
0: ಮಾಯಾ, ಈಗ ಪ್ರಾರ್ಥನೆ ಅಂದ್ರೆ ಏನ್ ಅಂತಕೊಂಡಿನಿ, ನಮ್ಮನ್ನ ನಾವು ನೋಡ್ಕೊಳ್ಳೋದು. ನಮ್ ಜೊತೆಗಿರೋದು ಯಾವಾಗ ಯಾರು ಗೊತ್ತಾ, ನನ್ನ ಹೆಂಡತಿ ಮಕ್ಕಳಲ್ಲ, ನನ್ನ ದೇಹ. ಆ ದೇಹದ ಜೊತೆಗೆ ನಾವು ಯಾವಾಗ್ಲೂ ಇರ್ಬೇಕು. ಅದು ಆದ್ರೆ ಪ್ರಾರ್ಥನೆ ಇದ್ದಾಗ, ಕೃತಜ್ಞತೆ ಭಾವ ಇದ್ದಾಗ ನನ್ನನ್ನು ನಾನು ನೋಡ್ಕೊಳ್ತೀನಿ. ಅವಾಗ ದೇಹದ ಬೇಕು ಬೇಡಗಳನ್ನು ಗಮನಿಸ್ತೀನಿ, ದೇಹದ ಅವಯವಗಳು ಮಾತಾಡೋದನ್ನು ಕೇಳ್ಕೊತೀನಿ. ಅವಾಗ ಮಾತ್ರ ಆರೋಗ್ಯ ಚಲೋ ಇರ್ತದೆ. ಅದಕ್ಕೆ ಬೇಕು ಧ್ಯಾನ, ಯೋಗ, ಪ್ರಾರ್ಥನೆ. ಇದರಿಂದ ಅನುಕೂಲ
1: ಮುಖ್ಯ ನೋಡು. ಯೋಗ ಇವೆಲ್ಲ ನಮ್ಮ ದೇಹವನ್ನ ಸುಸ್ಥಿತಿಯೊಳಗಿಟ್ರ, ಪ್ರಾರ್ಥನೆ ಧ್ಯಾನ ನಮ್ಮ ಮನಸ್ಸನ್ನ ಆರಾಮಾಗಿಡ್ತಾವ. ಹಂಗಾಗಿ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಎಲ್ಲವನ್ನೂ ನಾವು ಪಾಲಿಸ್ಕೊಂಡು ಹೋದಾಗ ನೀ ಹೇಳ್ದಂಗ ಆರೋಗ್ಯವೇ ಭಾಗ್ಯ.
0: ಮನೆ ಮನೆಗೆ ನಾವು ಹಿಂಗೆಲ್ಲ ಮಾತಾಡ್ತಾ ಇದ್ರೆ ಅದು ಕೂಡ ಆರೋಗ್ಯನ. ಒಬ್ಬೊಬ್ರು ಕೊಡೋದಕ್ಕಿಂತ ಹಿಂಗ್ ಮಾತಾಡ್ತಾ ಕುಂತ್ರೆ ಅದಕ್ಕೆ ಚುರು ಚುರು ಚುರುಮರಿ ಏನ್ರ ಇದ್ವ ಅಂದ್ರೆ ಇನ್ನು ಚಲೋ.
2: ಅಲ್ಲ ಶರಣಪ್ಪ, ನನ್ನ ಮನಸ್ಸಿನಾಗಿರೋ ಭಾವನೆಗಳ ಜೊತೆಗೆ ಮಂಜಕ್ಕನ್ನು ಶರಣಪ್ಪನ ಭಾವನೆಗಳು ಬೆರೆದ್ರೆ ಅದು ಆ ಭಾವನೆ ಇನ್ನಷ್ಟು ದಶ ಪುಷ್ಟ ಆಗ್ತದೆ.
0: ಮಾತು ಕೇಳೋದ್ರ ಜೊತೆಗೆ ಸಿಂಗದ ಉಂಡಿ ಮಾಡಿದ್ದೆಲ್ಲ ತುಂಬಾ ಅವನ್ನ ಅವನ್ನ ಆಮೇಲೆ ಜೊತೆ ಕಾಫಿ ಚಲೋ ಮಾಡ್ತಾರ. ಮಂಜಕ್ಕ ಬಹಳ ಕಾಫಿ ಮಾಡಿದ್ರೆ ನಂಬರ್ ಒನ್ ಕೂಡ ಕಡೆ ಡಿಕಾಕ್ಷನ್.
3: ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಸಂಕಲನ ನವೀನ್ ಮಹಾಲೆ.
4: ಆಕಾಶವಾಣಿ ಧಾರವಾಡ. ಈಗ ಹೊಸ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಲಾಂಗ್ ಡ್ರೈವ್ ಚಿತ್ರದ ಗೀತೆ. ಗೀತೆಗೆ ಧ್ವನಿ ನೀಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಮಾನಸಾ ಹೊಳ್ಳ.

ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದುವರೆಗೆ 392.16 ಮೀಟರ್ ಅಥವಾ 765 ಕಿಲೋಹರ್ಟ್ಸ್ ಮತ್ತು FM 103 MHz ಕಂಪನಾಂಕಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಈಗ ಸಮಯ 3:06 ಗಳಾಗುತ್ತಿವೆ. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತೀಯ ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ಅದುವರೆಗೆ ನಿಮ್ಮ ಬಾನುಲಿ ಗೆಳತಿ ಲಾವಣ್ಯಳ ಅನುಮತಿ ಇರಲಿ. ನಮಸ್ಕಾರ.

ಇದುವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. 392.16 ಮೀಟರ್ಗಳು ಅಥವಾ 765 ಕಿಲೋ ಹರ್ಟ್ಸ್ ತರಂಗಾಂತರಗಳು, ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋ ಹರ್ಟ್ಸ್ ಮತ್ತು FM 103 ಮೆಗಾ ಹರ್ಟ್ಸ್ ಕಂಪನಾಂಕಗಳಲ್ಲಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ

0: ಈ ಸಂಜೆ 5:25:25 ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಮಿತ್ರ ಅಶೋಕ್ ಲೋಂಡೆ ಮಾಡುವ ನಮಸ್ಕಾರ, ಶುಭ ಸಂಜೆ. ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸ್ನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
0: SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿರುವ ಅತ್ತೆಗೆ ತಕ್ಕ ಸೊಸೆ ಚಿತ್ರದ ಗೀತೆಯೊಂದಿಗೆ ಇವತ್ತಿನ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೀವಿ.

0: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
1: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
0: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
2: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
3: ನಾನು ಬರಬೇಕಾ?
2: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದು ದಿನ ಆಗೋಗಿದೆ.
3: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
0: ತಪ್ಪದೇ ಆಲಿಸಿ, ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವಾ.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50 ಈ ಸಲದ ಎಸ್ಡಿಎಂ ಡಾಕ್ಟರ್.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50.
2: ಪಕ್ಕಾ ಕಳ್ಳ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ ಎಸ್ಬಿಐ, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.

0: ಸ್ನಿಗ್ಧತಾ ಸೇ ಭರಾ ನಿರ್ಮಾ ಶುದ್ಧ ನಮಕ್.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
4: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
3: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
5: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
6: ನಾನು ಬರಬೇಕಾ?
5: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದು ದಿನ ಆಗೋಗಿದ್ದೆ.
6: ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ, ಮೀನಿನ ಭೋಜನನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
3: ತಪ್ಪದೇ ಆಲಿಸಿ, ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವ.
7: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್.
8: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
7: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50.
9: ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದಿಲ್ಲಿ ಕೇಂದ್ರದಿಂದ.
10: This is Akashvani, the news read by Anuja Kumar.

0: ಹಾಸ್ಪಿಟಲ್
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 9686860310. Fortis Hospital, Cunningham Road. With you for life.
0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
4: ಕೇಳುವರೆ, ಇನ್ನು ಮುಂದೆ ಮತ್ತು ನಾಳೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ನೀವು ಕೇಳಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ಈ ಸಂಜೆ 6:30 ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರ. ಪ್ರಸ್ತುತಿ ಹರ್ಷವರ್ಧನ್, ಶೀಲವಂತ್. 6:51 ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮ. ಹೆಸರು ಮತ್ತು ಉದ್ದು ಬೆಳೆಗಳ ಸುಧಾರಿತ ಉತ್ಪಾದನಾ ತಾಂತ್ರಿಕತೆಗಳು ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಎಂಡಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಶರಣಬಸವ ಚೋಳಿನ್. 7:45 ಕಥಾ ಕಲರವ. ವನದೇವತೆ ಮತ್ತು ಕಟ್ಟಿಗೆ ಕಡಿಯುವ ಕಥೆ ಕೇಳುವಿರಿ. ಪ್ರಸ್ತುತಿ ಜಿ ಸುರೇಖ ಸುರೇಶ್. ಎಂಟು SSLC ನಂತರ ಮುಂದೇನು? ವೃತ್ತಿಪರ ಡಿಪ್ಲೊಮಾ, ಇಂಜಿನಿಯರಿಂಗ್, ನಾನ್ ಇಂಜಿನಿಯರಿಂಗ್ ಕೋರ್ಸ್ಗಳ ಅಧ್ಯಯನ ಹಾಗೂ ಉದ್ಯೋಗಾವಕಾಶ ಕುರಿತು ಸಂದರ್ಶನ ಕೇಳುವಿರಿ. ಭಾಗವಹಿಸುತ್ತಾರೆ ಪ್ರೊಫೆಸರ್ ಗಣಪತಿ ಹೆಳವಿ, ಪ್ರೊಫೆಸರ್ ಬನಶಂಕರಮ್ಮ ಲಕ್ಕಣ್ಣವರ್, ಪ್ರೊಫೆಸರ್ ಪರಮೇಶ್ವರ್ ರಾಠೋಡ್ ಹಾಗೂ ಪ್ರೊಫೆಸರ್ ಸನ್ಮತಿ ಸುಗಂಧಿ. ಸಂದರ್ಶಕರು ಮಾಲಾ ಸಾಂಬ್ರಾಣಿ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಪುಷ್ಪಹಾರ್, ನಿಸರ್ಗ ಜ್ಞಾನಾಮೃತ. 9:15 ಭಾಗವಹಿಸಿದ್ದಾರೆ ಶ್ರೀ ಗುರುಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. 9:30 ನಾಟಕ ಕರುಳಿನ ಕೂಗು, ರಚನೆ ಹನುಮಂತ್ ಜುಟ್ಟಲ್, ನಿರ್ಮಾಣ ಜಿ ಸುರೇಖ ಸುರೇಶ್. ಶಂಕರ್ ಎಲ್ ಭಟ್ ಅವರಿಂದ ಭಕ್ತಿ ಕೀರ್ತನೆ. 10:00 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ ರಾತ್ರಿ 10:30. ಇನ್ನು ನಾಳೆಯ ಪ್ರಸಾರದಲ್ಲಿ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. ಡಾಕ್ಟರ್ ಶ್ರೀಧರ್ ಕಟ್ಟಿ ಅವರಿಂದ ಚಿಂತನ. 6:25 ರೈತರಿಗೆ ಸಲಹೆಗಳು. 6:30 ಬೆಳಚಿನ ಮರಡಿಯ ಕೆಂಪಮ್ಮ, ಕರ್ಯಪ್ಪ, ಹರಿಜನ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದವನ್ನು ಕೇಳಲಿದ್ದೀರಿ. ವಚನಾಮೃತ ಪ್ರಾಯೋಜಿತ ಸಾಪ್ತಾಹಿಕ ಸಂಚಿಕೆ. 7:15 ಈ ನಡುವೆ 6:50 KLS VDIT ಹಳಿಯಾಳ ಪ್ರಾಯೋಜಿತ ಜನಸಾಮಾನ್ಯರಿಗೆ ತಂತ್ರಜ್ಞಾನ ಕಾರ್ಯಕ್ರಮ. ಪ್ರಸ್ತುತಿ ಮಾಯಾ ರಾಮನ್. 7:45 ಚಿತ್ರಗೀತೆಗಳು. ವಿಶ್ವ ವಿಧವಾ ದಿನದ ಸಂದರ್ಭದಲ್ಲಿ ವಿಶೇಷ ಚರ್ಚೆ. ಅಬಲೆ ನಿನಗೆ ದಾರಿ ನೂರು. ಭಾಗವಹಿಸಲಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಮಂಜುಳಾ SR, ರ್ಯಾಪಿಡ್ ಸಂಸ್ಥೆಯ ಸಂಸ್ಥಾಪಕಿ ವಾಣಿ ಪುರೋಹಿತ್ ಹಾಗೂ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಸಂಸ್ಥೆಯ ಸದಸ್ಯರು ಹಾಗೂ ವಕೀಲರಾದ ನೂರ್ಜಹಾನ್ ಕಿಲೇದಾರ್. ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಮಂಜುಳಾ ಪುರಾಣಿಕ್. ಭಾರ್ಗವಿ ಗುಡಿಯ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ. 9:05 ಅರ್ಪಣದಲ್ಲಿ ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ. 9:15 ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ನಂದನ. 9:30 ವಿವಿಧ ಕಲಾವಿದರಿಂದ ಭಾವಗೀತೆಗಳು. 10:45 ಜನಪದ ಸಂಗೀತ. 11:00 ನಾಟಕ ಮೌನ ಕ್ರಾಂತಿ, ರಚನೆ ಅನಿ

ಬೇಟಗೇರಿ ನಿರ್ಮಾಣ ಮನೋಹರ್ ಕುಲಕರ್ಣಿ. ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಶಿಕಲಾ ಅರುಣ್ ದಾನಿ ಅವರಿಂದ ಜಲತರಂಗ ವಾದನ. 12:05ಕ್ಕೆ ವನಿತಾ ವಿಹಾರ. ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನೇ ಜೀವನವಾಗಿರಿಸಿಕೊಂಡಿರುವ ಮಂಡ್ಯದ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇವರೊಂದಿಗೆ ದಿಗ್ವಿಜಯ ಬಿ.

12 ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ. ಅಲರ್ಜಿ ಜಾಗೃತಿ ಸಪ್ತಾಹ ಆಚರಣೆ ಸಂದರ್ಭದಲ್ಲಿ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. ನಂತರ ಶಿಲೀಂಧ್ರ ಸೋಂಕು ಕುರಿತು ಡಾಕ್ಟರ್ ಕೆ ಎನ್ ನವೀನ್ ಅವರಿಂದ ಮಾಹಿತಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, 1:20 ಜನಪದ ಸಂಗೀತ ಕಾರ್ಯಕ್ರಮ. ಅಥಣಿ ತಾಲೂಕು ಸುಟಟ್ಟಿ ಗ್ರಾಮದ ಗುರಪ್ಪ, ರೇವಪ್ಪ ಸನ್ನತಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ ಕೇಳಲಿದ್ದೀರಿ. 1:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ. 2:40 ಹೊಸ ಹಾಡುಗಳು. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ಅವಲೋಕನ, 6:51 ಕೃಷಿ ರಂಗದಲ್ಲಿ SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಮೂಲವ್ಯಾಧಿ, ವಿಷಯ ತಜ್ಞರು ಡಾಕ್ಟರ್ ಎನ್ ಸಂದೀಪ್ ರಾಜ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಕುಮಾರ್ ಅಗಡಿ 7:45 ಡಿಸ್ಕೌಂಟ್ ಸೇಲ್ ಮಾತನಾಡುತ್ತಾರೆ ಜಯಪ್ರಕಾಶ್ ಅಬ್ಬಿಗಿರಿ. ಯುವವಾಣಿ ರಾತ್ರಿ 8:00 ಶಿರೋಳದ ಯೋಗ ಶಿಕ್ಷಕ ಸುನೀಲ್ ಕಳಸದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಮಾಯಾ ರಾಮನ್. ಎಂಟು ಗಂಟೆ 30 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ಸ್ವರ ಸೌರಭ 9:15. ಹಿರಿಯ ವಿಶ್ರಾಂತ ಸುದ್ದಿವಾಚಕರಾದ ನಾಗೇಶ್ ಶಾನುಭಾಗ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ರಾತ್ರಿ 9:30 ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಸಂದರ್ಶಕರು ಮಾಯಾ ರಾಮನ್. ಹತ್ತು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್ ಅವರಿಂದ ವೀಣಾವಾದನ. 10:30 ಜನಪದ ಆಟ, ಹುಕ್ಕೇರಿಯ ಕಾಡಪ್ಪ ಮಲ್ಲಪ್ಪ ಉಪ್ಪಾರ್ ಮತ್ತು ಸಂಗಡಿಗರಿಂದ ದಪ್ಪಿನಾಟ, ರಾಧಾಕೃಷ್ಣ ಸಂವಾದ. ಇದುವರೆಗೆ ಇನ್ನು ಮುಂದೆ ಮತ್ತು ನಾಳೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ನೀವು ಕೇಳಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.

ಆಕಾಶವಾಣಿ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಹಾವೇರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಅಡಿ ಜಿಲ್ಲೆಯಲ್ಲಿ ಫಲಾನುಭವಿಗಳ ನೋಂದಣಿ ಉತ್ತಮ ಪ್ರಗತಿ ಸಾಧಿಸಿದೆ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆಯಡಿ ಈವರೆಗೆ 2,330 ಜನ ಮೃತರ ಕುಟುಂಬಗಳಿಗೆ 46,60,00,000 ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಅಡಿ 369 ಕುಟುಂಬಗಳಿಗೆ 7,12,00,000 ರೂಪಾಯಿ ಪರಿಹಾರ ದೊರಕಿದೆ. ಕೇಂದ್ರ ಸರ್ಕಾರ ಕಡಿಮೆ ಮೊತ್ತದ ಪ್ರೀಮಿಯಂ ಪಾವತಿಯಡಿ ಅತಿ ಹೆಚ್ಚಿನ ಲಾಭ ದೊರಕುವಂತೆ ಪಾಲಿಸಿದಾರರಿಗೆ ಹಾಗೂ ಅವಲಂಬಿತರಿಗೆ ಜೀವ ವಿಮೆ ಸೌಲಭ್ಯ ಕಲ್ಪಿಸಿದ್ದು, ಅರ್ಹರು ಉಳಿತಾಯ ಖಾತೆ ಹೊಂದಿರುವ ತಮ್ಮ ಬ್ಯಾಂಕ್ ಶಾಖೆಗೆ

0: ಭೇಟಿ ನೀಡಿ ವಿಮಾ ಸೌಲಭ್ಯವನ್ನು ಕೆಲವೇ ಪ್ರಕ್ರಿಯೆ ಪೂರ್ಣಗೊಳಿಸಿ ಪಡೆಯಬಹುದಾಗಿದೆ. ತನ್ಮೂಲಕ ಭವಿಷ್ಯವನ್ನು ಸುಭದ್ರಗೊಳಿಸಬಹುದಾಗಿದೆ. ಕೇಂದ್ರ ಸರ್ಕಾರ ಮೇರಾ ಖಾತಾ ಭಾಗ್ಯ ವಿಧಾತ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ಜನಧನ ಯೋಜನೆಯನ್ನು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳಿಸುತ್ತಿದೆ. ಜಿಲ್ಲೆಯ 924,241 ಜನ ಯಾವುದೇ ಕನಿಷ್ಠ ಮೊತ್ತವಿಲ್ಲದೆ ಬ್ಯಾಂಕ್ ಖಾತೆ ತೆರೆದಿದ್ದಾರೆ. ಈ ಖಾತೆಯಲ್ಲಿ 634,57,00,000 ರೂಪಾಯಿ ಹಣವನ್ನು ಗ್ರಾಹಕರು ಜಮೆ ಮಾಡಿದ್ದಾರೆ. ಜನಧನ ಯೋಜನೆಯಡಿ ಖಾತೆ ತೆರೆದ ಎಲ್ಲ ಗ್ರಾಹಕರಿಗೆ ರುಪೇ ಡೆಬಿಟ್ ಕಾರ್ಡ್ ಉಚಿತವಾಗಿ ನೀಡಲಾಗಿದೆ. ಯೋಜನೆಯಡಿ ಕಡಿಮೆ ದಾಖಲೆಗಳನ್ನು ಬ್ಯಾಂಕಿಗೆ ನೀಡುವ ಮೂಲಕ ಶುಲ್ಕರಹಿತ ಉಳಿತಾಯ ಖಾತೆ ತೆರೆಯಬಹುದಾಗಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಈ ತಿಂಗಳ 30ರಿಂದ ಆರಂಭವಾಗಲಿದ್ದು, ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಿದೆ. ಈ ತಿಂಗಳ 30ರಿಂದ ಜುಲೈ 29ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಂದ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಈಗ ವಿಜಯಪುರ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಪಿಎಂಎಫ್ಎಂಇ ಯೋಜನೆಯನ್ನು 2020ರಲ್ಲಿ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ಜಾರಿಗೊಳಿಸಿದೆ. ಜಿಲ್ಲೆಯಲ್ಲಿ 469 ಕಿರು ಆಹಾರ ಉದ್ದಿಮೆಗಳಿಗೆ ಆರ್ಥಿಕ ಸಹಾಯ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್ ತಿಳಿಸಿದ್ದಾರೆ. ಸಣ್ಣ ಉದ್ದಿಮೆಗಳ ಮೂಲಕ ವ್ಯಾಪಾರ ನಡೆಸುತ್ತಿರುವ ಫಲಾನುಭವಿಗಳು ಪಿಎಂಎಫ್ಎಂಇ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ. ಅಕ್ಕಿ ಗಿರಣಿ, ಮಸಾಲೆ ಪುಡಿ ತಯಾರಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ ತಯಾರಿಕೆ ಸೇರಿದಂತೆ ಗೃಹ ಉದ್ಯಮಿಗಳಿಗೆ ಆರ್ಥಿಕ ಸಹಾಯ ಒದಗಿಸಲಾಗಿದೆ. ಅಸಂಘಟಿತ ವಲಯದಿಂದ ಔಪಚಾರಿಕ ವ್ಯವಹಾರಕ್ಕೆ ಸಣ್ಣ ಉದ್ದಿಮೆದಾರರನ್ನು ಪರಿವರ್ತಿಸುವ ಉದ್ದೇಶದಿಂದ ಜಾರಿಗೊಳಿಸಲಾದ ಉತ್ತಮ ಯೋಜನೆ ಇದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದ ಭಾಗವಾಗಿ ಹೆಣ್ಣುಮಕ್ಕಳ ಸುದೃಢ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಿಲ್ಲೆಯಲ್ಲಿ ಜಾರಿಗೊಳಿಸಿದೆ. ಇಲ್ಲಿಯವರೆಗೆ ಒಟ್ಟು 84,100 ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಗಳನ್ನು ತೆರೆಯಲಾಗಿದೆ ಎಂದು ವಿಜಯಪುರ ವಿಭಾಗದ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ತಿಳಿಸಿದ್ದಾರೆ. ಹೆಣ್ಣುಮಕ್ಕಳ ಶಿಕ್ಷಣ ಹಾಗೂ 18 ವರ್ಷ ಪೂರ್ಣಗೊಂಡ ಬಳಿಕ ಅವರ ಮದುವೆ ಖರ್ಚಿಗಾಗಿ ಹಣವನ್ನು ಕೂಡಿಡಲು ಈ ಯೋಜನೆ ಸಹಕಾರಿಯಾಗಿದೆ. 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣುಮಗುವಿಗಾಗಿ ಈ ಖಾತೆಯನ್ನು ಅಂಚೆ ಕಚೇರಿಗಳಲ್ಲಿ ಪಾಲಕರು ಪ್ರತಿ ಕುಟುಂಬಕ್ಕೆ ಗರಿಷ್ಠ 2 ಖಾತೆಗಳನ್ನು ತೆರೆಯಬಹುದು. ಜಿಲ್ಲೆಯ ಹೆದ್ದಾರಿಗಳ ಮರುನಿರ್ಮಾಣ ಹಾಗೂ ದುರಸ್ತಿಗಾಗಿ ಕೇಂದ್ರ ಹೆದ್ದಾರಿ ಸಚಿವಾಲಯಕ್ಕೆ 4,800,00,000 ರೂಪಾಯಿಗಳ ಕಾಮಗಾರಿಗೆ ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ವಿಜಯಪುರ ಲೋಕಸಭಾ ಕ್ಷೇತ್ರದ ಸಂಸದ ರಮೇಶ್ ಜಿಗಜಿಣಗಿ ತಿಳಿಸಿದ್ದಾರೆ. ಇದುವರೆಗೆ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಮಂಜುನಾಥ್ ಗುಡಿಸಾಗರ್ ಹಾಗೂ ನೇತಾಜಿ ಗಾಂಧಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಧಾರವಾಡ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಕೇಳುವರೆ, ಇಂದು ಸಂಜೆ 6:51 ಪ್ರಸಾರವಾಗಲಿರುವ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮ, ಹೆಸರು ಮತ್ತು ಉದ್ದು ಬೆಳೆಗಳ ಸುಧಾರಿತ ಉತ್ಪಾದನಾ ತಾಂತ್ರಿಕತೆಗಳ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ MD ಪಾಟೀಲ್ ಅವರೊಂದಿಗೆ ಸಂದರ್ಶನವಿರುವುದು. ಸಂದರ್ಶಕರು ಶರಣಬಸವ ಚೋಳಿನ್. ಇಂದು ರಾತ್ರಿ 8:00

ಎಸ್ಎಸ್ಎಲ್ಸಿ ನಂತರ ಮುಂದೇನು? ವೃತ್ತಿಪರ ಡಿಪ್ಲೊಮಾ, ಇಂಜಿನಿಯರಿಂಗ್, ನಾನ್ ಇಂಜಿನಿಯರಿಂಗ್ ಕೋರ್ಸ್ಗಳ ಅಧ್ಯಯನ ಹಾಗೂ ಉದ್ಯೋಗಾವಕಾಶ ಕುರಿತು ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶನದಲ್ಲಿ ಭಾಗವಹಿಸಲಿದ್ದಾರೆ ಪ್ರೊಫೆಸರ್ ಗಣಪತಿ ಹೆಡವಿ, ಪ್ರೊಫೆಸರ್ ಬನಶಂಕ್ರಮ ಲಕ್ಕಣ್ಣವರ್, ಪ್ರೊಫೆಸರ್ ಪರಮೇಶ್ವರ್ ರಾಠೋಡ್ ಹಾಗೂ ಪ್ರೊಫೆಸರ್ ಸನ್ಮತಿ ಸುಗಂಧಿ. ಸಂದರ್ಶಕರು ಮಾಲಾ ಸಾಂಬ್ರಾಣಿ.

0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ. ನಂತರ 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
1: ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
2: यार कोई ऐसी लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो.
3: PLI है ना?
4: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं PLI पॉलिसी का फायदा और साथ में पोस्टल डिपार्टमेंट का भरोसा भी. अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर.
5: अक्का कैल से सीख दू.
6: अरे वाह, अभिनंदन. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
5: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
6: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
5: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
6: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
5: ಆದ್ರೆ ಅಕ್ಕ
6: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
5: ಪಾರ್ಟಿ ನಂದು, ಬಜೆಟ್ ನಿಂದು.
7: RBI ಹೇಳುತ್ತೆ,
8: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
9: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
10: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
11: ಹಲ್ಲುಜ್ತಾ ಇದೀನಿ ಕಣಮ್ಮ.
10: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
11: ಸರಿ, ನಿಲ್ಸಿದೀನಿ ಬಿಡು.
10: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
12: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
10: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
12: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
11: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
13: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
14: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಬಿಡದಿ ಟೌನ್ಶಿಪ್ ವಿಚಾರ ಅಧಿವೇಶನದಲ್ಲಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಲಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ ರೂಪಾಯಿ ಲಾಭಾಂಶ ಹಸ್ತಾಂತರ. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರ ಸಂಗ್ರಹದ ಪುಸ್ತಕಗಳಿಗೆ ಸೂಕ್ತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೇಂದ್ರ ಸಚಿವ ಎಚ್ ಡಿ

0: ಕುಮಾರಸ್ವಾಮಿ ಪರವಾಗಿ ಜೆಡಿಎಸ್ ಶಾಸಕರು ಅಧಿವೇಶನದಲ್ಲಿ ಚರ್ಚೆ ಮಾಡಿದರೆ ಉತ್ತರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿಯವರು ಬೈರಮಂಗಲದಲ್ಲಿ ಚರ್ಚೆಗೆ ಆಹ್ವಾನಿಸಿದ್ದರ ಕುರಿತು ಪ್ರತಿಕ್ರಿಯಿಸಿ, ಮುಂದಿನ ಅಧಿವೇಶನದಲ್ಲಿ ಅನುಭವಿ ರಾಜಕಾರಣಿಗಳ ಮೂಲಕ ಚರ್ಚೆ ಮಾಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ಕಂದಾಯ ಇಲಾಖೆಯ ಕಾರ್ಯಕ್ಷಮತೆ ಹೆಚ್ಚಿಸಲು ಸಹಾಯಕ ಆಯುಕ್ತರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳು, ಆಡಳಿತಾತ್ಮಕ ಪ್ರಗತಿ ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನದ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಮಗ್ರ ಪರಿಶೀಲನೆ ನಡೆಸಿದ ಅವರು, ಬಾಕಿ ಉಳಿದಿರುವ ಕಡತಗಳನ್ನು ಶೀಘ್ರ ವಿಲೇವಾರಿ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ಭೂಮಾಪಕರ ಸಭೆ ಕರೆದು ಅವರ ಬೇಡಿಕೆಗಳನ್ನು ಆಲಿಸಬೇಕು ಎಂದು ತಿಳಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಬೇಕು, ಅಧಿಕಾರಿ ಮತ್ತು ಸಿಬ್ಬಂದಿಗೆ ಬಡ್ತಿ ನೀಡುವ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ವಿಳಂಬ ಉಂಟಾಗಬಾರದು, ಜ್ಯೇಷ್ಠತಾ ಪಟ್ಟಿ ಶೀಘ್ರ ಪ್ರಕಟಿಸಿ ನಿಯಮಾನುಸಾರ ಪಾರದರ್ಶಕವಾಗಿ ಬಡ್ತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದ್ದಾರೆ. ಬೆಂಗಳೂರು ನಗರದ ಪ್ರಮುಖ ರಸ್ತೆಗಳ ಅಭಿವೃದ್ದಿ ಹಾಗೂ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಬಿಸ್ಮೈಲ್ ಅಧಿಕಾರಿಗಳ ಜೊತೆ ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಸಭೆ ನಡೆಸಿದರು. ಸಭೆಯಲ್ಲಿ ವೈಟ್ ಟಾಪಿಂಗ್, ಫ್ಲೈಓವರ್ ಸೇರಿದಂತೆ ಇತರ ಕಾಮಗಾರಿಗಳ ಸ್ಥಿತಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಸಭೆಯಲ್ಲಿ ಎಲಿವೇಟೆಡ್ ಕಾರಿಡಾರ್ ಹಾಗೂ ಫ್ಲೈಓವರ್ ನಿರ್ಮಾಣವಾಗುತ್ತದೆ ಎಂದು ತಿಳಿದಿದ್ದರೂ ವೈಟ್ ಟಾಪಿಂಗ್ ಮಾಡುವುದು ಏಕೆ ಎಂದು ಅಧಿಕಾರಿಗಳನ್ನು ಸಚಿವರು ಪ್ರಶ್ನಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, 6 ತಿಂಗಳೊಳಗೆ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಬೆಂಗಳೂರಿನಲ್ಲಿ ಕಳೆದ 30 ವರ್ಷಗಳಿಂದ ರಸ್ತೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದಿದ್ದರೆ ಇಂದು ಈ ಪರಿಸ್ಥಿತಿ ಇರುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ 12 ಲಕ್ಷ ರೂಪಾಯಿ ಮೊತ್ತದ ಲಾಭಾಂಶದ ಚೆಕ್ ಅನ್ನು ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ. ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 3 ಕೋಟಿ ರೂಪಾಯಿ ಮೊತ್ತದ ಚೆಕ್ ನೀಡಲಾಯಿತು. ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಎಂ ಅಂಕೇಗೌಡ ಅವರ ಸಂಗ್ರಹದಲ್ಲಿರುವ 20 ಲಕ್ಷಕ್ಕೂ ಹೆಚ್ಚಿನ ಪುಸ್ತಕಗಳಿಗೆ ಸೂಕ್ತ ಜಾಗ ಹುಡುಕಿ ಸುಸಜ್ಜಿತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರಿಗೆ ಸೂಚನೆ ನೀಡಿದ್ದಾರೆ. ಮುಖ್ಯಮಂತ್ರಿ ಅವರನ್ನು ವಿಧಾನಸೌಧದಲ್ಲಿ ಇಂದು ಭೇಟಿ ಮಾಡಿದ ಅಂಕೇಗೌಡ ಅವರು ಪುಸ್ತಕಗಳಿಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಂಕೇಗೌಡ ಅವರನ್ನು ಮುಖ್ಯಮಂತ್ರಿ ಸನ್ಮಾನಿಸಿದರು. ಪಾಂಡವಪುರದಲ್ಲಿ ಅಂಕೇಗೌಡ ಜ್ಞಾನ ಪ್ರತಿಷ್ಠಾನ ಮೂಲಕ ಬರೋಬ್ಬರಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ತಮ್ಮ ಬಳಿ ಇರುವ ಅಪರೂಪದ ನಾಣ್ಯಗಳು, ಅಂಚೆ ಚೀಟಿಗಳನ್ನು ಮುಖ್ಯಮಂತ್ರಿಯವರಿಗೆ ತೋರಿಸಿ ಅದರ ಬಗ್ಗೆ ಅಂಕೇಗೌಡರು ವಿವರಣೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಸಂಚಾರ ದಟ್ಟಣೆ ಉಂಟಾದ ಪರಿಣಾಮ ಕೆಲವು ವಿದ್ಯಾರ್ಥಿಗಳು ನೀಟ್ ಮರುಪರೀಕ್ಷಾ ಕೇಂದ್ರಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪಲು ಸಾಧ್ಯವಾಗಲಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ 3 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಗೈರಾಗಲು ಸರ್ಕಾರದ ಕಾರ್ಯಕ್ರಮವೇ ಕಾರಣ ಎಂಬ ಆರೋಪವನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಳ್ಳಿಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯಿಸಿ, ಸಂಚಾರ ದಟ್ಟಣೆಯಿಂದ ಯಾವುದೇ ವಿದ್ಯಾರ್ಥಿ ನೀಟ್ ಬರೆಯಲು ತೊಂದರೆ ಅನುಭವಿಸಿದ್ದರೆ ವಿಷಾದ ವ್ಯಕ್ತಪಡಿಸಿರುವುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಯಾರು ಹೊಣೆ ಎಂದು ಪ್ರಶ್ನಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಂಟಗಾನಹಳ್ಳಿ ಕೆರೆಗೆ

ವೈದ್ಯಕೀಯ ತ್ಯಾಜ್ಯ ಸುರಿದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಮೇರೆಗೆ ಖಾಸಗಿ ಕ್ಲಿನಿಕ್ ವೈದ್ಯರ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ. ಎಂಟಗಾನಹಳ್ಳಿ ಗ್ರಾಮ ಪಂಚಾಯತ್ಗೆ ಸಚಿವರು ಹಠಾತ್ ಭೇಟಿ ನೀಡಿದ್ದ ವೇಳೆ ಸಾರ್ವಜನಿಕರು ವೈದ್ಯಕೀಯ ತ್ಯಾಜ್ಯವನ್ನು ಕೆರೆಗೆ ಸುರಿದಿರುವ ಬಗ್ಗೆ ಮಾಹಿತಿ ನೀಡಿದ್ದರು. ಕೂಡಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಸಚಿವರು ಸೂಚಿಸಿದ್ದರು. ದಾವಣಗೆರೆ ಜಿಲ್ಲೆಯಲ್ಲಿ ಶೇಕಡಾ 56ರಷ್ಟು ಮುಂಗಾರು ಮಳೆ ಕೊರತೆಯಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಜಿಲ್ಲೆಯ ಮುಂಗಾರು ಹಂಗಾಮಿನ ಬಿತ್ತನೆ ಗುರಿ 2,14,000 ಹೆಕ್ಟೇರ್ ಆಗಿದ್ದು, ಈಗಾಗಲೇ ಕನಿಷ್ಠ 50,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಬೇಕಿತ್ತು. ಆದರೆ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ಕರೆ ನೀಡಿದ್ದ ಕೋಲಾರ ಜಿಲ್ಲಾ ಬಂದ್ಗೆ ವಿವಿಧ ಸಂಸ್ಥೆಗಳು, ಮುಖಂಡರು ಬೆಂಬಲ ವ್ಯಕ್ತಪಡಿಸಿದರು. ನಗರದ ಬಸ್ ನಿಲ್ದಾಣದ ವೃತ್ತದಲ್ಲಿ ಜಮಾಯಿಸಿದ್ದ ರೈತ ಸಂಘಟನೆ ಸದಸ್ಯರು ರಸ್ತೆಗೆ ಮಾವಿನಕಾಯಿ ಸುರಿದು ಸುಮಾರು 3 ತಾಸಿಗೂ ಅಧಿಕ ಕಾಲ ಪ್ರತಿಭಟನೆ ನಡೆಸಿದರು. ರೈತರ ನೆರವಿಗೆ ಧಾವಿಸಲು ನಿರ್ಲಕ್ಷ್ಯ ತೋರುತ್ತಿರುವ ಸರ್ಕಾರಗಳ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ 24 ಗಂಟೆಗಳಲ್ಲಿ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲವಾದರೆ ಜಿಲ್ಲೆಯಲ್ಲಿನ ಎಲ್ಲಾ ಶಾಸಕರ ಮನೆಗಳ ಮುಂದೆ ಮಾವು ಸುರಿದು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯಲ್ಲಿರುವ ಭಾಷಾ ಅಲ್ಪಸಂಖ್ಯಾತರಿಗೆ ಕಾನೂನಾತ್ಮಕವಾಗಿ ಮರಾಠಿ ಭಾಷೆಯಲ್ಲಿ ಕಾಗದ ಪತ್ರಗಳನ್ನು ನೀಡಬೇಕೆಂದು ಮಹಾರಾಷ್ಟ ಏಕೀಕರಣ ಸಮಿತಿ ಜಿಲ್ಲಾಡಳಿತವನ್ನು ಆಗ್ರಹಿಸಿದೆ. ಎಂಇಎಸ್ ಕಾರ್ಯಕರ್ತರು ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಮಧ್ಯೆ ಎಂಇಎಸ್ ಕಾರ್ಯಕರ್ತರು ಕನ್ನಡ ಭಾಷಾ ಕಾಗದ ಪತ್ರವನ್ನು ಹರಿದುಹಾಕಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಹಾಗೂ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣಾ ಪರವಾನಗಿ ನೀಡುವ ಪ್ರಸ್ತಾವನೆ ತಿರಸ್ಕರಿಸಬೇಕೆಂದು ಆಗ್ರಹಿಸಿ ವಿದ್ಯುತ್ ಖಾಸಗೀಕರಣ ವಿರೋಧ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕೃಷಿಕರಿಗೆ ಇನ್ನಷ್ಟು ಶಕ್ತಿ, ಆಸಕ್ತಿ, ಪ್ರೋತ್ಸಾಹ ತುಂಬುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಹಲವು ಕೃಷಿ ಹಾಗೂ ರೈತಪರ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಕೃಷಿಕರು ಅದರ ಲಾಭ ಪಡೆದುಕೊಳ್ಳಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮನವಿ ಮಾಡಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಆಯೋಗದ ಬೆಳಗಾವಿ ಪೀಠದಲ್ಲಿ ನಿತ್ಯ ಸುಮಾರು 60ರಿಂದ 100 ಅರ್ಜಿಗಳ ವಿಚಾರಣೆ ಆಫ್ಲೈನ್ ಹಾಗೂ ಆನ್ಲೈನ್ನಲ್ಲಿ ನಡೆಯುತ್ತಿವೆ ಎಂದು ಕರ್ನಾಟಕ ಮಾಹಿತಿ ಆಯೋಗದ ಬೆಳಗಾವಿ ಪೀಠದ ರಾಜ್ಯ ಮಾಹಿತಿ ಆಯುಕ್ತ ಪ್ರಕಾಶ್ ಚನ್ನಾಳ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ವಿಚಾರ ಅಧಿವೇಶನದಲ್ಲಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಲಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ ರೂಪಾಯಿ ಲಾಭ ಹಸ್ತಾಂತರ. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರ ಸಂಗ್ರಹದ ಪುಸ್ತಕಗಳಿಗೆ ಸೂಕ್ತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ.
3: ಡಿಜಿಟಲ್ ಭಾರತಕ್ಕೆ ಡಿಜಿಟಲ್ ಅಂಚೆ ಸೇವೆಗಳು.
2: ಸುಕನ್ಯಾ ಸಮೃದ್ಧಿ ಖಾತೆ ಸೇರಿದಂತೆ ವಿವಿಧ ಅಂಚೆ ಖಾತೆಗಳಿಗೆ ಈಗ NEFT ನೆಫ್ಟ್ ಮೂಲಕ ಸುಲಭವಾಗಿ ಹಣ ಜಮಾ ಮಾಡಬಹುದು. ಭಾರತದ ಯಾವುದೇ ಅಂಚೆ ಕಚೇರಿ ಖಾತೆಗೆ ಒಂದೇ IFSC ಕೋಡ್, IPOS 0000 DOP ಮೂಲಕ ಹಣ ವರ್ಗಾವಣೆ ಸೌಲಭ್ಯ ಲಭ್ಯ.
3: ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿಯನ್ನ UPI ಮೂಲಕವೂ ಕ್ಷಣಾರ್ಧದಲ್ಲಿ ಮಾಡಬಹುದು.
2: ಭಾರತೀಯ ಅಂಚೆ ನಿಮ್ಮ ಹಣಕಾಸು ಸೇವೆಗಳಿಗೆ ಈಗ ಇನ್ನಷ್ಟು ಸುಲಭ, ಸುರಕ್ಷಿತ ಹಾಗೂ ಡಿಜಿಟಲ್ ಸೌಲಭ್ಯಗಳು ಲಭ್ಯ.
4: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ June 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
5: 9448112323
4: ಅಥವಾ
5: 7353112323.
4: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್.
8: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
9: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬಿಳಿಗಿ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
3: PUC ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
4: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
3: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
5: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
3: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
5: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
3: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
6: ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ
0: ಕೃಷಿ ಶೋಧನೆ ಸಾಧನೆ ಪ್ರಾಯೋಜನ

0: ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
1: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
1: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
0: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
1: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
0: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ
1: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
0: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಈಗ ಹೆಸರು ಮತ್ತು ಉದ್ದು ಬೆಳೆಗಳ ಸುಧಾರಿತ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಡಿ ಪಾಟೀಲ್ ಅವರು. ಸಂದರ್ಶಿಸುತ್ತಾರೆ ಶರಣಬಸವ ಚೌಳೀನ್.
3: ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೆಲವರಿಗೆ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಆಕಾಶವಾಣಿ ಜಂಟಿಯಾಗಿ ನಮ್ಮ ರೈತ ಬಾಂಧವರನ್ನು ಮುಟ್ಟಬೇಕು. ರೈತ ಬಾಂಧವರಿಗೆ ಕಾಲಕಾಲಕ್ಕೆ ತಕ್ಕಂತೆ ಹೊಸ ಹೊಸ ತಾಂತ್ರಿಕತೆಗಳು ಇವುಗಳ ಮಾಹಿತಿ ನೀಡಬೇಕು ಮತ್ತು ಅವರ ಅಭಿವೃದ್ಧಿ ಆಗಲಿಕ್ಕೆ ಸಹಕಾರ ಆಗಬೇಕು ಅಂತೇಳಿ ಆ ದಿಸೆಯೊಳಗೆ ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾವೆ. ಇದು ಜನಪ್ರಿಯವಾದಂಥ ಕಾರ್ಯಕ್ರಮ, ರೈತರ ಒಂದು ಆಶೋತ್ತರಗಳಿಗೆ ಸ್ಪಂದಿಸುವಂಥ ಕಾರ್ಯಕ್ರಮ ಅಂತೇಳಿ ಬಿಂಬಿತವಾಗಿದೆ. ಇವತ್ತು ನೋಡ್ರಿ, ಸಾಕಷ್ಟು ಮಳೆಯಾಗಿದೆ. ರೈತ ಬಾಂಧವರೆಲ್ಲ ಈಗ ಬಿತ್ತನೆಯಾಗಿ ಬೆಳೆ ಎಲ್ಲ ಬೆಳೀತಾ ಇದೆ ಮತ್ತು ಸಾಕಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಏನು ತಂತ್ರಾಂಶಗಳದಾವು, ತಾಂತ್ರಿಕತೆ ಅದ, ಅದನ್ನು ಅಳವಡಿಸಿಕೊಂಡು ಉತ್ತಮ ಇಳುವರಿ ಪಡಿಬೇಕು ಅಂತ ಅವರು ಕಾಯ್ತಾ ಇದ್ದಾರೆ. ವಿಶೇಷವಾಗಿ ಬೇಳೆಕಾಳುಗಳು ಸಾಕಷ್ಟು ಈಗ ಮುಂಗಾರಿನಲ್ಲಿ ಪ್ರಾಮುಖ್ಯತೆ ಪಡಿತಾವು. ಹೆಸರು ಮತ್ತು ಉದ್ದು ಇವುಗಳನ್ನು ಭಾಳ ಜನ ಇವತ್ತು ಹಾಕ್ಕೊಂಡಿದ್ದಾರೆ ಮತ್ತು ಅವುಗಳು ಬೆಳೀತಾ ಇರೋದರಿಂದ ಅವುಗಳ ಒಂದು ಅಭಿವೃದ್ಧಿ ಯಾವ ರೀತಿ ಆಗಬೇಕು ಮತ್ತು ಉತ್ತಮ ಇಳುವರಿ ಬರಬೇಕಾದ್ರೆ ಉತ್ತಮ ಗುಣಮಟ್ಟದ ಬೇಳೆಕಾಳುಗಳನ್ನು ಹೇಗೆ ನಾವು ಬೆಳಿಬೇಕು ಅಂಥೇಳಿ ಇವತ್ತು ಮಾಹಿತಿ ನೀಡಲಿಕ್ಕೆ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಎಂ ಡಿ ಪಾಟೀಲ್ ಅವರಿದ್ದಾರೆ. ತಳೀಯ ಅಭಿವೃದ್ಧಿ ಶಾಸ್ತ್ರದ ವಿಜ್ಞಾನಿಗಳು ಡಾಕ್ಟರ್ ಎಂ ಡಿ ಪಾಟೀಲ್ ಅವರು. ಅಖಿಲ ಭಾರತ ಸಮನ್ವಿತ ಬೇಳೆಕಾಳು ಬೆಳೆ ಸಂಶೋಧನಾ ಯೋಜನೆಯ

0: ಒಂದು ವಿಜ್ಞಾನಿಗಳಾಗಿ ಅವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾಲಯದ GPB ಡಿಪಾರ್ಟ್ಮೆಂಟ್ ಅಂದರೆ ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬಿಲ್ಡಿಂಗ್, ತಳಿ ಅಭಿವೃದ್ಧಿಶಾಸ್ತ್ರ ವಿಭಾಗದಲ್ಲಿ ಕೂಡ ಅವರು ಕಲಿಸ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ MD ಪಾಟೀಲ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ MD ಪಾಟೀಲ್ ಅವರೇ.
1: ನಮಸ್ಕಾರ,
0: ಸ್ವಾಗತ.
1: ನಮಸ್ವಾಗತ. ನಮಸ್ಕಾರ ಸರ್. ಈ ಕಾರ್ಯಕ್ರಮವನ್ನು ಕೇಳತಕ್ಕಂತ ಎಲ್ಲ ರೈತ ಬಂಧುವರಿಗೂ ಕೂಡ ನನ್ನ ನಮಸ್ಕಾರಗಳು.
0: ಆರಂಭಿಕವಾಗಿ ಡಾಕ್ಟರ್ MD ಪಾಟೀಲ್ ಅವರು, ಈಗ ರೈತರು ಮುಂಗಾರು ಬೆಳೆಯನ್ನು ಬೆಳೆದಕ್ಕೆ ಶುರು ಮಾಡಿದ್ದಾರೆ, ಮತ್ತೆ ಈಗಾಗಲೇ ಒಂದು ತಿಂಗಳ ಹೆಚ್ಚು ಕಡಿಮೆ ಆಗಿದೆ.
1: ಹೌದು ಸರ್.
0: ಈ ಒಂದು ಸಂದರ್ಭದೊಳಗೆ ಬೇಳೆಕಾಳು ಬೆಳೀತಾ ಇದಾರಲ್ಲ, ಅವ್ರಿಗೆ ಹೆಂಗೆ ಶುಭವನ್ನು ಕೋರ್ತೀರಿ?
1: ಈಗ ಸರ್, ಈಗ ಈ ಬೇಳೆಕಾಳು ಬೆಳೆಗಳು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಒಂದು ಮಹತ್ವವನ್ನು ಪಡಿತಿದ್ದಾವೆ. ಯಾಕೆ ಮಹತ್ವ ಪಡಿತಿದ್ದಾವೆ ಅಂತಂದ್ರೆ, ಇವು ಎರಡು ರೀತಿಯಿಂದ ಸರ್. ಒಂದು, ಈ ಬೇಳೆಕಾಳು ಬೆಳೆಗಳು ನಮ್ಮ ಆಹಾರಕ್ಕೆ ಕೂಡ ಬಹಳ ಪೂರಕವಾಗಿದ್ದಾವೆ. ಅದರ ಜೊತೆಗೆ ನಮ್ಮ ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಯಾಕಂದ್ರೆ ವಿಶೇಷವಾಗಿ ಬೇಳೆಕಾಳು ಬೆಳೆಗಳು, ಈ ತೊಗರಿ ಆಗಿರ್ಬೋದು, ಹೆಸರಾಗಿರ್ಬೋದು, ಉದ್ದು, ಕಡಲೆ, ಹುರುಳಿ ಆಗಿರ್ಬೋದು, ಮಡಿಕೆ, ಈ ಎಲ್ಲಾ ಬೇಳೆಕಾಳುಗಳ ಬೆಳೆಗಳ ಒಂದು ವಿಶೇಷತೆ ಏನಂತಂದ್ರೆ, ಈ ವಾತಾವರಣದಲ್ಲಿ ಇರತಕ್ಕಂತ ಸಾರಜನಕವನ್ನು ಸ್ಥಿರೀಕರಣ ಮಾಡತಕ್ಕಂತ ಒಂದು ವಿಶೇಷ ಗುಣಲಕ್ಷಣ ಇವುಗಳಲ್ಲಿದೆ ಸರ್. ಒಂದು ಸೂಕ್ಷ್ಮಾಣುಜೀವಿಗಳ ಜೊತೆಗೆ ಈ ರೈಸೋಬಿಯಂ ಅಂತ ಏನಂತೀವಿ, ಈಗ ರೈತರಿಗೆಲ್ಲ ಗೊತ್ತಿರುತ್ತೆ, ಗಿಡಗಳನ್ನ ಕಿತ್ತು ನೋಡಿದ್ರೆ ಆ ಬೇರುಗಳಲ್ಲಿ ಗಂಟು ಗಂಟು ಇರುತ್ತೆ. ಆ ಗಂಟುಗಳಲ್ಲಿ ವಾತಾವರಣದಲ್ಲಿ ಇರತಕ್ಕಂತ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಅವು ಬ್ಯಾಕ್ಟೀರಿಯಾ ಜೊತೆ ಒಂದು ಸಂಯೋಗದೊಂದಿಗೆ ತಮಗೆ ಬೇಕಾದಂತಹ ಪೋಷಕಾಂಶವನ್ನು ಒದಗಿಸಿಕೊಂಡು ಅದರ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡುವಂತ ಒಂದು ವಿಶೇಷವಾದ ಒಂದು ಈ ಒಂದು ಗುಣಲಕ್ಷಣ ಈ ನಮ್ಮ ಬೇಳೆಕಾಳು ಬೆಳೆಗಳಲ್ಲಿದೆ. ಅದರ ಜೊತೆಗೆ ಸರ್, ಆಹಾರದಲ್ಲಿ ಕೂಡ ಈಗ ನೋಡಿ, ನಮಗೆ ಸಸಾರಜನಕ ನಮ್ಮ ಶರೀರಕ್ಕೆ ಬಹಳ ಮುಖ್ಯವಾದಂತಹ ಒಂದು ಪೋಷಕಾಂಶ. ನಮ್ಮ ಭಾರತ ದೇಶದಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಯಾರು ಸಸ್ಯಾಹಾರಿಗಳಿದ್ದಾರೆ ಅವರಿಗೆ ಮೂಲ ಸಸಾರಜನಕದ ಮೂಲ ಅಂದ್ರೆ ಬೇಳೆಕಾಳು ಬೆಳೆಗಳು. ಅತ್ಯಂತ ಯಥೇಚ್ಛವಾಗಿ ಸಸಾರಜನಕ ಇರತಕ್ಕಂತ ಒಂದು ಆಹಾರದ ಒಂದು ಮೂಲ ಇದು. ಹಾಗಾಗಿ ಈಗ ಭಾರತದ ಜನಸಂಖ್ಯೆ ಕೂಡ ಈಗ ನಾವು ಜಗತ್ತಿನಲ್ಲಿ ನಂಬರ್ ಒನ್ ಜನಸಂಖ್ಯೆಯಲ್ಲಿ ಆಗಿದ್ವಿ, ಸಸ್ಯಾಹಾರಿಗಳು ಜಾಸ್ತಿ ನಮ್ಮ ದೇಶದಲ್ಲಿ. ಹೀಗಾಗಿ ಈ ಬೇಳೆಕಾಳು ಬೆಳೆಗಳು ನಮ್ಮ ಆಹಾರಕ್ಕೆ ಅತ್ಯಂತ ಪೂರಕವಾಗಿ, ಅದರ ಜೊತೆಗೆ ಕೃಷಿಗೆ ಅತ್ಯಂತ ಪೂರಕವಾಗಿರ್ತಕ್ಕಂಥ ಈ ಬೆಳೆಗಳು ಸರ್. ಹಾಗಾಗಿ ಬೇಳೆಕಾಳು ಬೆಳೆಗಳು ನಮ್ಮ ಕೃಷಿ ವ್ಯವಸ್ಥೆಯಲ್ಲಿ ಒಂದು ಮುಖ್ಯ ಪಾತ್ರ ವಹಿಸ್ತಾವ ಅಂತ ನಾನು ರೈತರಿಗೆ ಹೇಳ್ತೀನಿ ಸರ್.
0: ಬಹಳ ಸಂತೋಷ. ತಾವು ಅಖಿಲ ಭಾರತ ಸಮನ್ವಿತ ಬೆಳೆಕಾಳು ಬೆಳೆ ಸುಸೂರ ಯೋಜನೆಯೊಳಗೆ ವಿಜ್ಞಾನಿಗಳಾಗಿರಿ, ಕೇಂದ್ರ ಸರ್ಕಾರದ ಯೋಜನೆಗಳನ್ನ ರೈತರಿಗೆ ಅನುಕೂಲ ಆಗುವ ನಿಟ್ಟಿನೊಳಗೆ ಮತ್ತು ಗ್ರಾಹಕರಿಗೆ ಅನುಕೂಲ ಆಗುವ ನಿಟ್ಟಿನೊಳಗೆ ಅತ್ಯುತ್ತಮ ಗುಣಮಟ್ಟದ ಬೇಳೆಕಾಳುಗಳು ಹೆಂಗೆ ಬೆಳೀಲಿಕ್ಕೆ ಸಾಧ್ಯದ, ರಾಸಾಯನಿಕ ಮುಕ್ತವಾದಂತಹ ಬೇಳೆಕಾಳುಗಳು ಬೇಕು ಅಂತೇಳಿ, ವಿಜ್ಞಾನಿಯಾಗಿ ನಿಮ್ಮ ಅನುಭವ ಅಲ್ಲಿ?
1: ಬಹಳ ಒಂದು ಒಳ್ಳೆ ಪ್ರಶ್ನೆ ಕೇಳಿದೆ ಸರ್. ಈಗ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಂತಂದ್ರೆ, ಈ ವರ್ಷದ ಆಯವ್ಯಯದಲ್ಲಿ ಸರ್, 2025-26 ಮೊನ್ನೆ ಆಯವ್ಯಯ ಆಯಿತು, ಇದರಲ್ಲಿ ಕೇಂದ್ರ ಸರ್ಕಾರದವರೊಂದು ಬೇಳೆಕಾಳು ಬೆಳೆಗಳ ಉತ್ತೇಜನಕ್ಕೆ ಒಂದು ವಿಶೇಷವಾದ ಯೋಜನೆ ಹಾಕೊಂಡಿದ್ದಾರೆ. ಕೃಷಿಯಲ್ಲಿ ಆತ್ಮನಿರ್ಭರತೆ ಅಂತ ನಾವು ಕೇಳ್ಕೊಂತ ಬಂದಿವಿ. ಈಗ ವಿಶೇಷವಾಗಿ ಬೇಳೆಕಾಳು ಬೆಳೆಗಳಲ್ಲಿ ಆತ್ಮನಿರ್ಭರತೆ ಅಂದ್ರೆ ಸ್ವಾವಲಂಬನೆಯನ್ನ ತರುವ ಸಲುವಾಗಿ ಆತ್ಮನಿರ್ಭರತಾ ಇನ್ ಪಲ್ಸಸ್ ಅಂತ ಈ ವರ್ಷ ವಿಶೇಷವಾಗಿ ಒಂದು ಅನುದಾನವನ್ನು ಮೀಸಲಿಟ್ಟು ಸುಮಾರು ಮುಂದಿನ 6 ವರ್ಷಗಳಲ್ಲಿ 1,000 ಕೋಟಿ ರೂಪಾಯಿ ವಿನಿಮಯ ಮಾಡಬೇಕು ಈ ಒಂದು ಬೇಳೆಕಾಳು ಬೆಳೆಗಳ ಉತ್ತೇಜನಕ್ಕೆ ಅಂತ ಕೇಂದ್ರ ಸರ್ಕಾರದವರು ವಿಶೇಷವಾದ ಒಂದು ಯೋಜನೆ ಹಾಕೊಂಡು, ಅದರಲ್ಲಿ ಮುಖ್ಯವಾಗಿ 3 ಬೆಳೆಗಳನ್ನ ಅವರು ಒಂದು ಟಾರ್ಗೆಟ್ ಆಗಿ ಇಟ್ಟುಕೊಂಡು, ಅಂದ್ರೆ ಯಾವ ಬೆಳೆಗಳ ಆಮದು ಜಾಸ್ತಿ ಇದೆ ಆ ಆಮದನ್ನ ಕಡಿಮೆ ಮಾಡುವ ಸಲುವಾಗಿ, ನಾವು ಸ್ವಾವಲಂಬನೆ ತರುವ ಸಲುವಾಗಿ ಸರ್, ತೊಗರಿ, ಅದರಲ್ಲಿ ಉದ್ದು ಮತ್ತೆ ಒಂದು ಚೆನ್ನಂಗಿ, ಈ 3 ಬೆಳೆಗಳನ್ನ ಮುಖ್ಯವಾಗಿ ಗುರಿಯಾಗಿಟ್ಟುಕೊಂಡು ಮುಂದಿನ 6 ವರ್ಷಗಳಲ್ಲಿ 1,000 ಕೋಟಿ ರೂಪಾಯಿ ವಿನಿಮಯ ಮಾಡಿ ಸ್ವಾವಲಂಬನೆ ತರಲಿಕ್ಕೆ ಒಂದು ಯೋಜನೆ ಹಾಕೊಂಡಿದ್ದಾರೆ ಸರ್. ಇದರ ಜೊತೆಗೆ ಇದಕ್ಕೆ ಪೂರಕವಾಗಿ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಕೂಡ ಇದೇ ಆಯವ್ಯಯದಲ್ಲಿ ಸುಮಾರು 8.8 ಕೋಟಿ ಅನುದಾನವನ್ನು ಮೀಸಲಿಟ್ಟು ವಿಶೇಷವಾಗಿ ತೊಗರಿ ಬೆಳೆಯ ಒಂದು ಉತ್ತೇಜನಕ್ಕೆ ಒಂದು ಒತ್ತು ಕೊಟ್ಟು ಕೇಂದ್ರ ಸರ್ಕಾರದ ಈ ಯೋಜನೆಗೆ ಪೂರಕವಾಗಿ ನಮ್ಮ ಸರ್ಕಾರದವರು ಕೂಡ ಒಂದು ಯೋಜನೆ ಹಾಕೊಂಡಿದ್ದಾರೆ ಸರ್. ಹಾಗಾಗಿ ಕೇಂದ್ರ ಸರ್ಕಾರ ಮಟ್ಟದಲ್ಲಿ, ರಾಜ್ಯ ಸರ್ಕಾರ ಮಟ್ಟದಲ್ಲಿ, ಎರಡೂ ಸರ್ಕಾರ ಮಟ್ಟದಲ್ಲಿ ಬೇಳೆಕಾಳು ಬೆಳೆಯ ಉತ್ತೇಜನಕ್ಕೆ ಅತ್ಯಂತ ಒಂದು ಪೂರಕವಾದ ವ್ಯವಸ್ಥೆ ಇರೋದ್ರಿಂದ ಇದರಿಂದ ಉಪಯೋಗವನ್ನ ರೈತರು ಪಡ್ಕೋಬೇಕು. ಯಥೇಚ್ಛವಾಗಿ ಬೇಳೆಕಾಳು ಬೆಳೆಗಳನ್ನ ಬೆಳೆದು ವಿವಿಧ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಹೆಚ್ಚಿನ ಇಳುವರಿ ತೆಗಲಿಕ್ಕೆ ಅವರು ಎಲ್ಲಾ ಒಂದು ರೀತಿಯಿಂದ ಪ್ರಯತ್ನ ಮಾಡಬೇಕಂತ ನಂದು ವಿನಂತಿ ಸರ್.
0: ಕೇಂದ್ರ ಸರ್ಕಾರ ರೈತರ ಪ್ರಯತ್ನಗಳಿಗೆ ಕೈ ಜೋಡಿಸ್ತದ. ಮುಂಗಾರು ಸಂದರ್ಭದೊಳಗೆ ರೈತರು ಬೇಳೆಕಾಳುಗಳನ್ನು ಬೆಳೀತಾರೆ, ವಿಶೇಷವಾಗಿ ಹೆಸರು ನಮ್ಮ ಉತ್ತರ ಕರ್ನಾಟಕದೊಳಗೆ ಉದ್ದು ಬೆಳೀತಾರೆ. ಈಗ ಒಂದು ಸಂದರ್ಭ ಹೇಗಿದೆ, ಯಾಕಂದ್ರೆ ಸಾಕಷ್ಟು ಮಳೆಯಾಗಿದೆ ಡಾಕ್ಟರ್ MD ಪಾಟೀಲ್ ಅವರೇ, ಈಗ ಬಹಳ ರೈತರ ಮುಖದಲ್ಲಿ ಮಂದಹಾಸ ಇದೆ, ಉತ್ತಮ ಬೆಳೆ ಬೆಳೀತಾ ಇದ್ದಾರೆ, ಆದ್ರೆ ಯಾವ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ ಅದು ಬಹಳ ಮುಖ್ಯ. ಅದ ತಳಿಗಳು ರೋಗ ನಿರ್ಭರತೆ ಇರಬೇಕು, ಆಮೇಲೆ ರೋಗ ನಿರೋಧಕವಾಗಿರ್ಬೇಕು, ಮತ್ತೆ ವಿಶೇಷವಾಗಿ ಏನಾದ್ರೂ ಬಂದ್ರು ಕೂಡ ಉತ್ತಮ ಇಳುವರಿ ಬರ್ಲಿಕ್ಕೆ. ಈಗ ನೋಡ್ರಿ ನಮ್ ಇಸ್ರೇಲ್ ಅಂತ ದೇಶದೊಳಗೆ ನಾವು ಇಲ್ಲಿ ಗೋಂಜಾಳ ನಾವು 15 ಚೀಲ ಬೆಳೆದ್ರೆ 50 ಚೀಲ ಬೆಳೀತಾರೆ. ಅಂದ್ರೆ ತಾಂತ್ರಿಕತೆಗೆ ಅಷ್ಟು ಮಹತ್ವವನ್ನು ಕೊಡ್ತಾರೆ, ಅದಕ್ಕೆ ನಮ್ಮಲ್ಲಿ ಕೂಡ ರೈತ ಬಾಂಧವರು ತಾಂತ್ರಿಕತೆ ಮಹತ್ವ ಕೊಡಬೇಕು. ಈಗ ಈ ಹೆಸರು ಮತ್ತು ಉದ್ದು ಈಗ ಬಿತ್ತಿದ್ದಾರೆ, ಆದ್ರೂ ಕೂಡ ಮುಂದಾದ್ರೂ ಅವರು ಅನುಕೂಲ ಮಾಡ್ಕೊಳ್ಳಿ, ಹೆಸರು ಮತ್ತು ಉದ್ದು ತಳಿಗಳು ಯಾವ ಇದಾವೆ ಮತ್ತು ಉತ್ತಮ ತಳಿಗಳನ್ನ ಹೆಂಗೆ ನಾವು ನಿರ್ಧರಿಸಬೇಕು?
1: ಈಗ ಸರ್, ಬಹಳ ಇದು ಒಂದು ಮುಖ್ಯವಾದ ವಿಷಯ ಸರ್. ರೈತರು ಯಾವಾಗ್ಲೂ ಬೆಳೆ ಆಯ್ಕೆ ಮಾಡ್ಕೋಬೇಕಾದ್ರೆ ಅವ್ರು ಏನ್ ಮಾಡ್ಬೇಕು, ಮುಖ್ಯವಾಗಿ ಈಗ ಅವರು ಒಂದು ಹೊಲವನ್ನು ಅತ್ಯಂತ ಒಂದು ಒಳ್ಳೆ ರೀತಿಯಿಂದ ತಯಾರು ಮಾಡಿ ಇಟ್ಟಿರ್ತಾರೆ ಸರ್ ಯಾವಾಗ್ಲೂ. ಅಂದ್ರೆ ಅದರ ಜೊತೆಗೇನೆ ಯಾವ ತಳಿ ನಮಗೆ ಸೂಕ್ತವಾಗಿದೆ, ನಮ್ಮ ವಲಯಕ್ಕೆ ನಮ್ಮ ಒಂದು ಏರಿಯಾಕ್ಕೆ ಯಾವ

0: ಅದು ತಳಿ ಶಿಫಾರಸಾಗಿದೆ. ಇದನ್ನ ತಿಳ್ಕೊಂಡು ಆ ತಳಿಯ ಗುಣಮಟ್ಟದ ಬೀಜ ಎಲ್ಲಿ ಸಿಗತ್ತೆ ಅಂತ ತಿಳ್ಕೊಂಡು ಅದನ್ನ ಉಪಯೋಗ ಮಾಡೋದು ಬಹಳ ಮುಖ್ಯ ಸರ್. ಯಾಕಂದ್ರೆ ಈಗ ನಾವೇನ್ ಹೇಳ್ತೀವಿ, ನೂಲಿನಂತೆ ಸೀರೆ ಬೀಜದಂತೆ ಬೆಳೆ ಅಂತ ಹೇಳ್ತೀವಿ. ಅದಕ್ಕಾಗಿ ಬೀಜ ಬಹಳ ಮುಖ್ಯ ಸರ್. ಈಗ ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ವಲಯ 8 ಮತ್ತು 3 ವಿವಿಧ ಕ್ಷೇತ್ರಗಳಲ್ಲಿ ಪ್ರಯೋಗಕ್ಕೊಳಪಡಿಸಿ ನಾವು ಏನು ಬಿಡುಗಡೆಗೆ ಶಿಫಾರಸು ಮಾಡಿದ್ವಿ ಆ ಒಂದು ತಳಿಗಳ ಬಗ್ಗೆ ಈಗ ಮಾಹಿತಿ ಕೊಡ್ತೀನಿ ಸರ್. ಮೊದಲನೇದಾಗಿ ಹೆಸರಿನಲ್ಲಿ, ಹೆಸರಿನಲ್ಲಿ ಸರ್ ಸದ್ಯ ಈಗ ನಮ್ಮ ಹತ್ರ ಪ್ರಚಲಿತ ಇರ್ತಕ್ಕಂಥವು 3 ತಳಿ ಇದಾವೆ. ಒಂದು ಮುಖ್ಯವಾಗಿ DGGV2 ಅಂತ ಇದೆ ತಳಿ ಸರ್. ಇದು ಆಲ್ರೆಡಿ ರೈತರಿಗೆಲ್ಲ ಗೊತ್ತಿರೋ ತಳಿ, ಆಮೇಲೆ ರೈತರು ಬಹಳಷ್ಟು ಜನ ರೈತರು ಮೆಚ್ಚಿಕೊಂಡು ಬೆಳೀತಾ ಇದ್ದಾರೆ. ಇದು ಒಂದು ಸುಮಾರು 70-75 ದಿನಗಳಲ್ಲಿ ಮಾಗೆ ಕಟಾವಿಗೆ ಬರ್ತಕ್ಕಂಥ ತಳಿ ಸರ್. ಇದರದ್ದು ವಿಶೇಷತೆ ಏನಂತಂದ್ರೆ ಇದ್ರ ಕಾಯಿಗಳು ಉದ್ದನೇ ಕಾಯಿ ಸರ್. ಇದು ಉದ್ದನೇ ಕಾಯಿ, ದಪ್ಪ ಕಾಳಿರುತ್ತೆ, ಆಮೇಲೆ ಶೈನಿಂಗ್ ಇರುತ್ತೆ, ಹೊಳಿತಾ ಇರುತ್ತೆ ಕಾಳು, ಹೊಳೆಯುವ ಹಸಿರಿನಿಂದ ಕೂಡಿರ್ತಕ್ಕಂಥ ತಳಿ. ಆಮೇಲೆ ಕಾಳುಗಳು ಸಿಡಿಯೋದಿಲ್ಲ. ಆಮೇಲೆ ಇದನ್ನು ಕೂಡ ಯಂತ್ರ ಕಟಾವಿಗೆ ಸೂಕ್ತವಾದಂಥ ತಳಿ ಸರ್. ಇದು DGGV2 ಅಂತ. ಈಗ ರೈತರ ಹೊಲಗಳಲ್ಲಿ ಬಹಳಷ್ಟು ನಿಮಗೆ ಕಾಣಸಿಗತ್ತೆ ಇದು. ಇದ್ರ ಜೊತೆಗೆ DGG1 ಅಂತ ಇನ್ನೊಂದು ತಳಿ ಇದೆ ಸರ್, DGG1 ಅಂತ. ಇದ್ರದ್ದು ಏನು ವಿಶೇಷತೆ ಅದಕ್ಕೆ ಹೋಲಿಸಿ ನೋಡಿದಾಗ ಅಂತಂದ್ರೆ, ಇದು ಕಾಯಿದ ಉದ್ದನೆ ಸ್ವಲ್ಪ ಕಡಿಮೆ ಅದಕ್ಕಿಂತ, ಬಟ್ ಕಾಯಿಗಳ ಸಂಖ್ಯೆ ಜಾಸ್ತಿ ಸರ್. ಇದಕ್ಕೆ ಪ್ರತಿ ಗಿಡಕ್ಕೆ ಕಾಯಿಗಳ ಸಂಖ್ಯೆ ಜಾಸ್ತಿ, ಹೀಗಾಗಿ ಇದು ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಇನ್ನೊಂದು ತಳಿ DGG1 ಅಂತ. ಇದು ಕೂಡ 70-75 ಮಾಗಿ ಕಟಾವಿಗೆ ಬರುತ್ತೆ. ಇದು ಕೂಡ ಯಂತ್ರ ಕಟಾವಿಗೆ ಸೂಕ್ತವಾದಂಥ ತಳಿ ಸರ್. ಇದ್ರ ಜೊತೆಗೆ ಇನ್ನೊಂದು DGG7 ಅಂತ ಇದೆ ಸರ್. ಇದು ವಲಯ 3 ಸೀಮಿತವಾಗಿ ಶಿಫಾರಸು ಮಾಡಿರ್ತಕ್ಕಂಥ ತಳಿ. ಇದು ಸ್ವಲ್ಪ ಅಲ್ಪಾವಧಿ ತಳಿ ಸರ್. ಇದು ನಿಮ್ಗೆ 68 ಮಾಗಿ ಕಟಾವಿಗೆ ಬರುತ್ತೆ. ಇದು ಕೂಡ ಯಂತ್ರ ಕಟಾವಿಗೆ ಸೂಕ್ತವಾದಂಥ ತಳಿ. ಕಾಳಿನ ಗಾತ್ರ ಸ್ವಲ್ಪ ಸಣ್ಣದಿದೆ, ಬಟ್ ಬೇಗ ಅಲ್ಪಾವಧಿ ತಳಿ. ಕಾಯಿಗಳ ಸಂಖ್ಯೆ ಜಾಸ್ತಿ ಇದೆ, ಯಂತ್ರ ಕಟಾವಿಗೆ ಸೂಕ್ತವಾದಂಥ ತಳಿ. ವಿಶೇಷವಾಗಿ ಇವು 3 ಆಲ್ರೆಡಿ ಈಗ ಬಿಡುಗಡೆ ಆಗಿ ಶಿಫಾರಸಾಗಿ ರೈತರ ಹೊಲದಲ್ಲಿ ಬೆಳೀತಕ್ಕಂಥ ತಳಿಗಳು ಸರ್. ಇದ್ರ ಜೊತೆ ನಾ ಇನ್ನೊಂದು ವಿಶೇಷವಾಗಿ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ನಾವು ಇನ್ನೊಂದು ತಳಿಯನ್ನು ಅಭಿವೃದ್ಧಿಪಡಿಸಿ ಈಗ ಫೈನಲ್ ಸ್ಟೇಜ್ ಅಂದ್ರೆ ಅಂತಿಮ ಹಂತದಲ್ಲಿ ಪ್ರಯೋಗದಲ್ಲಿದೆ. DGG96 ಅಂತ ಒಂದು ತಳಿ ಸರ್. ಅದನ್ನ ಈ ವರ್ಷ ಕೃಷಿ ಇಲಾಖೆಯವರ ಸಂಯೋಗದೊಂದಿಗೆ, ಆಮೇಲೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇದರ 2 ಸಂಯೋಗದೊಂದಿಗೆ ವಿವಿಧ ರೈತರ ಹೊಲದಲ್ಲಿ ಅಂತಿಮ ಹಂತದ ಪ್ರಯೋಗವನ್ನು ನಾವು ಕಂಡುಕೊಂಡಿವಿ ಸರ್. ಅದನ್ನ ಈ ವರ್ಷ ಅದರದ್ದು ಒಂದು ಪರ್ಫಾರ್ಮೆನ್ಸ್ ನೋಡಿ ಆ ತಳಿದ್ದು ನಮ್ಮ ಈಗ ಪ್ರಚಲಿತ ಇರೋ ತಳಿಕ್ಕಿಂತ ಉತ್ತಮವಾಗಿದೆ ಅಂತ ನಮ್ಮ ಪ್ರಯೋಗದಲ್ಲಿ ಕಂಡು ಬಂದಿದೆ. ಅದರದ್ದು ಈ ವರ್ಷ ಒಂದು ಫೈನಲ್ ಒಂದು ಪ್ರಯೋಗ ನಡೀತಾ ಇದೆ. ಇದು ಆದರೆ ಸೊ ಮುಂದಿನ ವರ್ಷ ಅದನ್ನು ನಾವು ಬಿಡುಗಡೆಗೆ ಶಿಫಾರಸು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. DGG96 ಅಂತ ಈ ತಳಿಯ ವಿಶೇಷತೆ ಏನಂತಂದ್ರೆ, ಈಗ ಹಳದಿ ನಂಜಾಣು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಇದು ಹೊಸ ತಳಿ ಸರ್. DGG96 ಅಂತ ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಇದು ಬೆಳೀಲಿಕ್ಕೆ ಸಿಗ್ತಕ್ಕಂಥ ಎಲ್ಲಾ ಚಾನ್ಸಸ್ ಇದೆ. ಇವು ಇಷ್ಟು ಹೆಸರಿನ ತಳಿಗಳು ಸರ್. ಇದರ ಜೊತೆಗೆ ಉದ್ದು ಕೂಡ ನಮ್ಮ ಉತ್ತರ ಕರ್ನಾಟಕದ ಒಂದು ಅತ್ಯಂತ ಮುಖ್ಯವಾದ ಬೆಳೆಕಾಳು ಬೆಳೆಯಾಗಿದೆ ಸರ್ ಮುಂಗಾರಿನಲ್ಲಿ. ಇವನ್ ಎಲ್ಲೆಲ್ಲಿ ನೀರಾವರಿ ಅನುಕೂಲ ಇದೆ ಅಲ್ಲಿ ಬೇಸಿಗೆಯಲ್ಲಿ ಕೂಡ ಬೆಳೀತಾರೆ. ಇದರಲ್ಲಿ ಕೂಡ ನಾವೀಗ ಪ್ರಚಲಿತವಾಗಿ 3 ತಳಿಗಳು ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾಗಿದ್ದಾವೆ ಸರ್. ಅದರಲ್ಲಿ DU1 ಅಂತ ತಳಿ ಸರ್. ಇದು ಉತ್ತಮ ಇಳುವರಿ ಕೊಡ್ತಕ್ಕಂಥ ತಳಿ. ಸುಮಾರು 80-85 ದಿನಗಳಲ್ಲಿ ಮಾಗಿ ಕಟಾವಿಗೆ ಬರುತ್ತೆ ಸರ್. ಆಮೇಲೆ ಇದರ ವಿಶೇಷತೆ ಏನಂದ್ರೆ, ಇದು ಸ್ವಲ್ಪ ಹಳದಿ ನಂಜಾಣ ರೋಗಿಗೆ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಬೇಸಿಗೆ ಎಲ್ಲ ಹಂಗಾಮಗಳಲ್ಲಿ ಸೂಕ್ತವಾದಂತಹ ತಳಿ ಸರ್. ಇದು ಇದರದ್ದು ಅಡಾಪ್ಷನ್ ಅಂತ ವೆರಿ ಗುಡ್ ಅಡಾಪ್ಷನ್ ಇದೆ ಸರ್. ಇದೆಲ್ಲ ಬೇರೆ ಬೇರೆ ವಲಯಕ್ಕೂ ಕೂಡ ಅಡಾಪ್ಷನ್ ಇದೆ. ದಪ್ಪನೆ ಕಾಳು ಹೊಂದಿದೆ ಸರ್. ಇದಾದ್ಮೇಲೆ DBGV5 ಅಂತ ಇನ್ನೊಂದು ತಳಿಯನ್ನು ನಾವು ಬಿಡುಗಡೆ ಮಾಡಿದೀವಿ ಸರ್. ಇದರಲ್ಲಿ ಪ್ರತಿ ಗಿಡಗಳ ಕಾಯಿಗಳ ಸಂಖ್ಯೆ ಜಾಸ್ತಿ ಇದ್ದು ದಪ್ಪನೆ ಕಾಳು ಇದು ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದರ ಬೀಜ ಲಭ್ಯತೆ ಇದೆ ಸರ್. ಇದ್ರ ಜೊತೆಗೆ ಮೋಸ್ಟ್ ರೀಸೆಂಟ್ ಅಂದ್ರೆ ಇನ್ನೊಂದು DBG16 ಅಂತ ಒಂದು 2023 ಒಂದು ನೋಟಿಫಿಕೇಶನ್ ಆಗಿರ್ತಕ್ಕಂಥ ತಳಿ DBG16 ಅಂತ ಸರ್. ಇದು ದಪ್ಪನೆ ಕಾಳು ಸರ್, ಆಮೇಲೆ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿ. ಇದ್ರ ಬೀಜ ಕೂಡ ಈ ವರ್ಷ ರೈತರಿಗೆ ಲಭ್ಯ ಆಗಿದೆ ಸರ್. ಬಹಳಷ್ಟು ರೈತರು ಈ ಬೀಜನ ತಗೊಂಡು ಹೋಗಿದ್ದಾರೆ. ಇದು ಕೂಡ ಒಂದು ಒಳ್ಳೆಯ ಇಳುವರಿ ಕೊಡ್ತಕ್ಕಂಥ ಸುಧಾರಿತ ಒಂದು ತಳಿಯಾಗಿದೆ ಸರ್. ಉದ್ದಿನಲ್ಲಿ 3 ಹೆಸರಿನಲ್ಲಿ 3 ಆಲ್ರೆಡಿ ಶಿಫಾರಸು ಆಗಿರುವ, ಅದೇ ರೀತಿ ಹೆಸರಿನಲ್ಲಿ ಈಗ ಒಂದು ಅಂತಿಮ ಹಂತದಲ್ಲಿ ಪ್ರಯೋಗ ಇರತಕ್ಕಂಥ ವಿಶೇಷವಾಗಿ ಹಳದಿ ನಂಜಾಣ ರೋಗಿಗೆ ನಿರೋಧಕತೆ ಹೊಂದಿರತಕ್ಕಂಥ ತಳಿಗಳು ಸರ್. ರೈತರು ಈ ತರ ಹೊಸ ಹೊಸ ತಳಿಗಳು ಯಾವಾಗ ಬರ್ತಾವಲ್ಲ ಸರ್, ಅವನ್ನ ತಿಳ್ಕೊಂಡು ಆ ತಳಿಗಳನ್ನ ತಮ್ಮ ಹೊಲದಲ್ಲಿ ಹಾಕುವಂತ ವ್ಯವಸ್ಥೆ ಆಗ್ಬೇಕು ಸರ್. ಬಹಳಷ್ಟು ರೈತರು ಅಲ್ಲೇ ನಾನು ಲೋಕಲ್ ಸಿಕ್ತು ಸ್ಥಳೀಯ ರೈತರು ಅವರು ಬೀಜ ಮಾಡಕ್ ಸರ್, ಬಟ್ ಉತ್ತಮ ಗುಣಮಟ್ಟದ ಬೀಜವನ್ನು ಅವ್ರು ತಗೋಬೇಕು ಸರ್. ಅದು ನಮ್ದು ಒಂದು ಕಳಕಳಿಯ ವಿನಂತಿ ರೈತ ಬಾಂಧವರು. ಇದು ತಳಿಗಳ ಬಗ್ಗೆ ಮಾಹಿತಿ ಸರ್.
1: ಬಹಳ ಸಂತೋಷ ಸರ್, ಡಾಕ್ಟರ್ MD ಪಾಟೀಲ್ ಅವರು ಬಹಳ ಅದ್ಭುತವಾಗಿ ಈಗ ತಳಿಗಳ ಮಹತ್ವ ಬಗ್ಗೆ ಹೇಳಿದ್ರಿ. ನೀವು ಹೇಳಿದ್ರಲ್ಲ ನೂರ್ಲೆಂಗ ಸೀರಿ ಬೀಜ ಹೆಂಗಿರ್ತದೆ ಹಾಗೆ ಬೆಳೆ ಅಂತ ಹೇಳಿ, ಅದಕ್ಕೆ ಖಂಡಿತವಾಗಿ ಕೂಡ ನಮ್ಮ ರೈತ ಬಾಂಧವರು ಸಾಕಷ್ಟು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡ್ಕೊಳ್ಳೋದು ಬಹಳ ಅಗತ್ಯತೆ ಅದ. ತಾಂತ್ರಿಕತೆ ಅಂದ್ರೆ ಇದೆ, ಯಾಕಂದ್ರೆ ಅತ್ಯುತ್ತಮ ತಾಂತ್ರಿಕತೆಯನ್ನು ಉಪಯೋಗಿಸಿ ತಳೆಯ ಅಭಿವೃದ್ಧಿಯನ್ನು ಮಾಡಿರ್ತಾರೆ.
0: ಹೌದೌದು,
1: ಹೀಗಾಗಿ ರೋಗ ನಿರೋಧಕತೆ ಇರ್ತದೆ. ಈಗ ನೋಡ್ರಿ ಬೆಳೀತಾ ಬೆಳೀತಾ ಇದಾರೆ ಅವಾಗ ಗೊತ್ತಾಗ್ತದೆ ಅವ್ರಿಗೆ, ಯಾಕಂದ್ರೆ ಸಾಕಷ್ಟು ರೋಗಗಳು ಬರೋ ಸಾಧ್ಯತೆ ಇರ್ತದೆ. ಆಮೇಲೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಕೀಟ ನಿರ್ವಹಣೆ ಅನ್ಕೊಂಡು ಕಷ್ಟ ಬಾ, ಅಂತರ್ ಬೆಳೆಯನ್ನು ಬೆಳೀತಾ ಇಲ್ಲ, ಈಗ ಒಂದೇ ಬೆಳೆದ್ ಬಿಡ್ತಾರ. ಜೋಳದ ಕಾಳು ಇದ್ರೆ ಅಟ್ ಲೀಸ್ಟ್ ಅಂದ್ರೆ ಕೀಟಗಳ ಬಾಧೆ ಕಡಿಮೆ ಆಗ್ಬಹುದು, ಅದು ಕೂಡ ಇಲ್ಲ. ಈಗ ಇನ್ನೊಂದು ನೋಡ್ರಿ ಡಾಕ್ಟರ್ ಎಂ ಡಿ ಪಾಟೀಲ್ ಅವ್ರೆ, ರೈತ ಬಾಂಧವರಲ್ಲಿ ಸ್ವಲ್ಪ ಆಲಸ್ಯನ ಬಹಳ ಇದೆ, ಹೊಲಕ್ಕೆ ಹೋಗುದಿಲ್ಲ. ಏನ್ ತೊಂದರೆಗಳು ಈಗ ಬರೋ ಸಾಧ್ಯತೆ ಇದೆ, ಏನ್ ರೋಗಗಳು ಬರ್ತವೆ, ಮತ್ತೆ ಯಾವ ತರ ಕೀಟಗಳು ಬರ್ಬಹುದು, ಅವುಗಳ

0: ನಿರ್ವಹಣೆ ಹೆಂಗೆ ಮಾಡಬೇಕು?
1: ಈಗ ಒಳ್ಳೆ ಪ್ರಶ್ನೆ ಸರ್. ಇದು ವಿಶೇಷವಾಗಿ ಸರ್ ಈ ವರ್ಷ ನೋಡಿ ಸರ್, ವಿಶೇಷ ಏನಂತಂದ್ರೆ ಮಳೆ ಬೇಗನೆ ಪ್ರಾರಂಭ ಆಯಿತು ಸರ್ ಈ ಸಲ. ಭಾಳಷ್ಟು ರೈತರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಬೀಜ ತೊಗೊಂಡು ಬಿತ್ತನೆ ಮಾಡಿದ್ರು, ಕೆಲವೊಂದು ಕಡೆ ಎಲ್ಲ ಒಳ್ಳೆ ಬೆಳೆ ಬಂದು ಸರ್. ಇನ್ನು ಕೆಲವೊಂದು ಕಡೆ ಏನಾಗಿದೆ, ಅತಿಯಾದ ಮಳೆಯಿಂದ ಸರ್ ತೇವಾಂಶ ಜಾಸ್ತಿ ಆಗಿ ಕೆಲವೊಂದು ನವಲ್ಗುಂದ ಏರಿಯಾ ಆಗಿರ್ಬೋದು, ಕೆಲವೊಂದು ಏರಿಯಾ ಆಗಿರ್ಬೋದು, ಅವರು ಬೆಳೆನ ಹೋಗಿಬಿಟ್ಟಿದೆ ಸರ್ ಕೆಲವೊಂದು. ಅಥವಾ ಇನ್ನು ಕೆಲವೊಂದು ರೈತರ ಹೊಲದಲ್ಲಿ
0: ಹಳದಿ ಆಗ್ತಾ ಇದೆ.
1: ಹಾ, ಎಲೆ ಹಳದಿ ಆಗ್ತಾ ಇದೆ ಸರ್. ಈ ಅತಿಯಾದ ತೇವಾಂಶ ಅಥವಾ ಕಂಟಿನ್ಯೂಸ್ ಮಳೆ ಆಗೋದ್ರಿಂದ ಎಲೆ ಹಳದಿ ಆಗುದು ಅಂದ್ರೆ ರೋಗದಿಂದಲ್ಲ ಸರ್, ಇದು ಹೆಚ್ಚಿಗೆ ತೇವಾಂಶದಿಂದ ಆಗ್ತಕ್ಕಂತ ಹಳದಿ ಕಂಡು ಬಂದಿದೆ. ಎಲ್ಲೆಲ್ಲಿ ಜಾಸ್ತಿ ಮಳೆಯಾಗಿ ಹಳದಿ ಆಗ್ತಾ ಇದೆ ಅಂತ ರೈತರು ಏನ್ ಮಾಡ್ಬೇಕು, ಸ್ವಲ್ಪ ಕಂಡೀಷನ್ ಫೇವರ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಈಗ 19 all ಅಂತ ಒಂದು ಪೋಷಕಾಂಶ ಸಿಗುತ್ತೆ ಸರ್, ಅಂದ್ರೆ NPK 19 ಅಂತ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಕಂಪನಿ ಸಿಗುತ್ತೆ. ಯಾವ್ದಾದ್ರು ಒಂದು ಕಂಪನಿ ತಗೊಂಡು ಅದನ್ನ ಸುಮಾರು ಬೆಳೆಗೆ, ಈಗ ಚಿಕ್ಕ ಬೆಳೆ ಇದ್ರೆ ಅರೌಂಡ್ 2 gram 1 liter ನೀರಿಗೆ ಅಷ್ಟು ಹಾಕಿ ಅದನ್ನ ಫೋಲಿಯರ್ ಸ್ಪ್ರೇ ಅಂದ್ರೆ ಎಲೆಗಳ ಮೇಲೆ ಸಿಂಪರಣೆ ಮಾಡಿದೆ ಅಂದ್ರೆ ಸರ್ ಅದು ಈಗ ಎಲ್ಲೋ ಆಗಿರೋದು ರಿಕವರ್ ಆಗಕ್ಕೆ ಎಲ್ಲ ಸಾಧ್ಯತೆ ಇದೆ. ಆಮೇಲೆ ಇನ್ನು ಕೆಲವೊಂದು ರೈತರಲ್ಲಿ ಏನಾಗಿದೆ ಸರ್, ಅವರು ಕೆಲವೊಂದು ಭಾಗದಲ್ಲಿ ಏನಾಗಿದೆ, ಈಗ ನೀವು ಹೇಳಿದಂಗೆ ಒಂದು ತಿಂಗಳು ಬೆಳೆ ಇದೆ, ಮಳೆ ಆಗಿ ನಿಂತು ಹೋಗ್ಬಿಟ್ಟಿದೆ ಸರ್, ನಿಂತು ಹೋಗ್ಬಿಟ್ಟು ಡ್ರೈ ಸ್ಪೆಲ್ ಅಂದ್ರೆ ಒಣಹವೆ ಸ್ಟಾರ್ಟ್ ಆಗಿದೆಲ್ಲ. ಇಂಥ ಸಮಯದಲ್ಲಿ ಏನಾಗುತ್ತೆ ಸರ್, ಮುಖ್ಯವಾಗಿ ನಮಗೆ ಈ ಬಿಳಿ ನೊಣಗಳ ಒಂದು ಚಟುವಟಿಕೆ ಜಾಸ್ತಿ ಆಗಿಬಿಟ್ಟು, ಬಿಳಿ ನೊಣ ಆಕ್ಟಿವಿಟಿ ಜಾಸ್ತಿ ಆದಾಗ ಏನು ಸಮಸ್ಯೆ ಆಗುತ್ತೆ ಅಂದ್ರೆ ಸರ್, ಈ ಬಿಳಿ ನೊಣ ಅದೇನು ಹಳದಿ ನಂಜಾಣು ರೋಗದ ಕ್ಯಾರಿಯರ್ ಸರ್, ಇದು ವೆಕ್ಟರ್ ಅಂತೀವಿ, ಅದನ್ನ ಹರಡ್ತಕ್ಕಂತ ಒಂದು ಕೀಟ ಸರ್, ಇದು ರಸ ಹೀರು ಕೀಟ ಸರ್ ಇದು. ಆ ರಸ ಹೀರ್ಬೇಕಾದ್ರೆ ವೈರಸ್ ಅನ್ನು ತಗೊಂಡ್ಬಿಡತ್ತೆ, ಆಮೇಲೆ ಬೇರೆ ಆರೋಗ್ಯವಂತ ಗಿಡಗಳಿಗೆ ಅಲ್ಲಿ ಹೋಗಿ ರಸ ಹೀರಿದಾಗ ಈ ವೈರಸ್ ಅನ್ನ ಅದು ಹರಡಿ ಬಿಟ್ಬಿಡ ಸರ್, ಹೀಗಾಗಿ ಒಂಥರ ಸ್ಪ್ರೆಡ್ ಹಾಕೊಂತ ಹೋಗುತ್ತೆ. ನಾನು ಮೊನ್ನೆ ಒಂದು ರೈತರ ಹೊಲದಾಗ ಹೋದಾಗ ನೋಡ್ತಾ ಇದ್ದೆ, ಕೆಲವೊಂದು ಅಲ್ಲೊಂದು ಇಲ್ಲೊಂದು ಈ ತರ ಹಳದಿ ರೋಗ ಬಂದಿರೋ ಗಿಡಗಳು ಕಾಣ್ತಾ ಇದ್ವು. ರೈತರಿಗೆ ಒಂದು ವಿಶೇಷ ಮನವಿ ಏನಂತಂದ್ರೆ, ನೀವು ಹಳದಿ ಆಗಿರ್ತಕ್ಕಂಥ ಗಿಡಗಳನ್ನ ಕಿತ್ತು ಹೂಳ್ಬೇಕು ಸರ್. ಕೀಳ್ಬೇಕಾದ್ರೆ ಅದನ್ನ ಕಿತ್ಕೊಂತ ಎಲ್ಲ ಹೊಲ ಎಲ್ಲ ಅಡ್ಡಾಡಬಾರ್ದು ಸರ್. ರೈತರು ಬಹಳ ವಿಶೇಷ ಕಾಳಜಿ ವಹಿಸ್ಬೇಕು. ಒಂದು ಚೀಲ ತಗೊಂಡು ಆ ಗಿಡನ ಕಿತ್ತ ತಕ್ಷಣ ಆ ತರ ಕಲೆಕ್ಟ್ ಮಾಡ್ಕೊಂತ ಹೋಗ್ಬೇಕು ಸರ್. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಅದು ಆ ಗಿಡದಲ್ಲಿ ಆಲ್ರೆಡಿ ಬಿಳಿ ನೊಣಗಳ ಸಂಖ್ಯೆ ಇರುತ್ತೆ, ಅವೆಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ಆ ತರ ಚೀಲದಲ್ಲಿ ಕಲೆಕ್ಟ್ ಮಾಡ್ಕೊಂಡು ಒಂದೆಲ್ಲ ಬದುವಿಗೆ ತಂದು ಅದನ್ನ ಹೂಳುವಂತ ವ್ಯವಸ್ಥೆ ಮಾಡ್ಕೋಬೇಕು. ಅದ್ರ ಜೊತೆಗೆ ಈ ಬಿಳಿ ನೊಣವನ್ನ ಹತೋಟಿ ಮಾಡ್ತಕ್ಕಂಥ ಕೆಲವೊಂದು ರಾಸಾಯನಿಕಗಳಿದಾವೆ ಸರ್, ಅವನ್ನ ಸಿಂಪರಣೆ ಮಾಡಿದ್ರೆ ಅದನ್ನ ರೋಗವನ್ನ ತಡೆಗಟ್ಟಬಹುದು ಸರ್. ಈಗ ಥಯೋಮೆಥಾಕ್ಸಾಮ್ ಅಂತ ಒಂದು ಕೆಮಿಕಲ್ ಇದೆ ಸರ್, ರಾಸಾಯನಿಕ ಅತ್ಯಂತ ಈಗ ಬಹಳ ಎಫೆಕ್ಟಿವ್ ಒಂದಾದಂತ ಇದು. ಇವುಗಳು ಅತ್ಯಂತ ಬಹಳ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ಬೇಕು ಸರ್. ಇವೆಲ್ಲ ನೆಕ್ಸ್ಟ್ ಜನರೇಷನ್ ಕೆಮಿಕಲ್ಸ್ ಅಂತ, ಹೊಸ ಹೊಸ ಮಾಲಿಕ್ಯೂಲ್ಸ್. ಈಗ ಕೇವಲ 0.2 grams 1 liter ನೀರಿಗೆ, ಅಂದ್ರೆ 15 liter ಟ್ಯಾಂಕ್ ಇಂದ ಏನಾದ್ರೂ ಅವ್ರು ಸ್ಪ್ರೇ ಮಾಡ್ತಿದ್ರೆ ಕೇವಲ 3 gram ಅಷ್ಟು ಹಾಕಿದ್ರೆ ಸಾಕು ಸರ್. ಇವು 3 gram 15 liter ಟ್ಯಾಂಕಿಗೆ ಇಷ್ಟು ಹಾಕಿ ಒಂದು ಸಿಂಪರಣೆ ಕೈಗೊಂಡ್ರೆ ಇದು ಬಿಳಿ ನೊಣವನ್ನ ಹತೋಟಿ ಮಾಡುತ್ತೆ ಸರ್. ಹಾಗಾಗಿ ನಮ್ದು ಹಳದಿ ನಂಜಾಣು ರೋಗ ಏನಿರುತ್ತೆ ಅದು ಬೇರೆ ಗಿಡಗಳಿಗೆ ಹಬ್ಬುವಂತ ಒಂದು ಸ್ಥಗಿತ ಆಗುತ್ತೆ. ಈಗ ಧಾರವಾಡ ಏರಿಯಾದಲ್ಲಿ ನೋಡಿ ಮಳೆ ಕಂಟಿನ್ಯೂ ಆಗ್ತದೆ, ತೇವಾಂಶ ಜಾಸ್ತಿ ಆದಾಗ ಇನ್ನೊಂದು ಈ ಸರ್ಕೋಸ್ಪೋರ ಎಲೆಚುಕ್ಕೆ ರೋಗ ಅಂತ ಬರೋ ಸಾಧ್ಯತೆ ಇದೆ ಸರ್. ಅಂದ್ರೆ ಎಲೆಗಳ ಮೇಲೆ ಏನಾಗುತ್ತೆ, ಬಿಳಿದು ಸ್ಪಾಟ್ ಇರುತ್ತೆ, ಅದ್ರ ಸುತ್ತಲೂ ಒಂದು ಕಂದು ಬಣ್ಣದ ಒಂದು ಸರ್ಕಲ್ ವೃತ್ತಾಕಾರದ ಒಂದು ಚುಕ್ಕೆ ಆ ತರ ಕಂಡು ಬರುತ್ತೆ ಸರ್. ಈ ರೋಗ ಆಗಿರ್ಬೋದು, ಇನ್ನೊಂದು ಚಿಬ್ಬು ರೋಗ ಬರುತ್ತೆ ಸರ್, ಎಲೆ ಚಿಬ್ಬು ರೋಗ ಅಂತ. ಅವು ಈಗ ಕಂದು ಬಣ್ಣದ ಪ್ಯಾಚ್ ಬರುತ್ತೆ ಸರ್, ಮೇಲ್ಗಡೆ ಎಲೆ ಮೇಲ್ಗಡೆ ಕೆಳಗಡೆ, ಸಿವಿಯರ್ ಆದಾಗ ಕಾಂಡ ಮೇಲೇನೆ ಬರಬಹುದು. ಇವೆಲ್ಲ ರೋಗಗಳು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳು ಸರ್. ಇವು ರೋಗಗಳಿಗೆ ಮುಖ್ಯವಾಗಿ ನಾವು ಏನ್ ಮಾಡಬೇಕು, ಇಂಥ ರೋಗಗಳಿಗೆ ನಾವು ಬೀಜೋಪಚಾರ ಮಾಡ್ಬೇಕು ಸರ್. ಫಸ್ಟ್ಗೆ ಬಿತ್ತನೆ ಮಾಡ್ಬೇಕಾದ್ರೆ, ಬಿತ್ತನೆ ಮಾಡ್ಬೇಕಾದ್ರೆ ಯಾವ್ದಾದ್ರು ಶಿಲೀಂಧ್ರ ನಾಶಕ, ಈಗ ನಮಗೆ ಕಾರ್ಬನ್ ಡಾಜಿಮ್ ಅಂತ ಇದೆ, ಇಂಥ ಒಂದು ಶಿಲೀಂಧ್ರ ನಾಶಕದಿಂದನೂ ಅಥವಾ ಯಾರು ಸಾವಯವ ನಾವು ಬಳಸ್ತೀವಿ ಅಂತಾರೆ ಅಂತವ್ರು ಟ್ರೈಕೋಡರ್ಮ ಅಂತ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತೆ. ಅಂತ ಒಂದು ಟ್ರೈಕೋಡರ್ಮವನ್ನು ಉಪಯೋಗಿಸ್ಕೊಂಡು ಈಗ 10 gram ಟ್ರೈಕೋಡರ್ಮ 1 kg ಬೀಜಕ್ಕೆ ಅಥವಾ ಇದು ಕಾರ್ಬನ್ ಡಾಜಿಮ್ 2 gram 1 kg ಬೀಜಕ್ಕೆ ಹಾಕಿ ಬೀಜೋಪಚಾರ ಮಾಡಿದೆ ಸರ್, ನಮ್ಮ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ಒಂದು ರೋಗಗಳನ್ನ ತಡೆಗಟ್ಟಬಹುದು. ಅದ್ರ ಜೊತೆಗೇನೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ಕೀಟಗಳ ನಿರ್ವಹಣೆಗೆ ಕೂಡ ಬೀಜೋಪಚಾರ ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಈಗ ಇಮಿಡಾಕ್ಲೋರ್ಪಿಡ್ ಅಂತ ಒಂದು ರಾಸಾಯನಿಕ ಇದೆ, ಇದನ್ನ ಯೂಸ್ ಮಾಡಿದ್ರೆ ಅಥವಾ ಇನ್ನೊಂದು ಈ ಸಕಿಂಗ್ ಪೆಸ್ಟ್ ಏನು ರಸ ಹಿರುಕೆಟ್ಟಿಗೆ ಥಯೋಮೆಥಾಕ್ಸಾಮ್ ಅಂತ ಇನ್ನೊಂದು ಬೀಜೋಪಚಾರ ಮಾಡ್ಲಿಕ್ಕೆ ಒಂದು ರಾಸಾಯನಿಕ ಇದೆ, ಇವುಗಳನ್ನ ಉಪಯೋಗಿಸ್ಕೊಂಡು ಬೀಜೋಪಚಾರ ಮಾಡಿದ್ದೆ ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ರೋಗಗಳ ಮತ್ತು ಕೀಟಗಳ ನಿರ್ವಹಣೆ ಮಾಡಬಹುದು ಸರ್. ಆಮೇಲೆ ಏನಿಗೆ ಹೂ ಆಡೋ ಟೈಮಲ್ಲಿ ಅಂತಲ್ಲೆಲ್ಲ ಬಂದಾಗ ಈಗ ಎಲೆ ಚುಕ್ಕೆ ರೋಗ ಆಗಿರ್ಬೋದು ಅಥವಾ ಚಿಬ್ಬು ರೋಗ ಆಗಿರ್ಬೋದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳಿಗೆ ನಮಗೆ ವಿವಿಧ ಈಗ ರಾಸಾಯನಿಕಗಳನ್ನ ನಾವು ಶಿಫಾರಸು ಮಾಡಿದೀವಿ ಸರ್. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಪ್ರೊಪಿಕೊನೋಸೋಲ್ ಅಂತ ಒಂದು ಅತ್ಯಂತ ಬಹಳಷ್ಟು ಒಂದು ಇಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಶಿಲೀಂಧ್ರನಾಶಕ ಸರ್. ಇದು 1 ml ಇದನ್ನ ಒಂದು ಲೀಟರ್ ನೀರಿಗೆ ಸೇರಿಸಿ ಹಾಕಿ ಹೊಡಿಬಹುದು ಸರ್. ಅದ್ರ ಜೊತೆ ಇನ್ನೊಂದು ಹೆಕ್ಸಾಕೊನಜೋಲ್ ಅಂತ ಸಿಗುತ್ತೆ, ಅದನ್ನು ಕೂಡ 1 ml/L ರೆಕಮೆಂಡೆಡ್, ಅದನ್ನಾದ್ರೂ ಯೂಸ್ ಮಾಡಬಹುದು ರೈತರು ಈ ತರ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳನ್ನ ನಿರ್ವಹಣೆ ಮಾಡಲಿಕ್ಕೆ. ಇದ್ರ ಜೊತೆಗೆ ಇನ್ನೊಂದು ಸರ್ ಮುಖ್ಯವಾದ ರೋಗ ಲೇಟರ್ ಸ್ಟೇಜಸ್ ಅಲ್ಲಿ ಬರುತ್ತೆ, ಮಳೆ ಬಂದು ನಿಂತಿದೆ, ಆಮೇಲೆ ಮೋಡ ಕವಿದ ವಾತಾವರಣ ಇದೆ, ಇಂತಹ ಒಂದು ವಾತಾವರಣದಲ್ಲಿ ಜಾಸ್ತಿ ಕಂಡು ಬರ್ತಕ್ಕಂಥ ಒಂದು ರೋಗ ಅಂದ್ರೆ ಬೂದು ರೋಗ ಅಂತ ಬರುತ್ತೆ ಸರ್. ಪೌಡರ್ ಮಿಲ್ಡಿವ್ ಅಂತೀವಿ ಅಂದ್ರೆ

0: ಎಲೆಗಳ ಮೇಲೆ ಶಿಲೀಂಧ್ರದ ಒಂದು ಬಿಳಿ ಪುಡಿ ಪುಡಿ ತರ ಕಾಣುತ್ತೆ. ಆ ತರ ಕಂಡ ತಕ್ಷಣ ರೈತರು ಆದಷ್ಟು ಬೇಗ ಅದನ್ನ ನಿರ್ವಹಣೆ ಮಾಡಬೇಕಾಗತ್ತೆ, ಇಲ್ಲ ಅಂದ್ರೆ ಗಿಡಗಳು ಪೂರ್ತಿಯಾಗಿ ಒಣಗಿ ಹೋಗಿ ಅಂತ ಚಾನ್ಸಸ್ ಇರುತ್ತೆ ಸರ್. ಅವಾಗ ಇದು ಏನು ಪ್ರೊಪಿಕೋನೋಸೋಲ್ ಅಂತ ಏನ್ ಹೇಳಿದ್ರೆ ಸರ್, ಇದು 1 ml ಒಂದು ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು, ಅಥವಾ ಹೆಕ್ಸಾಕೋನೋಸೋಲ್ ಯಾವ್ದಾದ್ರು ಈ ಶಿಲೀಂಧ್ರ ನಾಶಕಗಳು ಏನ್ ಹೇಳಿದ್ರೆ ಸರ್, ಇವನ್ನ 1 ml ನಷ್ಟು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ಪ್ರಾರಂಭಿಕ ಹಂತದಲ್ಲಿ ಮಾಡ್ಬೇಕು ಸರ್. ರೈತರು ಅದಕ್ಕೆ ಹೇಳಿದ್ರೆ ಸರ್, ನೀವು ಹೋಗ್ತಾ ಇರಬೇಕು ಹೊಲಕ್ಕೆ, ಅಂದ್ರೆ ರೋಗ ಬಂದ ತಕ್ಷಣ ಅವಾಗ ಮಾಡ್ಬೇಕು. ಈ ತರ ಮಾಡಿದ್ರೆ ಒಂದು ನಿರ್ವಹಣೆ ಸಾಧ್ಯ ಸರ್. ಆಮೇಲೆ ಈಗ ಹಳದಿ ನಂಜಾಣ ರೋಗ ಬಗ್ಗೆ ನಾನು ಸ್ವಲ್ಪ ಒತ್ತು ಕೊಡ್ತೀನಿ ಸರ್. ಯಾಕಂದ್ರೆ ಈಗ ಅದು ತರ ಕೆಲವೊಂದ್ ಕಡೆ ಡ್ರೈ ಸ್ಪೆಲ್ ಬಂದಿದೆ, ಅಲ್ಲಿ ಬರ್ತಾ ಇದೆ. ಈಗ ಅದನ್ನ ಹೇಳಿದ್ನಲ್ಲ ಸರ್, ಈಗ ನಮ್ದು ವಿಶೇಷವಾದ ಒಂದು ಹೊಸ ತಳಿ ನಿರೋಧಕ ಶಕ್ತಿ ಹೊಂದಿದೆ, ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಅದು ಲಭ್ಯತೆ ಇದೆ. ಈಗ ರೈತರು ಯಾರ್ಯಾರು ಹಳದಿ ನಂಜಾಣ ರೋಗ ಕಾಣ್ತಿದೆ, ಆ ತರ ನಾ ಹೇಳಿದಂಗೆ ಗಿಡಗಳನ್ನ ಕಿತ್ತಬೇಕು, ಕಿತ್ತು ಹೂಳ್ಬೇಕು, ಆಮೇಲೆ ಬಿಳಿ ನೊಣವನ್ನ ಹತೋಟಿ ಮಾಡತಕ್ಕಂತ ಕ್ರಮವನ್ನ ತಪ್ಪದೇ ಕೈಗೊಳ್ಬೇಕು ಸರ್. ಇಲ್ಲಿ ಸ್ವಲ್ಪ ಅವರು ನೆಗ್ಲೆಕ್ಟ್ ಮಾಡಿದ್ರೆ ಇಡೀ ಹೊಲವನ್ನ ಸ್ಪ್ರೆಡ್ ಆಗ್ಬಿಡುತ್ತೆ ಸರ್. ಆಮೇಲೆ ಇದು ಇನ್ನೊಂದು ವಿಶೇಷತೆ ಏನಂದ್ರೆ, ಈಗ ರೈತರು ಒಂದು ಹೊಲದಲ್ಲಿ ಬಂದಿದೆ ಅಂತಂದ್ರೆ ಅವರಷ್ಟೇ ರೈತರು ಕಂಟ್ರೋಲ್ ಮಾಡಿದ್ರೆ ಆಗಲ್ಲ ಸರ್. ಕಮ್ಯುನಿಟಿ ಬೇಸ್ಡ್ ನಿರ್ವಹಣಾ ಕ್ರಮ ಆಗ್ಬೇಕು ಸರ್. ಎಲ್ಲ ರೈತರು ಕೂಡಿ ಅದನ್ನ ನಿರ್ವಹಣೆ ಮಾಡ್ಬೇಕಾಗತ್ತೆ. ಈಗ ನಾನು ಇಲ್ಲಿ ಸ್ಪ್ರೇ ಮಾಡಿದೆ ಬಾಜು ಇದರಲ್ಲಿ ಹೊಲದಲ್ಲಿ, ಅಲ್ಲಿಂದ ಬಂದು ಬಿಳಿ ನೋಣ ಬಂದು ಮತ್ತೆ ನಮ್ಮ ಹೊಲದಲ್ಲಿ ಅದನ್ನ ರೋಗವನ್ನ ಹರಡುವರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲಾ ರೈತರು ಇದ್ರ ಬಗ್ಗೆ ಒಂದು ವಿಶೇಷವಾದ ಕಾಳಜಿ ವಹಿಸಿ ಬಿಳಿ ನೋಣವನ್ನ ಹತೋಟಿ ಮಾಡ್ತಕ್ಕಂಥ ಕ್ರಮ ಕೈಗೊಂಡ್ರೆ ನಂಜಾಣ ರೋಗ ಹರಡುವುದನ್ನ ಸರ್ ತಡೆಗಟ್ಟಬಹುದು ಸರ್. ಇನ್ನು ಕೀಟಗಳು ಅಂತಂದ್ರೆ ಸರ್, ಒಂದು ಎಲೆ ತಿನ್ನುವಂತ ಕೀಟಗಳು ಸರ್, ಎಲೆ ತಿಂದು ತೂತು ತೂತು ಮಾಡ್ತವೆ, ಅಂತ ಒಂದು ಕೀಟಗಳ ನಿರ್ವಹಣೆಗೆ ಸರ್ ಈಗ ಹೊಸ ಹೊಸ ರಾಸಾಯನಿಕಗಳು ಲಭ್ಯತೆ ಇದೆ ಸರ್. ಒಂದು ನಾ ಹೇಳಿದೆ, ಬೀಜೋಪಚಾರ ಮಾಡಬೇಕಾದ್ರೆ ಕೀಟನಾಶಕಗಳನ್ನ ಉಪಯೋಗಿಸಿಕೊಂಡು ಬೀಜೋಪಚಾರ ಮಾಡ್ಬೇಕು ಸರ್ ಲೇಟರ್ ಸ್ಟೇಜಸ್ ಅಲ್ಲಿ. ಆಮೇಲೆ ಹಂತದಲ್ಲಿ ಬರ್ತಕ್ಕಂತ ಈ ಏನು ಕಾಯಿ ಕೊರೆಯುವ ಒಂದು ಹುಳ ಇದೆ, ಇದಕ್ಕೆ ಪ್ರತಿ ಲೀಟರ್ನಿಗೆ ಕ್ಲೋರಾಂಟ್ರನಿಲಿಪ್ರೋಲ್ ಅಂತ ಒಂದು ಬರುತ್ತೆ ಸರ್. ಅದು ಕೇವಲ 0.2 ml ಅಷ್ಟೇ. ಈಗ ನೀವು 15 ಲೀಟರ್ ಟ್ಯಾಂಕ್ ಇದ್ರೆ ಕೇವಲ 3 ml ಸಾಕು ಸರ್ ಅದಕ್ಕೆ, ಆ ಟ್ಯಾಂಕಿಗೆ ಅಷ್ಟು ಹಾಕಿ ಅದನ್ನ ಸಿಂಪರಣೆ ಮಾಡಿದ್ರೆ ನೀವು ವಿಶೇಷವಾಗಿ ಅದನ್ನ ಹತೋಟಿ ಮಾಡಬಹುದು ಕೀಟಗಳನ್ನ ಸರ್. ಆಮೇಲೆ ಇನ್ನೊಂದು ಕೊಂಬಿನ ಹುಳ ಅಂತ ಬರುತ್ತೆ ಸರ್, ಒಂದು ಹಸಿರು ಬಣ್ಣದಾಗಿರುತ್ತೆ, ದಪ್ಪ ದಪ್ಪ ಇರುತ್ತೆ, ಅದು ಬಹಳ ವೊರೇಷಿಯಸ್ ಫೀಡರ್ ಸರ್. ಅದು ಒಂದ್ 2-3 ದಿನದಲ್ಲಿ ಬಿಟ್ರೆ ಫುಲ್ ದೊಡ್ಡದು ಹುಳ, ಫುಲ್ ಎಲೆನೆ ತಿಂದು ಹಾಕ್ಬಿಡುತ್ತೆ ಅಂತ ಹುಳು. ಇದಕ್ಕೆ ವಿಶೇಷವಾಗಿ ರೈತರು ಬೇಸಿಗೆಯಿಂದನೇ ವಿಶೇಷ ಕಾಳಜಿ ವಹಿಸ್ ಸರ್. ಮಾಗಿ ಉಳುಮೆ ಮಾಡಬೇಕು, ದೊಡ್ಡ ದೊಡ್ಡ ಕೀಡಿದ್ರೆ ಅವನ್ನ ಆರಿಸಿ ಹಾಕ್ಬೇಕು. ಅದರ ಜೊತೆಗೆ ಈಗ ಕ್ಲೋರ್ ಪೈರಿಫಾಸ್ ಅಂತ ಒಂದು ರಾಸಾಯನಿಕ ಸಿಗುತ್ತೆ ಸರ್, 2 ml ಪ್ರತಿ ಲೀಟರ್ಗೆ ಅದನ್ನ ಸೇರಿಸಿ ಸಿಂಪರಣೆ ಮಾಡಿದ್ರೆ ಈ ಒಂದು ಕೊಂಬಿನ ಹುಳು ಏನಂತೀವಿ ಇದನ್ನ ಕೂಡ ಹತೋಟಿ ಮಾಡಬಹುದು ಸರ್. ಹೀಗಾಗಿ ರೈತರು ಏನ್ ಮಾಡ್ಬೇಕು ಸರ್, ಒಂದು ನಾನು ವಿಶೇಷ ಸಲಹೆ ಏನಂತಂದ್ರೆ, ಅವಶ್ಯಕತೆಗೆ ಅನುಸಾರವಾಗಿ ರಾಸಾಯನಿಕ ಒಂದು ಸಿಂಪರಣೆ ಮಾಡಲಿ ಸರ್. ರೈತರು ಏನಾದರೂ ಸಮಸ್ಯೆ ಬಂದರೆ ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿಗಳು ಆಗಿರ್ಬೋದು, ಅಥವಾ ನಮ್ಮ ವಿಶ್ವವಿದ್ಯಾಲಯ ನಮ್ಮ ಸಂಶೋಧನಾ ಯೋಜನೆ ವಿಜ್ಞಾನಿಗಳ ಜೊತೆ ಸಂಪರ್ಕದಲ್ಲಿದ್ದುಕೊಂಡು ಅವರನ್ನು ಕೇಳಿಕೊಂಡು, ಈಗಂತೂ ಎಲ್ಲರ ಹತ್ರ ಸರ್ ಮೊಬೈಲ್ ಇದೆ, ಕೇಳಿಕೊಂಡು ಯಾವ ಒಂದು ರೋಗಕ್ಕೆ ಯಾವ ಒಂದು ಔಷಧಿಯನ್ನು ಹೊಡಿಬೇಕಂತ ತಿಳ್ಕೊಂಡು ಮಾಹಿತಿ ತಗೊಂಡು ಸೂಕ್ತವಾದ ಒಂದು ಹತೋಟಿ ಕ್ರಮವನ್ನು ಕೈಗೊಳ್ಬೇಕು ಸರ್. ಇಲ್ಲಾಂದ್ರೆ ಏನಾಗುತ್ತೆ, ಈಗ ನೋಡಿ ಸರ್, ನಾನು ಹಳದಿ ನಂಜಾಣ ರೋಗಕ್ಕೆ ವಿಶೇಷವಾಗಿ ಲಾಸ್ಟ್ ಇಯರ್ ನಾವು ಒಂದು ಫೀಲ್ಡ್ ವಿಸಿಟ್ ಮಾಡಿದಾಗ ಅವರು ಬಿಳಿ ನೊಣವನ್ನು ಹತೋಟಿ ಮಾಡ್ತಕ್ಕಂಥ ಯಾವುದೇ ಒಂದು ಕ್ರಮ ಕೈಗೊಳ್ಳದೆ ಬೇರೆ ಬೇರೆ ಎಲ್ಲ ಔಷಧಿ ಹೊಡೆದಾರೆ ಸರ್, ಅದು ಹತೋಟಿಗೆ ಬಂದಿಲ್ಲ. ಅದೇ ನಾನು ರೈತರಿಗೆ ಹೇಳಿದೆ, ನೀವು ಯಾವ ರೋಗಕ್ಕೆ ಯಾವ್ದು ಔಷಧಿ ತಗೋಬೇಕು, ಈಗ ನಾವು ಡಾಕ್ಟರ್ ಕಡೆ ಹೋದಾಗ ಯಾವ ತರ ಯಾವ ಅದೇ ವಿಶೇಷವಾಗಿ ಕಾಳಜಿ ವಹಿಸಲು ಸರ್, ಹಂಗ ವಿಶೇಷ ಕಾಳಜಿ ವಹಿಸಿ ಅವರು ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಬೇಕಂತ ವಿನಂತಿ ಮಾಡ್ತಾರೆ.
1: ತಾಂತ್ರಿಕತೆಗಳನ್ನ ಅರ್ಥ ಮಾಡ್ಕೊಳ್ಳಿ.
0: ಹೌದು ಸರ್,
1: ಈಗ ನೋಡಿ ಆಗ್ಲೇ ಹೇಳ್ತಾ ಇದ್ರೆ ಬೀಜಗಳ ಮಹತ್ವ ಬಗ್ಗೆ ಹೇಳ್ತಾ ಇದ್ರೆ, ಬೀಜೋಪಚಾರ ಮಾಡೋದ್ರಿಂದ ಎಷ್ಟು ಅನುಕೂಲ?
0: ಹೌದೌದು ಸರ್,
1: ಅಂದ್ರೆ ಆರಾಮದಲ್ಲೇ ತೆರಿಬಹುದು.
0: ಹೌದು ಸರ್, ರೈತರು ಬೀಜೋಪಚಾರ ಬಹಳಷ್ಟು ರೈತರು ಮಾಡ್ತಾ ಇಲ್ಲ, ಬಟ್ ವಿಶೇಷವಾದ ಅದು ಸ್ವಲ್ಪ ಲೆಬೋರೇಸ್ ಅನ್ಸುತ್ತೆ ಸರ್ ಅವಾಗ, ಬಟ್ ಬಹಳ ಮುಖ್ಯ ಸರ್. ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ ರೈತರು, ಮಾಡದೇ ಇರೋ ರೈತರು ಬಹಳ ಒಂದು ವಿಶೇಷವಾಗಿ ಡಿಫ್ರೆನ್ಸ್ ಕಾಣ್ತಾರೆ ಸರ್. ಅದನ್ನು ರೈತರು ದಯಮಾಡಿ ಎಲ್ಲರೂ ಬೀಜೋಪಚಾರ ಮಾಡ್ಬೇಕು ಸರ್.
1: ನೀವಾಗ್ಲೇ ಒಂದು ಮಾತು ಹೇಳಿದ್ರೆ, ಅಂದ್ರೆ ಸಮುದಾಯ ರೀತಿಯೊಳಗೆ ನಾವು ಇದನ್ನ ಯುದ್ಧೋಪಾದಿಯಲ್ಲಿ ಕ್ರಮ ಕೈಗೊಳ್ಬೇಕು. ಒಂದೊಂದ್ಸಾರಿ ನೋಡ್ತೀವಿ ಎಲ್ಲ ಆಲಸ್ಯನಿಂದ ಏನ್ ಮಾಡ್ತಾರೆ ಅಂತ ಬಿಟ್ಬಿಡ್ತಾರೆ. ಇವರು ಬಾಜು ಹೊಲದವರು ಔಷಧ ಹೊಡೆದಿರ್ತಾರ, ಆದ್ರೂ ರೋಗ ಮತ್ತೆ ಕೀಟಗಳ ಒಂದು ಬಾಧೆ ಔಷಧ ಹೊಡೆದ ಹೊಲಕ್ಕೂ ಬಂದ್ಬಿಡ್ತಾರೆ. ಅದಕ್ಕೆ ಎಲ್ಲರೂ ಒಂದು ಮಾತಾಡ್ಕೊಂಡು ಮಾಡೋದು, ಯಾಕಂದ್ರೆ ಯಾರಿಗೂ ಬ್ಯಾಡ್ ಅಂತೇನ್ ಬಿತ್ತಿರೋದಿಲ್ಲ, ಇಳುವರಿ ಚಲೋ ಆಗಬಹುದು. ಮತ್ತೆ ಆಮೇಲೆ ಮುಖ್ಯವಾಗಿ ನಮಗೆ ಆಹಾರ ಉತ್ಪಾದನೆ ಬೇಕಾಗಿದೆ, ನಾವು ಆತ್ಮನಿರ್ಭರತೆಯನ್ನ ಹೊಂದ್ಬೇಕಾಗದ. ನೀವು ಉದ್ದು ಮತ್ತೆ ಈ ಹೆಸರು ಬೇಳೆ ಬೇರೆ ಕಡೆಯಿಂದ ನಾವು ಹಾಕ್ತಾರೋಣ, ನಮ್ದು ಫಾರಿನ್ ಎಕ್ಸ್ಚೇಂಜ್ ನಮಗೆ ಲಕ್ಷಾನ ಆಗ್ತದೆ. ಅದಕ್ಕೆ ನಮ್ಮ ರೈತ ಬಾಂಧವರು ಒಂದು ದೇಶ ಹಿತದೃಷ್ಟಿಯಿಂದ ಕೂಡ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಅದಕ್ಕೆ ಸೊ ನೀವು ನಮ್ಮ ದೇಶದ ಬೆನ್ನೆಲುಬು, ಆ ದೃಷ್ಟಿಯಿಂದ ಈ ಒಂದು ನಿರ್ವಹಣಾ ಒಂದು ವ್ಯವಸ್ಥೆಯನ್ನ ಸರಿಯಾಗಿ ಮಾಡ್ಕೊಳ್ರಿ. ಈ ತಂತ್ರಜ್ಞರು ಈ ನಿರ್ವಹಣಾ ಕ್ರಮಗಳ ಕುರಿತಂತೆ ಏನ್ ಹೇಳ್ತಾರೆ ಡಾಕ್ಟರ್ MD ಪಾಟೀಲ್ ಅವರೇ?
0: ಸರ್, ಈಗ ಅದೇ ರೈತರು ಈಗ ನಮಗೆ ವಿಶೇಷವಾಗಿ ಭೇಟಿ ಯಾಕೆ ಬಂದಾಗ ರೈತರು ಕೆಲವೊಂದು ಅವರು ಮೈಂಡ್ ಅಲ್ಲಿ ಇಟ್ಕೊಂಡಿರ್ತಾರೆ ಸರ್. ಹೆಂಗಂದ್ರೆ ನಿನ್ನೆ ಒಬ್ಬ ರೈತರು ಬಂದಿದ್ರು, ಅವರು ಸರ್ ಏನೇನು ಸ್ಪ್ರೇ ಮಾಡಬೇಕು ಯಾವ್ಯಾವ ಟೈಮಲ್ಲಿ ಅಂತ ಬಂದ್ರೆ ಸರ್, ನಾನೇನು ರೈತರಿಗೆ ಸಲಹೆ ಕೊಡ್ತೀನಿ ಅಂದ್ರೆ, ನೀವು ರೆಗ್ಯುಲರ್ ಆಗಿ ಫೀಲ್ಡ್ಗೆ ಭೇಟಿ ಕೊಡ್ತಾ ಇರಬೇಕು, ರೈತರು ನೋಡ್ತಾ ಇರಬೇಕು. ನಾವು ಬೆಳೆಗಳ ಜೊತೆ ಮಾತಾಡಬೇಕು ಅಂತ ಹೇಳ್ತೀವಿ ಸರ್ ರೈತರು. ಈಗ ನಾವು ಆಕ್ಚುಲಿ ನಾವು ವಿಜ್ಞಾನಿಗಳನ್ನು ಬೆಳೆಗಳ ಜೊತೆ ಮಾತಾಡಿ ಅಂತಂದ್ರೆ ಆತರ ಅಷ್ಟು ಕ್ಲೋಸ್ ಇದು ಮಾಡ್ಕೊಂಡು

0: ತಂತ್ರಜ್ಞಾನ ಅಂದ್ರೆ ಒಂದು ವಾಟ್ಸ್ಆಪ್ ಫೋಟೋ ತೆಗೆದು ಸಣ್ಣ ವಿಡಿಯೋ ಮಾಡಿ ವಾಟ್ಸ್ಆಪ್ ನ ಕಳಿಸಿಬಿಡಬಹುದು
1: ಅಷ್ಟೇ ಮಾಡಬಹುದು. ಅಂದ್ರೆ ಸರ್, ಈಗ ಅವಶ್ಯಕತೆ ಇಲ್ದಾಗ ಯಾವುದೇ ರೀತಿಯ ಒಂದು ರಾಸಾಯನಿಕ ಸಿಂಪರಣೆ ಮಾಡಬೇಡ್ರಿ ಅಂತ ನಂದು ಸಜೆಷನ್ ಸರ್. ಯಾಕಂದ್ರೆ ನಾವು ಪರಿಸರವನ್ನು ಕೂಡ ಕಾಪಾಡಿಕೊಳ್ಳತಕ್ಕಂತ ಒಂದು ಮಹತ್ತರ ಜವಾಬ್ದಾರಿ ನಮ್ಮಲ್ಲಿದೆ.
0: ನಮ್ಮ ಆರೋಗ್ಯವೂ ಬಹಳ ಮುಖ್ಯ.
1: ಹೌದು ಸರ್, ಅದಕ್ಕೆ ಅವಶ್ಯಕತೆಗೆ ಅನುಸಾರವಾಗಿ ನೀವು ಹತೋಟಿ ಕ್ರಮವನ್ನು ಕೈಗೊಳ್ಳಬೇಕು. ಈಗ ನೀವು ರೆಗ್ಯುಲರ್ ಆಗಿ ಒಂದು ಹೊಲಗಳಿಗೆ ಭೇಟಿ ಕೊಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಾದರೂ ಯಾವ್ದಾದ್ರು ಹೊಸ ಕೀಟ ಬಂದಿದೆಯಾ, ರೋಗ ಬಂದಿದೆಯಾ. ಅವುಗಳನ್ನ ನೋಡಿದ ತಕ್ಷಣ ನೀವು ಒಂದು ಫೋಟೋ ತಕ್ಕೊಂಡು ಅಥವಾ ಒಂದು ಫೋನ್ ಮುಖಾಂತರ ಹಿಂಗಾಗ್ತಿದೆ ಸರ್ ಏನ್ ಮಾಡ್ಬೇಕು ಅಂತ ಯಾರಿಗಾದ್ರೂ ವಿಜ್ಞಾನಿಗಳು ಕೇಳಿದ್ರೆ ಅವರು ನಿಮ್ಗೆ ಇಮಿಡಿಯೇಟ್ ಆಗಿ ಒಂದು ಸಲಹೆ ಕೊಡ್ತಾರೆ. ಆ ಸಲಹೆಯನ್ನ ಪಡ್ಕೊಂಡು ನೀವು ನಿರ್ವಹಣಾ ಕ್ರಮಗಳನ್ನ ತಗೊಂಡಿದ್ದಾದ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ಆಮೇಲೆ ಬಹಳ ಈಗ ಆಲ್ರೆಡಿ ರೋಗ ಬಹಳಷ್ಟು ಬಂದ್ಬಿಟ್ಟಿರುತ್ತೆ, ಎಂಡ್ ಸ್ಟೇಜ್ ಇರುತ್ತೆ, ಆವಾಗ ಫೋನ್ ಮಾಡಿ ಕೇಳಿದಾಗ ನಾವು ಅವಾಗ ಕಂಟ್ರೋಲ್ ಮೆಥಡ್ಸ್ ಹೇಳ್ಬೋದು, ಬಟ್ ಅದರದ್ದು ಇಫೆಕ್ಟಿವ್ನೆಸ್ ಕಡಿಮೆ ಸರ್. ಯಾಕಂದ್ರೆ ರೋಗಾಣುಗಳು ಆಲ್ರೆಡಿ ಓವರ್ಟೇಕ್ ಆಗಿಬಿಟ್ಟಿರ್ತವೆ ಕ್ರಾಪ್ಗಿಂತ. ಅವಾಗ ಏನಾಗುತ್ತೆ, ನಿರ್ವಹಣೆ ಮಾಡೋದು ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗಿ ರೈತರು ಇನಿಷಿಯಲ್ ಸ್ಟೇಜಸ್ ಅಲ್ಲೇನೆ ಪ್ರಾರಂಭ ಹಂತದಲ್ಲಿ ಅವುಗಳನ್ನು ನಿರ್ವಹಣೆ ಮಾಡೋದು ಬಹಳ ಒಂದು ಮುಖ್ಯ ಸರ್. ಈ ರೀತಿ ಕಾಳಜಿ ವಹಿಸ್ಕೋಬೇಕು ಸರ್.
0: ಡಾಕ್ಟರ್ MD ಪಾಟೀಲ್ ಅವರೇ ಬಹಳ ಅದ್ಭುತವಾಗಿ

0: ಸ್ಟೇಜ್ ಇರುತ್ತೆ, ಆವಾಗ ಫೋನ್ ಮಾಡಿ ಕೇಳಿದಾಗ ನಾವು ಅವಾಗ ಕಂಟ್ರೋಲ್ ಮೆಥಡ್ಸ್ ಹೇಳ್ಬೋದು, ಬಟ್ ಅದ್ರದ ಇಫೆಕ್ಟಿವ್ನೆಸ್ ಕಡಿಮೆ ಸರ್. ಯಾಕಂದ್ರೆ ರೋಗಾಣುಗಳು ಆಲ್ರೆಡಿ ಓವರ್ಟೇಕ್ ಆಗಿಬಿಡಿರ್ತವೆ ಕ್ರಾಪ್ಗಿಂತ, ಅವಾಗ ಏನಾಗುತ್ತೆ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗಿ ರೈತರು ಇನಿಷಿಯಲ್ ಸ್ಟೇಜಸ್ ಅಲ್ಲೇನೆ ಪ್ರಾರಂಭ ಹಂತದಲ್ಲಿ ಅವುಗಳನ್ನ ನಿರ್ವಹಣೆ ಮಾಡೋದು ಬಹಳ ಒಂದು ಮುಖ್ಯ ಸರ್. ಈ ರೀತಿ ಕಾಳಜಿ ವಹಿಸ್ಕೋಬೇಕು ಸರ್.
1: ಡಾಕ್ಟರ್ ಎಂ ಡಿ ಪಾಟೀಲ್ ಅವರೇ, ಬಹಳ ಅದ್ಭುತವಾಗಿ ವಿಶೇಷವಾಗಿ ಈ ಬೇಳೆಕಾಳುಗಳು ಬೆಳೆಗಳ ಮಹತ್ವ ಅಂದ್ರೆ ಹೇಗೆ ಇವತ್ತು ಗ್ರಾಹಕರಿಗೆ ಬೇಕಾಗಿರೋದು, ನಮ್ಮ ಆರೋಗ್ಯ ಇವತ್ತು ಭಾಗ್ಯ, ಎಷ್ಟೋ ಜನ ಆರೋಗ್ಯ ತೊಂದರೆಯನ್ನು ಅನುಭವಿಸ್ತಾರೆ, ಜೀವನ ಶೈಲಿ ತೊಂದರೆಗಳನ್ನು ಅನುಭವಿಸ್ತಾರೆ, ಹೊರಗಿಂದೆಲ್ಲ ತಿಂತಾರೆ. ಅದಕ್ಕೆ ಈ ಬೇಳೆಕಾಳುಗಳು ಅಂದ್ರೆ ವಿಶೇಷವಾಗಿ ಸಸ್ಯಾಹಾರಿಗಳಿಗೆ ನಮ್ಗೆ ಒಳ್ಳೆ ಪ್ರೋಟೀನ್ ಸಿಗ್ತದೆ, ಅವರಿಗೆ ಉತ್ತಮ ಆಹಾರ ಇದು. ರೈತರ ಒಂದು ಈ ಒಂದು ಕಾಣಿಕೆ ಬಹಳ ಅಭೂತಪೂರ್ವವಾಗಿರುವಂತಹದ್ದು. ಈ ಉತ್ತಮ ಬೀಜಗಳ ಮಹತ್ವನು ಬಹಳ ಇದರಲ್ಲಿ ಅಡಗಿದೆ. ಆಮೇಲೆ ಒಂದು ಹೆಚ್ಚನ ಬೆಳಿಬೇಕು ಅಂದ್ರೆ ಉತ್ಪಾದನೆ ಒಂದು ಗುಣಮಟ್ಟ ಚಲೋ ಆಗ್ಬೇಕಾಗ್ತದೆ. ಈಗ ನೋಡ್ರಿ ಇಸ್ರೇಲ್ ಅಂತ ದೇಶದೊಳಗೆ ಮಾದರಿ ಕೃಷಿ ಮಾಡ್ತಾರ, ಅಂದ್ರೆ ಎರಡು ಪಟ್ಟ ಮೂರು ಪಟ್ಟ ಇಳುವರಿ ತೆಗಿತಾರೆ. ಏನು ಈ ಹೆಚ್ಚಿನ ಉತ್ಪಾದನೆ ಮಾಡ್ಬೇಕು ಅಂತಂದ್ರೆ ಹೆಂಗೆ ಉತ್ತಮ ಬೀಜಗಳ ಮಹತ್ವ ಎಂದು ಹೇಳ್ಕೊಂಡು ಹೇಳ್ಬೋದಲ್ಲ ಒಂದೆರಡು.
0: ಈಗ ನೀವು ಬಹಳ ಒಂದು ಮುಖ್ಯವಾದ ವಿಷಯ ಎತ್ತಿದ್ರಿ ಸರ್. ಯಾಕಂದ್ರೆ ಈಗ ಇಸ್ರೇಲ್ ದೇಶದ ಉದಾಹರಣೆ ತಗೊಂಡ್ರಿ, ಏನಾಗಿದೆ ಸರ್, ನಮಗೂ ಕೂಡ ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡ್ತಕ್ಕಂತ ಒಂದು ಸವಾಲು ನಮ್ಮೆಲ್ಲರ ಎದುರುಗಡೆ ಇದೆ ಸರ್. ಈಗ ನಮ್ಮಲ್ಲಿ ಸಾಗುವಳಿ ಮಾಡಿರ್ತಕ್ಕಂತ ಭೂಮಿಯ ಒಂದು ಕ್ಷೇತ್ರ ಪ್ರತಿ ವರ್ಷ ಕಡಿಮೆ ಆಗುವಂತ
1: ಹೇಳ್ತಾರೆ ಸರ್.
0: ಈಗ ಬೇರೆ ಬೇರೆ ಕಾರಣಗಳು ಅದಕ್ಕೆ, ಒಂದೇ ಕಾರಣ ಅಂತ ಹೇಳಕ್ಕಾಗಲ್ಲ. ಬಟ್ ಇಂಥ ಒಂದು ಸನ್ನಿವೇಶದಲ್ಲಿ ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚಿನ ಇಳುವರಿ ಒಂದು ಪಡೆದಿರತಕ್ಕಂಥ ಒಂದು ವಿಶೇಷ ಒಂದು ಸವಾಲು ನಮ್ಮೆಲ್ಲರ ಎದುರುಗಡೆ ಇದೆ. ಹಾಗಾಗಿನೇ ಈಗ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ವಿಶೇಷವಾಗಿ ಯೋಜನೆಗಳನ್ನು ತಂದು ವಿಶೇಷ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವ್ರ ಕಡೆಯಿಂದ ಸಪೋರ್ಟ್ ಕೊಟ್ಟು ಆ ಒಂದು ತಾಂತ್ರಿಕತೆಗಳು ರೈತರ ಹೊಲಕ್ಕೆ ರೀಚ್ ಆಗಬೇಕು, ಅವು ಮುಟ್ಟಬೇಕು, ಆಮೇಲೆ ರೈತರಿಗೆ ಅದ್ರ ಬಗ್ಗೆ ಒಂದು ಮನವರಿಕೆ ಆಗಿ ಅವರು ಅಳವಡಿಸ್ಕೋಬೇಕಂತ ಒಂದು ವಿಶೇಷವಾದ ಪ್ರಯತ್ನ ನಡೆದಿದೆ ಸರ್. ಹೀಗಾಗಿ ನಾನೇನು ರೈತರಿಗೆ ಒಂದು ವಿಶೇಷವಾದ ಒಂದು ಸಲಹೆ ಕೊಡೋಕೆ ಇಷ್ಟಪಡ್ತೀನಿ ಸರ್. ಅವರು ಪ್ರಾರಂಭಿಕ ಹಂತದಿಂದಲೇ ಹೊಲ ತಯಾರು ಮಾಡೋದ್ರಿಂದ ಹಿಡ್ಕೊಂಡು ಕೊಯ್ಲು ಮಾಡಿ ಅದನ್ನು ಮಾರುಕಟ್ಟೆಗೆ ತರುತ್ತಾನೋ ಎಲ್ಲ ವಿವಿಧ ಹಂತಗಳಲ್ಲಿ ನಮ್ಮ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಒಂದು ಬಿಡುಗಡೆ ಮಾಡಿರ್ತಕ್ಕಂಥ ತಾಂತ್ರಿಕತೆಗಳಿದಾವೆ ಸರ್. ಈಗ ಹೊಲ ತಯಾರು ಮಾಡ್ಕೊಂಡು ಹಿಡ್ಕೊಂಡು ಈಗ ಅದರಲ್ಲಿ ನಾ ಮಾಗಿ ಉಳುಮೆ ಅಂತ ಹೇಳಿದೆ, ಅಲ್ಲಿಂದನೇ ಬೇಸಿಗೆಯಲ್ಲಿ ಡೀಪ್ ಫ್ಲೋಯಿಂಗ್ ಮಾಡಿ ಇಡು ಸರ್. ಅವಾಗ ಏನಾಗುತ್ತೆ, ಭಾಳಷ್ಟು ಕೀಟಗಳ ಒಂದು ಅದರಲ್ಲಿ ತತ್ತಿಗಳು ಇರ್ತವೆ, ಬೇರೆ ಬೇರೆ ಒಂದು ಸ್ಟೇಜಸ್ದು ಕೀಟಗಳು ಇರ್ತವೆ, ಅವೆಲ್ಲ ಅಲ್ಲೇ ಸತ್ತು ಹೋಗ್ಬಿಡ್ತವೆ ಸರ್. ಅರ್ಧ ಸಾಯಿಲ್ ಸೊಲರೈಸೇಷನ್ ಆಗಿಬಿಡುತ್ತೆ, ಬಿಕಾಸ್ ಈಗ ಬೇಸಿಗೆಯಲ್ಲಿ ಬಹಳಷ್ಟು ಬಿಸಿಲಿರೋಗೋಸ್ಕರ. ಆಮೇಲೆ ಉತ್ತಮ ಗುಣಮಟ್ಟದ ಬೀಜ ಅಂತ ಅವರು ಹೇಳಿದೆ, ಸುಧಾರಿತ ತಳಿ ಯಾವ್ದು ಶಿಫಾರಸಾಗಿದೆ ಅದ್ರ ಉತ್ತಮ ಗುಣಮಟ್ಟದ ಬೀಜ, ಇವೆರಡೂ ಬಹಳ ಮುಖ್ಯ ಸರ್. ಇವನ್ನ ತಿಳ್ಕೊಂಡು ರೈತರು ಉಪಯೋಗ ಮಾಡ್ಕೋಬೇಕು. ಆಮೇಲೆ ಬೀಜೋಪಚಾರ ಮಾಡೋ ಸರ್. ಈಗ ಕೀಟನಾಶಕ ಅಥವಾ ರೋಗನಾಶಕದ ಜೊತೆಗೆ ಇನ್ನೊಂದು ಈಗ ಜೈವಿಕ ಗೊಬ್ಬರಗಳು ಇದಾವೆ ಸರ್ ನಮ್ಮ, ಯಾವುದು ರೈಸೋಬಿಯಂ ಅಂತ ಹೇಳಿದೆ, ರೈಸೋಬಿಯಂ ಮತ್ತು ರಂಜಕ ಕರೆಸ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ, ಇವೆರಡೂ ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಸಿಗ್ತಾವೆ ಸರ್. ಇವನ್ನ ಕೂಡ ರೈತರು ಬೀಜೋಪಚಾರಕ್ಕೆ ಉಪಯೋಗ ಮಾಡಿದ್ರೆ ಅವರು ಏನು ಹೊರಗಡೆಯಿಂದ ರಾಸಾಯನಿಕ ಏನು ಹಾಕ್ತಾರೆ ಅದರ ಪ್ರಮಾಣ ಕೂಡ ಕಡಿಮೆ ಮಾಡ್ಬೋದು, ಅಂದರೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಅನ್ನು ಕಡಿಮೆ ಮಾಡ್ಕೋಬೋದು ಸರ್ ಇದು. ಆಮೇಲೆ ಇನ್ನೊಂದು ತಾಂತ್ರಿಕತೆ ಏನಂದ್ರೆ ಸರ್, ಈಗ ಬಿತ್ತು ಬಿಡ್ತಾರೆ, ಈಗ ತಮಗೆ ತಿಳಿದಿರುವ ಹಂಗೆ ಆಳುಗಳದ್ದು ಬಹಳ ಪ್ರಾಬ್ಲಮ್ ಇದೆ ಸರ್. ಈಗ ಕಳೆಗಳ ನಿಯಂತ್ರಣ ಮಾಡಲಿಕ್ಕೆ ಬಿತ್ತಿದ ದಿನ ಅಥವಾ ಮರುದಿನ ಇಂಥ ಬೆಳೆಗಳಲ್ಲಿ ಒಂದು ರಾಸಾಯನಿಕ ಇದೆ ಸರ್ ಕಳೆನಾಶಕ, ಅದನ್ನ ರೈತರು ಉಪಯೋಗ ಮಾಡ್ಕೋಬೇಕು. ಪೆಂಡಿ ಮಿಥಾಲೆನ್ ಅಂತ ಸಿಗತ್ತೆ ಸರ್ ಅದು, ಅದನ್ನ 1.3 ಲೀಟರ್ನಷ್ಟು ಒಂದು ಎಕರೆಗೆ ಈ ಪ್ರಮಾಣದಲ್ಲಿ 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಿದ್ರೆ, ಅಂದ್ರೆ ಅದನ್ನ ಸಿಂಪರಣೆ ಮಾಡ್ಬೇಕಾದ್ರೆ ಸರ್ ಹೊಲದಲ್ಲಿ ಬಹಳಷ್ಟು ತೇವಾಂಶ ಇರಬೇಕು, ಬಿತ್ತಿದ ಬಂದದಿಂದಲೇ ಸಿಂಪರಣೆ ಮಾಡಬೇಕು. ಈ ತರ ಮಾಡಿದ್ರೆ ಆರಂಭಿಕ ಹಂತದಲ್ಲಿ ಬರತಕ್ಕಂತ ಕಳೆಗಳನ್ನ ನಿಯಂತ್ರಣ ಮಾಡಬಹುದು. ಇದನ್ನ ಹೊರತಾಗಿ ರೈತರು 40 ದಿನ ಕ್ರಾಪ್ ದೊಳಗಾಗಿ 2 ಸಲ ಅಂತರ ಬೇಸಾಯ ಮಾಡ್ರಿ ಅಂತ ನಾವು ಸಲಹೆ ಕೊಡ್ತೀವಿ ಸರ್. ಇಷ್ಟು ಮಾಡಿದ್ರೆ ಆರಂಭಿಕ ಹಂತದಲ್ಲೇ ಬೆಳೆ ಒಂದು ಬಹಳ ಚೆನ್ನಾಗಿ ಬರುತ್ತೆ ಸರ್. ಇದ್ರ ಜೊತೆಗೆ ಈ ಹೂವಾಡು ಟೈಮಲ್ಲಿ ಕಾಯಿ ಕಟ್ಟು ಟೈಮಲ್ಲಿ ಕೆಲವೊಂದು ಪೋಷಕಾಂಶಗಳ ಮಿಶ್ರಣ ಸಿಗುತ್ತೆ ಸರ್. ಈಗ 19 ಆಲ್ ಅಂತ ಒಂದು ಸಿಗತ್ತೆ, 19 19 19, ಅದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಪಲ್ಸ್ ಬೂಸ್ಟರ್ ಅಂತ ಇದೆ ಸರ್, ಅದರಲ್ಲಿ ನಮ್ಮಲ್ಲಿ ಲಘು ಪೋಷಕಾಂಶಗಳನ್ನು ಸೇರಿದೆ, ಸಸ್ಯ ಪ್ರಚೋದಕಗಳು ಸೇರಿದೆ. ಇಂಥ ಒಂದು ಒಂದು ಪೋಷಕಾಂಶಗಳನ್ನು ರೈತರು ಉಪಯೋಗ ಮಾಡಿದ್ರೆ ಹೆಚ್ಚಿನ ಇಳುವರಿ ಪಡೆತಕ್ಕಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಸರ್. ಕೊಯ್ಲು ಮಾಡಬೇಕಾದ್ರೂ ರೈತರು ವಿಶೇಷ ಕಾಳಜಿ ವಹಿಸಿ ಮಾಡ್ರಿ ಅಂತ ಹೇಳಿದ್ವಿ ಸರ್. ಇದ್ರ ಜೊತೆಗೆ ರೈತರು ಇನ್ನೂ ಯಾರಾದರೂ ಹೆಚ್ಚಿಗೆ ಆದಾಯ, ಈಗ ನಾವು ಆತ್ಮನಿರ್ಭರತೆ ಜೊತೆಗೆ ರೈತರ ಆದಾಯವನ್ನು ಹೆಚ್ಚಿಸೋದು ಒಂದು ಬಹಳ ವಿಶೇಷವಾಗಿ ನಮ್ಮದು ಪ್ರಯತ್ನ. ಈಗ ಬೇಳೆಕಾಳು ಬೆಳೆಗಳಲ್ಲಿ ರೈತರು ತಾವೇ ಬೀಜೋತ್ಪಾದನೆಯನ್ನು ಕೂಡ ಮಾಡ್ಬೋದು ಸರ್. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ವಿಶೇಷವಾದ ಒಂದು ಯೋಜನೆ ಇದೆ, ನಮ್ಮ ಬೀಜ ಘಟಕದ ಜೊತೆ ಒಡಂಬಡಿಕೆ ಮಾಡಿಕೊಂಡು ರೈತರು ಈಗ ಕಮರ್ಷಿಯಲ್ ಆಗಿ ಬೆಳೆಯೋದಕ್ಕಿಂತ ಅವರು ಬೀಜೋತ್ಪಾದನೆ ಕೂಡ ಮಾಡ್ಬೋದು ಸರ್. ಅದಕ್ಕೊಂದು ವಿಶೇಷವಾದ ಕೆಲವೊಂದು ನಮ್ದು ಕಂಡೀಷನ್ಸ್ ಇರುತ್ತೆ, ಅಂದ್ರೆ ಅವರು ಬೆಳೆದು ವಾಪಸ್ ತಂದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಕೂಡ ಅವರು ಮಾರಿ ಮಾರುಕಟ್ಟೆ ಬೆಲೆ
1: ಬೇಡಿಕೆ ಬಹಳ
0: ಸರ್, ಅದನ್ನ ಮಾರುಕಟ್ಟೆ ಬೆಲೆಕ್ಕಿಂತ ಜಾಸ್ತಿ ಬೆಲೆಗೆ ಅವರಿಗೆ ತಗೋತಾರೆ. ಅದ್ರ ಜೊತೆಗೆ ಕೂಡ ಕೇಂದ್ರ ಸರ್ಕಾರದಿಂದ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಧನ, ಪ್ರತಿ ಕ್ವಿಂಟಲ್ಗೆ ಇಷ್ಟಂತ ಪ್ರೋತ್ಸಾಹ ಧನನು ಬರುತ್ತೆ ಸರ್. ಸೊ ಹೀಗಾಗಿ ರೈತರು ಈಗ ನೀವು ಕಮರ್ಷಿಯಲ್ ಆಗಿ ಬೆಳೆದು ಇದು ಮಾಡೋದಕ್ಕಿಂತ ಯಾರ್ಯಾರಿಗೆ ದೊಡ್ಡ ದೊಡ್ಡ ರೈತರಿದ್ದಾರೆ ಅಂತವ್ರು ಅಂದ್ರೆ ಈ ತರ ಮಾಡಿದ್ರೆ ಏನಾಗುತ್ತೆ ಸರ್, ಈಗ ಬರೀ ವಿಶ್ವ ವಿಶ್ವವಿದ್ಯಾಲಯ ಬೀಜೋತ್ಪಾದನೆ ಮಾಡಿ ಎಲ್ಲಾ

0: ಬೇಕನ್ನ ಪೂರೈಸಲಿಕ್ಕೆ ಇದು ಕಷ್ಟ ಸಾಧ್ಯ. ಹಾಗಾಗಿ ಈಗ ರೈತರು ಕೂಡ ಕೈ ಜೋಡಿಸಿದರೆ ಒಂದು ಎಲ್ಲಾ ರೈತರಿಗೂ ಕೂಡ ಉತ್ತಮ ಗುಣಮಟ್ಟದ ಬೀಜವನ್ನ ನಾವು ಏನ್ ಮಾಡಿ ಸಪ್ಲೈ ಮಾಡಕ್ಕೆ ಬಹಳ ಅನುಕೂಲ ಆಗುತ್ತೆ ಸರ್. ಈ ರೀತಿ ರೈತರು ಕೂಡ ವಿಶ್ವವಿದ್ಯಾಲಯ ಜೊತೆಗೆ ಕೈಗೂಡಿಸಬೇಕಂತ ನಾನು ವಿನಂತಿ ಮಾಡ್ಕೋತೇನೆ.
1: ಬಹಳ ಸಂತೋಷ ಡಾಕ್ಟರ್ ಎಂ ಡಿ ಪಾಟೀಲ್ ಅವರೇ, ಈ ಬೇಳೆಕಾಳುಗಳ ಬೆಳೆಗಳ ಮಹತ್ವ ಕುರಿತಂತೆ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ವಿಶೇಷವಾಗಿ ಇವತ್ತು ಹೆಸರು ಉದ್ದು ತಳಿಗಳ ಒಂದು ಬೀಜಗಳ ಒಂದು ಆಯ್ಕೆ, ಮತ್ತೆ ವಿಶೇಷವಾಗಿ ರೋಗ ಮತ್ತು ಕೀಟಗಳ ನಿರ್ವಹಣೆ, ಮತ್ತೆ ಏನು ಹೆಚ್ಚಿನ ಉತ್ಪಾದನೆ ಬೇಕಾದ ತಾಂತ್ರಿಕತೆ ಏನು, ಇವೆಲ್ಲ ಕುರಿತಂತೆ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದಿರಿ. ರೈತ ಬಾಂಧವರಿಗೆ ಇದು ಬಹಳ ಅತ್ಯುತ್ತಮ ಮಾಹಿತಿ ಸಿಕ್ಕಂಗಾಗಿದೆ. ಹೆಚ್ಚಿನ ಉತ್ಪಾದನೆಗೆ ನಾವು ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಒಳ್ಳೆ ಬೆಳೆಯನ್ನು ಬೆಳೆಯೋಣ. ಮತ್ತೆ ಡಬಲ್ ಇಂದ ಇನ್ಕಮ್ ಅಂತಿಕೊಂಡು ನಮ್ದು ಕೇಂದ್ರ ಸರ್ಕಾರದ ಯೋಜನೆ ಇದೆ, ಅಂದ್ರೆ ಖರ್ಚು ಕಡಿಮೆ ಮಾಡಿ ಹೆಚ್ಚು ಆದಾಯವನ್ನ ಮಾಡುವತ್ತ ನಮ್ಮ ರೈತ ಬಾಂಧವರು ಮುಖ ಮಾಡ್ಲಿ, ಕ್ರಿಯಾಶೀಲರಾಗಿ ಚಲನಶೀಲರಾಗಿ ಹೊಲಕ್ಕಾಗಲಲ್ಲ ಹೋಗ್ತಾ ಇರ್ರಿ. ಅವಾಗ ಖಂಡಿತವಾಗಿ ಕೂಡ ನೀವು ಯಾವುದೇ ಬೆಳೆಯನ್ನು ಕೂಡ ನೀವು ನಿರ್ವಹಣೆ ಮಾಡಬಹುದು, ಉತ್ತಮ ಇಳುವರಿಯನ್ನ ತೆಗೆದುಕೊಳ್ಬಹುದು ಅಂತ ಆಸೆ ಮಾಡ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ, ರೈತ ಬಾಂಧವರ ಪರವಾಗಿ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದೊಳಗ ಭಾಗವಹಿಸಿ ತಾವು ಇಲ್ಲಿವರೆಗೆ ಹೆಸರು ಮತ್ತು ಉದ್ದು ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳ ಕುರಿತಂತೆ ಮಾಹಿತಿ ನೀಡಿದ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ.
0: ಕಾರ್ಯಕ್ರಮ ಕೇಳತಕ್ಕಂತ ಎಲ್ಲಾ ರೈತ ಬಾಂಧವರಿಗೂ ನನ್ನ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಬೇಳೆಕಾಳು ಬೆಳೆಗಳನ್ನ ಬೆಳೆಯುವುದರ ಜೊತೆಗೆ ಯಥೇಚ್ಛವಾಗಿ ಆಹಾರದಲ್ಲಿ ಕೂಡ ಅವರು ಉಪಯೋಗ ಮಾಡ್ಕೋಬೇಕು, ಆಹಾರದ ಸುಭದ್ರತೆಯನ್ನು ಕಾಪಾಡ್ಕೋಬೇಕು, ಯಾಕಂದ್ರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು ಸರ್. ಎಲ್ಲರೂ ಆರೋಗ್ಯವಂತರಾಗಿರೋಣ ಅಂತ ಹೇಳ್ತಾ
1: ನಿಮ್ಮ ದೂರವಾಣಿ ಸಂಖ್ಯೆ ಒಂದು ಹೇಳಿ.
0: ತಮಗೆ ಯಾವುದಾದ್ರೂ ಉದ್ದು ಹೆಸರು ಅಥವಾ ಬೇಳೆಕಾಳು ಬೆಳೆಗಳಲ್ಲಿ ಏನಾದರೂ ಮಾಹಿತಿ ಬೇಕಂದ್ರೆ ನನ್ನ ಮೊಬೈಲ್ ಸಂಖ್ಯೆ ಬಂದು 9945434351 9945434361. ನೀವು ದೂರವಾಣಿ ಕರೆ ಮಾಡಿ ನಿಮ್ದು ಏನಾದರೂ ಮಾಹಿತಿ ಬೇಕಂದ್ರೆ ಪಡಿಬಹುದು. ಧನ್ಯವಾದ.
1: ನಮಸ್ಕಾರ.
2: ಹೆಸರು ಮತ್ತು ಉದ್ದು ಬೆಳೆಗಳ ಸುಧಾರಿತ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಇದುವರೆಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಡಿ ಪಾಟೀಲ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ, ಪ್ರಸ್ತುತಿ ನೆರವು ಸುಮ

0: ಕೃಷಿ ಶೋಧನೆ ಸಾಧನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
1: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
1: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
0: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
1: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
0: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ
1: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
0: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.

ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಕೇಳುಗರೆ, ನಾಳೆ ಸಂಜೆ 6:51 ಪ್ರಸಾರವಾಗಲಿರುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಮೂಲವ್ಯಾಧಿ ವಿಷಯವಾಗಿ ನೀವು ಕೇಳಲಿರುವ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ ಡಾಕ್ಟರ್ ಎನ್ ಸಂದೀಪ್ ರಾಜ್. ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಕುಮಾರ್ ಅಗಡಿ.

0: ಈಡಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಆರಂಭ. ಲಕ್ನೋದ ಮೂರು ಅಂತಸ್ತಿನ ಕಟ್ಟಡದಲ್ಲಿ ಭಾರೀ ಅಗ್ನಿ ದುರಂತ, 14 ವಿದ್ಯಾರ್ಥಿಗಳ ಸಾವು, ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಅವರಿಂದ ಸಂತಾಪ. ಜಗತ್ತಿಗೆ ಭಾರತ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಗಲ್ಫ್ ರಾಷ್ಟಗಳ ಸಿಬಿಎಸ್ಇ ಖಾಸಗಿ ವಿದ್ಯಾರ್ಥಿಗಳಿಗೆ ಹೊಸ ನೀತಿ, ಅರ್ಜಿ ವಿಲೇವಾರಿ ಮಾಡಿದ ಸುಪ್ರೀಂಕೋರ್ಟ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ, ಇಂದು ಅರ್ಜೆಂಟೀನಾ ಆಸ್ಟ್ರಿಯಾ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ರಾಷ್ಟಗಳ ಭದ್ರತಾ ಸಲಹೆಗಾರರ ಎರಡು ದಿನಗಳ ಮಹತ್ವದ ಸಭೆಯು ಇಂದು ನವದೆಹಲಿಯಲ್ಲಿ ಆರಂಭವಾಗಿದೆ. ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಒಕ್ಕೂಟದ ಎಲ್ಲಾ 11 ಸದಸ್ಯ ರಾಷ್ಟಗಳಾದ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ದೇಶಗಳ ಭದ್ರತಾ ಸಲಹೆಗಾರರು ಪಾಲ್ಗೊಂಡಿದ್ದಾರೆ. ಜಗತ್ತು ಇಂದು ಎದುರಿಸುತ್ತಿರುವ ಸಾಂಪ್ರದಾಯಿಕವಲ್ಲದ ಭದ್ರತಾ ಸವಾಲುಗಳು ಎಂಬ ವಿಷಯದ ಅಡಿಯಲ್ಲಿ ಸಭೆ ನಡೆಯುತ್ತಿದ್ದು, ವೇಗವಾಗಿ ಬದಲಾಗುತ್ತಿರುವ ಭದ್ರತಾ ಬೆದರಿಕೆಗಳು ಹಾಗೂ ನವೀನ ತಂತ್ರಜ್ಞಾನಗಳಿಂದ ಉದ್ಭವಿಸುತ್ತಿರುವ ಭದ್ರತಾ ಅಪಾಯಗಳ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಇದರ ಜೊತೆಗೆ ಸೈಬರ್ ಭದ್ರತೆ, ಡಿಜಿಟಲ್ ದೋಷಗಳು ಮತ್ತು ಕೃತಕ ಬುದ್ದಿಮತ್ತೆ ಆಧಾರಿತ ಬೆದರಿಕೆಗಳು

0: ಬಗ್ಗೆಯೂ ಪ್ರತಿನಿಧಿಗಳು ಸುದೀರ್ಘ ಪರಾಮರ್ಶೆ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ನಡೆದಿದ್ದ ಭಯೋತ್ಪಾದನೆ ನಿಗ್ರಹ ಮತ್ತು ಮಾಹಿತಿ ತಂತ್ರಜ್ಞಾನ ಬಳಕೆ ಸುರಕ್ಷತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಪಡೆಗಳ ಸಭೆಯ ನಿರ್ಣಯಗಳನ್ನು ಇಲ್ಲಿ ಪರಿಶೀಲಿಸಲಾಗುತ್ತಿದೆ. ಈ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿ ರಕ್ಷಣಾ ವ್ಯವಹಾರಗಳ ಇಲಾಖೆಯ ಉಪಕಾರ್ಯದರ್ಶಿ ಘಾದಿರ್ ನಿಜಾಮಿ ಘೋರ್ ಅವರನ್ನು ಭೇಟಿಯಾದರು. ಈ ವೇಳೆ ಪಶ್ಚಿಮ ಏಷ್ಯಾದ ಪ್ರಸ್ತುತ ಪರಿಸ್ಥಿತಿ ಕುರಿತು ಪರಾಮರ್ಶಿಸಲಾಗಿದೆ. ಉತ್ತರ ಪ್ರದೇಶದ ಲಕ್ನೋದ ಅಲಿಗನ್ನ ಪುರಾನಿಯಾ ಪ್ರದೇಶದಲ್ಲಿರುವ ಮೂರು ಅಂತಸ್ತಿನ ಕಟ್ಟಡವೊಂದರಲ್ಲಿ ಇಂದು ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು, ಕಟ್ಟಡದೊಳಗಿನ ಕೋಚಿಂಗ್ ಸೆಂಟರ್ನಲ್ಲಿದ್ದ ಕನಿಷ್ಠ 14 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಎಂದು ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಬ್ರಜೇಶ್ ಪಾಠಕ್ ತಿಳಿಸಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಅಲಿಗಢ ಪ್ರವಾಸದಲ್ಲಿದ್ದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ಲಕ್ನೋಗೆ ಮರಳಿದ್ದಾರೆ. ಮೃತರ ಕುಟುಂಬಗಳಿಗೆ ತೀವ್ರ ಸಂತಾಪ ಸೂಚಿಸಿರುವ ಮುಖ್ಯಮಂತ್ರಿಗಳು, ದುರಂತದಲ್ಲಿ ಪ್ರಾಣಹಾನಿಯಾಗಿರುವುದು ಅತ್ಯಂತ ದುಃಖಕರವಾಗಿದೆ ಎಂದು ವಿಷಾದಿಸಿದ್ದಾರೆ. ಮೃತರ ವಯಸ್ಸು 20-24 ವರ್ಷಗಳ ಆಸುಪಾಸಿನಲ್ಲಿದೆ ಎಂದು ತಿಳಿದುಬಂದಿದೆ. ಕಟ್ಟಡದ ಒಳಗಿದ್ದ ಕೋಚಿಂಗ್ ಸೆಂಟರ್ನಲ್ಲಿ ಮಧ್ಯಾಹ್ನ ಬೆಂಕಿ ಕಾಣಿಸಿಕೊಂಡಿದ್ದು, ಕ್ಷಣಾರ್ಧದಲ್ಲಿ ಇಡೀ ಆವರಣ ದಟ್ಟವಾದ ಹೊಗೆಯಿಂದ ಆವೃತವಾಗಿ ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸಿದೆ. ಜ್ವಾಲೆ ಮತ್ತು ಹೊಗೆಯಿಂದಾಗಿ ಹೊರಹೋಗುವ ಮಾರ್ಗಗಳು ಬಂದ್ ಆಗಿದ್ದರಿಂದ ಪ್ರಾಣ ಉಳಿಸಿಕೊಳ್ಳಲು ಕೆಲವು ವಿದ್ಯಾರ್ಥಿಗಳು ಮೇಲಿನ ಮಹಡಿ ಹಾಗೂ ಟೆರೆಸ್ನಿಂದ ಕೆಳಗೆ ಜಿಗಿದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯ ನಿವಾಸಿಗಳ ನೆರವಿನೊಂದಿಗೆ ಪಕ್ಕದ ಕಟ್ಟಡದ ಮೇಲ್ಛಾವಣಿಯ ಮೂಲಕ ಜನರನ್ನು ಸ್ಥಳಾಂತರಿಸಲಾಗುತ್ತಿದ್ದು, ಸಿಕ್ಕಿಬಿದ್ದವರನ್ನು ರಕ್ಷಿಸಲು ಅಗ್ನಿಶಾಮಕ ಸಿಬ್ಬಂದಿ ಗೋಡೆಗಳನ್ನು ಒಡೆಯುತ್ತಿದ್ದಾರೆ. ಗಾಯಾಳುಗಳನ್ನು ವಿವಿಧ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದ್ದು, ಜಿಲ್ಲಾಧಿಕಾರಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆಯ ಉಸ್ತುವಾರಿ ವಹಿಸಿದ್ದಾರೆ. ಸದ್ಯಕ್ಕೆ ಅಗ್ನಿ ಅವಘಡಕ್ಕೆ ನಿಖರ ಕಾರಣ ಏನೆಂಬುದು ಇನ್ನೂ ಪತ್ತೆಯಾಗಿಲ್ಲ. ಘಟನೆ ಕುರಿತು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಸಾವನ್ನಪ್ಪಿದವರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವಿಶ್ವಕ್ಕೆ ಇಂದು ಭಾರತವು ವಿಶಿಷ್ಟ ಹಾಗೂ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಖಾಸಗಿ ಸುದ್ದಿಸಂಸ್ಥೆಯೊಂದರ ಸಂದರ್ಶನದಲ್ಲಿ ಮಾತನಾಡಿದ ಅವರು, ದೇಶವನ್ನು ಅತ್ಯಂತ ವಿಶ್ವಾಸಾರ್ಹ ಜಾಗತಿಕ ಆರ್ಥಿಕ ಪಾಲುದಾರನನ್ನಾಗಿ ರೂಪಿಸಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನವನ್ನು ಹಂಚಿಕೊಂಡರು. ಕೇಂದ್ರ ಸರ್ಕಾರದ ಬಲಿಷ್ಠ ಆರ್ಥಿಕ ಅಡಿಪಾಯ, ಸ್ಥಿರ ನೀತಿಗಳು ಮತ್ತು ಪ್ರಗತಿಪರ ಸುಧಾರಣೆಗಳಿಂದಾಗಿ ಜಾಗತಿಕ ಉದ್ಯಮಗಳು ಭಾರತದತ್ತ ಮುಖ ಮಾಡುತ್ತಿದ್ದು, ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತದ ಪಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈ ಆರ್ಥಿಕ ಬೆಳವಣಿಗೆಯು ಹೂಡಿಕೆದಾರರು, ವರ್ತಕರು ಮತ್ತು ರಫ್ತುದಾರರಿಗೆ ಅಭೂತಪೂರ್ವ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ಸರ್ಕಾರವು ನಿರಂತರವಾಗಿ ರಾಷ್ಟ ಮೊದಲು ನೀತಿಯನ್ನು ಅಳವಡಿಸಿಕೊಂಡಿದ್ದು, ಪ್ರತಿಯೊಂದು ಒಪ್ಪಂದವೂ ದೇಶದ ಆರ್ಥಿಕ ಪ್ರಗತಿ ಮತ್ತು ಉದ್ಯೋಗ ಸೃಷ್ಟಿ ಕೊಡುಗೆ ನೀಡುವಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ಮಂಗೋಲಿಯಾ ಅಧ್ಯಕ್ಷ ಖುರೇಲ್ ಸುಖ್ ಉಖ್ನಾ ಅವರನ್ನು ಭೇಟಿಯಾದರು. ಸಚಿವ ಡಾ ಎಸ್ ಜೈಶಂಕರ್ ಮಂಗೋಲಿಯಾ ವಿದೇಶಾಂಗ ಸಚಿವೆ ಬ್ಯಾಟ್ಸೆಟ್ಸೆಗ್ ಬಾಟ್ಮುಂಕ್ ಅವರನ್ನು ಸಹ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಉಭಯ ನಾಯಕರು ಅಭಿವೃದ್ದಿ ಯೋಜನೆಗಳು, ಸಾಮರ್ಥ್ಯ ವೃದ್ದಿ, ಸಂಸ್ಕೃತಿ, ಶಿಕ್ಷಣ, ಭದ್ರತೆ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಿದ್ದಾರೆ. ಇದರೊಂದಿಗೆ ಗಣಿಗಾರಿಕೆ, ಶುದ್ದ ಇಂಧನ ಹಾಗೂ ಕೃಷಿ ಸಂಸ್ಕರಣಾ ವಲಯಗಳಲ್ಲಿರುವ ಆರ್ಥಿಕ ಅವಕಾಶಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಯುದ್ಧದ ಉದ್ವಿಗ್ನತೆಯಿಂದಾಗಿ ಪಶ್ಚಿಮ ಏಷ್ಯಾ ರಾಷ್ಟಗಳಲ್ಲಿ ರದ್ದಾಗಿದ್ದ ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಖಾಸಗಿ ವಿದ್ಯಾರ್ಥಿಗಳ ಮೌಲ್ಯಮಾಪನಕ್ಕಾಗಿ ಕೇಂದ್ರ ಸರ್ಕಾರ ಹೊಸ ರಾಷ್ಟೀಯ ನೀತಿಯನ್ನು ಪ್ರಕಟಿಸಿದೆ. ಈ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದ

0: ವಿದ್ಯಾರ್ಥಿಯೊಬ್ಬರು ಸಲ್ಲಿಕೆ ಮಾಡಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಿಲೇವಾರಿ ಮಾಡಿದೆ. ಜೂನ್ 21ರಂದು ಜಾರಿಗೆ ಬಂದ ಈ ನೀತಿಯನ್ನು ದಾಖಲಿಸಿಕೊಂಡ ನ್ಯಾಯಮೂರ್ತಿಗಳಾದ ಎಸ್ವಿಎನ್ ಭಟ್ಟಿ ಮತ್ತು ವಿಪುಲ್ ಎಂ ಪಾಂಚೋಲಿ ಅವರ ಪೀಠವು ಅರ್ಜಿದಾರ ವಿದ್ಯಾರ್ಥಿಯ ಫಲಿತಾಂಶವನ್ನು ಈಗಾಗಲೇ ಪ್ರಕಟಿಸಿ ಇಮೇಲ್ ಮೂಲಕ ತಿಳಿಸಲಾಗಿದೆ ಎಂಬ ಸರ್ಕಾರದ ಹೇಳಿಕೆಯನ್ನು ಪುರಸ್ಕರಿಸಿತು. ಖಾಸಗಿ ವಿದ್ಯಾರ್ಥಿಗಳಿಗೆ ಶಾಲಾ ಆಂತರಿಕ ಅಂಕಗಳ ದಾಖಲೆ ಇಲ್ಲದ ಕಾರಣ ಕೇಂದ್ರ ಸರ್ಕಾರ ಈ ಹೊಸ ಸೂತ್ರವನ್ನು ಸಿದ್ದಪಡಿಸಿದೆ. ಇದರ ಪ್ರಕಾರ ಪರೀಕ್ಷೆ ರದ್ದಾದ ವಿಷಯಗಳಿಗೆ ವಿದ್ಯಾರ್ಥಿಯ 10ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಥಿಯರಿ ಅಂಕಗಳಿಗೆ ಶೇಕಡ 40ರಷ್ಟು ಮತ್ತು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಥಿಯರಿ ಅಂಕಗಳಿಗೆ ಶೇಕಡ 60ರಷ್ಟು ಆದ್ಯತೆ ನೀಡಿ ಫಲಿತಾಂಶ ನಿರ್ಧರಿಸಲಾಗುತ್ತದೆ. ಈ ಹೊಸ ಸೂತ್ರದಡಿ ಅರ್ಜಿದಾರರ ಫಲಿತಾಂಶ ಉತ್ತಮವಾಗಿದ್ದು ಇದನ್ನು ಡಿಜಿ ಲಾಕರ್ನಲ್ಲೂ ಅಪ್ಡೇಟ್ ಮಾಡಲಾಗುವುದು ಎಂದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಿಳಿಸಿದರು. ಅಂಕಗಳಿಂದ ತೃಪ್ತರಾಗದ ವಿದ್ಯಾರ್ಥಿಗಳಿಗೆ ಮುಂದಿನ ನಿಯಮಿತ ಪರೀಕ್ಷೆಗೆ ಹಾಜರಾಗುವ ಅವಕಾಶವನ್ನು ಈ ನೀತಿಯಡಿ ಕಲ್ಪಿಸಲಾಗಿದೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯು ಸಿಐಎಸ್ಎಫ್ ರಾಷ್ಟದ ಪ್ರಗತಿಯನ್ನು ಸುರಕ್ಷಿತವಾಗಿಡುವ ಮೂಲಕ ದೇಶದ ಆರ್ಥಿಕ ಸೈನಿಕರಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಶ್ಲಾಘಿಸಿದ್ದಾರೆ. ದೆಹಲಿಯಲ್ಲಿ ಸಿಐಎಸ್ಎಫ್ನ ನೂತನ ಪ್ರಧಾನ ಕಚೇರಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಸಿಬ್ಬಂದಿಯ ಮಾನಸಿಕ ಆರೋಗ್ಯ ಕಾಪಾಡುವ ಪ್ರಾಜೆಕ್ಟ್ ಮ್ಯಾನ್ ಉಪಕ್ರಮವನ್ನು ಪ್ರಶಂಸಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆಯುಷ್ಮಾನ್ ಸಿಎಪಿಎಫ್ ಸೇರಿದಂತೆ ಪಡೆಗಳ ಕಲ್ಯಾಣಕ್ಕಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಇಸ್ರೇಲ್ ರಕ್ಷಣಾ ಸಚಿವಾಲಯದ ಮಹಾನಿರ್ದೇಶಕ ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ರಕ್ಷಣಾ ಸಚಿವಾಲಯ, ಭೇಟಿಯ ವೇಳೆ ಭಾರತ ಇಸ್ರೇಲ್ ಕಾರ್ಯತಂತ್ರ ಪಾಲುದಾರಿಕೆ ಉಭಯ ರಾಷ್ಟಗಳ ರಕ್ಷಣಾ ಸಹಕಾರವನ್ನು ವಿಸ್ತರಿಸಲು ಇಸ್ರೇಲ್ ಹೊಂದಿರುವ ಬದ್ದತೆಯ ಕುರಿತು ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ರಕ್ಷಣಾ ಸಚಿವರಿಗೆ ಮಾಹಿತಿ ನೀಡಿದ್ದಾರೆ. ಟೆಕ್ಸಾಸ್ನ ಅರ್ಲಿಂಗ್ಟನ್ ಡೆಲ್ಲಾಸ್ನ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜೆ ಗುಂಪಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಫಿಲಡೆಲ್ಫಿಯಾದಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇರಾಕ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಆರಂಭ. ಲಕ್ನೋದ 3 ಅಂತಸ್ತಿನ ಕಟ್ಟಡದಲ್ಲಿ ಭಾರಿ ಅಗ್ನಿ ದುರಂತ, 14 ವಿದ್ಯಾರ್ಥಿಗಳ ಸಾವು. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಅವರಿಂದ ಸಂತಾಪ. ಜಗತ್ತಿಗೆ ಭಾರತ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಗಲ್ಫ್ ರಾಷ್ಟಗಳ ಸಿಬಿಎಸ್ಇ ಖಾಸಗಿ ವಿದ್ಯಾರ್ಥಿಗಳಿಗೆ ಹೊಸ ನೀತಿ ಅರ್ಜಿ ವಿಲೇವಾರಿ ಮಾಡಿದ ಸುಪ್ರೀಂಕೋರ್ಟ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ, ಇಂದು ಅರ್ಜೆಂಟೀನಾ ಆಸ್ಟ್ರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಧಾರವಾಡ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 968-668-60310. Fortis Hospital, Cunningham Road. With you for life.
4: ಶ್ರೋತೃಬಾಂಧವರಿ, ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
4: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50.
1: ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕಥಾ ಕಲರವ.
4: ಇಂದಿನ ಕಥಾ ಕಲರವದಲ್ಲಿ ಕಥೆ

0: ವನದೇವತೆ ಮತ್ತು ಕಟ್ಟಿಗೆ ಕಡಿಯುವವ. ಶ್ರೋತೃ ಬಾಂಧವರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಹಲೋ ಮುದ್ದು ಮಕ್ಕಳೇ, ನಾನು ಇವತ್ತು ಈ ಸೋಪನ ಕಥೆಗಳಿಂದ ನಿಮಗ ಮತ್ತೊಂದು ಹೊಸ ಕಥೆಯನ್ನ ಹೇಳೋಕ್ ಬಂದೀನಿ. ನೀವೆಲ್ಲ ಕೇಳೋಕ್ ಸಿದ್ಧವಾಗಿ ಕೂತ್ಕೊಂಡಿದ್ದೀರಲ್ಲ. ಇವತ್ತಿನ ಕಥೆಯ ತಲೆ ಬರಹ ಏನು ಅಂದ್ರ ವನದೇವತೆ ಮತ್ತು ಕಟ್ಟಿಗೆ ಕಡಿಯುವವ. ಹಂಗಾದ್ರ ಕಥಾಲೋಕಕ್ಕೆ ಹೋಗೋಣ ಬರ್ರಿ. ಮಕ್ಕಳೇ, ಕಾಡಿನಲ್ಲೊಂದಿನ ಕಟ್ಟಿಗೆ ಕಡಿಯುವವ ಕಾಡಿನ ಆಳವಾದ ನದಿಯ ತುದಿಯಲ್ಲಿರುವ ಒಣಗಿ ಹೋಗಿದ್ದಂಥ ಮರವೊಂದನ್ನ ಕಡಿಲಿಕ್ಕತ್ತಿದ್ದ. ಅವತ್ತ ಅದಾಗ್ಲೇ ಬಹಳ ಹೊತ್ತಾಗಿತ್ತು. ಅವನು ಸಹ ಇಡೀ ದಿನ ಕೆಲಸ ಮಾಡಿ ದಣದ್ ಬಿಟ್ಟಿದ್ದ. ಬಳಲಿಕೆಯಿಂದಾಗಿ ಅವನು ಕಟ್ಟಿಗೆ ಕಡಿಯಲು ಹೊಡೆಯುತ್ತಿದ್ದ ಹೊಡೆತಗಳು ಅಷ್ಟು ಖಚಿತವಾಗಿ ಆ ಮರದ ಮೇಲೆ ಬೀಳ್ತಿರ್ಲಿಲ್ಲ. ಅವನು ಮರವನ್ನು ಕಡಿಯಲಿಕ್ಕೆ ಅಂಥೇಳಿ ಹಿಡ್ಕೊಂಡಿದ್ದಂಥ ಕೊಡಲಿ ಕೈಯಿಂದ ಜಾರಿ ನದಿಗೆ ಬಿದ್ದ್ಬಿಡ್ತು. ಹತಾಶೆಗೊಂಡಂಥ ಕಟ್ಟಿಗೆ ಕಡಿಯುವವ, ಅಯ್ಯೋ ನನ್ನ ಕೊಡಲಿ ನೀರೊಳಗೆ ಬಿದ್ದ್ಬಿಡ್ತು ಅಂಥೇಳಿ ಅಳ್ಲಿಕ್ಕೆ ಶುರು ಮಾಡ್ದ.
1: ಅಯ್ಯೋ ದೇವರೇ, ನನ್ನ ಬಳಿ ಇದ್ದದ್ದು ಒಂದೇ ಒಂದು ಕೊಡಲಿ. ನನ್ನ ಜೀವನೋಪಾಯಕ್ಕಾಗಿ ನಾನು ಈಗೇನು ಮಾಡಲಿ? ಹೊಸ ಕೊಡಲಿ ಖರೀದಿಸಲಿಕ್ಕೆ ನನ್ನ ಬಳಿ ಹಣ ಸಹಿತ ಇಲ್ಲ. ಅಯ್ಯಯ್ಯೋ, ಏನು ಮಾಡಲಿ? ಛೇ.
0: ಕಟ್ಟಿಗೆ ಕಡಿಯುವವನ ದುಃಖವನ್ನ ಕೇಳಿಸಿಕೊಂಡ ಆ ಕಾಡಿನ ವನದೇವತೆ ತಕ್ಷಣವೇ ಕಾಣಿಸಿಕೊಂಡ್ಳು. ಮಕ್ಕಳೇ, ಹಂಗಾದ್ರೆ ಆ ವನದೇವತೆ ಏನ್ ಮಾಡಿರಬಹುದು ಕೇಳೋಣ ಬರ್ರಿ.
2: ಹೇ ಮಾನವ, ಯಾಕಿಷ್ಟು ದುಃಖ ಪಡುತ್ತಿದ್ದೀಯಾ? ಏನು ಕಾರಣ?
1: ಅಮ್ಮ ವನದೇವತೆ, ನನಗೆ ಜೀವನೋಪಾಯಕ್ಕಾಗಿ ಇದ್ದದ್ದು ಒಂದೇ ಒಂದು ಕೊಡಲಿ, ಅದು ಸಹ ಈ ನೀರಿನಲ್ಲಿ ಬಿದ್ದು ಹೋಗಿದೆ. ಹಾಗಾಗಿ ನನಗೆ ಏನೂ ತೋಚದೆ ಆಳ್ತಾ ಕೂತಿದ್ದೀನಿ.
2: ಚಿಂತಿಸಬೇಡ, ನಾನು ನಿನ್ನ ಕೊಡಲಿಯನ್ನ ಹುಡುಕಿ ತರುತ್ತೇನೆ.
0: ಮಕ್ಕಳೇ, ಹಿಂಗ ಕಟ್ಟಿಗೆ ಕಡಿಯುವವ ತನಗಾದಂಥ ತೊಂದರೆಯನ್ನ ವನದೇವತೆಗೆ ಹೇಳ್ಕೊಂಡ. ಆಗ ವನದೇವತೆ ನದಿಗೆ ಧುಮುಕಿ ತಕ್ಷಣವೇ ಒಂದು ಅದ್ಭುತವಾದ ಚಿನ್ನದ ಕೊಡಲಿಯೊಂದಿಗೆ ಮೇಲಕ್ಕೆ ಬಂದಳು. ಕೇಳ್ರಿಲ್ಲೇ,
2: ನೋಡು ಇದು ನಿನ್ನ ಕೊಡಲಿ. ಏನು
1: ಇದು? ಅಲ್ಲ ಅಲ್ಲ, ಇದು ನನ್ನದಲ್ಲ.
0: ಹಿಂಗ ವನದೇವತೆ ಕೇಳಿದಾಗ ಪ್ರಾಮಾಣಿಕನಾದ ಕಟ್ಟಿಗೆ ಕಡಿಯುವವ, ಅದು ನನ್ನ ಕೊಡಲಿ ಅಲ್ಲ ಅಂತ ಉತ್ತರಿಸಿದ. ಮಕ್ಕಳೇ, ಈಗ ಮತ್ತೆ ವನದೇವತೆ ಚಿನ್ನದ ಕೊಡಲಿಯನ್ನ ನದಿ ದಂಡೆಯ ಮೇಲಿರಿಸಿ ಕೊಳಕ್ಕೆ ಧುಮುಕಿದ್ಲು. ಈ ಸಾರಿ ಬೆಳ್ಳಿಯ ಕೊಡಲಿಯೊಂದಿಗೆ ವನದೇವತಿ ಮೇಲೆ ಬಂದಳು.
2: ನೋಡು ಈ ಬಾರಿ ತಂದ ಕೊಡಲಿ ನಿನ್ನದೇ ಇರಬೇಕು.
1: ಅಮ್ಮ, ನನ್ನದು ಅತ್ಯಂತ ಸಾಮಾನ್ಯ ಕೊಡಲಿ, ಅದು ಮರದ ಹಿಡಿಕೆಯದ್ದು, ಕಬ್ಬಿಣದ್ದು.
0: ಹಿಂಗ ವನದೇವತಿ ಕೇಳಿದಾಗ ಕಟ್ಟಿಗೆ ಕಡಿಯುವವ ಇದು ತನ್ನ ಕೊಡಲಿ ಅಲ್ಲ ಅಂತ ಹೇಳ್ದ. ಹಾ ಮಕ್ಕಳೇ, ಹಿಂಗ ಮೂರನೇ ಬಾರಿಗೆ ವನದೇವತೆ ನದಿಗೆ ಧುಮುಕಿ ಮತ್ತೆ ಮೇಲೆ ಬಂದಾಗ ಕಟ್ಟಿಗೆ ಕಡಿಯುವವನ ಕೊಡಲಿ ಆಕೆಯ ಕೈಯಲ್ಲಿತ್ತು.
2: ಇದು ನಿನ್ನದೇ?
1: ಹಾ ಹೌದಮ್ಮ, ತುಂಬಾ ಸಂತೋಷ. ನಾನೆಷ್ಟು ಧನ್ಯವಾದ ಹೇಳಿದರೂ ಸಾಲದು.
2: ಮಾನವ, ನಾನು ನಿನ್ನ ಪ್ರಾಮಾಣಿಕತೆಗೆ ಮೆಚ್ಚಿದ್ದೇನೆ. ಅದರ ಪ್ರತಿಫಲವಾಗಿ ಈ ಮೂರೂ ಕೊಡಲಿಗಳನ್ನು ನಿನಗೆ ನೀಡುತ್ತಿದ್ದೇನೆ. ತೆಗೆದುಕೋ, ಸುಖವಾಗಿರು.
0: ಮಕ್ಕಳೇ, ತನ್ನ ಕೊಡಲಿಯನ್ನು ಕಂಡ ಕಟ್ಟಿಗೆ ಕಡಿಯುವವನ ಸಂತೋಷಕ್ಕೆ

0: ಪಾರವೇ ಇರಲಿಲ್ಲ. ಅವನು ವರದೇವತೆಗೆ ಏನು ಹೇಳಿದ ಕೇಳೋಣ.
1: ನಾನು ಜೀವನ ಪೂರ್ತಿ ನಿನಗೆ ಋಣಿಯಾಗಿರುತ್ತೇನೆ ದೇವತೆ.
0: ಹಾ ಮಕ್ಕಳೇ, ಹಿಂಗ ವನದೇವತೆ ಚಿನ್ನ ಬೆಳ್ಳಿ ಮತ್ತು ಕಬ್ಬಿಣದ ಕೊಡಲಿಗಳನ್ನ ಆ ಕಟ್ಟಿಗೆ ಕಡಿಯುವವನಿಗೆ ಕೊಟ್ಟಳು. ವನದೇವತೆ ನೀಡಿದ ಮೂರೂ ಕೊಡಲಿಗಳನ್ನ ಪಡೆದು ಕಟ್ಟಿಗೆ ಕಡಿಯುವವ ತನ್ನ ಮನೆಗೆ ಮರಳಿದ. ಅವನು ಕಾಡಿನಲ್ಲಿ ವನದೇವತೆಯಿಂದ ಪಡೆದ ಕೊಡಲಿಗಳ ಬಗ್ಗೆ ಆ ಊರಲ್ಲಿದ್ದ ಎಲ್ಲರಿಗೂ ಶೀಘ್ರವಾಗಿಯೇ ತಿಳಿಯಿತು. ಆಗ ಆ ಹಳ್ಳಿಯಲ್ಲಿದ್ದ ಹಲವಾರು ಕಟ್ಟಿಗೆ ಕಡಿಯುವವರು ತಾವು ಸಹ ಇದೇ ರೀತಿ ಸುಲಭವಾಗಿ ಕೊಡಲಿಗಳ ಸಂಪತ್ತನ್ನ ಪಡೆಯಬಹುದು ಅಂತ ಯೋಚನೆ ಮಾಡಿ ಕಾಡಿಗೆ ಹೊರಟ್ರು. ಒಂದು ಕಡೆಗೆ ಇಬ್ರು ತಮ್ಮ ಕೊಡಲಿಯನ್ನ ಪೊದೆಗಳಲ್ಲಿ ಮರಿಯಾಗಿ ಇರಿಸಿದ್ರು. ಮತ್ತೆ ಕೆಲವರು ನದಿಯಲ್ಲಿ ತಮ್ಮ ಕೊಡಲಿಯನ್ನ ಬೀಸಾಡಿದ್ರು. ಮತ್ತೊಬ್ರು ಕೊಡಲಿಯನ್ನ ಮರದ ಪೊಟರೆಯಲ್ಲಿ ಇರಿಸಿದ್ರು. ಅವರೆಲ್ಲರೂ ತಾವು ಕೊಡಲಿಯನ್ನ ಕಳೆದುಕೊಂಡಿದ್ದೇವೆ ಅಂತ ಅಳುವ ನಾಟಕವನ್ನ ಶುರು ಮಾಡಿದ್ರು. ಮತ್ತ ತಮಗೆ ಸಹಾಯ ಮಾಡುವಂತೆ ಕಾಡಿನಲ್ಲಿ ವನದೇವತೆಯನ್ನ ಪ್ರಾರ್ಥಿಸಿದ್ರು.
2: ಓ, ನನ್ನ ಕೊಡಲಿ ಕಳೆದಿದೆ.
3: ಹಾ, ನನ್ನದು ಕೊಡಲಿ ಕಳೆದಿದೆ.
4: ಹೌದಾ? ನಿಮ್ಮೊಬ್ಬರದಷ್ಟೇ ಅಲ್ಲ, ನನ್ನ ಕೊಡಲಿಯೂ ಕಳೆದಿದೆ.
2: ಹೌದಾ? ಬನ್ನಿ ಹಾಗಾದರೆ ಎಲ್ಲರೂ ದೇವತೆಯನ್ನೇ ಕೇಳೋಣ.
5: ದೇವತೆ, ಕಾಪಾಡು, ಕಾಪಾಡು, ಕಾಪಾಡು, ಕಾಪಾಡು, ಕಾಪಾಡು.
0: ಇವರೆಲ್ಲರ ಪ್ರಾರ್ಥನೆ ಕೇಳಿ ದೇವತೆ ಪ್ರತ್ಯಕ್ಷ ಆದಳು.
6: ಏನಾಯ್ತು, ಏಕೆ ಅಳುತ್ತಿದ್ದೀರಿ?
3: ನನ್ನದು ಕೊಡಲಿ ಕಳೆದಿದೆ.
2: ನನ್ನ ಕೊಡಲಿ ಕಳೆದಿದೆ.
4: ನನ್ನ ಕೊಡಲಿಯೂ ಕಳೆದಿದೆ.
6: ಹೌದಾ? ನಾನು ನೋಡಿ ತರುತ್ತೇನೆ.
0: ಆಗ ಪ್ರತಿಯೊಬ್ಬರು ತಾವು ಕೊಡಲಿಯನ್ನ ಕಳೆದುಕೊಂಡಿದ್ದಾಗಿ ಹೇಳಿಕತ್ರು. ತಕ್ಷಣವೇ ದೇವತೆ ಚಿನ್ನದ ಕೊಡಲಿಯೊಂದಿಗೆ ಮತ್ತೆ ಕಾಣಿಸಿಕೊಂಡ್ಳು. ಆಗ ದೇವತೆ ಪ್ರತಿಯೊಬ್ಬರಿಗೂ ತಾನು ತಂದ ಕೊಡಲಿಯನ್ನ ತೋರಿಸಿದಳು. ಆ ಕೊಡಲಿಯನ್ನ ಕಂಡ ಕೂಡ್ಲೇ ಅವರೆಲ್ಲರೂ ಅದು ನನ್ನ ಕೊಡಲಿ, ನನ್ನ ಕೊಡಲಿ ಅಂತ ಹೇಳ್ತೊಡಗಿದ್ರು.
6: ನೋಡಿ, ಇದು ಯಾರ ಕೊಡಲಿ ಎಂದು?
0: ಆದ್ರೆ ಅವರೆಲ್ಲರೂ ಪ್ರಾಮಾಣಿಕತೆಯಿಂದ ಕೊಡಲಿ ಕಳೆದುಕೊಂಡವರಾಗಿರದೆ ದೇವತೆಯಿಂದ ಸಂಪತ್ತಿನ ಕೊಡಲಿಯನ್ನ ಪಡೆಯಲು ಬಂದವರಾಗಿದ್ರು.
6: ಸುಮ್ಮನಿರಿ, ಸುಮ್ಮನೆ ಬಂದು ಕೊಡಲಿ ಕಳೆದಿದೆ ಎಂದು ಸುಳ್ಳು ಹೇಳುತ್ತಿದ್ದೀರಲ್ಲ. ನಿಮಗೆ ನೀಡುವೆ ಈಗ ನಾನು ಧರ್ಮದೇಟು.
7: ಅಮ್ಮ ಸಾಕು ಸಾಕು, ಅಯ್ಯೋ ಸಾಕು
3: ಅಮ್ಮ ಸಾಕು ಸಾಕು,
7: ಹೊಡೆತ ತಾಳಲಾರೆವು.
3: ಹಾಗು ಸಾಕು, ಹೊಡೆತ ತಾಳಲಾರೆವು.
0: ದೇವತೆ ಅವರೆಲ್ಲರಿಗೂ ಚಿನ್ನದ ಕೊಡಲಿಯನ್ನ ನೀಡದೆ ಅವರ ತಲೆಯ ಮೇಲೊಂದು ಹೊಡೆತವನ್ನ ಕೊಟ್ಟು ಮನೆಗೆ ಕಳುಹಿಸಿದ್ಲು. ಅವರು ನಂತರ ತಾವು ಅಡಗಿಸಿಟ್ಟ ಕೊಡಲಿಗಳನ್ನ ಹುಡುಕಲು ಹೋದಾಗ ಅವು ಅಲ್ಲಿ ಇಲ್ಲದಾಗಿದ್ವು.
2: ಅರೆ, ನಮ್ಮ ಕೊಡಲಿ ಎಲ್ಲಿ ಹೋದವು?
4: ಹೌದಲ್ಲ, ನಮ್ಮ ಜೀವನಕ್ಕೆ ಆಧಾರವಾಗಿದ್ದ ಕೊಡಲಿಯನ್ನೇ ಕಳೆದುಕೊಂಡೆವಲ್ಲ.
3: ಹೌದು, ನಾವು ತಪ್ಪು ಮಾಡಿದೆವು, ತಪ್ಪು ಮಾಡಿದೆವು.
2: ನಮ್ಮ ಅತಿ ಆಸೆ ನಮ್ಮ ದುಃಖಕ್ಕೆ ಕಾರಣವಾಯ್ತಾ?
4: ಅಯ್ಯೋ
3: ಹೌದು,
4: ನಮ್ಮ ಅತಿ ಆಸೆ ನಮ್ಮ ದುಃಖಕ್ಕೆ ಕಾರಣವಾಯಿತು.
3: ಹೌದು
0: ಮಕ್ಕಳೇ, ಅವರು ತಮ್ಮ ಅಪ್ರಾಮಾಣಿಕತೆ ಮತ್ತು ಅತಿ ಆಸೆಯಿಂದಾಗಿ ತಮಗೆ ಆಧಾರವಾಗಿದ್ದ ಕೊಡಲಿಗಳನ್ನ ಕಳೆದುಕೊಂಡ್ರು. ಕಥೆ ಕೇಳಿದ್ರಲ್ಲ, ತುಂಬಾ ಚೆನ್ನಾಗಿತ್ತಲ್ಲ ಕಥೆ ಮಕ್ಕಳೇ. ಈ ಕಥೆಯ ಸಾರವನ್ನ ಕೇಳ್ರಿ. ಏನು ಅಂದ್ರೆ, ಪ್ರಾಮಾಣಿಕತೆಯು ವ್ಯಕ್ತಿಯನ್ನು ಎಂದಿಗೂ ಜಯದ ಹಾದಿಯತ್ತ ಕರೆದೊಯ್ಯುತ್ತದೆ. ತಿಳೀತಾ? ಹಾ ಮಕ್ಕಳೇ, ನೀವು ನಿಮ್ಮ ಮನೆ, ಶಾಲೆ, ಸ್ನೇಹಿತರು

0: ಗುರು ಹಿರಿಯರಲ್ಲಿ ಪ್ರಾಮಾಣಿಕತೆಯಿಂದ ಇದ್ರೆ ಭವಿಷ್ಯದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗ್ತೀರಿ. ತಿಳೀತಾ? ಹಾ, ಮತ್ತ ಮುಂದಿನ ಕಥಾ ಕಲರವದೊಳಗ ನಿಮ್ಮನ್ನ ಭೇಟಿಯಾಗ್ತೀನಿ. ಆರೋಗ್ಯವಾಗಿರ್ರಿ ಮತ್ತೆ ಖುಷಿಯಾಗಿರ್ರಿ. ಮತ್ತ ಭೇಟಿಯಾಗೋಣ ಹಂಗಾದ್ರ. ಬಾಯ್.
1: ಇಂದಿನ ಕಥಾಕಲರವದಲ್ಲಿ ವನದೇವತೆ ಮತ್ತು ಕಟ್ಟಿಗೆ ಕಡಿಯುವವ ಕಥೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಶಶಿಧರ ನರೇಂದ್ರ, ಶೈಲಜಾ ರಾಜ್ಕುಮಾರ್, ರಾಮೇಶ್ವರ್ ಶಿರಬಡಗಿ, ನಿತಿನ್ ಕೆಎಸ್ ಹಾಗೂ ಸದಾಶಿವ್ ಎಕ್ಕುಂಡಿ ಮಠ್.
2: ಪ್ರಸ್ತುತಿ ಜಿ ಸುರೇಖ ಸುರೇಶ್. ಈ ಕಾರ್ಯಕ್ರಮ ನಾಳೆ ರಾತ್ರಿ 8:45 ಮರುಪ್ರಸಾರವಾಗುತ್ತದೆ.
3: ಆಕಾಶವಾಣಿ ಧಾರವಾಡ.

0: ಶ್ರೋತೃಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲಿರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಗಾನಲಹರಿ.
0: ಗಾನಲಹರಿ.
1: ಗಾನಲಹರಿ.

0: ಹೇಳಿ ಹೇಳಿ ಸಾಕಾಯ್ತು.
1: ಏನಾಯ್ತು?
0: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
1: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
0: ಕರೆಕ್ಟ್.
1: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
2: RBI ಹೇಳುತ್ತೆ,
3: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.
4: 35 years of clinical excellence with compassion.
5: From life-saving emergencies to advanced cardiac and multi-specialty expertise,
4: Bengaluru has placed its trust in one name.
5: Choose the care Bengaluru believes in.
4: Call 9686860310. Fortis Hospital, Cunningham Road. With you for life.
6: Akashavani, Dharavad. SSLC Nantara Mundenu. 2026-27 Salina Vruttipara Diploma Engineering, ನಾನ್ ಇಂಜಿನಿಯರಿಂಗ್ ಕೋರ್ಸ್ಗಳ ಅಧ್ಯಯನ ಹಾಗೂ ಉದ್ಯೋಗಾವಕಾಶ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸುತ್ತಾರೆ ಪ್ರೊಫೆಸರ್ ಗಣಪತಿ ಹೆಳವಿ, ಪ್ರೊಫೆಸರ್ ವನಶಂಕ್ರಮ್ಮ ಎಫ್ ಲಕ್ಕಣ್ಣವರ್, ಪ್ರೊಫೆಸರ್ ಪರಮೇಶ್ವರ್ ರಾಠೋಡ್ ಹಾಗೂ ಪ್ರೊಫೆಸರ್ ಸನ್ನಮತಿ ಸುಗಂಧಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ. ಕೇಳಿ, SSLC ನಂತರ ಮುಂದೇನು?
7: ಎಲ್ಲರಿಗೂ ನಮಸ್ಕಾರ. SSLC ಒಂದು ಪ್ರಮುಖ ಘಟ್ಟ ವಿದ್ಯಾರ್ಥಿ ಜೀವನದೊಳಗ. ಆ ನಂತರ ಭವಿಷ್ಯವನ್ನ ಕಟ್ಕೋಬೇಕು, ಮುಂದ ತಮ್ಮ ವೃತ್ತಿ ಜೀವನವನ್ನ ರೂಪಿಸಿಕೊಂಡು ಸ್ವಂತ ಕಾಲಿನ ಮೇಲೆ ನಿಂತು ತಮ್ಮ ಅನ್ನವನ್ನ ತಾವು ದುಡ್ಕೊಳ್ಬೇಕು ಅನ್ನುವಂತಹ ಒಂದು ಬಯಕೆ ಎಲ್ಲಾ ಮಕ್ಕಳೊಳಗೂ ಇರ್ತದ. ಆ ನಿಟ್ಟಿನೊಳಗ SSLC ನಂತರ ಮುಂದೇನು ಅನ್ನುವುದರ ಕುರಿತಾಗಿ ವೃತ್ತಿಪರ ಡಿಪ್ಲೊಮಾ ಇಂಜಿನಿಯರಿಂಗ್, ನಾನ್ ಇಂಜಿನಿಯರಿಂಗ್ ಈ ಕೋರ್ಸ್ಗಳ ಅಧ್ಯಯನ ಹಾಗೂ ಉದ್ಯೋಗಾವಕಾಶಗಳ ಕುರಿತು ಈ ಸಂದರ್ಶನ ಈಗ ನಡೀತದೆ. ಇದರೊಳಗ ಭಾಗವಹಿಸ್ಲಿಕ್ಕತ್ತಾರ ಪ್ರೊಫೆಸರ್ ಬನಶಂಕರಮ್ಮ ಎಫ್ ಲಕ್ಕಣ್ಣವರ್. ಇವರು ಪ್ರಿನ್ಸಿಪಲ್ ಆಗಿ GPT ಮುಧೋಳದಲ್ಲಿ ಕಾರ್ಯನಿರತರಾಗಿದ್ದಾರೆ. ಅದೇ ರೀತಿ ಗಣಪತಿ ಸುಬ್ರಾವ್ ಹೆಳವಿ ಅವರು

0: ಇದ್ದಾರೆ. ಇವರು ಪ್ರಿನ್ಸಿಪಾಲ್ ಆಗಿ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಪರಮೇಶ್ವರ್ ಮಹಾಲಿಂಗಪ್ಪ ರಾಠೋಡ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಆಯ್ಕೆ ಶ್ರೇಣಿ ಉಪನ್ಯಾಸಕರಾಗಿ ವಿಜ್ಞಾನ ವಿಭಾಗ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಹುಬ್ಬಳ್ಳಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೇನೆ ನಮ್ಮ ಜೊತೆ ಸನ್ಮತಿ ಸುಗಂಧಿ ಅವರು ಕೂಡ ಇದ್ದಾರೆ. ಇವರು ಹಿರಿಯ ಶ್ರೇಣಿಯ ಉಪನ್ಯಾಸಕರಾಗಿ ಸರ್ಕಾರಿ ಪಾಲಿಟೆಕ್ನಿಕ್ ಹುಬ್ಬಳ್ಳಿಯಲ್ಲಿ ಕಳೆದ 14 ವರ್ಷಗಳಿಂದ ಇದ್ದಾರೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಪಾಲಿಟೆಕ್ನಿಕ್ ವಿದ್ಯಾಲಯಗಳು ಎಷ್ಟು, ಈ ಕುರಿತು ಮಾಹಿತಿಗಳನ್ನ ಕೊಡ್ತೀರಿ ಪ್ರೊಫೆಸರ್ ಬನಶಂಕರಮ್ಮನವರೇ?
1: ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಸರ್ಕಾರಿ ಪಾಲಿಟೆಕ್ನಿಕ್ಗಳು 117 ಇವೆ ಮತ್ತು ಅನುದಾನಿತ ಪಾಲಿಟೆಕ್ನಿಕ್ಗಳು 44 ಇವೆ ಮತ್ತು ಅನುದಾನಿತ ರಹಿತ ಪಾಲಿಟೆಕ್ನಿಕ್ಗಳು 196 ಇವೆ ಮತ್ತು ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ಗಳು 9 ಇವೆ. ಒಟ್ಟು 357 ಪಾಲಿಟೆಕ್ನಿಕ್ಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವೆ ಮೇಡಮ್.
0: ಈ ವೃತ್ತಿಪರ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕೋರ್ಸ್ಗಳು ಏನಿದ್ದಾವ, ಅವುಗಳ ಅವಧಿ ಎಷ್ಟು ಮತ್ತು ಯಾವ ಇಲಾಖೆ ಇವುಗಳನ್ನೆಲ್ಲ ನಿಯಂತ್ರಣ ಮಾಡ್ತದ, ಯಾವ ಪರೀಕ್ಷಾ ಮಂಡಳಿ ಈ ಪರೀಕ್ಷೆಗಳನ್ನ ನಡೆಸಿ ವಿದ್ಯಾರ್ಥಿಗಳಿಗೆ ಕೋರ್ಸ್ನ ಸರ್ಟಿಫಿಕೇಟ್ಗಳನ್ನ ಪ್ರದಾನ ಮಾಡ್ತದ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು.
2: ಮೇಡಮ್ ನಮಸ್ತೆ. ಈ ವೃತ್ತಿಪರ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕೋರ್ಸ್ನ ಅವಧಿ 6 ಸೆಮಿಸ್ಟರ್ ಆಗಿದ್ದು ಅಥವಾ 3 ವರ್ಷದಲ್ಲಿ ಪಾಲಿಟೆಕ್ನಿಕ್ ಮುಗಿಯುತ್ತದೆ. ನಮ್ಮ ಇಲಾಖೆ ನಿಯಂತ್ರಿಸುವ ಇಲಾಖೆ ಯಾವುದೆಂದರೆ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು. ಇದನ್ನು ಪರೀಕ್ಷಾ ನಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ನಡೆಸ್ತಾರೆ. ಸೊ ಪರೀಕ್ಷಾ ಮಂಡಳಿ ಹೆಸರು ಬಂದು ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಬೆಂಗಳೂರು. ಇದರ ಅಡಿಯಲ್ಲೇ ನಮ್ಮ ಎಲ್ಲ ಪರೀಕ್ಷಾ ನಡೀತದೆ. ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಮ್ಮ ಸಂಸ್ಥೆಯನ್ನ ನಿಯಂತ್ರಣದಲ್ಲಿ ಇದ್ದೀವಿ.
0: ಒಳ್ಳೆಯದು ಸರ್. ಇನ್ನು ಇಂಜಿನಿಯರಿಂಗ್ ಹಾಗೂ ನಾನ್ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ಗಳು ಕೂಡ ಇರ್ತಾವ, ಇವುಗಳ ಹೆಸರು ಮತ್ತು ಅಧ್ಯಯನದ ಅವಧಿ ಈ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬೇಕು ಪ್ರೊಫೆಸರ್ ಸನ್ಮತಿ ಸುಗಂಧಿ ಅವರೇ.
3: ನಮ್ಮ ಇಲಾಖೆಯ ಈ ಡಿಪ್ಲೊಮಾ ಕೋರ್ಸ್ಗಳನ್ನು ನಾವು 2 ವಿಧಗಳಾಗಿ ವಿಂಗಡಿಸ್ತೀವಿ, ಒಂದು ಇಂಜಿನಿಯರಿಂಗು ಮತ್ತೊಂದು ನಾನ್ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸಸ್ ಅಂತ. ನಮ್ಮಲ್ಲಿ ಒಟ್ಟು 36 ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸಸ್ಗಳು ಹಾಗೂ 4 ನಾನ್ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ಗಳಿವೆ. ಈ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸಸ್ಗಳಲ್ಲಿ ಪ್ರಮುಖವಾದವು 4 ಬ್ರಾಂಚ್ಗಳಿವೆ: ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಈ 4 ಬ್ರಾಂಚ್ಗಳನ್ನು ನಾವು ಕೋರ್ ಬ್ರಾಂಚ್ ಅಂತ ಕರಿತೀವಿ. ರಾಜ್ಯದ ಬಹುತೇಕ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಈ 4 ಬ್ರಾಂಚ್ಗಳಿವೆ. ಇದರ ಜೊತೆಗೆ ಇನ್ನೂ ಹಲವಾರು ಎಮರ್ಜಿಂಗ್ ಇಂಜಿನಿಯರಿಂಗ್ ಬ್ರಾಂಚಸ್ ಅಂದರೆ ಉದಯೋನ್ಮುಖ ಬ್ರಾಂಚ್ ಅಂತ ಕರಿತೀವಿ. ಅವು ಯಾವಪ್ಪ ಅಂತಂದರೆ ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಬಿಗ್ ಡೇಟಾ, ಆಲ್ಟರ್ನೇಟಿವ್ ಎನರ್ಜಿ ಟೆಕ್ನಾಲಜಿ, ಟ್ರಾವೆಲ್ ಅಂಡ್ ಟೂರಿಸಂ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷೀನ್ ಲರ್ನಿಂಗ್. ಈ 4 ಬ್ರಾಂಚ್ಗಳು ಎಮರ್ಜಿಂಗ್ ಬ್ರಾಂಚಸ್ ಅಂತ ಕರಿತೀವಿ. ಇದರ ಜೊತೆಗೆ ನಾನ್ ಇಂಜಿನಿಯರಿಂಗ್ ಬ್ರಾಂಚಸ್ 4 ಇವೆ. ಅದ್ಯಾವುದು ಅಂತಂದ್ರೆ ಕಮರ್ಷಿಯಲ್ ಪ್ರಾಕ್ಟೀಸ್ ಇಂಗ್ಲಿಷ್, ಕಮರ್ಷಿಯಲ್ ಪ್ರಾಕ್ಟೀಸ್ ಕನ್ನಡ, ಲೈಬ್ರರಿ ಸೈನ್ಸ್ ಅಂಡ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್, ಅದರ ಜೊತೆಗೆ ಅಪ್ಯಾರಲ್ ಡಿಸೈನ್ ಅಂಡ್ ಫ್ಯಾಬ್ರಿಕೇಶನ್ ಟೆಕ್ನಾಲಜಿ. ಈ ಎಲ್ಲ ಬ್ರಾಂಚ್ಗಳು ನಮ್ಮ ಇಲಾಖೆಯಲ್ಲಿವೆ.
0: ಒಳ್ಳೆಯದು. ಈಗ ನಮ್ಮ ರಾಜ್ಯದ ಯಾವ ಯಾವ ಜಿಲ್ಲೆಯೊಳಗ ಸ್ಥಳದೊಳಗ ಮಹಿಳೆಯರಿಗಾಗಿ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ಗಳು ಇದ್ರ ಆ ಬಗ್ಗೆ ಮಾಹಿತಿ ಕೊಡ್ತೀರಿ? ಇಲ್ಲಿ ಕೇವಲ ಮಹಿಳಾ ವಿದ್ಯಾರ್ಥಿಗಳು ಕಲಿತು ಅಧ್ಯಯನ ಮಾಡಬಹುದು, ಅಂತ ಸಂಸ್ಥೆಗಳ ಬಗ್ಗೆ ಮಾಹಿತಿ ಕೊಡಬೇಕು. ಪ್ರೊಫೆಸರ್ ಗಣಪತಿ ಹೆಳಬಿ ಸರ್.
4: ಮೇಡಮ್, ಕರ್ನಾಟಕ ರಾಜ್ಯದಲ್ಲಿ 9 ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ಗಳೇ. ಅದರಲ್ಲಿ ಗುಲ್ಬರ್ಗಾ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ಮಂಗಳೂರು ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ರಾಮನಗರ್ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ಶಿವಮೊಗ್ಗ ವಸತಿ ಸಹಿತ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ಬೆಂಗಳೂರು ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ಸಿರಾಳಕೊಪ್ಪ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ಹುಬ್ಬಳ್ಳಿ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ಹಾಸನ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ಕಾರ್ಕಳ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಹಾಗೂ ಒಂದು ಅನುದಾನಿತ JSS ಮೈಸೂರಿನಲ್ಲಿ, ಅದು PhD ಸ್ಟೂಡೆಂಟ್ಗೆ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್. ಹೀಗೆ 9 ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಹಾಗೂ ಒಂದು ಅನುದಾನಿತ ಮಹಿಳಾ ಪಾಲಿಟೆಕ್ನಿಕ್, ಒಟ್ಟು 10 ಮಹಿಳಾ ಪಾಲಿಟೆಕ್ನಿಕ್ ನಮ್ಮ ರಾಜ್ಯದಲ್ಲಿ ಇದೆ ಮೇಡಮ್.
0: ಈ ಡಿಪ್ಲೊಮಾ ಕೋರ್ಸ್ ಸಾಮಾನ್ಯವಾಗಿ 3 ವರ್ಷ ಇರ್ತದೆ. ಈ ಅಧ್ಯಯನ ಮಾಡೋದಕ್ಕೆ ಸರ್ಕಾರಿ ಕೋಟಾ ಇದ್ರ ಅಭ್ಯರ್ಥಿ ಎಷ್ಟು ಫೀಸ್ ಕೊಡಬೇಕು, ಟ್ಯೂಷನ್ ಫೀ ಎಷ್ಟು, ಸರ್ಕಾರಿ ಪಾಲಿಟೆಕ್ನಿಕ್ ಅನ್ನ ನೀವು ಲಕ್ಷ್ಯದೊಳಗೆ ಇಟ್ಕೊಂಡು ಈ ಶುಲ್ಕದ ಮಾಹಿತಿಗಳನ್ನ ಕೊಡಬೇಕು.
1: SC/ST ವಿದ್ಯಾರ್ಥಿಗಳಿಗೆ 4,770 ರೂಪಾಯಿಗಳನ್ನು ಅವರು ಫೀಸ್ ಕಟ್ಟಬೇಕಾಗ್ತದೆ ರೀ ಮೇಡಮ್. ಆಮೇಲೆ ಸ್ಕಾಲರ್ಶಿಪ್ದಲ್ಲಿ ಅವರಿಗೆ ರೀಫಂಡ್ ಆಗುತ್ತೆ. ಆ್ಯಕ್ಚುಲಿ ಅವ್ರದ್ದು ಫೀಸ್ ಬಂದು 580 ಇರುತ್ತದೆ. ಮತ್ತು ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿದ್ದರೆ ಅವರು 4,830 ರೂಪಾಯಿಗಳನ್ನು ಅವರು ಫೀಸ್ ತುಂಬಬೇಕಾಗುತ್ತೆ. ಮತ್ತು ಒ ಬಿ ಸಿ ಮತ್ತು

0: ಕಮ್ ಸರ್ಟಿಫಿಕೇಟ್ ಇರೋರಿಗೆ 4,870 ರೂಪಾಯಿಗಳನ್ನು ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ಸೊ ಇಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ದಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ತಾಂತ್ರಿಕ ವಿದ್ಯೆಯನ್ನು ಅವರು ಕಲಿತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
1: ಬಹಳ ಒಳ್ಳೆಯದು. ಅತ್ಯಂತ ಕಡಿಮೆ ಫೀಸ್ನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಈ ಸರ್ಕಾರಿ ಸಂಸ್ಥೆಗಳಲ್ಲಿ ಸಿಗ್ತದೆ ಅನ್ನೋದು ವಿದ್ಯಾರ್ಥಿಗಳಿಗೆಲ್ಲ ಸಂತೋಷದ ವಿಷಯ. ಮತ್ತು ಈ ಸರ್ಕಾರಿ ಸಂಸ್ಥೆಗಳ ಹೊರತಾಗಿ ಅನುದಾನಿತ ಮತ್ತು ಖಾಸಗಿ ಪಾಲಿಟೆಕ್ನಿಕ್ನಲ್ಲಿ ಡಿಪ್ಲೊಮಾ ಕೋರ್ಸು ಅಧ್ಯಯನ ಮಾಡಬೇಕು ಅಂದವರು ಕೊಡಬೇಕಾದಂತಹ ಪ್ರವೇಶ ಶುಲ್ಕ ಫೀಸ್ನ ವಿವರಗಳನ್ನು ಕೊಡಬೇಕು
2: ಮೇಡಮ್. ಅನುದಾನಿತ ಪಾಲಿಟೆಕ್ನಿಕ್ಗಳಲ್ಲಿ ಒಟ್ಟು 7,530 ರೂಪಾಯಿಗಳನ್ನು ಫೀಸ್ ಕಟ್ಟಬೇಕಾಗತ್ತೆ. ಅದೇ ರೀತಿ ಖಾಸಗಿ ಪಾಲಿಟೆಕ್ನಿಕ್ಗಳಲ್ಲಿ 14,630 ರೂಪಾಯಿಗಳನ್ನು ಫೀಸ್ಗಳನ್ನು ಕಟ್ಟಬೇಕಾಗತ್ತೆ ಮೇಡಮ್.
1: ಸರಿಗ ಮೀಸಲಾತಿ ಇದ್ದ ಇರ್ತದೆ. ಈ ಮೀಸಲಾತಿ ಕೋಟಾದೊಳಗ ಏನು ಮಕ್ಕಳು ಪ್ರವೇಶ ಪಡಿತಾರೆ, ಇಂಥ ಮಕ್ಕಳಿಗೆ ಶುಲ್ಕ ಫೀಸ್ನೊಳಗ ಯಾವ ರೀತಿ ರಿಯಾಯಿತಿಗಳು ಅವರಿಗೆ ಸಿಗ್ತಾವ, ಏನೆಲ್ಲ ಅನುಕೂಲತೆಗಳು ಅದಾವ ಅನ್ನೋದ್ರ ಬಗ್ಗೆ ಮಾಹಿತಿ.
3: ಹೌದು ಮೇಡಮ್, ವಿವಿಧ ಮೀಸಲಾತಿ ಕೋಟಾದಡಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ಇರುತ್ತೆ. ಈಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಾಗಿದ್ರೆ ಎಸ್ಸಿ ಎಸ್ಟಿ ಅಂತ ಏನ್ ಹೇಳ್ತೀವಲ್ಲ, ಅವರಿಗೆ 580 ರೂಪಾಯಿಗಳು ಫೀಸ್ ಆಗಿರುತ್ತೆ. ಪ್ರವರ್ಗ 1 ಅವರಿಗೆ 1,065 ರೂಪಾಯಿಗಳು, ಹಾಗೆ 2A, 3A, 3B ಅಂದ್ರೆ OBC ಅಂತ ಏನು ಕರಿತೀವಲ್ಲ, ಅವರ ಪೋಷಕರ ವಾರ್ಷಿಕ ಆದಾಯ 100,000 ಒಳಗಿದ್ರೆ 1,210 ರೂಪಾಯಿ, ಹಾಗೂ 100,000 ಮೇಲಿದ್ರೆ 4,830 ರೂಪಾಯಿಗಳನ್ನ ಅವರು ಭರಿಸಬೇಕಾಗುತ್ತೆ.
1: ಒಳ್ಳೇದು. ಇನ್ನ ನೀವು ನನಗೆ SNQ ಕೋಟಾ ಅಂದ್ರೇನು ಅನ್ನೋದನ್ನ ಹೇಳಬೇಕು. ಈ SNQ ಕೋಟಾದೊಳಗ ಪ್ರವೇಶ ಪಡೆಯುವಂತಹ ವಿಧಾನ ಏನು ಅನ್ನೋದರ ಮಾಹಿತಿಯನ್ನ ಕೂಡ ಕೊಡಬೇಕು.
4: ನಮ್ಮ ತಾಂತ್ರಿಕ ಶಿಕ್ಷಣವನ್ನ ಕಲಿಬೇಕಂದ್ರೆ ಇಲ್ಲಿ AICT ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ನವದೆಹಲಿ ಇವರು ಪ್ರತಿ ಕಾಲೇಜ್ನಲ್ಲಿ ಪ್ರತಿ ಕೋರ್ಸ್ಗೆ ಅಂದ್ರೆ ಬ್ರಾಂಚಿಗೆ ಇಂತಿಷ್ಟು ಅಂತೇಳಿ ಸೀಟ್ಸ್ ಅನ್ನ ಸ್ಯಾಂಕ್ಷನ್ ಮಾಡಿರ್ತಾರೆ. ಅದ್ರ ಜೊತೆಗೆ ಹೆಚ್ಚುವರಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು 5% ಹೆಚ್ಚುವರಿಯಾಗಿ ಸೂಪರ್ ನ್ಯೂಮರರಿ ಕೋಟಾ ಅಂತೇಳಿ ಮೀಸಲಾತಿಯನ್ನ ನೀಡಿದಿದೆ. ಹೆಚ್ಚುವರಿ ಅಂದ್ರೆ 5%, 60 ಇದ್ರೆ 3, 50 ಇದ್ರೆ 2, ಹೀಗೆ ಹೈ ಮೆರಿಟ್ ಲೋ ಇನ್ಕಮ್ ಇದು ಎಲ್ಲ ಕ್ಯಾಟಗರಿ ಮಕ್ಕಳಿಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದಿಂದ ಲಭಿಸತಕ್ಕಂಥ ಪ್ರವೇಶ ಸೀಟ್ಗಳು.
0: ಇಲ್ಲಿ SNQ ಕೋಟಾದಲ್ಲಿ ಫೀಸ್ ಬಂದು 1,620 ಇರ್ತದ್ರಿ ಮೇಡಮ್. ಟ್ಯೂಷನ್ ಫೀ ಕೊಡೋದು ಬೇಕಾಗಿರುವುದಿಲ್ಲ. ಮತ್ತು ವಿದ್ಯಾರ್ಥಿ ಇನ್ಕಮ್ ಎಷ್ಟಿರಬೇಕು ಅಂದರೆ 800,000 ಕಡಿಮೆ ಇರಬೇಕಾಗತ್ತೆ. ಮತ್ತು ಯಾವುದಾದ್ರೂ ವಿದ್ಯಾರ್ಥಿ SNQ ಕೋಟಾದಲ್ಲಿ ಪ್ರವೇಶ ಪಡೆದ್ರೆ ಅವರಿಗೆ ಚೇಂಜ್ ಆಫ್ ಬ್ರಾಂಚ್ ಮತ್ತು ಚೇಂಜ್ ಆಫ್ ಕಾಲೇಜ್ ಮಾಡಲಿಕ್ಕೆ ಬರೋದಿಲ್ಲ ಮೇಡಮ್. ಮತ್ತು ಇದು SNQ ಮೇನ್ಲಿ ಅಂದರೆ ಅತಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದನ್ನು ಕೊಡಲಾಗುತ್ತದೆ. ಮತ್ತು ಯಾವುದೇ ಜಾತಿಗೆ ಇದು ಸಂಬಂಧ ಇರೋದಿಲ್ಲ. ಮತ್ತು ಇದು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೂ ಸಹ ಅನ್ವಯ ಆಗುತ್ತೆ ಮೇಡಮ್.
1: ಇನ್ನು ಡಿಪ್ಲೊಮಾ ವೃತ್ತಿಪರ ಇಂಜಿನಿಯರಿಂಗ್ ಮತ್ತು ನಾನ್ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿ 2025 ಹಾಗೂ 26ನೇ ಸಾಲಿಗೆ ಹೊಸ ಪಠ್ಯಕ್ರಮದ ಬಗ್ಗೆ ನೀವು ಕಂಪೇರ್ ಮಾಡಿ ಹೇಳ್ತೀರಿ. ಅದಕ್ಕೆ C25 ಮತ್ತು C20 ಅಂತ ಹೇಳ್ತಾರೆ, ಹಂಗಂದ್ರೇನು ಅನ್ನೋದನ್ನ ತಿಳಿಸ್ತಾ ಇದನ್ನ ನೀವು ಕಂಪೇರ್ ಮಾಡಿ ಮಾಹಿತಿಯನ್ನ ಕೊಡಬೇಕು.
0: ಈಗ C25 ಸಿಲೆಬಸ್ ಮತ್ತು C20 ಸಿಲೆಬಸ್ ನ ಎರಡೂ ಓದ್ತಾ ಇದ್ದಾರೆ ಮೇಡಮ್. ಡಿಪ್ಲೊಮಾದಲ್ಲಿ C20 ಸಿಲೆಬಸ್ ನಲ್ಲಿ ಎಲ್ಲಾ ಸಬ್ಜೆಕ್ಟ್ಗಳು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇವೆ ಮೇಡಮ್, ಮತ್ತು ಸ್ಕಿಲ್ ಓರಿಯೆಂಟೆಡ್ ಇವೆ. ಸೊ ಟೋಟಲ್ ಆಗಿ ವಿದ್ಯಾರ್ಥಿಯು 4 ಥಿಯರಿ ಸಬ್ಜೆಕ್ಟ್ಗಳನ್ನು ಓದ್ತಾರೆ, ಮತ್ತು ಸೆಕೆಂಡ್ ಇಯರ್ ನಲ್ಲಿ ಎಲ್ಲಾ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗಳನ್ನು ಓದ್ತಾರೆ ಅವರು. ಆಮೇಲೆ ಥರ್ಡ್ ಇಯರ್ ನಲ್ಲಿ ಒಂದು ಥಿಯರಿ ಒಂದು ಲ್ಯಾಬ್ ಅನ್ನು ಓದ್ತಾರೆ. ಮತ್ತೆ C20 ಸಿಲೆಬಸ್ ನಲ್ಲಿ ಏನಾದರೂ ವಿದ್ಯಾರ್ಥಿಯು ಇಂಟರ್ನಲ್ ನಲ್ಲಿ ನಾಟ್ ಎಲಿಜಿಬಲ್ ಆದ್ರೆ ಅವರು ಒಂದು ವರ್ಷ ವೇಸ್ಟ್ ಆಗೋದಿಲ್ಲ. ಅವರಿಗೆ ಮೇಕಪ್ ಎಕ್ಸಾಮ್ ಅಂತ ಹೇಳಿ ಮಾಡಿರ್ತೀವ್ರಿ, ಅದ್ರ ಸಲ ಮೇಕಪ್ ಎಕ್ಸಾಮ್ ಮಾಡಿ ಅವನ್ ಫ್ರೆಶ್ ಆಗಿ ಮತ್ತೆ ನೆಕ್ಸ್ಟ್ ಇಯರ್ಗೆ ಅವನು ಅಡ್ಮಿಷನ್ ತಗೋಬಹುದು. ಮತ್ತೆ C25 ಸಿಲೆಬಸ್ ನಲ್ಲಿ ಥಿಯರಿ ಪ್ಲಸ್ ಲ್ಯಾಬ್ ಎರಡನ್ನೂ ಅವನು ಓದ್ತಾನೆ. ಸೊ ಥಿಯರಿ ಮತ್ತು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಮತ್ತು ಇಂಡಸ್ಟ್ರಿ ಎಕ್ಸ್ಪೋಜರ್ ಸಿಗುತ್ತೆ ಮೇಡಮ್ C25 ಸಿಲೆಬಸ್ ನಲ್ಲಿ. ಸೊ ಫಸ್ಟ್ ಇಯರ್ ದಲ್ಲಿ ವಿದ್ಯಾರ್ಥಿ 4 ಥಿಯರಿ ಮತ್ತು 4 ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗಳನ್ನ ಮತ್ತು ಒಂದು ಆಡಿಟ್ ಕೋರ್ಸ್ ಅನ್ನ ಓದ್ತಾರೆ. ಆಮೇಲೆ ಸೆಕೆಂಡ್ ಇಯರ್ ದಲ್ಲಿ 4 ಥಿಯರಿ ಮತ್ತು 4 ಲ್ಯಾಬ್ ಗಳನ್ನು ಓದ್ತಾರೆ, ಮತ್ತು ಕನ್ನಡ ಮತ್ತು ಆಡಿಟ್ ಕೋರ್ಸ್ ಇರುತ್ತೆ ಮೇಡಮ್. ಥರ್ಡ್ ಇಯರ್ ದಲ್ಲಿ 3 ಥಿಯರಿ ಮತ್ತು ಒಂದು ಪ್ರಾಕ್ಟಿಕಲ್ ಮತ್ತು ಅವರಿಗೆ ಇಂಟರ್ನ್ಶಿಪ್ ಅಥವಾ ಪ್ರೊಜೆಕ್ಟ್ ಇರುತ್ತೆ ಮೇಡಮ್. ಸೊ ಇದನ್ನ ಇಂಟರ್ನ್ಶಿಪ್ ಅವ್ರು ಏನಂದ್ರ ಕಂಪನಿಗಳಲ್ಲಿ ಅವರು ಮಾಡಬಹುದು, ಆನ್ಲೈನ್ ಅಥವಾ ಆಫ್ಲೈನ್ ಮಾಡಬಹುದು. ಅಲ್ಲಿ ಅವರಿಗೆ ಸ್ಟೂಡೆಂಟ್ಸ್ಗೆ ಇಂಡಸ್ಟ್ರಿ ಎಕ್ಸ್ಪೋಜರ್ ಸಿಗುತ್ತೆ. ಸೊ ಸ್ಟೂಡೆಂಟ್ ಫಾರ್ ದ ಕಂಪ್ಲೀಷನ್ ಆಫ್ ಡಿಪ್ಲೊಮಾ ಮುಗಿದ ಮೇಲೆ ಇಂಡಸ್ಟ್ರಿಯಲ್ಲಿ ಯಾವ ಟೈಪ್ ವರ್ಕ್ ಮಾಡ್ತಾರೆ ಅನ್ನೋದು ಅವರಿಗೆ ಸ್ಕಿಲ್ಸ್ ಎಲ್ಲ ಕಲಿತಾರೆ ಮೇಡಮ್, ಅಥವಾ ಅವರು ಪ್ರೊಜೆಕ್ಟ್ ಅನ್ನ ಮಾಡಬಹುದು. ಆಮೇಲೆ ಅವರಿಗೆಲ್ಲ ಸ್ಟೈಫಂಡ್ ಅವರು ಇಂಟರ್ನ್ಶಿಪ್ಗೆ ಹೋಗ್ತಾರೆ, ಮತ್ತು ಎಕ್ಸಾಮ್ 3 hours ಇರುತ್ತೆ, 100 marks ಇರುತ್ತೆ ಮೇಡಮ್.
1: ಈಗ ಡಿಪ್ಲೊಮಾ ಅಧ್ಯಯನ ಮಾಡಿದವರು ಇಂಜಿನಿಯರಿಂಗ್ ಕೂಡ ಲ್ಯಾಟ್ರಲ್

0: ಎಂಟ್ರಿ ಪಡ್ಕೊಳ್ತಾರೆ. ಈ ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನ್ ಆದಾಗ ಈ ಡಿಪ್ಲೊಮಾ ವಿದ್ಯಾರ್ಥಿಗಳು ಸೆಕೆಂಡ್ ಇಯರ್ ಬಿಇಗೆ ಹೋಗ್ತಾರೆ. ಇದರ ಅನುಕೂಲತೆಗಳು ಏನು ಮತ್ತು ಪ್ರವೇಶ ಯಾವ ರೀತಿ ಪಡ್ಕೋಬಹುದು ಅನ್ನೋದರ ಮಾಹಿತಿಯನ್ನು ಕೊಡ್ತೀರಿ
1: ಮೇಡಮ್? ಈಗ ಡಿಪ್ಲೊಮಾ ಮುಗಿದ ಮೇಲೆ ವಿದ್ಯಾರ್ಥಿಗೆ ಮೂರು ಆಪ್ಷನ್ ಇರುತ್ತೆ. ಒಂದು, ಅವನು ಸ್ವಂತ ಉದ್ಯೋಗ ಮಾಡ್ಬೋದು, ಇಲ್ಲ ಅಂತಂದರೆ ಗೌರ್ಮೆಂಟ್ ಸೆಕ್ಟರ್ ಅಥವಾ ಪ್ರೈವೇಟ್ ಸೆಕ್ಟರ್ಸಲ್ಲಿ ಜಾಬಿಗೆ ಹೋಗ್ಬೋದು, ಎರಡೂ ಬೇಡಪ್ಪ ನಾನು ಹೈಯರ್ ಸ್ಟಡೀಸಿಗೆ ಹೋಗ್ತೀನಿ ಅಂತ ಅಂದರೆ ಅವನು ಬಿ ಇ ಲ್ಯಾಟ್ರಲ್ ಎಂಟ್ರಿ ಮೂಲಕ ಸೆಕೆಂಡ್ ಇಯರ್ ಇಂಜಿನಿಯರಿಂಗಿಗೆ ಅಡ್ಮಿಷನ್ ತೊಗೋಬೋದು. ಇದ್ರ ಪ್ರಕ್ರಿಯೆ ಹೆಂಗೆ ಅಂತಂದರೆ, ಡಿಪ್ಲೊಮಾ ಆದಮೇಲೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು KEA, ಇದು DCET ಅಂದರೆ ಡಿಪ್ಲೊಮಾ CET ಅನ್ನೋ ಪರೀಕ್ಷೆಯನ್ನು ನಡೆಸುತ್ತೆ. ಆ ಪರೀಕ್ಷೆ ಮುಖಾಂತರ ವಿದ್ಯಾರ್ಥಿ ಡೈರೆಕ್ಟಾಗಿ ಸೆಕೆಂಡ್ ಇಯರ್ ಇಂಜಿನಿಯರಿಂಗಿಗೆ ಪ್ರವೇಶ ಪಡಿಬೋದು. ಇದರ ಅನುಕೂಲಗಳು ಏನು ಅಂತ ಅಂದರೆ, ಮೊದಲನೇದಾಗಿ ಡಿಪ್ಲೊಮಾದಲ್ಲಿ ಕಲಿತಂಥ ವಿಷಯವನ್ನೇ ಸವಿಸ್ತಾರವಾಗಿ ಅವನು ಇಂಜಿನಿಯರಿಂಗಲ್ಲಿ ಕಲಿತಾ ಹೋಗ್ತಾನೆ. ಅದರಿಂದ ಏನಾಗುತ್ತೆ, ಅವನಿಗೆ ಸಬ್ಜೆಕ್ಟ್ಸ್ಗಳು ತುಂಬ ಈಸಿ ಆಗುತ್ತೆ, ಇದು ಒಂದು. ಇನ್ನೊಂದೇನಪ್ಪ ಅಂತಂದರೆ, ಅವನಿಗೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಪ್ರವೇಶ ತುಂಬ ಸುಲಭವಾಗಿ ಸಿಗುತ್ತೆ. ಅದೇ ಡಿಪ್ಲೊಮಾ ಮೂಲಕ ಹೋದಾಗ ಅಲ್ಲಿ ಕಾಂಪಿಟೇಷನ್ ತುಂಬ ಕಡಿಮೆ ಇರುತ್ತೆ. ವರ್ಷಕ್ಕೆ 15,000-20,000 ಅಭ್ಯರ್ಥಿಗಳು ಮಾತ್ರ DCET ಬರೀತಾರೆ. ಹಾಗಾಗಿ ಅವರಿಗೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಪ್ರವೇಶ ತುಂಬ ಸುಲಭವಾಗಿ ಸಿಗುತ್ತೆ ಅಂತ ಹೇಳ್ಬೋದು ಮೇಡಮ್.
0: ಇದರಿಂದಾಗಿ ಯಾವ ವಿದ್ಯಾರ್ಥಿಗಳು BE ಮಾಡಬೇಕು ಅಂತ ಗುರಿಯನ್ನ ಇಟ್ಕೊಂಡಾರೋ ಅವ್ರ ಕೂಡ ಅನುಕೂಲ ಅಂತ ಹೇಳ್ತೀರಿ?
2: ಮತ್ತೆ ವಿದ್ಯಾರ್ಥಿಗಳು ಇಲ್ಲಿ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಇಂಜಿನಿಯರಿಂಗ್ ಹೋಗ್ತಾರಲ್ಲ ಮೇಡಮ್, ಅವರು ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್ ಬ್ರಾಂಚ್ ಮಾಡಿದ್ರಂದ್ರೆ ಅವರು ಇಂಜಿನಿಯರಿಂಗ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಚೇಂಜ್ ಆಫ್ ಬ್ರಾಂಚ್ ತೆಗೆದುಕೊಳ್ಬೋದು ಮೇಡಮ್. ಆಮೇಲೆ ಡಿಪ್ಲೊಮಾ ಮುಗಿದ ಮೇಲೆ ಇಂಜಿನಿಯರಿಂಗ್ ಕಲಿಯೋದ್ರ ಜೊತೆಗೆ ಅವರು ಗೌರ್ಮೆಂಟ್ ಜಾಬ್ ಮಾಡ್ಬೋದ್ರಿ. ಮತ್ತು ಬಿ ಎ ಸೆಕೆಂಡ್ ಇಯರ್ ಲ್ಯಾಟ್ರಲ್ ಎಂಟ್ರಿ ಆಗೋದ್ರಿಂದ ಒಂದು ವಿದ್ಯಾರ್ಥಿಗೆ ಏನಿಲ್ಲ ಅಂದರೂ 1-1.5 ಲಕ್ಷ ಖರ್ಚುಗಳನ್ನು ಅವರು ಉಳಿಸ್ಬೋದು ಮೇಡಮ್. ಆಮೇಲೆ ಗೌರ್ಮೆಂಟ್ ಡಿಪ್ಲೊಮಾದಲ್ಲಿ ಒಂದು ವರ್ಷಕ್ಕೆ ಗರಿಷ್ಠ 10,000-15,000 ಅಷ್ಟೇ ಅವ್ರಿಗೆ ಬೇಕಾಗುತ್ತದೆ. ಆಮೇಲೆ ಈಗ ಲ್ಯಾಟ್ರಲ್ ಎಂಟ್ರಿ ಹೋಗಿರ್ತಾರಲ್ಲ ಅವರು ಬ್ರಿಡ್ಜ್ ಕೋರ್ಸಸ್ ಸ್ಟಡಿ ಮಾಡಬೇಕಾಗ್ತದೆ ಮೇಡಮ್. ಅವರು
0: ಈ ಡಿಪ್ಲೊಮಾ ಕೋರ್ಸ್ಗಳು ಏನು ವೃತ್ತಿಪರ ಕೋರ್ಸ್ಗಳಿರ್ತಾವ, ಕಂಪ್ಯೂಟರ್ ಸೈನ್ಸ್ ಆಗಲಿ, ENC, ಯಾಂತ್ರಿಕ, ವಿದ್ಯುತ್, ಸಿವಿಲ್, ಈ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿ ಉದ್ಯೋಗಾವಕಾಶ ಹೆಂಗದ, ಈ ಕೋರ್ಸ್ಗಳನ್ನು ಮಾಡಿದ ನಂತರ ವಿದ್ಯಾರ್ಥಿಗಳು ಕೆಲಸಗಳನ್ನು ಯಾವ ರೀತಿ ಪಡ್ಕೊಳ್ಬಹುದು, ಏನೆಲ್ಲ ಅವರಿಗೆ ಅಪಾರ್ಚುನಿಟೀಸ್ ಸಿಗ್ತಾವ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ, ಅದರ ಜೊತೆಗೆ ಸಲಹೆಗಳನ್ನು ಏನು ಕೊಡ್ತೀರಿ ವಿದ್ಯಾರ್ಥಿಗಳಿಗೆ ಅಂತ?
3: ಇಂಜಿನಿಯರಿಂಗ್ ಮಾಡಿದರೆ ಕರ್ನಾಟಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಇದರಲ್ಲಿ ಎಲ್ಲ ಅವರಿಗೆ ಜೂನಿಯರ್ ಇಂಜಿನಿಯರ್ ಅಂಥೇಳಿ, ಸೂಪರ್ವೈಸರ್ ಅಂಥೇಳಿ, ಅಸಿಸ್ಟೆಂಟ್ ಇಂಜಿನಿಯರ್ ಅಂಥೇಳಿ ಒಳ್ಳೆ ಜಾಬ್ ಸಿಗ್ತದೆ. ಅದ್ರ ಜೊತೆಗೆ BSNL, HMT, BEL, ಭಾರತ್ ಎಲೆಕ್ಟ್ರಾನಿಕ್ಸ್, ಅದಲ್ಲದೆ BSNL ಹೀಗೆ ಹಲವಾರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಸಂಸ್ಥೆಗಳಲ್ಲಿ ಜಾಬ್ ಸಿಗ್ತದೆ. ಅದ್ರ ಜೊತೆಗೇನೆ ಈಗ ಯಾರ್ಯಾರು ಇಂಜಿನಿಯರ್ಸ್ ಆಗಿರ್ತಾರ ಅಥವಾ ಯಾರು ಟೆಕ್ನಿಕಲ್ ಎಜುಕೇಷನ್ ಓದಿರ್ತಾರ ಅವರು ಸಹಿತ ಸ್ವಂತ ಬಿಸ್ನೆಸ್ ಅನ್ನು ಮಾಡ್ತಾರೆ. ಅದ್ರ ಜೊತೆಗೆ ಎಂಟರ್ಪ್ರಿನ್ಯೂರ್ಸ್ ಆಗಿರ್ತಾರೆ, ಸ್ಟಾರ್ಟ್ಅಪ್ಗಳನ್ನ ಮಾಡ್ತಾ ಇದ್ದಾರೆ. ಈಗ ಒಂದು ಹೊಸ ಟ್ರೆಂಡ್ ಬಂದಿದೆ, ಯಾರಲ್ಲಿ ಒಂದು ಕೌಶಲ್ಯ ಮತ್ತು ನೈಪುಣ್ಯತೆ ಇದೆ ಅವರು ಸರ್ಕಾರಿ ನೌಕರಿ ಸಲುವಾಗಿ ಅವಲಂಬನೆ ಇಲ್ಲ, ಅವರೇ ಸ್ವಂತ ಹೊಸ ಸ್ಟಾರ್ಟ್ಅಪ್ಗಳನ್ನ ನಡೆಸ್ತಾ ಇದಾರೆ, ಎಂಟರ್ಪ್ರಿನ್ಯೂರ್ಸ್ ಆಗ್ತಾ ಇದ್ದಾರೆ, ಅವರೇ ಹೊಸ ಹೊಸ ಉದ್ಯಮಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಪಾಲಿಟೆಕ್ನಿಕ್ ಕೇವಲ 3 ವರ್ಷಗಳಲ್ಲಿ ನಾಳೆ ಜಗತ್ತು ಏನು ಪರಿವರ್ತನೆ ಆಗ್ತದೆ ಅದನ್ನ ಇದೇ ಸಂದರ್ಭದಲ್ಲಿ ಅವರು ಕಲ್ಪನೆ ಮಾಡಿಕೊಂಡು ಜಗತ್ತಿಗೆ ಅವ್ರದೇ ಆದಂತ ಒಂದು ಕೊಡುಗೆಯನ್ನ ನೀಡುವುದರಲ್ಲಿ ಅವರು ಎತ್ತಿದ ಕೈ ಆಗಿದ್ದಾರೆ.
0: ಒಳ್ಳೆಯದು ಗಣಪತಿ ಹೇಳುವಿ ಸರ್. ಈ ಡಿಪ್ಲೊಮಾ ಕೋರ್ಸ್ ಆದ ನಂತರ ಎಷ್ಟು ನೈಪುಣ್ಯತೆ ಈ ಮಕ್ಕಳಿಗೆ ಇರ್ತದ? 18-19 ವರ್ಷಕ್ಕೆ ಕೋರ್ಸ್ ಮುಗಿಸ್ತಾರ, ಇದಕ್ಕೆ ಸರ್ಕಾರಿ ಉದ್ಯೋಗ ಸಿಗ್ತದ ಅಂತ ನೀವಿಗೆ ಹೇಳಿದ್ರಿ. ಆದ್ರೆ ಉದ್ಯಮಿ ಆಗೋದು ಹೆಂಗ, ಆಂಟರ್ಪ್ರಿನೋರ್ಶಿಪ್ ಈ ಮನೋಭಾವನೆ ಬಂದಾಗ ಯಾವ ರೀತಿಯ ಅವರ ತಯಾರಿ ಇರ್ತದೆ, ಏನೆಲ್ಲ ಅವಕಾಶ ಇರ್ತಾವ ಅನ್ನೋದನ್ನ ಹೇಳ್ತೀರಿ
3: ಮೇಡಮ್? ನಮ್ಮಲ್ಲಿ ಪ್ರತಿಯೊಂದು ಪಾಲಿಟೆಕ್ನಿಕ್ಗಳಲ್ಲಿ ಕಾರ್ಪೊರೇಟ್ ಔಟ್ರೀಚ್ ಇಂದ ನಮ್ಮ ಆಯುಕ್ತಾಲಯದಿಂದನೂ ಸಹಿತ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಮತ್ತು ನಮ್ಮ ಆಯುಕ್ತಾಲಯದವರನ್ನೇ ಪ್ರತಿಷ್ಠಿತ ಉದ್ಯೋಗ ಸಂಸ್ಥೆಗಳ ಜೊತೆಗೆ MOU ಮಾಡಿಕೊಂಡು ಎಲ್ಲೆಲ್ಲಿ ಉದ್ಯೋಗ ಅವಕಾಶಗಳಿದೆ ಅಲ್ಲಿ ಎಲ್ಲ ಅವಕಾಶಗಳನ್ನು ನೀಡ್ತಾ ಇದ್ದಾರೆ. ಪ್ರತಿಯೊಂದು ಸಂಸ್ಥೆಯಲ್ಲಿ ಪ್ಲೇಸ್ಮೆಂಟ್ ಸೆಲ್ ಇದೆ, ಅದರ ಜೊತೆಗೆ ಪ್ಲೇಸ್ಮೆಂಟ್ ಆಫೀಸರ್ ಅದಾರ. ಹೀಗಾಗಿ ಅವರು 6ನೇ ಸೆಮಿಸ್ಟರ್ನಲ್ಲಿ ಬಂದಾಗ ಪ್ರತಿಯೊಂದು ಮಕ್ಕಳಿಗೆ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಅನ್ನು ನೀಡ್ತಾ ಇದ್ದಾರೆ. ಆ ಒಂದು ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ದಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಎಲ್ಲಿ ಸಿಗ್ತಾ ಇದೆ, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇಂದ ಏನೇನು ಉದ್ಯೋಗ ಅವಕಾಶಗಳಿದೆ, ಎಲ್ಲೆಲ್ಲಿ ಉದ್ಯೋಗ ಮೇಳಗಳಾಗ್ತಾ ಇದೆ, ಅದರ ಜೊತೆಗೇನೆ ಆರನೇ ಸೆಮಿಸ್ಟರ್ ಇರಬೇಕಾದ್ರೆ ಕಂಪ್ಲೀಟ್ 4 ತಿಂಗಳು

0: ಇಂಟರ್ನ್ಶಿಪ್ ಹೋಗ್ತಾ ಇದ್ದಾರೆ. ಹೀಗಾಗಿ ಇಂಟರ್ನ್ಶಿಪ್ ಅಲ್ಲಿ ಆನ್ ಜಾಬ್ ಟ್ರೈನಿಂಗ್ ಮತ್ತೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ಅವರು ಎಲ್ಲ ಕೌಶಲ್ಯಗಳನ್ನ ಮತ್ತೆ ಅನುಭವಗಳನ್ನ ಪಡಿತಾ ಇರೋದ್ರಿಂದ ಅವರು ಈ ಜಾಬ್ಗಳಿಗೆ ರೆಡಿ ಹಾಟ್ ಕೇಕ್ ರೀತಿ ಅವರು ರೆಡಿ ಆಗ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಜಗತ್ತನ್ನೇ ಆಳ್ತಕ್ಕಂಥದ್ದು ಅಥವಾ ಅವರ ಮುಂದಿನ ಗುರಿಗಳನ್ನ ಸಾಕಾರಪಡಿಸಿಕೊಳ್ಳಲಿಕ್ಕೆ ಅವರಿಗೆ ಮಾಹಿತಿ ಮತ್ತು ಅನುಭವಗಳನ್ನ ಪ್ರತಿಯೊಂದು ಕಾಲೇಜಿನಲ್ಲಿ ಪ್ಲೇಸ್ಮೆಂಟ್ ಸೆಲ್ ಮುಖಾಂತರ ಅವರು ನೀಡ್ತಾ ಇದ್ದಾರೆ.
1: ಸರ್, ಇನ್ನು ಡಿಪ್ಲೊಮಾ ವೃತ್ತಿಪರ ನಾನ್ ಇಂಜಿನಿಯರಿಂಗ್ ಕೋರ್ಸ್ಗಳು ಇದ್ದಾವೆ. ಈ ಫ್ಯಾಷನ್ ಡಿಸೈನಿಂಗ್ ಆಗಬಹುದು, ADFT ಇರಬಹುದು, ಕಮರ್ಷಿಯಲ್ ಪ್ರಾಕ್ಟೀಸ್, ಲೈಬ್ರರಿ ಸೈನ್ಸ್, ಸಿನಿಮಾಟೋಗ್ರಫಿ ಮತ್ತು ಸೌಂಡ್ ಇಂಜಿನಿಯರಿಂಗ್, ಈ ರೀತಿ ಕೋರ್ಸ್ಗಳಲ್ಲಿ ಬಹಳಷ್ಟು ವಿಪುಲ ಉದ್ಯೋಗ ಅವಕಾಶಗಳು ಇರ್ತಾವ ಅಂತ. ಈ ಕೆಲಸಗಳಲ್ಲಿ ಅವರು ಯಾವ ರೀತಿ ತೊಡ್ಕೊಳ್ಬೇಕು, ಬಹಳಷ್ಟು ಅವಕಾಶ ಅದಾವ ಅನ್ನೋದನ್ನ ಎಲ್ಲರೂ ಹೇಳ್ತಾರೆ, ಬಟ್ ಹೆಂಗ ಆ ಅವಕಾಶಗಳನ್ನ ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿ ಕೊಡ್ತೀರಿ?
0: ನಾನ್ ಇಂಜಿನಿಯರಿಂಗ್ ಅಂದ್ರೆ ಯಾವುದೇ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಅನ್ನೋರು ಓದುದಿಲ್ಲ, ಆದ್ರೆ ಅವರು ಆಡಳಿತವನ್ನ ಕಚೇರಿ ಕೆಲಸಗಳಲ್ಲಿ ಏನು ಅವಶ್ಯಕತೆ ಇದೆ, ನೈಪುಣ್ಯತೆ, ಕೌಶಲ್ಯಗಳು, ಸಂವಹನ ಕಲೆ ಏನು ಬೇಕು ಅವುಗಳನ್ನೆಲ್ಲ ಅವರು ಈ ನಾನ್ ಇಂಜಿನಿಯರಿಂಗ್ ಕೋರ್ಸಸ್ ಅಲ್ಲಿ ಕಲಿತಾ ಇದ್ದಾರೆ. ಉದಾಹರಣೆಗೆ ಕಮರ್ಷಿಯಲ್ ಪ್ರಾಕ್ಟೀಸ್ ಅಲ್ಲಿ ಅವರು ಕಾಮರ್ಸ್, ಅಕೌಂಟೆನ್ಸಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರ್, ಶಾರ್ಟ್ ಹ್ಯಾಂಡ್, ಟೈಪ್ ರೈಟಿಂಗ್, ಹೀಗೆ ಒಂದು ಕಚೇರಿಯ ವ್ಯವಸ್ಥೆಯನ್ನ ಆಡಳಿತವನ್ನ ನಿರ್ವಹಿಸಲಿಕ್ಕೆ ಅಗತ್ಯವಾದಂತ ಎಲ್ಲ ಕೌಶಲ್ಯಗಳನ್ನ ಅವರು ಕಲಿತಾ ಇದ್ದಾರೆ. ಅದ್ರ ಜೊತೆಗೆ ADFT ಅಪರೆಲ್ ಡಿಸೈನ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಸೊ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಗೃಹ ಅಲಂಕಾರವನ್ನ ಯಾವ ರೀತಿ ಮಾಡಬೇಕು, ಆಮೇಲೆ ಸೌಂದರ್ಯ ಪ್ರಜ್ಞೆಯನ್ನ ಮೆರಿಬೇಕಂದ್ರೆ ನಮ್ಮನ್ನ ನಾವು ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕು ಅಂತಕ್ಕಂತ ಎಲ್ಲ ಕಲೆಗಳನ್ನ ಸಂಸ್ಥೆಗಳಲ್ಲಿ ಕಲಿತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಏನು ಜ್ಞಾನ ಭಂಡಾರ ಬೇಕು, ಆ ಪುಸ್ತಕಗಳಿರ್ಬೋದು ಅಥವಾ ಜರ್ನಲ್ಸ್ ಇರ್ಬೋದು, ಅವುಗಳನ್ನ ಹೇಗೆ ಶೇಖರಿಸಬೇಕು ಅವುಗಳ ಬಗ್ಗೆ ಎಲ್ಲ ಲೈಬ್ರರಿ ಇನ್ಫಾರ್ಮೇಶನ್ ಅಲ್ಲಿ ಅವರು ಕಲಿತಾ ಇದ್ದಾರೆ. ಅದ್ರ ಜೊತೆಗೇನೆ ಈ ಸೌಂಡ್ ಟೆಕ್ನಾಲಜಿ ಅದರಲ್ಲೂ ಸಹಿತ ಹೊಸ ಏನು ಬರ್ತಾ ಇದೆ ಅವುಗಳ ಬಗ್ಗೆ ಸಹಿತ ಎಲ್ಲ ಅಧ್ಯಯನ ಮಾಡುವುದರ ಮೂಲಕ ಅವರು ಸರ್ಕಾರಿ ಇಲಾಖೆಗಳಲ್ಲಿನೂ ಸಹಿತ ಉನ್ನತವಾದಂತಹ ಹುದ್ದೆಗಳನ್ನ ಅವರು ಪಡಿತಾ ಇದ್ದಾರೆ. ಉದಾಹರಣೆಗೆ ವಿಧಾನಸೌಧದಲ್ಲಿ, ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ, ರೈಲ್ವೆದಲ್ಲಿ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಅಲ್ಲಿ, ಅದ್ರ ಜೊತೆಗೇನೆ ಖಾಸಗಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿಯೂ ಸಹಿತ ಅವರು ವೃತ್ತಿಯನ್ನ ಮಾಡುವುದರ ಮೂಲಕ ಅದ್ರ ಜೊತೆಗೇನೆ ಸ್ವಂತ ಉದ್ಯೋಗಗಳನ್ನು ಸಹಿತ, ಉದಾಹರಣೆಗೆ ಅವರು DTP ಕಲಿತಾರ, ಕೋರೆಲ್ ಡ್ರಾ ಕಲಿತಾರ, ಫೋಟೋಶಾಪ್ ಕಲಿತಾರ, ಹೀಗಾಗಿ ಜಾಬ್ ಟೈಪಿಂಗ್ ಇಡ್ತಾರ, ಅದ್ರ ಜೊತೆಗೆ ಕಂಪ್ಯೂಟರ್ ಸೆಂಟರ್ಸ್ ಅನ್ನ ಇನ್ಸ್ಟಿಟ್ಯೂಟ್ಗಳನ್ನ ಓಪನ್ ಮಾಡಿದಾರ, ಅದ್ರ ಜೊತೆಗೆ ಬುಟೀಕ್, ಹೀಗೆ ಅವರು ನಾನ್ ಇಂಜಿನಿಯರಿಂಗ್ ದವರಿಗೂ ಸಹಿತ ವಿಫುಲವಾದ ಮತ್ತು ಹೇರಳವಾದಂತ ಎಲ್ಲಾ ಅವಕಾಶಗಳನ್ನ ಪಡಿತಾ ಇದ್ದಾರೆ ಮೇಡಮ್.
1: ಈಗ ಸನ್ಮತಿ ಸುಗಂಧಿ ಅವರ, ಇನ್ನು ಈ ಬಗ್ಗೆ ಸರ್ ಬಹಳಷ್ಟು ಮಾಹಿತಿಗಳನ್ನ ಕೊಟ್ಟರು, ಆದ್ರೆ ಈ ನಮ್ಮ ಕೇಳ್ತಕ್ಕಂತಹ ಮಕ್ಕಳಿಗೆ ನಾವು ಕೆಲವು ಉದಾಹರಣೆಗಳನ್ನು ಕೊಡಬೇಕು. ಇವ್ರು ಹೇಳ್ತಾರೆ ಇದು ನಿಜ, ಏನು ಅವಕಾಶ ನಿಜವಾಗೂ ಅದಾವ, ಕೆಲವು ಉದಾಹರಣೆಗಳನ್ನ ನೀವು ಕೊಟ್ರೆ ಮಕ್ಕಳು ಸ್ಫೂರ್ತಿ ಪಡಿತಾರೆ, ಸ್ವಲ್ಪ ಮಾಹಿತಿ ಕೊಡ್ರಿ.
2: ಈಗ ನಮ್ಮ ಕಾಲೇಜಿನ ನನ್ನ ಸ್ಟೂಡೆಂಟೇ ಆದಂತ ಅನುರಾಗ್ ಅನ್ನೋ ಹುಡುಗ ತನ್ನ ಸ್ವಂತ ಸ್ಟಾರ್ಟ್ಅಪ್ ಕಂಪನಿಯನ್ನ ಆರಂಭಿಸಿದಾನೆ. ಫೋಟೋ ಎಡಿಟಿಂಗ್ ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಪ್ರಾರಂಭಿಸಿ ಈಗಾಗಲೇ 15 ಜನಕ್ಕೆ ಅವನೇ ಉದ್ಯೋಗವನ್ನ ಕಲ್ಪಿಸಿಕೊಟ್ಟಿದ್ದಾನೆ ಅಂತ ಬಹಳಷ್ಟು ಉದಾಹರಣೆಗಳಿವೆ.
1: ಬನಶಂಕರಮ್ನವರು ಈ ಬಗ್ಗೆ ಹೆಚ್ಚಿನ ಮಾಹಿತಿ.
3: ಅದೇ ರೀತಿಯಾಗಿ ಡಿಪ್ಲೊಮಾ ಮುಗಿದ ಮೇಲೆ ಸರ್ಕಾರಿ ಪಾಲಿಟೆಕ್ನಿಕ್ ಬಾಗಲಕೋಟೆ ಹಳೆ ವಿದ್ಯಾರ್ಥಿ ಮಿಸ್ಟರ್ ಗಣೇಶ್ ಹುಲ್ಯಾಳ್ ಮತ್ತು ಅಮಿತ್ ಕುಮಾರ್ ರಾಜನಾಳ್ ಅನ್ನವರು ಅವ್ರದ್ದು ಸ್ಟಾರ್ಟ್ಅಪ್ ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್, ಅಪೋಯಿಡ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತಿಕೊಂಡು ಓನ್ಲಿ ಡಿಪ್ಲೊಮಾ ಸ್ಟೂಡೆಂಟ್ಸಿಗೆ ಕರ್ಕೊಂಡು ಅವ್ರು ಮಾಡಿದ್ದಾರೆ. ಏನೂ ಇಲ್ಲ ಅಂದರೂ ಮೋರ್ ದ್ಯಾನ್ 15 ಸ್ಟೂಡೆಂಟ್ಸ್ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಮುದೋಳಿನ ಅಲ್ಯೂಮಿನಿಯಾದ ಹನುಮಂತ್ ರಾವಲ್ ಅನ್ನವರು ಕನ್ಸಲ್ಟೆನ್ಸಿ ಸರ್ವಿಸ್ ಮತ್ತು ಕನ್ಸ್ಟ್ರಕ್ಷನ್ ಕಂಪನಿ ಇದೆ. ಅದೇ ರೀತಿಯಾಗಿ ವೆಂಕಟೇಶ್ ಕರಿಗೌಡರ್ ಎಂಬ ಹಳೆ ವಿದ್ಯಾರ್ಥಿ ಸ್ಟೋನ್ ಕ್ರಷರ್ ಮಷಿನ್ ಇಟ್ಕೊಂಡು ಅವರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್.
0: ನಾನು ಸಹಿತ ಡಿಪ್ಲೊಮಾ ಮಾಡಿದ್ದೀನಿ. ನಾನು 8 ಸರ್ಕಾರಿ ಇಲಾಖೆಗಳಲ್ಲಿ ಹಲವಾರು ಹುದ್ದೆಗಳಲ್ಲಿ ಟೈಪಿಸ್ಟ್ ಆಗಿ, ಶೀಘ್ರ ಲಿಪಿಗಾರರಾಗಿ, ಆಪ್ತ ಸಹಾಯಕ ಆಗಿ, ಅಸಿಸ್ಟೆಂಟ್ ಲೆಕ್ಚರರ್ ಆಗಿ, ಲೆಕ್ಚರರ್ ಆಗಿ, HOD ಆಗಿ, ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಪ್ರಿನ್ಸಿಪಲ್ ಆಗಿ ಇವತ್ತು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೀನಿ.
1: ಡಿಪ್ಲೊಮಾ ವೃತ್ತಿಪರ ಅಧ್ಯಯನಕ್ಕೆ ಸರ್ಕಾರ ವಿವಿಧ ಯೋಜನೆಯೊಳಗೆ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ AICTE ಯಶಸ್ವಿನಿ, ಸಕ್ಷಮ್ ಈ ರೀತಿ ಯೋಜನೆಗಳು ಇರ್ತಾವ. ಈ ರೀತಿ ಯೋಜನೆಗಳ ಅಡಿಯಲ್ಲಿ ವಿದ್ಯಾರ್ಥಿ ವೇತನ ಮಕ್ಕಳು ಯಾವ ರೀತಿ ಪಡ್ಕೊಳ್ಬೇಕು ಈ ಬಗ್ಗೆ ಮಾಹಿತಿಯನ್ನ ಕೊಡಬೇಕು. ಪ್ರೊಫೆಸರ್ ಪರಮೇಶ್ವರ್ ರಾಠೋಡ್ ಅವರೇ,
4: ಪ್ರತಿ ವರ್ಷದಂತೆ AICTE

ಪ್ರಗತಿ ಸ್ಕಾಲರ್ಶಿಪ್ ಅಂತ ಇದೆ, ಅದು ಹೆಣ್ಣು ಮಕ್ಕಳ ವಿದ್ಯಾರ್ಥಿನಿಯರಿಗೆ 50,000 ರೂಪಾಯಿ ಪ್ರತಿ ವರ್ಷ, 8 ಲಕ್ಷದ ಕಡಿಮೆ ಆದಾಯ ಇದ್ದ ಮಕ್ಕಳಿಗೆ 50,000 ರೂಪಾಯಿಗಳನ್ನು ಪ್ರಗತಿ ಸ್ಕಾಲರ್ಶಿಪ್ಪಲ್ಲಿ ನೀಡಲಾಗ್ತಾ ಇದೆ. AICTE ಸಮಕ್ಷಮ ಸ್ಕಾಲರ್ಶಿಪ್ ಅಂತ ಇದೆ ಮೇಡಮ್, ದಿವ್ಯಾಂಗ ಚೇತನ ಮಕ್ಕಳಿಗೆ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಆದಾಯ, ಅಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ನೀಡಲಾಗ್ತಾ ಇದೆ. ಸ್ವರ್ಣಾಥ್ ಸ್ಕಾಲರ್ಶಿಪ್ ಫಾರ್ ಅನಾಥ ಮಕ್ಕಳಿಗೆ, ಅದು 50,000 ಬೆನಿಫಿಟ್ ಕೊಡ್ತಾ ಇದ್ದಾರೆ ಮೇಡಮ್. ಸೊ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಎಸ್

0: ಸ್ಕಾಲರ್ಶಿಪ್ ಎಐಸಿಟಿಇಯಿಂದ ನೀಡಲಾಗ್ತಾ ಇದೆ ಮೇಡಮ್. ಹಾಗೆ ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಶಿಷ್ಯ ವೇತನ, ಸೀತಾರಾಮ್ ಜಿಂದಾಲ್ ವಿದ್ಯಾರ್ಥಿ ವೇತನ, ಈ ತರ ಸಾಕಷ್ಟು ವಿದ್ಯಾರ್ಥಿ ವೇತನಗಳನ್ನ ಮಕ್ಕಳಿಗೆ ನೀಡಲಾಗ್ತಾ ಇದೆ ಮೇಡಮ್.
1: ಇದ್ರ ಜೊತೆಗೇನೆ ಹಲವಾರು ಸಂಘ ಸಂಸ್ಥೆಗಳು, ಅದರಿಂದ ಉದಾಹರಣೆಗೆ ಜಿಂದಾಲ್ ಕಂಪನಿ ಇರ್ಬೋದು ಅಥವಾ ಧರ್ಮಸ್ಥಳ, ಆ ಸಂಸ್ಥೆಯಿಂದನೂ ಸಹಿತ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಗಳನ್ನ ನೀಡ್ತಾ ಇದ್ದಾರೆ.
2: SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅನ್ನೋದೊಂದದ, ಈ ಕುರಿತು ಉಪಯುಕ್ತ ಮಾಹಿತಿಗಳನ್ನ ಕೊಡಬೇಕು.
3: ಕರ್ನಾಟಕ SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇರುತ್ತೆ ಮೇಡಮ್, ಆ ವೆಬ್ಸೈಟ್ನಲ್ಲಿ ಹೋಗಿ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ನ ಹಾಕಬೇಕು. ಸೊ ಇದು ವಿದ್ಯಾರ್ಥಿಗಳಿಗೆ ಕಾಲೇಜ್ ಫೀಸ್ ಮತ್ತು ಹಾಸ್ಟೆಲ್ ಫೀಸ್, ಮೇಂಟೆನೆನ್ಸ್ ಫೀಸ್ ಎಲ್ಲ ಅವ್ರು ಕೊಡ್ತಾರೆ ರೀ. ಸೊ SC ST ಸ್ಟೂಡೆಂಟ್ಸ್ ಇದ್ದರೆ ಅವ್ರ ಇನ್ಕಮ್ ಲೆಸ್ ದ್ಯಾನ್ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಮತ್ತು 1A 2A ಕ್ಯಾಟಗರಿ, 2B ಕ್ಯಾಟಗರಿ, 3B ಕ್ಯಾಟಗರಿ ಇದ್ದವ್ರಿಗೆ 1 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರಬೇಕಾಗುತ್ತೆ ಇದನ್ನು ಕೊಡಬೇಕಾದ್ರೆ, ಅಪ್ಲೈ ಮಾಡಬೇಕಾದ್ರೆ. ಸೊ ಹಾಸ್ಟೆಲ್ದಲ್ಲಿ ಇದ್ದವರಿಗೆ 4,000 ರೂಪಾಯಿ ಬರುತ್ತೆ ಮೇಡಮ್. ಇದು SSP ಸ್ಕಾಲರ್ಶಿಪ್ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಇದನ್ನು. ಸೊ ಅವ್ರ ಮಾರ್ಕ್ಸ್ ಬಂದು 75%ಕ್ಕಿಂತ ಹೆಚ್ಚಿರಬೇಕು, ಅಪ್ರಾಕ್ಸಿಮೇಟ್ಲಿ 15,000 ರೂಪಾಯಿಗಳನ್ನು ಅವರಿಗೆ ಕೊಡ್ತೀವಿ, ಮತ್ತು SC ST ಇದ್ದರೆ 8,000 ರೂಪಾಯಿಗಳನ್ನು ಕೊಡ್ತೀವಿ. ಮೈನಾರಿಟಿ ಸ್ಟೂಡೆಂಟ್ಸ್ ಇದ್ರೆ ಅವರಿಗೆ 8,000 ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತೀವಿ ಮೇಡಮ್.
2: ಈ ಡಿಪ್ಲೊಮಾ ಕೋರ್ಸ್ಗಳಿಗೆ ಮಹಿಳಾ ವಿದ್ಯಾರ್ಥಿಗಳು ಕೂಡ ಬರ್ತಾರೆ. ಈ ವಿದ್ಯಾರ್ಥಿನಿಯರು ಯಶಸ್ವಿಯಾಗಿ ಕೋರ್ಸ್ ಮುಗಿಸಿ ಯಾವ ರೀತಿ ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ, ಇವರ ಯಶೋಗಾಥೆಯನ್ನ ನೀವು ಹಂಚಿಕೊಳ್ಳೋದಾದ್ರೆ.
1: ರಾಜ್ಯದ 9 ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ಗಳಲ್ಲಿ ಮಹಿಳೆಯರಿಗೇನೆ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಮತ್ತು ಅವರ ಮನೋಬಲವನ್ನು ಹೆಚ್ಚಿಸಲಿಕ್ಕೆ ನಮ್ಮ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ದಲ್ಲಿ ಆಟೋ ರಕ್ಷಕ್ ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಅವರಿಗೆ ಕರಾಟೆ ಸ್ವಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ, ಅವರ ಮನೋಬಲ ಹೆಚ್ಚಿಸಿಕೊಳ್ಳಿಕ್ಕೆ ಒಂದು ರಕ್ಷಣಾ ಕಲೆಯ ಬಗ್ಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅದರ ಜೊತೆಗೇನೆ ಅವರು ಡಿಪ್ಲೊಮಾ ಮುಗಿಸಿದ ನಂತರ ಮಹಿಳೆಯರಿಗಾಗಿನೇ ಮೀಸಲಾಗಿರ್ತಕ್ಕಂಥ ಹಲವಾರು ಉದ್ಯೋಗಗಳಿದೆ, ಅವುಗಳಲ್ಲೆಲ್ಲ ಅವರು ಯಶಸ್ವಿಯಾಗಿ ಉದ್ಯಮಿಗಳಾಗಿ ಹಲವಾರು ಉದ್ಯೋಗವನ್ನು ನೀಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಹುಬ್ಳಿ ಧಾರವಾಡ ನಗರದಲ್ಲೇ ಹಲವಾರು ಬೂಟಿಕೆಗಳನ್ನು ಹಾಕಿದ್ದಾರೆ, ಅದರ ಜೊತೆಗೆ ತರಬೇತಿ ಕೇಂದ್ರಗಳನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಅವರು ಅದ್ವಿತೀಯವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಅವರು ಉದ್ಯೋಗಗಳನ್ನು ಅರಸಲಿಕ್ಕೆ ಸಹಾಯವನ್ನು ಸಹಿತ ಮಾಡ್ತಾ ಇದ್ದಾರೆ. ಅದರಲ್ಲಿ ಉದಾಹರಣೆಗೆ ಪ್ರಿಯಾಂಕಾ ಅಂತಕ್ಕಂಥವರು LCC ಕಂಪ್ಯೂಟರ್ ಕೋರ್ಸ್, ಆಮೇಲೆ ಫೈರ್ ಫೈಟರ್ ಸಂಸ್ಥೆಯನ್ನು ಸಹಿತ ನಮ್ಮ ಹುಬ್ಬಳ್ಳಿ ನಗರದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮೇಡಮ್.
2: ಬಹಳ ಒಳ್ಳೆಯದು ಸರ್. ಅನೇಕ ವಿದ್ಯಾರ್ಥಿನಿಯರು ಸರ್ಕಾರಿ ಹುದ್ದೆಗಳನ್ನು ಕೂಡ ಪಡ್ಕೊಂಡಿರಬಹುದು, ಈ ಮೂಲಕ ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿರಬಹುದು. ಇನ್ನು ಈ ಪ್ರಥಮ ವರ್ಷದ ಡಿಪ್ಲೊಮಾ ಪ್ರವೇಶಕ್ಕೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕು ಅಂದರೆ ಏನೆಲ್ಲ ಮಾಡಬೇಕು, ಈ ಬಗ್ಗೆ ಮಾಹಿತಿಯನ್ನು ನೀವು ಕೊಡಬೇಕು, ಮತ್ತು ಅವರು ಯಾರನ್ನು ಸಂಪರ್ಕಿಸಬಹುದು?
4: ಮೇಡಮ್, ಈ ಪ್ರಥಮ ವರ್ಷದ ಡಿಪ್ಲೊಮಾ ಪ್ರವೇಶಕ್ಕಾಗಿ ಅಭ್ಯರ್ಥಿಗಳು ಸಲ್ಲಿಸಬೇಕಾದ ದಾಖಲೆಗಳಂದರೆ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು, ಲೀವಿಂಗ್ ಸರ್ಟಿಫಿಕೇಟ್ ಅಥವಾ TC ಅಂತ ಹೇಳ್ತೀವಿ, ಅದಿಲ್ಲ ಅಂತಂದರೆ NOC ವರ್ಗಾವಣೆ ಪ್ರಮಾಣ ಪತ್ರ ಹತ್ರ ಇರಬೇಕು, ಜೊತೆಗೆ ಕನಿಷ್ಠ 5 ವರ್ಷಗಳ ವ್ಯಾಸಂಗ ಮಾಡಿರೋ ವ್ಯಾಸಂಗ ಪ್ರಮಾಣ ಪತ್ರ ಇರಬೇಕು, ಕನ್ನಡ ಮಾಧ್ಯಮದಲ್ಲಿ ಓದಿರೋ ಅಭ್ಯರ್ಥಿಯಾಗಿದ್ದರೆ 1-10 ತರಗತಿವರೆಗೂ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ, ಅದೇ ರೀತಿ ಗ್ರಾಮೀಣ ಅಭ್ಯರ್ಥಿಯಾಗಿದ್ದರೆ 1-10 ತರಗತಿವರೆಗಿರುವ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ, ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಅಭ್ಯರ್ಥಿ ಸ್ಪೆಷಲ್ ಕ್ಯಾಟಗರಿ ಕೋಟಾದಡಿ ಸೀಟನ್ನು ಕ್ಲೈಮ್ ಮಾಡ್ತಾ ಇದ್ರೆ, ಉದಾಹರಣೆಗೆ ಸ್ಪೋರ್ಟ್ಸ್, NCC, PH ಅಥವಾ ಕಲ್ಯಾಣ ಕರ್ನಾಟಕ 371J ಅಂತ ಕರಿತೀವಿ, ಈ ಸ್ಪೆಷಲ್ ಕ್ಯಾಟಗರಿ ಕೋಟಾದಡಿ ಸೀಟನ್ನು ಕ್ಲೈಮ್ ಮಾಡ್ತಾ ಇದ್ರೆ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ ಅನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ವೈದ್ಯಕೀಯ ಪ್ರಮಾಣ ಪತ್ರ, ಈ ಎಲ್ಲಾ ದಾಖಲೆಗಳನ್ನ ಸಿದ್ಧಪಡಿಸಿಕೊಂಡು ಹತ್ತಿರದ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು.
2: ಇನ್ನು ಈ ಡಿಪ್ಲೊಮಾ ಕೋರ್ಸ್ ತರಬೇತಿ ನೀಡುವಂತಹ ಈ ಪಾಲಿಟೆಕ್ನಿಕ್ ಸಂಸ್ಥೆ ಬೇರೆ ಮಹಾವಿದ್ಯಾಲಯಗಳಿಗಿಂತ ಯಾವ ರೀತಿ ಅವು ಭಿನ್ನವಾಗಿರ್ತವೆ, ಈ ಸಂಸ್ಥೆಗಳ ವಿಶೇಷತೆಗಳು ಏನು? ನೀವು ಪ್ರಾಯೋಗಿಕ ತರಬೇತಿಗೆ ಹೆಚ್ಚು ಒತ್ತು ನೀಡ್ತೀರಿ, ಇದರಲ್ಲಿ ಇಂಟರ್ನ್ಶಿಪ್, ಪ್ರಾಜೆಕ್ಟ್ ವರ್ಕು ಎಲ್ಲ ಇರ್ತವೆ, ಈ ಕುರಿತಾಗಿ ನೀವು ಮಾಹಿತಿ ಕೊಡ್ತೀರಿ?
3: ಡಿಪ್ಲೊಮಾದಲ್ಲಿ C20 ಮತ್ತು C25 ಸಿಲೆಬಸ್ನಲ್ಲಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗೆ ನಾವು ತುಂಬ ಒತ್ತನ್ನು ಕೊಡ್ತೀವಿ, ಮತ್ತು ಇಂಡಸ್ಟ್ರಿ ಎಕ್ಸ್ಪೋಜರ್ ತುಂಬ ಇರುತ್ತೆ ಮೇಡಮ್. ಸೊ ಈಗ ಡಿಪ್ಲೊಮಾ ಮುಗಿಸಿದ ವಿದ್ಯಾರ್ಥಿ ಇಂಡಸ್ಟ್ರಿ ರೆಡಿ ಪ್ರೊಡಕ್ಟ್, ಸೊ ಇಂಡಸ್ಟ್ರಿಗೆ ಹೋಗಿ ಅವನು ಏನು ಅವನು ಸ್ಕಿಲ್ಲನ್ನು ಕಲ್ತಿರ್ತಾನೆ ಅದನ್ನು ಅವನು ಏನಂದ್ರೆ ಪ್ರಾಕ್ಟಿಕಲ್ ಆಗಿ ಅಲ್ಲಿ

0: ವರ್ಕ್ ಮಾಡ್ತಾನೆ. ಇಂಡಸ್ಟ್ರಿಯವ್ರಿಗೆ ಏನು ರಿಕ್ವೈರ್ಮೆಂಟ್ ಇರುತ್ತಲ್ಲ ಅದೆಲ್ಲ ಸಿಲೆಬಸ್ ನಮ್ಮ C20 ಮತ್ತು C25 ನಾವು ಅಳವಡಿಸಿದ್ದೇವೆ. ಇಂಟರ್ನ್ಶಿಪ್ ಬಂದು 140 ಅವರ್ಸ್ ಅಥವಾ 13 ವಾರಗಳ ತರಬೇತಿ ಇರುತ್ತೆ ಮೇಡಮ್. ಇದನ್ನ ವಿದ್ಯಾರ್ಥಿಯು ಇಂಡಸ್ಟ್ರಿಗೆ ಹೋಗ್ತಾರೆ, ಇಂಡಸ್ಟ್ರಿಗೆ ಹೋಗಿ ಕಂಪನಿಯಲ್ಲಿ ಹೋಗಿ ಆಫ್ಲೈನ್ ಮೂಲಕ ಅವರು ತರಬೇತಿಯನ್ನು ಪಡಿಬಹುದು, ಇಲ್ಲ ಅಂದ್ರೆ ಆನ್ಲೈನ್ ಮೂಲಕ ಅವರು ತರಬೇತಿಯನ್ನು ಪಡಿಬಹುದು. ಮತ್ತೆ ವಿದ್ಯಾರ್ಥಿಗಳಿಗೆ ಕಂಪನಿಯವರು ಸ್ಟೈಫಂಡ್ ಅನ್ನು ಕೊಡ್ತಾರೆ. ಏನಿಲ್ಲ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 16,000 20,000 ಸ್ಟೈಫಂಡ್ ಅನ್ನು ನಮ್ಮ ಡಿಪ್ಲೊಮಾ ವಿದ್ಯಾರ್ಥಿಗಳು ಫೈನಲ್ ಇಯರ್ ದಲ್ಲಿ ಅವರು ಸ್ಯಾಲರಿಯನ್ನು ತಗೋತಾ ಇದ್ದಾರೆ. ಮತ್ತೆ ಅವರು ರಿಯಲ್ ಟೈಮ್ ಪ್ರೊಜೆಕ್ಟ್ಸ್, ಸೊ ಈಗ ಏನು ರಿಯಲ್ ಟೈಮ್ ಪ್ರೊಜೆಕ್ಟ್ಸ್ ಮೇಲೆ ಅವರು ವರ್ಕ್ ಮಾಡ್ತಾರೆ. ಮತ್ತು C25 ಸಿಲೆಬಸ್ನಲ್ಲಿ ಥಿಯರಿ ಮತ್ತು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಬ್ಜೆಕ್ಟಿಗೆ ನಾವು ಭಾಳ ಒತ್ತಿ ಕೊಡುವುದರಿಂದ ಅವ್ರಿಗೆ ಕಂಪ್ನಿಯಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಮೇಡಮ್. ಮತ್ತು ನಮ್ಮ ಎಲ್ಲ ಸರ್ಕಾರಿ ಪಾಲಿಟೆಕ್ನಿಕ್ಗಳಲ್ಲಿ ಟೈಪ್ ಮಾಡ್ಕೊಂಡಿದ್ದೀವಿ, ಇಂಡಸ್ಟ್ರಿ ಜೋಡಿ ಟೈಪ್ MOU ಸೈನಿಂಗನ್ನು ಮಾಡ್ಕೊಂಡಿದ್ದೀವಿ. ಆ ಕಂಪ್ನಿಯವರು ನಮ್ಮ ಕಡೆ ಬಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾರೆ, ಮತ್ತು ಅವರು ಇಂಡಸ್ಟ್ರೀಸಿಗೆ ಬೇಕಾಗಿದ್ದ ಸ್ಕಿಲ್ಸ್ನ ಸ್ಟೂಡೆಂಟ್ಸ್ಗೆ ಕಲಿಸ್ಕೊಡ್ತಾರೆ ಮೇಡಮ್. ಇದರಿಂದ ಏನಾಗುತ್ತೆ 100% ಅಡ್ಮಿಷನ್, 100% ಪ್ಲೇಸ್ಮೆಂಟ್. ಮತ್ತು ಎಷ್ಟೋ ಜನ ಅಲ್ಯೂಮಿನಿ ಸ್ಟೂಡೆಂಟ್ಸ್ ಅಬ್ರಾಡ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಫಾರಿನ್ದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಲ್ಯಾಕ್ಸ್ ಟುಗೆದರ್ ಸ್ಯಾಲರಿಯನ್ನು ತಗೋತಾ ಇದ್ದಾರೆ. ಸೊ ಇಲ್ಲಿ ಎಲ್ಲ ಸ್ಟೂಡೆಂಟ್ಸ್ದು ನಾವು ಹೆಸರು ಹೇಳಲಿಕ್ಕೆ ಆಗೋದಿಲ್ಲ.
1: ಒಳ್ಳೆಯದು ಮೇಡಮ್. ಬಹಳಷ್ಟು ಮಕ್ಕಳಿಗೆ SSLC ವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದ್ದವರಿಗೆ ನಾವು ಡಿಪ್ಲೊಮಾಕ್ ಹೋದ್ರೆ ಇಂಗ್ಲಿಷ್ ಮೀಡಿಯಂನೊಳಗೆ ಎಲ್ಲ ವಿದ್ಯಾಭ್ಯಾಸ ಇರ್ತದೆ, ನಾವು ಪರೀಕ್ಷೆಗಳನ್ನು ಇಂಗ್ಲಿಷ್ನಲ್ಲಿ ಬರಿಬೇಕಾಗ್ತದಲ್ಲ ಅಂತ ಭಯ ಪಟ್ಕೊಳ್ತಾರೆ. ಸರ್, ಒಂದು ಮಾಹಿತಿ ಕೊಡಬೇಕು, ಈ ಪರೀಕ್ಷೆ ಏನು ಮಂಡಳಿಯವರು ನಡೆಸ್ತಾರೆ, ಇದರೊಳಗೆ ಉತ್ತರಗಳನ್ನು ಇಂಗ್ಲಿಷ್ ಜೊತೆಗೇನೆ ಮಾತೃಭಾಷೆ ಕನ್ನಡದೊಳಗೆ ಬರೆಯುವಂತಹ ಅವಕಾಶ ಇರ್ತದೇನು, ಮಕ್ಕಳು ಬರೀಬಹುದೇನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀರಿ?
2: ಕನ್ನಡ ಮೀಡಿಯಂದಿಂದ ಬಂದಂಥ ಮಕ್ಕಳಿಗೆ ಬಹಳಷ್ಟು ಗೊಂದಲದಲ್ಲಿ ಇರ್ತಾರೆ, ಇಂಗ್ಲಿಷ್ ಅಂದರೆ ಅವರಿಗೆ ಸ್ವಲ್ಪ ಕಷ್ಟ ಅನಿಸತ್ತೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಪರೀಕ್ಷಾ ಮಂಡಳಿಯಿಂದ ಅವರಿಗೆ ಕನ್ನಡದಲ್ಲೇನೂ ಈ ಎಕ್ಸಾಮನ್ನು ಬರೀಬಹುದು, ಜೊತೆ ಇಂಗ್ಲಿಷ್ ಕನ್ನಡ ಎರಡೂ ಮಿಕ್ಸ್ ಮಾಡಿನೂ ಅವರು ಪರೀಕ್ಷೆಯಲ್ಲಿ ಉತ್ತರಗಳನ್ನು ಬರೀಬಹುದು ಅಥವಾ ಇಂಗ್ಲಿಷ್ನಲ್ಲೂ ಬರೀಬಹುದು. ಸೊ ಅವರಿಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಿದೆ ನಮ್ಮ ಪರೀಕ್ಷಾ ಮಂಡಳಿ.
1: ನೀವು ಹೇಳೋ ಪ್ರಕಾರ ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನ ಉಪಯೋಗಿಸ್ಕೊಂಡು ಉತ್ತರಗಳನ್ನು ಬರೀಬಹುದು ಅನ್ನೋದು ಬಹಳ ಒಳ್ಳೆಯ ವಿಷಯ, ಇದು ಬಹಳ ಅನುಕೂಲಕರ.
3: ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ರಾಜ್ಯದ 14 ಕಾಲೇಜುಗಳನ್ನು ಮಾಡೆಲ್ ಪಾಲಿಟೆಕ್ನಿಕ್ ಅಂತ ಆಯ್ಕೆ ಮಾಡಿದೆ. ಅದರಲ್ಲಿ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಹುಬ್ಬಳ್ಳಿ ಹಾಗೂ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಹುಬ್ಬಳ್ಳಿ ಎರಡೂ ಆಯ್ಕೆ ಆಗಿರೋದು ನಮಗೆ ಹೆಮ್ಮೆಯ ವಿಷಯ. ಅದರ ಜೊತೆಗೆ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಹುಬ್ಬಳ್ಳಿಗೆ CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಎರಡು ಲ್ಯಾಬ್ಗಳನ್ನು ಸ್ಯಾಮ್ಸಂಗ್ ಮತ್ತು ಸ್ಕೈರಿಮ್ ಇನ್ನೋವೇಷನ್ ಅನ್ನೋ ಎರಡು ಕಂಪನಿಗಳು ಎರಡು ಲ್ಯಾಬ್ಗೆ ಬೇಕಾದಂತಹ ಇಕ್ವಿಪ್ಮೆಂಟ್ಸನ್ನು ಪ್ರೊವೈಡ್ ಮಾಡಿದ್ದಾರೆ, ಸ್ಪಾನ್ಸರ್ ಮಾಡಿದ್ದಾರೆ. ಅದರ ಜೊತೆಗೆ ಪ್ರತಿ ವರ್ಷ SNS ಫೌಂಡೇಶನ್ ಜೋಡಳಿ ಇವರು ಬಡ ಪ್ರತಿಭಾನ್ವಿತ ಹೆಣ್ಣು ಮಕ್ಕಳಿಗೆ ಅವರದೇ ಸ್ಪಾನ್ಸರ್ಶಿಪ್ ಅಲ್ಲಿ ಊಟ ವಸತಿ ಹಾಗೆ ಫೀಸ್ ಅನ್ನ ಕೊಟ್ಟು ಡಿಪ್ಲೊಮಾ ಅಧ್ಯಯನವನ್ನ ಮಾಡಿಸ್ತಾರೆ. ಪ್ರತಿ ವರ್ಷ ನಮ್ಮ ಕಾಲೇಜಲ್ಲಿ 8 ಜನ ಹೆಣ್ಣು ಮಕ್ಕಳಿಗೆ ಆ ಅವಕಾಶ ಇದೆ. ಈ ಸರಿ ಅಡ್ಮಿಷನ್ ಅಲ್ಲಿ ಒಟ್ಟು 12 ಜನಕ್ಕೆ ಆ ಅವಕಾಶ ಸಿಕ್ಕಿದೆ. ಮೆಕ್ಯಾನಿಕಲ್ ವಿಭಾಗಕ್ಕೆ 3 ಜನ, ಸಿವಿಲ್ ವಿಭಾಗಕ್ಕೆ ಆಯ್ಕೆ ಆಗಿದ್ದಾರೆ. ಅದ್ರ ಜೊತೆಗೆ ಕಳೆದ ವರ್ಷದಿಂದ ನಮ್ಮ ಇಲಾಖೆಯವರು ಪ್ರೇರಣಾ ಮೆಂಟರ್ಶಿಪ್ ಅನ್ನೋ ಪ್ರೋಗ್ರಾಮ್ ಅನ್ನ ನಡೆಸ್ತಾ ಇದ್ದಾರೆ. ಇದ್ರ ಮೂಲಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಂಪನ್ಮೂಲ ವ್ಯಕ್ತಿಗಳನ್ನ ನಮ್ಮ ಕಾಲೇಜಿಗೆ ಕರೆತಂದು ಅವರಿಂದ ಉಪನ್ಯಾಸ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ. ಇದರಿಂದ ಮಕ್ಕಳಿಗೆ ತುಂಬಾ ಮೋಟಿವೇಶನ್ ಸಿಗ್ತಾ ಇದೆ. BEL ಕಂಪನಿಗೆ 3 ಜನ ಆಯ್ಕೆ ಆಗಿದ್ದಾರೆ.
0: ಪಾಲಿಟೆಕ್ನಿಕ್ ಕೋರ್ಸ್ಗಳು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಅದೇ ರೀತಿಯಾಗಿ ತಾಂತ್ರಿಕ ಶಿಕ್ಷಣದ ಮೂಲಕ ಉದ್ಯೋಗ, ಸ್ವಯಂ ಉದ್ಯೋಗ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ದಾರಿಯನ್ನು ಮಾಡಿಕೊಡುತ್ತವೆ. ಆದ್ದರಿಂದ SSLC, PUC, ITI ಪಾಸಾದ ವಿದ್ಯಾರ್ಥಿಗಳು ಪಾಲಿಟೆಕ್ನಿಕ್ ಶಿಕ್ಷಣದ ಮೂಲಕ ಮಹತ್ವವನ್ನು ಅರಿತು ಪ್ರಯೋಜನ ಪಡೆಯಬೇಕೆಂದು ನಾನು ಎಲ್ಲರಲ್ಲಿ ವಿನಂತಿಸುತ್ತೇನೆ.
1: ಬಹಳ ಒಳ್ಳೆಯದು, ನೀವು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದೀರಿ. ಭವಿಷ್ಯವನ್ನು ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಪಾಲಿಟೆಕ್ನಿಕ್ ಕೋರ್ಸ್ಗಳಿಗೆ ಯಾವ ರೀತಿ ಪ್ರವೇಶ ಪಡೆದು ಉಜ್ವಲ ಭವಿಷ್ಯ ತಮ್ಮದಾಗಿಸಿಕೊಳ್ಳಬಹುದು ಅನ್ನೋದರ ಕುರಿತು ಮಹತ್ವದ ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ಎಲ್ಲರಿಗೂ ನಮಸ್ಕಾರ ಹಾಗೂ ಧನ್ಯವಾದಗಳು.
4: ಧನ್ಯವಾದಗಳು ಮೇಡಮ್.
2: ಧನ್ಯವಾದಗಳು.
5: ಇದುವರೆಗೆ SSLC ನಂತರ ಮುಂದೇನು, 2026-27 ಸಾಲಿನ ವೃತ್ತಿಪರ ಡಿಪ್ಲೊಮಾ ಇಂಜಿನಿಯರಿಂಗ್, ನಾನ್ ಇಂಜಿನಿಯರಿಂಗ್ ಕೋರ್ಸ್ಗಳ ಅಧ್ಯಯನ ಹಾಗೂ ಉದ್ಯೋಗ ಅವಕಾಶ ಕುರಿತು ಸಂದರ್ಶನ ಕೇಳಿದಿರಿ. ಭಾಗವಹಿಸಿದ್ದವರು ಪ್ರೊಫೆಸರ್ ಗಣಪತಿ ಹೆಳವಿ, ಪ್ರೊಫೆಸರ್ ಬನಶಂಕರಮ್ಮ ಎಫ್ ಲಕ್ಕಣ್ಣವರ್, ಪ್ರೊಫೆಸರ್ ಪರಮೇಶ್ವರ್ ರಾಠೋಡ್ ಹಾಗೂ ಪ್ರೊಫೆಸರ್ ಸನ್ಮತಿ ಸುಗಂಧಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಮಾಲಾ ಸಾಂಬ್ರಾಣಿ, ಸಂಕಲನ ತ್ರಿವೇಣಿ ಬೆಟಗೇರಿ, ಸಹಕಾರ ರಾಜೇಶ್ ಹೊಂಗಲ್.
6: ಆಕಾಶವಾಣಿ ಧಾರವಾಡ

0: ನಮಸ್ಕಾರ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ.
1: ನಮಸ್ಕಾರ ಮೇಡಮ್.
0: ಕೇಳುಗರೆ, ನಾವು ಹಿಂದಿನ ವಾರ ಕುಟುಂಬದ ಎರಡು ಚಕ್ರಗಳು ಅಂತಂದ್ರೆ ಗಂಡ ಹೆಂಡತಿ ಅಂತ ಮಾತನಾಡ್ತಾ ಇದ್ವಿ. ಕುಟುಂಬ ಪ್ರಾರಂಭ ಆಗೋದು ಅಥವಾ ಎಲ್ಲಾ ಸಂಬಂಧಗಳ ಮೂಲ ಅಂತ ಹೇಳಿ ಅಂತಂದ್ರೆ ಮದುವೆ. ಈ ಮದುವೆ ವ್ಯವಸ್ಥೆ ಹೇಗಿರ್ಬೇಕು, ದೋಷಗಳೇನು, ತಪ್ಪು ಕಲ್ಪನೆಗಳೇನು ಅನ್ನೋದರ ಕುರಿತು ಇವತ್ತು ಸ್ವಾಮೀಜಿಯವರು ಮಾತನಾಡ್ತಾರೆ, ಕೇಳೋಣ.
1: ಈ ಮದುವೆ ಅನ್ನುವಂತ ಸಂಬಂಧ ಏನಿದೆ ಅದು ಪ್ರಾರಂಭ ಆಗಿದ್ದೆ ಒಂದು ಅದ್ಭುತ ಅಂತ ಅನ್ಸುತ್ತೆ. ಹೇಗೆ ಬೆಂಕಿ ಕಂಡಿಡಿದ ಮನುಷ್ಯ, ಚಕ್ರ ಕಂಡಿಡಿದ, ಅಲ್ಲಿಂದ ಕ್ರಾಂತಿ ಶುರುವಾಯಿತು. ಬೆಂಕಿ ಕಂಡಿಡಿದ್ರಿಂದ ಮಾನವನ ವಿಕಾಸದಲ್ಲಿ ಬಹಳ ದೊಡ್ಡ ಬದಲಾವಣೆ ಶುರುವಾಯಿತು. ಹಾಗೆ ಚಕ್ರ ತಿರುಗಿಸಿ ವಸ್ತುಗಳನ್ನು ತಯಾರು ಮಾಡ್ಬೋದು, ಮಡಕೆಯನ್ನು ತಯಾರು ಮಾಡ್ಬೋದು ಅನ್ನುವ ಒಂದು ಸಂಶೋಧನೆ ಏನಿದೆಯಲ್ಲ, ಬಹಳ ಪ್ರಮುಖವಾದ ಘಟ್ಟ ಅದು ಮಾನವನ ವಿಕಾಸದಲ್ಲಿ. ಅದೇ ರೀತಿನಲ್ಲಿ ಸಂಬಂಧಗಳ ಪ್ರಾರಂಭ ಮದುವೆಯಿಂದ ಶುರುವಾಗಿದ್ದು. ಅದರಲ್ಲೂ ಭಾರತೀಯ ಪದ್ಧತಿ ಏನಿದೆ, ಭಾರತೀಯ ಮದುವೆ ಪದ್ಧತಿ ಅತ್ಯಂತ ಶ್ರೇಷ್ಠವಾದದ್ದು. ಇಂಗ್ಲಿಷಲ್ಲೂ ಹೇಳ್ತಾರೆ ಮ್ಯಾರೇಜ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳಿ. ಆಮೇಲೆ ನಮ್ಮಲ್ಲಿ ಹೇಳ್ತಾರೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ. ಪ್ರಾಯಶಃ ಈ ಎರಡು ಮಾತುಗಳಿಗೆ ಸಾಮ್ಯತೆ ಇದೆ ಅಂತ ಅನ್ಸುತ್ತೆ. ಸ್ವರ್ಗದಲ್ಲಿ ಮದುವೆಗಳಾಗಿರುತ್ತೆ ಅನ್ನೋದು ಮತ್ತೆ ಋಣಾನುಬಂಧ ರೂಪದಿಂದ ಆಗತ್ತೆ ಅಂತಕ್ಕಂಥದ್ದು ಎರಡು ಒಂದೇನೆ. ಆಮೇಲೆ ಆ ಮದುವೆ ಮಾಡ್ಕೊಳ್ಬೇಕು, ಜೊತೆಗೆ ಇರಬೇಕು ಅಂತಕ್ಕಂಥದ್ದೇನು ಮನುಷ್ಯನಿಗೆ ಕಲ್ಪನೆ ಬಂತಲ್ಲ, ಸಾವಿರಾರು ವರ್ಷಗಳ ಹಿಂದಿನ ಮಾತು. ಸುಮಾರೊಂದು 40,000 ವರ್ಷ ಆಗಿರ್ಬೋದು ಅಥವಾ 50,000 ವರ್ಷ ಆಗಿರ್ಬೋದು. ಕೆಲವರು ಏನ್ ಮಾಡ್ತಾರೆ, ಬುಡಕಟ್ಟು ಜನರದ್ದೇ ಕೆಲವು ಪದ್ಧತಿಗಳನ್ನು ನೋಡಿಕೊಂಡು ಈ ಮದುವೆ ಪದ್ಧತಿ ಇತ್ತೀಚೆಗೆ ಬಂದಿದೆ ಅಂತಾರೆ. ಇಲ್ಲ, ಮದುವೆ ಪದ್ಧತಿ ತುಂಬಾ ಹಳೆಯದು. ಅದರಲ್ಲೂ ಭಾರತೀಯ ಪದ್ಧತಿ ಏನಿದೆಯಲ್ಲ, ಯುಗ ಯುಗಗಳ ಕಲ್ಪನೆಗೆ ಹೋದಾಗಲೂ ಕೂಡ ಅಲ್ಲಿ ಕೃತಾಯುಗದಲ್ಲೂ ಕೂಡ ಅಲ್ಲಿ ಮದುವೆ ಪದ್ಧತಿ ಇದೆ, ರಾಜ್ಯ ಪದ್ಧತಿ ಇದೆ. ಈ ಸಂಸ್ಥೆಗಳು ಆಗಿನಿಂದನೂ ಇದ್ದಾವೆ. ಅಂದರೆ ಆ ಮದುವೆ ಮಾಡಿಕೊಳ್ಬೇಕು, ಮನುಷ್ಯ ಒಟ್ಟಾಗಿರ್ಬೇಕು ಮತ್ತು ಜೋಪಾನ ಮಾಡಬೇಕು ಸಂತಾನವನ್ನು ಅಂತಕ್ಕಂಥ ಈ ಮೋಹ ಏನು ಬೆಳೀತಲ್ಲ, ಅದು ಬಹಳ ಅದ್ಭುತವಾದಂಥ ಸಂಗತಿ, ಸಂತೋಷ ಪಡ್ತಕ್ಕಂಥ ಸಂಗತಿ. ಇಲ್ಲದೆ ಹೋಗಿದ್ರೆ ಮದುವೆ ವ್ಯವಸ್ಥೆ ಒಂದ್ ವೇಳೆ ಬರ್ದೇ ಹೋಗಿದ್ರೆ ಏನಾಗಿರ್ತಿತ್ತು ಅಂತ ಯೋಚನೆ ಮಾಡ್ಬೇಕು ನಾವು. ಅಂದ್ರೆ ಹಾಸ್ಯ ಮಾಡ್ತಾರಲ್ಲ ಇವಾಗ ಮದುವೆ ಬಗ್ಗೆ, ಹಾಸ್ಯ ಮಾಡೋರು ಮದುವೆ ಮಾಡ್ಕೊಳ್ಳೋದು ಬಿಡಲ್ಲ.
0: ಹೌದು,
1: ಸತಿಪತಿಗಳ ಬಗ್ಗೆ ಹಾಸ್ಯ, ಬೇಕಾದಷ್ಟು ಜೋಕ್ಸ್ ಉಟ್ಕೊಂಡಿದ್ದಾವೆ. ಆ ಜೋಕ್ಸ್ ಹೇಳೋರು ಕೂಡ ಅದರಲ್ಲೇ ಸಿಕ್ಕಾಕೊಂಡಿರ್ತಾರೆ. ಸಂಸಾರ ಸುಳಿಯೊಳಗೆ ಸಿಕ್ಕದವ್ರೆ ಆ ಜೋಕ್ ಮಾಡಿರ್ತಾರೆ. ಆದ್ರೆ ನಾನು ಹೇಳೋದು, ಜೋಕ್ ಮಾಡೋದಕ್ಕಿಂತ ಅಥವಾ ಜೋಕ್ ಮಾಡಿದ್ರೆ ಜೊತೆ ಜೊತೆಗೆ ಅದರ ಪ್ಲಸ್ ಪಾಯಿಂಟ್ಸ್ ಏನಿದೆಯಲ್ಲ ಅದರದ್ದು ಯೋಚನೆ ಮಾಡ್ಕೊಳ್ಳಿ. ಅದರದ ಪ್ರಯೋಜನಗಳು ತುಂಬಾ ಇದೆ. ಒಂದ್ ವೇಳೆ ಮದುವೆ ಅನ್ನುವಂತ ಸಂಸ್ಥೆ ಏರ್ಪಡದೆ ಹೋಗಿದ್ರೆ, ವ್ಯವಸ್ಥೆ ಇಲ್ಲದೆ ಹೋಗಿದ್ರೆ ಮಾನವ ಜನಾಂಗ ಇಷ್ಟು ವಿಕಸನೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಈಗ ಮದುವೆ ಆಗಿದ್ರಿಂದ ಗಂಡ ಹೆಂಡತಿ ಭಾವನೆ ಬಂತು, ತಂದೆ ತಾಯಿ ಅಂತ ಆಯ್ತು. ತಂದೆ ತಾಯಿ ಇದ್ರಿಂದ ಅತ್ತೆ ಮಾವ ಅಂದ್ರೆ ಎಲ್ಲಾ ಸಂಬಂಧಗಳ ಮೂಲ ಅಂದ್ರೆ ಮದುವೆ, ಗಂಡ ಹೆಂಡತಿ. ಮದುವೆ ಅನ್ನುವಂಥದ್ದಕ್ಕೆ ಪವಿತ್ರವಾದ ಜಾಗ ಕೊಟ್ರು, ನಮ್ಮಲ್ಲಿ ಪವಿತ್ರವಾದ ಸ್ಥಾನ ಕೊಟ್ರು. ಅದು ಬಹಳ ಪವಿತ್ರವಾದದ್ದು ಮತ್ತು ಸಮಾಜದ ಸಾಕ್ಷಿಯಾಗಿ ಮತ್ತು ಗುರು ಹಿರಿಯರ ಸಾಕ್ಷಿಯಾಗಿ ಮಾಡ್ಕೊಳ್ಬೇಕು ಅನ್ನುವಂತ ಅನೇಕ ನಿಯಮಗಳನ್ನ ಹಾಕಿದ್ದು ಅದಕ್ಕೋಸ್ಕರನೇ. ಜೊತೆಗೆ ಈ ಹುಟ್ಟುಗುಣವಾದಂತ ಕಾಮ, ಇದು ಈಗ ನಾವು ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಏನ್ ತೊಂದರೆಗಳಾಗ್ತಾ ಇದೆ ಅದು ನಮ್ಮ ದೇಶದಲ್ಲೂ ಶುರು ಆಗ್ಬಿಟ್ಟಿದೆ ಇವಾಗ. ಅದು ಅನಿಯಂತ್ರಿತ ಕಾಮ ಅಂತ ಬಂದ್ರೆ ಅದು ಮನುಷ್ಯನ ಅವನತಿಗೆ ಕಾರಣ ಆಗ್ಬಿಡುತ್ತೆ, ಅವನತಿಗೆ ಕಾರಣ ಆಗುತ್ತೆ. ಈ ಸಂಸಾರ ಅನ್ನುವಂತಹದ್ದೊಂದು ಇದ್ರೆ, ಅಂದ್ರೆ ಮದುವೆ ಅನ್ನುವಂತ ವ್ಯವಸ್ಥೆ ಇದ್ದಿದ್ರಿಂದ ಈ ಅನಿಯಂತ್ರಿತವಾದ ಅಥವಾ ಅತ್ಯಂತ ಕಠಿಣವಾದ ಈ ಹುಟ್ಟುಗುಣವನ್ನ ಅದಕ್ಕೊಂದು ವ್ಯವಸ್ಥೆ ಕೊಡ್ಲಿಕ್ಕೆ, ಸಂಸ್ಕಾರ ಕೊಡ್ಲಿಕ್ಕೆ ಅನುಕೂಲ ಆಯ್ತು. ಅದರಾಗೆ ಭಯ ಇಟ್ರು, ಭಯ ಇರಬೇಕು. ಆಮೇಲೆ ಹಿಂಜರಿಕೆ ನಾಚಿಕೆ ಇವೆಲ್ಲ ಏನ್ ಬೆಳೆಸಿದ್ರಲ್ಲ ಅದು ಒಂದು ದಿವಸದಲ್ಲಿ ಎರಡು ದಿವಸದಲ್ಲಿ ಆದದ್ದಲ್ಲ. ಇದ್ರ ಹಿಂದೆ ಬಹಳ ದೊಡ್ಡ ವ್ಯವಸ್ಥೆ ಇದೆ, ಚಿಂತನೆ ಇದೆ, ಅಧ್ಯಯನ ಇದೆ, ಆಮೇಲೆ ಅನುಭವ ಇದೆ. ಅನುಭವದಿಂದ ರೂಪಿಸಿರ್ತಕ್ಕಂಥದ್ದು. ಯಾಕೆ ಇಷ್ಟು ಇದ್ರ ಬಗ್ಗೆ ಆಳವಾಗಿ ನಾನು ಮಾತಾಡ್ತಿದ್ದೀನಿ ಅಂದ್ರೆ, ಇತ್ತೀಚೆಗೆ ಏನಾಗ್ತಾ ಇದೆ, ಅದರಲ್ಲೂ ಹೈಯರ್ ಎಜುಕೇಶನ್ ಮಾಡದಂತವರು ವಿದೇಶಿ ಸಂಸ್ಕೃತಿಯನ್ನ ಅಪ್ಪಿಕೊಂಡವರು, ಅಲ್ಲಿ ಹೋದವರಲ್ಲ, ಅಲ್ಲಿ ಹೋದವರಿಗೆ ಭಾರತೀಯ ಸಂಸ್ಕೃತಿನೇ ಇಷ್ಟ ಆಗ್ತಾ ಇದೆ. ಅಲ್ಲಿ ತೊಂದರೆಗಳನ್ನ ಅವ್ರು ನೋಡ್ತಾ ಇದ್ದಾರೆ. ನಮ್ಮ ಭಾರತೀಯರು ಅನಿವಾಸಿ ಭಾರತೀಯರು ಅಂತ ಕರೀತಾರೆ ಅವ್ರು, ಬೇರೆ ದೇಶಗಳಲ್ಲಿ ಇದ್ದಂಥವ್ರನ್ನ ಅನಿವಾಸಿ ಭಾರತೀಯರು. ಅಲ್ಲಿ ಸಮಸ್ಯೆ ಏನು ಅನ್ನೋದು ಗೊತ್ತಾಗಿದೆ ನಮ್ಮವ್ರಿಗೆ. ಹಂಗಾಗಿ ನಮ್ಮ ದೇಶದ ಪದ್ಧತಿ ಬಗ್ಗೆ ತುಂಬಾ ಪ್ರೀತಿ ಬೆಳೆಸ್ಕೊಂಡಿದ್ದಾರೆ ಅವರು. ಇಲ್ಲಿದ್ದಂತ ಈ ಇತ್ತೀಚಿನ ಯುವಕರು ಅರೆ ಬರೆ ಜ್ಞಾನಿಗಳು ಅಂತಾನೆ ಅಂತೀನಿ ನಾನು. ಏ, ಅದು ಬಹಳ ಚೆನ್ನಾಗಿದೆ. ಆ ರೀತಿ ಬದುಕಕ್ಕೆ ಹೋಗಿ, ಆ ರೀತಿ ಮದುವೆ ವ್ಯವಸ್ಥೆಯನ್ನು ಮಾಡ್ಕೊಳಕ್ ಹೋಗಿ ತುಂಬಾ ಕುಟುಂಬಗಳು ಇವಾಗ ದುಃಖಕ್ಕೀಡಾಗ್ತಿದ್ದಾವೆ.
0: ಅದ್ರ ಜೊತೆಗೆ ಈಗ ಲೀವ್ ಇನ್ ರಿಲೇಶನ್ಶಿಪ್ ಅಂದ್ರೆ ಮದ್ವೆ ಆಗ್ಲಾರ್ದನೆ ಜೊತೆ ಜೊತೆಯಲ್ಲಿ ಇರುವಂತಹ ಎಷ್ಟೋ ಜನರನ್ನ ನಾವು
1: ನೋಡ್ತಾ ಇದೀವಿ. ಅವರಲ್ಲಿ ಅನೇಕ ಅಭದ್ರತೆಗಳು ಕಾಡ್ತಾ ಇದೆ, ಅವರು ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ. ಆಮೇಲೆ ಕೋರ್ಟು ಕಚೇರಿ ಅಥವಾ ಅವಸರದಲ್ಲಿ ಮದುವೆ ಮಾಡ್ಕೊಂಡವ್ರದೇನೆ ವಿಪರೀತ ಡೈವರ್ಸಸ್ ಕೇಸ್ಗಳಿದೆ. ಈಗ ಬೆಂಗಳೂರು ಆಗಲಿ, ಚೆನ್ನೈ ಆಗಲಿ, ಡೆಲ್ಲಿ, ಹೈದರಾಬಾದ್, ಎಲ್ಲಾ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಕೋರ್ಟ್ಗಳಲ್ಲಿ ಹೆಚ್ಚು ವ್ಯಾಜ್ಯಗಳಿರೋದು ಇವೇನೆ, ಡೈವರ್ಸ್ ಕೇಸ್ಗಳೇ ಬಹಳ ಆಗ್ಬಿಟ್ಟಿದೆ. ಆದ್ರಿಂದ ಇದನ್ನ ನಾವು ಭಾರತೀಯ ಪದ್ಧತಿ ಏನಿತ್ತು ಅದರ ಮಹತ್ವವನ್ನು ಅರ್ಥ ಮಾಡ್ಕೋಬೇಕಾಗಿದೆ, ನಮ್ಮ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ಬೇಕಾಗಿದೆ. ಈಗಿನ ಮಕ್ಕಳು ತುಂಬಾ ಜಾಣರು ಆಗ್ತಿದ್ದಾರೆ, ಆ ವಿಷಯದಲ್ಲಿ ಧಾರಾವಾಹಿಗಳಲ್ಲಿ ನೋಡ್ತಾರೆ, ಮತ್ತೆ ಬೇರೆ ಬೇರೆ ಕಡೆ ನೋಡಿದಾಗ ಅವರು ಅನುಭವಿಸ್ತಾ ಇರತಕ್ಕಂತಹ ಅಭದ್ರತೆ, ಅವರು ಅನುಭವಿಸ್ತಾ ಇರತಕ್ಕಂತಹ ಅನಿಶ್ಚಿತತೆ, ಇದನ್ನ ನಮ್ಮ ಯುವಕರು ಕಂಡು ಕೆಲವರು ಬದಲಾವಣೆ ಆಗ್ತಿದ್ದಾರೆ. ಆದ್ರೆ ಬಹಳಷ್ಟು ಜನ ಆ ಕಡೆ ಆಕರ್ಷಣೆಗೊಳಗಾಗಿ ಆಮೇಲೆ ದುಃಖ ಪಡ್ತಾರೆ.
0: ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಅನೇಕ ಚಿತ್ರಗಳನ್ನ ಅಂತವನ್ನೆಲ್ಲ ನೋಡಿ ಇನ್ನೂ ಹಾಳಾಗ್ತಾ ಇದ್ದಾರೆ,
1: ತೊಂದರೆ ಅನುಭವಿಸ್ಕೊಂಡು ಆಮೇಲೆ ಇಲ್ಲಿ ಯಾವ ಮಟ್ಟಕ್ಕೆ ಬರ್ತಾರೆ ಅಂತಂದ್ರೆ ಸರಿಪಡಿಸ್ಕೊಳಕ್ ಆಗ್ಲಾರದಂತ ಸ್ಥಿತಿಗೆ ಹೋಗ್ಬಿಡ್ತಾರೆ. ಆಮೇಲೆ ಮಾನಸಿಕವಾಗಿ ದುರ್ಬಲರಾಗ್ಬಿಡ್ತಾರೆ, ಆಮೇಲೆ ಆತ್ಮಹತ್ಯೆಗೆ ಯೋಚನೆ ಮಾಡ್ತಕ್ಕಂಥದ್ದು. ಅದಕ್ಕೆ ಈ ವಿಷಯದಲ್ಲಿ ದುಡುಕು ಒಳ್ಳೇದಲ್ಲ, ದುಡುಕ್ಬಾರ್ದು. ಆಮೇಲೆ ನಮ್ಮ ಹಿರಿಯರಿಗೂ ನಾನು ಕೆಲವು ಕಿವಿಮಾತು ಹೇಳೋದು ಇಷ್ಟಪಡೋದಂದ್ರೆ, ಅದರಲ್ಲೂ ವಿಶೇಷವಾಗಿ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ಏನು ಅಂತಂದ್ರೆ ಮದುವೆ ಮಾಡ್ಬೇಕಾದ್ರೆ ಇವತ್ತಿಗೂ ಕೂಡ ಹಿರಿಯರು ಕೂತು ಮಾತುಕತೆ ಮಾಡೋದು, ವರದಕ್ಷಿಣೆ, ಬಂಗಾರ, ಬಟ್ಟೆ, ಇದ್ರ ಬಗ್ಗೆ ಅತಿಯಾದ ಬೇಡಿಕೆ ಹೆಣ್ಣಿನ ಕಡೆಯವ್ರಿಗೆ. ಆ ಕಾರಣಕ್ಕಾಗಿ ಮದುವೆ ಸಂಬಂಧಗಳು

0: ಮುರಿದು ಬೀಳ್ತಕ್ಕಂಥದ್ದು. ಇದು ಆಗಬಾರ್ದು, ಇವತ್ತಿನ ಕಾಲದಲ್ಲಿ ಆಗಬಾರ್ದು. ಯಾಕಂದ್ರೆ ಎಲ್ಲರೂ ಶಿಕ್ಷಣವನ್ನು ಪಡ್ಕೊಂಡಂತಹವರು. ಹೆಣ್ಮಕ್ಳು ಇವತ್ತು ತುಂಬಾ ಜನ ಓದ್ದವರಿದ್ದಾರೆ, ಆಮೇಲೆ ಗಂಡ್ ಮಕ್ಳು ಓದಿರ್ತಾರೆ. ಓದಿ ಸಮಾನತೆಯ ಬಗ್ಗೆ ಮಾತನಾಡುವಾಗ ಇನ್ನೂ ಒಂದು ಮದುವೆಯ ಸಂಬಂಧವನ್ನು ವ್ಯಾಪಾರದ ರೀತಿಯಲ್ಲಿ ಖಂಡಿತ ಮಾಡಬಾರ್ದು.
1: ಮದುವೆ ಆದ ನಂತರವೂ ಎಷ್ಟೋ ಸರ್ತಿ ಹೆಣ್ಣಿಗೆ ತೊಂದರೆ ಕೊಡೋದು ಉಂಟು.
0: ಹೌದು, ಕಿರುಕುಳ ಅದು ತುಂಬಾ ಕಡಿಮೆ ಆಗ್ತಾ ಇದೆ. ಆದ್ರೆ ಒಳಗೆ ಒಳಗೆ ಸಂಬಂಧದಲ್ಲೇ ಪ್ರೀತಿ ಇದ್ದು ಕೂಡ ಮತ್ತು ಏನಾದರೂ ವಸ್ತು, ಒಡವೆ, ಬಟ್ಟೆ, ವಾಹನಗಳು, ಸೈಟ್ ಇಂಥದ್ದಕ್ಕೆಲ್ಲ ಆಸೆ ಮಾಡೋದಿದೆಯಲ್ಲ, ಇದು ಒಳ್ಳೇದಲ್ಲ. ಈ ಕೇಂದ್ರ ಸರ್ಕಾರದವರು ಕೂಡ

0: ಬಾಟಲ್ ಕೊಡ್ತಕ್ಕಂಥದ್ದು, ಖಾತೆ ಮಾಡಿಕೊಡ್ತಕ್ಕಂಥದ್ದು, ಈ ಥರದ್ದು ಹೆಚ್ಚು ಹೆಚ್ಚು ಬಳಕೆಗೆ ಬರಬೇಕು. ಆಮೇಲೆ ಮದುವೆ ಅನ್ನುವಂಥದ್ದು ಪವಿತ್ರ ಸಂಬಂಧ, ಅದು ಪರಮಾತ್ಮನ ಆಯೋಜನೆ ನಿಯೋಜನೆ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಗೌರವಿಸಬೇಕು. ಹಾಗೆ ಗೌರವಿಸಿದ್ರೆ ನಿಜವಾಗಿಯೂ ಇದಕ್ಕೆ ಏನು ಒಂದು ಹೊಸ ಅರ್ಥ, ಅದು ಈಗೇನು ಮೌಲ್ಯ ಕಳ್ಕೊಳ್ತಾ ಇದೆ, ಅದೆಲ್ಲ ಸರಿ ಹೋಗುತ್ತೇನೋ ಅಂತ ನನ್ನ ಮನೋಭಾವನೆ. ಹೀಗೆ ಕೆಲವರು ಕೇಳ್ತಿರ್ತಾರೆ ಏನು ಅಂತಂದ್ರೆ, ಈ ಮದುವೆ ಮಾಡ್ಕೊಳ್ಬೇಕಾದ್ರೆ ಯಾವ ನಿಯಮಗಳನ್ನು ನಾವು ಅನುಸರಣೆ ಮಾಡಬೇಕು? ವಯಸ್ಸಿನ ವಿಷಯದಲ್ಲಿ ಕೇಳ್ತಾರೆ, ಹೆಣ್ಮಕ್ಳಿಗೆ ಎಷ್ಟು ವಯಸ್ಸಾಗಿರ್ಬೇಕು, ಗಂಡ್ ಮಕ್ಳಿಗೆ ಎಷ್ಟು ವಯಸ್ಸಾಗಿರ್ಬೇಕು. ಈಗ ಸಾಮಾನ್ಯವಾಗಿ ಇದುವರೆಗೆ ಸಾಂಪ್ರದಾಯಿಕವಾಗಿ ಬೆಳೆದು ಬಂದಿರೋದೇನು ಅಂತಂದ್ರೆ, ಹೆಣ್ಮಕ್ಳು ಚಿಕ್ಕವರಿರ್ಬೇಕು, ಗಂಡ್ ಮಕ್ಳು ದೊಡ್ಡವರಿರ್ಬೇಕು, ಅದಕ್ಕೆ 6 ವರ್ಷ ಅಂತರ ಇರಬೇಕು, 5 ವರ್ಷ ಅಂತರ ಇರಬೇಕು, 7 ವರ್ಷ ಅಂತರ ಇರಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಆದ್ರೆ ಈಗ ಹಂಗ ಆಗಲ್ಲ, ಯಾಕಂದ್ರೆ ಓದಿನಲ್ಲಿ ಕಾಲ ಕಳೀತಾ ಇರ್ಬೇಕಾದ್ರೆ, ಆಮೇಲೆ ಏನಾದ್ರೂ ದುಡಿಯೋ ಮಾರ್ಗವನ್ನು ಕಂಡ್ಕೋಬೇಕು ಅಂತ ಇಬ್ರು ಆಲೋಚನೆ ಮಾಡ್ತಿರ್ತಾರೆ. ಆವಾಗ ವಯಸ್ಸು ನೋಡುವ ಅಗತ್ಯ ಇಲ್ಲ, ವಯಸ್ಸು ನೋಡಿ ಪ್ರೀತಿ ಬರುವಂತದ್ದಲ್ಲ. ಆದ್ರಿಂದ ವಯಸ್ಸು ಮುಖ್ಯ ಅಲ್ವೇ ಅಲ್ಲ, ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಇಬ್ಬರ ಮನೋಭಾವನೆಗಳು ಒಂದಾಗತ್ತಾ, ಇಬ್ರು ಚರ್ಚೆ ಮಾಡ್ಕೊಳ್ಳಿ. ಏನು ಅಂತಂದ್ರೆ, ಯಾವುದೇ ಒಂದು ತೀರ್ಮಾನ ತಗೊಳಕ್ ಮುಂಚೆ ನಿಮ್ಮ ನಿಮ್ಮ ಮನೋಭಾವನೆಗಳು, ಆಸಕ್ತಿಗಳು, ಅಂದ್ರೆ ಕಲೆ, ವಿಜ್ಞಾನ, ಕ್ರೀಡೆ, ಯಾವ ರೀತಿ ನಿಮ್ಗೆ ಆಸಕ್ತಿಗಳಿರುತ್ತೆ ಆ ರೀತಿ ಇಬ್ರದ್ದು ಒಂದೇ ಆಸಕ್ತಿ ಇದ್ರೆ ಅನುಕೂಲ ಆಗತ್ತೆ. ಮತ್ತೆ ಕೆಲಸ ಮಾಡುವಾಗ ಇಬ್ರು ಹೆಚ್ಚು ಕಡಿಮೆ ಒಂದೇ ತರದ ಕೆಲಸ ಇದ್ರೆ ಅನುಕೂಲ ಆಗತ್ತೆ. ಆಮೇಲೆ ಇಬ್ಬರ ಮನೋಭಾವನೆ ಒಂದೇ ಇದ್ರೆ ಅದು ತುಂಬಾ ಅನುಕೂಲ ಆಗತ್ತೆ. ಇದಕ್ಕೆ ಮೊದಲು ಪ್ರಿಫರೆನ್ಸ್. ಇನ್ನು ರೂಪದ ವಿಷಯದಲ್ಲಿ ಬಹಳ ತರ ಕೆಡಿಸ್ಕೊಂತಾರೆ. ಈಗ ಬಹಳ ರೂಪ ನೋಡ್ತಾ ಹೋದ್ರೆ ನೀವು ಮದುವೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ. ಮತ್ತು ಎಲ್ಲವೂ ಒಬ್ಬರಲ್ಲೇ ಕೂಡಿರೋದಿಲ್ಲ, ಆ ಜಗತ್ತು ಹಾಗಿಲ್ಲ. ಒಬ್ಬರನ್ನು ಪರಿಚಯ ಆಗಿದ್ರು, ಅವ್ರಿಗೂ 500 ಕನ್ಯೆ ನೋಡಿದ್ರಂತೆ. 500 ಕನ್ಯೆ ನೋಡಿ 501 ಮದುವೆ ಮಾಡ್ಕೊಂಡ್ರು ಅಂತ ಹೇಳ್ತಾ ಇದ್ರು. ವಯಸ್ಸು ಆಗೇ ಇರಲಿಲ್ಲ, ಪ್ರಾಯಶಃ ಸಣ್ಣದ್ರಿಂದಾನೆ ನೋಡಕ್ ಶುರು ಮಾಡಿರ್ಬೋದು ಅವಾಗ. ಅಂದ್ರೆ ಈ ಘಟನೆ ನಡೆದು ಸುಮಾರಿಗೆ ಒಂದು 35 ವರ್ಷ ಆಗಿರ್ಬೋದು, 30-35 ವರ್ಷ ಆಗಿರ್ಬೋದು. ಅವಾಗ ಅಂತ ಘಟನೆ ನಡೀತಿದ್ದು, ಈಗ ಅಷ್ಟು ಕನ್ಯೆಗಳು ಸಿಗೋದಿಲ್ಲ. ಆಮೇಲೆ ಅತಿಯಾಗಿ ರೂಪ ಕಂಡ್ಕೊಳ್ಬಾರ್ದು, ಯಾಕಂದ್ರೆ ರೂಪ ಅನ್ನುವಂಥದ್ದು ಶಾಶ್ವತವಾದದ್ದಲ್ಲ, ಶಾಶ್ವತವಾದದ್ದಲ್ಲ, ಅದು ನಿರಂತರವಾಗಿ ಬದಲಾವಣೆ ಆಗ್ತಕ್ಕಂಥದ್ದು. ಈ 5 ವರ್ಷದಲ್ಲಿ ಇದ್ದಿದ್ದು ಮುಂದೆ ಏನಾರು 5 ವರ್ಷಕ್ಕಿರಲ್ಲ, 10 ವರ್ಷಕ್ಕಿರಲ್ಲ. ಆಮೇಲೆ ಪ್ರೀತಿಗೆ ರೂಪ ಮುಖ್ಯ ಅಲ್ವೇ ಅಲ್ಲ,
1: ಗುಣ ಮುಖ್ಯ.
0: ಆದ್ರಿಂದ ಗುಣಗಳನ್ನ ನೋಡಿ, ರೂಪ ನೋಡೋ ಅಗತ್ಯ ಇಲ್ಲ. ಆಮೇಲೆ ಅದರಲ್ಲೂ ಹೆಣ್ಣಿನಲ್ಲೇ ರೂಪ ಅರಸೋದು ಜಾಸ್ತಿ, ಆತರ ಅಗತ್ಯ ಇಲ್ಲ. ಅಲ್ಲಿ ಆಕೆ ವಿದ್ಯೆ, ಗುಣ ಮತ್ತು ಸಾಧನೆ, ಕೆಲವರು ಸಾಧನೆ ಮಾಡಿರ್ತಾರೆ, ಕಲಾವಿದರಾಗಿರ್ತಾರೆ, ಆಮೇಲಿಂದ ಬೇರೆ ಬೇರೆ ಸಾಧನೆಗಳನ್ನು ಮಾಡಿರ್ತಾರೆ, ಆಮೇಲೆ ಕ್ರೀಡೆನಲ್ಲೇ ಸಾಧನೆ ಮಾಡಿರ್ತಾರೆ, ಸಾಧನೆಗೂ ಕೂಡ ಗೌರವ ಕೊಡಬೇಕು. ಹಾಗೆ ಮಾಡಿಕೊಂಡಾಗ ಗುಣ ಸಾಧನೆ ಈ ತರದ್ದು ನೋಡಿ ಮದುವೆ ಮಾಡಿಕೊಂಡಾಗ ಅಂತ ಕುಟುಂಬಗಳು ಬಹಳ ಸರಳವಾಗಿ ಮತ್ತು ಪ್ರೀತಿಯಿಂದ ದೀರ್ಘಕಾಲ ಬದುಕ್ತವೆ.
1: ಆಗ್ಲೇ ಹೇಳ್ತಾ ಇದ್ರಿ ಎಷ್ಟು ವಯಸ್ಸಿಗೆ ಮದುವೆ ಆಗ್ಬೇಕು ಅಂತ ಕೇಳ್ತಾರೆ ಅಂತ ಹೇಳಿ. ಸಾಮಾನ್ಯವಾಗಿ ಹೆಣ್ ಮಗುವಿಗೆ ಒಂದು 18 ವರ್ಷ, ಗಂಡ್ ಮಗುವಿಗೆ ಒಂದು 21 ವರ್ಷನಾದ್ರೂ ಆಗ್ಬೇಕು ಅಂತ ಹೇಳಿ.
0: ಹೌದು, ಸರ್ಕಾರ ನಿಯಮ ಮಾಡಿದೆ, ಕಾನೂನು ಪ್ರಕಾರ ಇದೆ.
1: ಹೌದು.
0: ಆಮೇಲೆ ಇತ್ತೀಚೆಗೆ ಏನಾಗ್ತಾ ಇದೆ, ಡಿಗ್ರಿ ಕಂಪ್ಲೀಟ್ ಮಾಡ್ಲೇಬೇಕು ಅನ್ನೋದಿರುತ್ತೆ. ಪರವಾಗಿಲ್ಲ, ಇವಾಗ ನಿಮ್ಮ ಮನಸ್ಸಿನಲ್ಲಿ 25 ವರ್ಷದ ತನಕ ಇಟ್ಕೊಳ್ಬಹುದು, ಅದು ಕಾನೂನು ಕೂಡ ಆಗ್ಬೇಕು ಅಂತ ಕೆಲವರು ಚರ್ಚೆ ಮಾಡಿದ್ರು. ಅದು ಬೇಡ, ಕಾನೂನಿನ ಮೂಲಕ ನಿಯಂತ್ರಣ ಮಾಡೋದಕ್ಕಿಂತ ಸ್ವಯಂ ನಿಯಂತ್ರಣ ಇದೆಯಲ್ಲ ಅದು ಬಹಳ ಒಳ್ಳೇದು. ಮಾಲ್ಥಸ್ ಅನ್ನುವಂತಹ ಒಬ್ಬ ಅರ್ಥಶಾಸ್ತ್ರಜ್ಞ 95 ವರ್ಷಗಳ ಹಿಂದೆನೆ ಹೇಳ್ಬಿಟ್ಟಿದ್ದಾನೆ ಏನು ಅಂತಂದ್ರೆ, ಮುಂದೆ ಜನಸಂಖ್ಯಾ ಸ್ಫೋಟ ಆಗಲಿದೆ, ಆವಾಗ ಮದುವೆಯನ್ನ ತಡವಾಗಿ ಮಾಡ್ಕೊಳ್ಳೋದನ್ನ ಪ್ರಕೃತಿನೇ ಮಾಡುತ್ತೆ ಅಂತ. ಇವಾಗ ಹಂಗಾಗ್ತಾ ಇದೆ, ಆಗ್ತಾ ಇದೆ. ಹಾಗೆ ಆಗ್ಬೇಕು, ಯಾಕಂದ್ರೆ ಹಿಂದೆ ಮದುವೆ ಮಾಡ್ಕೊಳ್ಳೋದೇ ಪುರುಷಾರ್ಥ ಅನ್ಕೊಂಡ್ಬಿಟ್ಟಿದ್ರು, ಇವಾಗ ಅದರದ್ದೇನು ಅರ್ಥ ಇಲ್ಲ. ಓದೋದು, ಗಳಿಸೋದು, ಸ್ವಾವಲಂಬನೆ ಮತ್ತು ಸೇವೆ. ಅನೇಕ ಜನ ಹೆಣ್ಮಕ್ಳು ನಾನು ನೋಡಿದ್ದೀನಿ, ಸೇವೆಗೋಸ್ಕರ ಮದುವೆ ಮಾಡ್ಕೊಂಡಿಲ್ಲ. ಗಂಡ್ಮಕ್ಳು ಕೂಡ ಅಷ್ಟೇ, ತ್ಯಾಗಿಗಳಾಗಿ ಯೋಗ ಮಾರ್ಗದಲ್ಲಿ ಪ್ರವರ್ತಕರಾದಂತವರು ಮದುವೆ ಮಾಡ್ಕೊಂಡಿಲ್ಲ. ಇಂಥವರು ಅವರು ಮದುವೆ ಮಾಡ್ಕೊಳ್ಬೇಕು, ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ. ಆದ್ರೆ ಮದುವೆ ಅಂತಕ್ಕಂಥದ್ದು ಹೆಚ್ಚು ಜನರಿಗೆ ಅಗತ್ಯ ಇದೆ. ಹುಟ್ಟು ಗುಣವಾದ ಕಾಮವನ್ನು ಗೆಲ್ಲಬೇಕಾದ್ರೆ ಮದುವೆ ಅಂತಕ್ಕಂಥದ್ದು ಅಗತ್ಯ ಇದೆ, ಆದ್ರೆ ಅದೇ ಸರ್ವಸ್ವ ಅಲ್ಲ. ಆಮೇಲೆ ಕೇವಲ ಕಾಮತೃಪ್ತಿಯೇ ಮದುವೆ ಉದ್ದೇಶ ಅಲ್ಲ. ಮಹಾತ್ಮ ಗಾಂಧೀಜಿಯವರು ಬಹಳ ಅದ್ಭುತವಾದ ಒಂದು ಮಾತು ಹೇಳ್ತಾರೆ, ಎಲ್ಲರೂ ನೆನ್ಪಿಟ್ಕೋಬೇಕು ಅದನ್ನ. ದೇಹ ದೇಹಗಳ ಕೂಟ ಕಾಮ, ಹೃದಯ ಹೃದಯಗಳ ಕೂಟ ಪ್ರೇಮ, ಆತ್ಮ ಆತ್ಮಗಳ ಕೂಟ ಯೋಗ ಅಂತ ಹೇಳ್ತಾರೆ. ಬಹಳ ಅದ್ಭುತವಾದ ಸೂತ್ರ ಇದು, ಮತ್ತು ಅನುಭವದಿಂದ ಕೊಟ್ಟಂತದ್ದು. ಗಾಂಧೀಜಿಯವರು ಹಾಗೆ ನಡ್ಕೊಂಡ್ರು, ಅಂದ್ರೆ ಕಸ್ತೂರಬಾ ಅವರು ಮತ್ತು ಅವ್ರ ಸಂಬಂಧ ಹಾಗೆ ಇತ್ತು. ಮತ್ತೆ ಇನ್ನೊಂದು ಕೆಲವ್ರಿಗೊಂದು ಪ್ರಶ್ನೆ ಬರ್ತದೆ, ಹೆಣ್ಮಕ್ಳಿಗೆ ಜಾಸ್ತಿ ವಯಸ್ಸಾಗಿರುತ್ತೆ, ಗಂಡ್ ಮಕ್ಳಿಗೆ ಕಡಿಮೆ ಇರ್ತದೆ, ಮದುವೆ ಮಾಡ್ಕೋಬೇಕು ಅಂತ ಇಬ್ರಿಗೂ ಮನಸ್ಸಿರುತ್ತೆ, ಆವಾಗ ಯಾವುದೇ ಭಯ ಇಲ್ಲದೆ ಸಂಶಯ ಇಲ್ಲದೆ ಮದುವೆ ಮಾಡ್ಕೊಳ್ಳಿ. ಆದ್ರೆ ಮನಸ್ಸು ಒಂದಾಗಿರ್ಬೇಕು.
1: ಕುಟುಂಬ ಅಂತ ಹೇಳಿ ಏನ್ ಹೇಳ್ತೀವಿ, ಇದರದ ಮೂಲ ಮದುವೆ. ಮದುವೆ ಒಂದು ಪವಿತ್ರವಾದ ಬಂಧನ, ಈ ಬಾಂಧವ್ಯ ತುಂಬಾ ಚೆನ್ನಾಗಿರ್ಬೇಕು ಅನ್ನೋದ್ರ ಕುರಿತು

0: ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿಯವರು ಇವತ್ತು ನಮಗೆ ತಿಳಿಸಿದ್ರು. ಕೇಳುಗರೆ, ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಕೇಳುಗರೆ.
1: ನಮಸ್ಕಾರ ಮೇಡಮ್.
2: ಇದುವರೆಗೆ
3: ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.
4: ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ.

ಆಕಾಶವಾಣಿ ಧಾರವಾಡ. ನಾಟಕ ಕರುಳಿನ ಕೂಗು, ರಚನೆ ಹನುಮಂತ್ ಜುಟ್ಟಲ್, ನಿರ್ದೇಶನ ಜಿ ಸುರೇಖಾ ಸುರೇಶ್. ಕೇಳಿ ನಾಟಕ ಕರುಳಿನ ಕೂಗು. ಆಕಾಶವಾಣಿ ಕೇಳುವರೆ ಈಗ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ. ಕೇಳಿ ಜಗನ್ನಾಥದಾಸರ ಕೃತಿ, ಹಾಡಿದವರು ವೆಂಕಟೇಶ್ ಗೋಡ್ಖಿಂಡಿ ಹಾಗೂ ರೇಣುಕಾ ನಾಕು.

0: ಏನ್ರಿ
1: ಯಾಕ ಅಷ್ಟ್ಯಾಕ ಜೋರಾಗಿ ಸೇರ್ತಿ? ನನ್ನ ಕಿವಿ ಕೇಳಿಸೋದಿಲ್ಲ ಅಂತ ತಿಳಿದಿ ಏನ? ಯಾಕ ಏನತ್ತೀಗ?
0: ಏನೂ ಆಗಿಲ್ಲ. ಎಲ್ಲ
1: ಎಲ್ಲ ಅಂದ್ರೆ ಏನ? ಏನತ್ತೀಗ
0: ಏನಾಯ್ತು ಅಂದ್ರೆ ನಿಮ್ಮ ಚಾ ತಂದಿಟ್ಟು ತಾಸಾತು ಒಂದೇ.
1: ಹೌದಾ? ಹೇಳ್ಬೇಕಿಲ್ಲ ಮತ್ತ.
0: ಅಯ್ಯೋ ನೋಡ್ರಿ, ಚಾ ತಂದಿಟ್ಟು ನಿಮ್ಗೆ ಹೇಳೇ ಬಂದಿನಿ, ಮತ್ತ ಅಡಿಗೆ ಮನೆಯಾಗ ಕುಂತು ಒಂದೋ ಸವನ ಒದ್ಕೊಳಕತ್ತೀನಿ. ನೀವರ ಕಿವ್ಯಾಗ ಹಾಕೋವಲ್ರಿ.
1: ಹೋಗ್ಲಿ ಬಿಡು, ಎಲ್ಲೈತಿ ಚಾ ಕೊಡು ಇಲ್ಲಿ.
0: ಅಯ್ಯ ಅಲ್ಲೇ ನಿಮ್ ಮುಂದೆ ಇಟ್ಟಿರ್ ನೋಡ್ರಿ, ಆರಿ ಹೋಗ್ಯದ. ಮತ್ ಕಾಯಿಸ್ಕೊಡು ಅಂದ್ರೆ ನಾ ಏನ್ ಕಾಯಿಸ್ಕೊಡೋಕೆಲ್ಲ ಮತ್ತ.
1: ಅಬ್ಬಾ, ಬೆಳಿಗ್ಗೆ ಬೆಳಿಗ್ಗೆ ಈ ಬಿಸಿ ಚಹಾ ಗಂಟದೊಳಗೆ ಈತು ಅಂದ್ರ ಅದ್ರ ಮಜನ ಬ್ಯಾರೆ ನೋಡು. ಹಾ ಈಗ ಹೇಳು, ಏನ್ ನಿನ್ ತಕರಾರು?
0: ಅಲ್ರಿ, ಬೆಳಿಗ್ಗೆ ಬೆಳಿಗ್ಗೆ ಆ ರೇಡಿಯೋ ಹಿಡ್ಕೊಂಡು ಕುಂತು ಬಿಡ್ತಿರಲ್ಲ, ಸುಪ್ರಭಾತ, ಭಕ್ತಿಗೀತೆ, ಚಿಂತನ, ಪ್ರದೇಶ ಸಮಾಚಾರ, ವಾರ್ತಾ, ಚಿತ್ರಗೀತೆ ಮತ್ತ.
1: ಸಾಕ ಸಾಕ ಬಿಡು ಮಾರಾಯ್ತಿ, ನಾ ರೇಡಿಯೋ ಬಂದ್ ಮಾಡಿ ಬಾಳ ಹೊತ್ತಾಯ್ತು.
0: ಅಲ್ರಿ, ನೀವ್ ಹಿಂಗ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಕಾರ್ಯಕ್ರಮ ಕೇಳ್ಕೊಂತ ಕುಂತ ಬಿಟ್ರೆ ಯಾರೆಷ್ಟು ಓದ್ರಿದ್ರು ನಿಮ್ ಕೇಳಿಸೋದಿಲ್ಲ ಅಂದೆ.
1: ಮತ್ತ ನನಗ್ ಏನಾರ ಮಾಡಂತಿ ಅದನ್ನ ಹೇಳ ಮಾರಾಯ್ತಿ.
0: ಏನಿಲ್ರಿ, ಇಂಥದ್ರೊಳಗ ನಾ ಕೂಗಿದ್ದು ನಿಮಗ್ ಕೇಳ್ಸಂಗಿಲ್ಲ ಅಂದೆ, ಅದಕ್ಕ ನನ್ನ ಮಾತು ಒಂದಿಷ್ಟು ಕೇಳ್ರಿ ಅಂದೆ ಅಷ್ಟ.
1: ಹಾ, ಇಲ್ಲಿವರೆಗೂ ನಿನ್ನ ಮಾತ ಕೇಳ್ಕೊಂತ ಬಂದಿನಲ್ಲ.
0: ಯವ್ವ, ನನ್ನ ಮಾತು ನೀವ್ ಎಂದಾರ ಕೇಳಿದ್ರ, ನನ್ನ ಮಾತು ಕೇಳಿದ್ರ ಹಿಂಗ್ಯಾಕೆ ಆಗ್ತಿತ್ತು ಅಂತೀನಿ.
1: ಪಾರು, ಏನು ಕೇಳಿಲ್ಲ, ಹೇಳಿ ನಿನ್ನ ಮಾತು.
0: ನೋಡ್ರಿ, ನಮ್ಮ ಶಂಕರ್ಗ ಇಂಜಿನಿಯರಿಂಗ್ ಕಲಿಸಿದ್ದ ತಪ್ಪಾತೇನೋ ಅಂತ ನನಗೆ ಅನಿಸ್ಲಿಕ್ಕತ್ತದ.
1: ಹಂಗನಬೇಡ ಪಾರು, ಜಗತ್ತಿನ ಎಲ್ಲ ತಂದೆ ತಾಯಂದಿರು ತನ್ನ ಮಗ ಕಲಿತು ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಅಂತ ಬಯಸ್ತಾರ, ಆದ್ರೆ ನೀ ಯಾಕೆ ಹಿಂಗ?
0: ನಾನು ಹಂಗೆ ಬಯಸ್ತೀನಿ ರೀ, ಆದ್ರೆ ಒಂದು ಸಣ್ಣ ನೌಕರಿ ಆಗಿದ್ರು ಬೇಷ ಆಗ್ತಿತ್ತೇನೋ. ಇಲ್ಲೇ ನಮ್ಮ ಕಣ್ಣು ಮುಂದೆ ಇದ್ರೆ ನೌಕರಿನೂ ಮಾಡ್ತಿದ್ದ, ಹೊಲ ಮನೆ ನೋಡ್ಕೊಂಡು ಇರ್ತಿದ್ದ ಅಂತ.
1: ಹೌದಾ?
0: ಹೌದ್ರಿ. ಮತ್ತೆ ನಮ್ಮ ಹೊಲಗಳೇನು ಕಡಿಮೆ ಅದಾವ?
1: ಕಡಿಮೆ ಪ್ರಶ್ನೆ ಬಿಡು ಪಾರು, ಈಗ ಏನಾಯ್ತು ಅಂತ.
0: ಏನಾಗೋದೇನ್ರಿ, ಅವ ಇಂಜಿನಿಯರ್ ಆಗಿ ಬೆಂಗಳೂರು ಅಂತ ಪಟ್ಟಣ ಸೇರ್ಕೊಂಡು ಕುಂತ್ಬಿಟ್ಟ. ಇಲ್ಲಿ ನೋಡಿದ್ರೆ ನಮ್ಗೆ ಹೊಲ ಮನೆ ಮಾಡ್ಕೊಳ್ಳೋದಂತೂ ತಪ್ಪಲಿಲ್ಲ.
1: ಇರ್ಲಿ ಬಿಡು ಮಾರಾಯ್ತಿ, ಹೊಲ ಮನೆ ಕೆಲಸ ಆಳುಗಳು ನೋಡ್ಕೋತಾರ, ಅವರ ರಾಶಿ.

0: ಮಾಡಿ ಮನೆಗೆ ತಂದು ಹಚ್ಚತಾರ, ನಿನಗೇನು ತ್ರಾಸಾತು ಅಂತ.
1: ನೋಡ್ರಿ, ನಮಗೂ ವಯಸ್ಸಾತು, ಮನೆ ಒಳಗ ಮೊಮ್ಮಕ್ಕಳನ್ನ ಆಡಿಸ್ಕೊಂತ ಇರ್ಬೇಕು ಅಂತ ಆಸೆ ರೀ.
0: ನನಗೂ ಮೊಮ್ಮಕ್ಕಳ ಜೊತೆ ಕಾಲ ಕಳಿಬೇಕು ಅಂತ ಆಸೆ ಐತಿ, ಆದ್ರೆ ಏನ್ ಮಾಡೋದು?
1: ನೀವ ಏನ್ ಮಾಡುದು ಅಂದ್ರೆ ಹೆಂಗ್ರಿ? ನನಗ ಮೊಮ್ಮಕ್ಕಳ ಜೀವ ಬಹಳ ನೆನಸ್ಲಿಕ್ಕತ್ತದ, ಕನಸ್ನಾಗ ಬರ್ಲಿಕ್ಕತ್ತಾರ ಅಲ್ಲ. ಹಿಂಗ್ ಮಾಡುದೇನ್ರಿ, ಹೊಲನ ಇಲ್ಲ ಯಾರಿಗಾದ್ರೂ ಮಾಡಕ್ ಹಾಕಿ ನಾವು ಬೆಂಗಳೂರು ಸೇರಿ ಮೊಮ್ಮಕ್ಕಳ ಜೊತೆ ಕಾಲ ಕಳಿಬೇಕಂದ್ರ?
0: ನೋಡ್ಪಾರು, ಬದುಕಿನ ಆರಂಭದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಬದುಕು ಕಟ್ಟಿಕೊಳ್ಳೋ ಚಿಂತೆ, ಆಮೇಲೆ ಮಕ್ಕಳ ಭವಿಷ್ಯ ನಿರ್ಮಾಣದ ಜವಾಬ್ದಾರಿ. ಈ ಜಂಜಾಟದೊಳಗ ಹುಟ್ಟಿದ ಊರು ಬಿಟ್ಟು ಹೋಗಿರ್ತೀವಿ.
1: ಅದು ಖರೇನ.
0: ಈಗಾದ್ರೂ ನಿವೃತ್ತಿಯ ಜೀವನನ ನಾವು ಹುಟ್ಟಿ ಬೆಳೆದ ಈ ಹಳ್ಳಿ ಪರಿಸರದೊಳಗನ ನಿಶ್ಚಿಂತೆಯಿಂದ ಕಳಿಬೇಕು, ಮತ್ತೆ ನಮಗ ಅನ್ನ ಕೊಟ್ಟ ಈ ಭೂತಾಯಿ ಸೇವೆ ಮಾಡಬೇಕು ಅಂದ್ರನ ಈ ಬದುಕಿಗೆ ಒಂದು ಅರ್ಥ.
1: ಇತ್ಲಾಗ ಹಳ್ಳಿ ಒಳಗಿದ್ದು ಭೂತಾಯಿ ಸೇವೆನೂ ಮಾಡ್ಬೇಕಂತೀರಿ, ಮತ್ತ ಮೊಮ್ಮಕ್ಕಳ ಜೊತೆ ಕಾಲನೂ ಕಳಿಬೇಕಂತೀರಿ, ಹಂಗಂದ್ರೆ ಹೆಂಗಾದಿತ್ರಿ?
0: ಮತ್ತೆ ಏನ್ ಮಾಡೋಣಂತಿ? ಅದನ್ನಾದ್ರೂ ಹೇಳ್ಪಾರು.
1: ಏನಿಲ್ಲ, ಹೆಂಗಿದ್ರು ನಮ್ ಶಂಕರು ವಾರದೊಳಗ 5 ದಿವಸ ಕೆಲಸ, ವಾರದ ಕೊನೆಗೆ ಶನಿವಾರ ಮತ್ತು ರವಿವಾರ ಸೂಟಿ ಇರ್ತಾವು. ಆ 2 ದಿವಸ ಇಲ್ಲೇ ಬಂದಿದ್ದು ಹೋಗಂತ ಹೇಳ್ರಲ್ಲ,
0: ಹಂಗೆಂಗಾಗ್ತದ? ಯಾಕಂದ್ರ ಶನಿವಾರ ಶಂಕರಿಗೆ ಸೂಟಿ ಇರಬಹುದು, ಆದ್ರ ಮಕ್ಕಳಿಗೆ ಶಾಲೆ ಇರ್ತದಲ್ಲ, ಅದಕ್ಕೇನು ಮಾಡ್ತಿ?
1: ನೋಡ್ರಿ, ನನಗಂತೂ ಮೊಮ್ಮಕ್ಕಳ ಜೀವ ಬಹಳ ನೆನಸ್ಲಿಕ್ಕತ್ತದ. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ಟಿನ ಮ್ಯಾಲ ನನಗೆ ಈ ವಾರ ಒಪ್ಪತ್ತಿನೊಳಗ ಮೊಮ್ಮಕ್ಕಳ ಮುಖ ನೋಡುವಂಗ ಮಾಡ್ರೆ ಆತು.
0: ಸರಿ, ಹೆಂಗಿದ್ರು ಶಂಕರಿಗೆ ಶನಿವಾರ ರವಿವಾರ ಸೂಟಿ ಇದ್ದೇ ಇರ್ತದ. ಈ ಸೂಟಿಗೆ ಒಂದು ದಿನ ರಜಾ ಹಾಕೊಂಡು ತಿಂಗಳಿಗೊಮ್ಮೆ ಆದ್ರೂ ಬಂದು ಹೋಗಂತ ಹೇಳೋಣ. ಈಗ ಸದ್ಯಕ್ಕೆ ಶಂಕರಿಗೆ ಫೋನ್ ಹಚ್ತೇನೆ, ಏನಂತಾನೋ ನೋಡೋಣ.
1: ಅಷ್ಟು ಮಾಡ್ರಿ, ನನಗೆ ಯಾಕೋ ಜೀವ ಬಹಳ ಚಟ್ಪಡಿಸ್ಲಿಕ್ಕತ್ತದ.
0: ಹಲೋ ಹಲೋ ಶಂಕರಣ್ಣ, ಶಂಕರು.
2: ಹಾ ಹಲೋ ಹೇಳ್ರಿ.
0: ಏ, ನಾನು ಶಂಕರು ನಿಮ್ಮಪ್ಪ.
2: ಹೌದು ಹೇಳ್ರಿ, ನೀವಂತ ನನಗೆ ಗೊತ್ತಾಗುದ್ರೇನು? ಏನು ಹೇಳ್ರಿ.
0: ಎಲ್ಲ ಇವನ ಹಿಂಗ್ಯಾಕೆ ಮಾತಾಡ್ತಾನ ಇವ? ಹಲೋ ಶಂಕರು.
2: ಹಾ ಹಲೋ ಅಪ್ಪ, ಹೇಳ್ರಿ. ಆರಾಮಿದ್ದೀರಲ್ಲ? ಮತ್ತೆ ಅವು ಆರಾಮದಾಳ? ಅಪ್ಪ, ನಾ ಈಗ ಆಫೀಸ್ನಾಗಿದ್ದೀನಿ.
0: ಹಾ ಹಾ, ನಾವಿಬ್ರು ಆರಾಮಿದ್ದೀವಿ, ನೀವೆಲ್ಲರೂ ಆರಾಮಿದ್ದೀರಲ್ಲ?
2: ಹಾ.
0: ಅಂದಂಗೆ ಮೊಮ್ಮಕ್ಕಳು ಹೆಂಗಿದ್ದಾರ? ಸರಿಯಾಗಿ ಊಟ ತಿಂಡಿ ಮಾಡ್ತಾರ?
2: ಹಾ.
0: ಶಾಲೆಗೆ ಸರಿಯಾಗಿ ಹೋಗ್ತಾರಲ್ಲ? ನಿನ್ನ ಹೆಂಡತಿ ದೀಪಾ ಆರಾಮಿದ್ದಾಳಲ್ಲ?
2: ಅಪ್ಪ, ಹಿಂಗೆ ಒಂದೇ ಸರ್ತಿ ಬಿಟ್ಟು ಬಿಡದ ಪ್ರಶ್ನೆ ಹಾಕಿದ್ರನ್ನ ಹೆಂಗೆ ಉತ್ತರ ಕೊಡ್ಲಿ ಹೇಳು? ನಾವೆಲ್ಲರೂ ಆರಾಮಿದ್ದೀವಿ, ಮಕ್ಕಳು ಸರಿಯಾಗಿ ಸ್ಕೂಲಿಗೆ ಹೋಗಾಕತ್ತಾರ.
0: ಭಾಳ ಚಲೋ ಆತು, ಭಾಳ ಸಂತೋಷ ಆತು ಏನಪ್ಪ. ಮತ್ತ
2: ಹಾ, ಮುಂದೆ ಹೇಳಪ್ಪ.
0: ಹೇಳ್ತೀನಿ ತಡಿಯೋ, ಅಷ್ಟು ಯಾಕೆ ಅವಸರ ಮಾಡ್ತಿ? ಏನಿಲ್ಲ.
2: ಏನಿಲ್ಲ ಅಂದ್ರೆ ಮತ್ತೆ ಕಾಲ್ ಮಾಡಿದ್ರಿ?
0: ಏ, ಹೇಳ್ತೀನಿ ತಡಿಯೋ. ಮತ್ತ ನಮ್ಮಿಬ್ಬರಿಗೂ ಹುಡುಗರ ಜೀವ ಭಾಳ ನೆನೆಸ್ತದೇನಪ್ಪ, ಅದಕ್ಕೆ ನೀವೆಲ್ಲರೂ ಒಂದೆರಡು ದಿವಸ ಬಂದಿದ್ದು ಹೋದ್ರೆ ಭಾಳ ಚಲೋ ಆಗ್ತಿತ್ತು, ನಮಗೂ ಮನಸ್ಸಿಗಷ್ಟು ಸಮಾಧಾನ ಆಗ್ತಿತ್ತೇನಪ್ಪ.
2: ಅಪ್ಪ, ಇನ್ನೊಂದೆರಡು ತಿಂಗಳದಾಗ ಸ್ಕೂಲ್ ಸೂಟಿ ಬಿಡ್ತಾವ, ಆವಾಗ ನಾನು ಕರ್ಕೊಂಡು ಬಂದು ಬಿಟ್ಟು ಹೋಗ್ತೀನಿ. 4 ದಿನ ಯಾಕೆ, 8 ದಿನ ಬೇಕಾದ್ರೂ ಇಟ್ಕೊಳ್ರಿ, ಆತ್ರ್ಯಾ?
0: ಹಿಂಗ್ ಯಾಕೆ ಮಾತಾಡ್ತಾ ನೀವ? ಹಲೋ ಶಂಕರು, ನೀ ಸೂಟಿಗೆ ಬಂದು ಹೋಗಾಕ ಇದೇನು ಬೀಗರ ಮನಿ ಅಂತ ತಿಳಿದಿ? ತಿಂಗಳಿಗೊಮ್ಮೆ ಆದರೂ ಬಂದು ಒಂದೆರಡು ದಿನ ಇದ್ದು ಹೋಗಬಾರ್ದ?
2: ಅಪ್ಪ, ನಿಮಗೂ ಗೊತ್ತೈತಿ, ಮಕ್ಕಳನ್ನ ಇಲ್ಲಿ CBSE ಸಿಲೆಬಸ್ಗೆ ಸ್ಕೂಲ್ಗೆ ಹಚ್ಚೇನಿ, ಅವರಿಗೆ ಹೋಮ್ವರ್ಕ್ ಭಾಳ ಕೊಡ್ತಾರ, ಮತ್ತು ಹಂಗೆಲ್ಲ ಸ್ಕೂಲ್ ತಪ್ಪಿಸಿದ್ರೆ ಅವರಿಗೆ ಹೋಮ್ವರ್ಕ್ ಲೋಡ್ ಆಗೋದು ನೆನಪ?
0: ಶಂಕರು, ನಾನು ಮಾಸ್ತರ್ ಆಗಿದ್ದಾವ, ನನಗೆ ಅದೆಲ್ಲ ಗೊತ್ತಿಲ್ಲೇನ. ನೀವು ಬರಬೇಕು ಅಂದ್ರೆ ಬರಬೇಕು ಅಷ್ಟ, ಮೊಮ್ಮಕ್ಕಳು ಹೋಮ್ವರ್ಕು ನಾನಾ ಕೂತು ಮಾಡಿಸ್ತೀನೇನಪ್ಪ, ನೀವು ಸುಮ್ಮನೆ ಒಂದೆರಡು ದಿನ ಕರ್ಕೊಂಡು ಬಂದು ಹೋಗಪ್ಪ.
2: ಅಪ್ಪ, ನಾ ಹೇಳೋದ್ರೆ ಕೇಳ್ರಿ.
0: ಮತ್ತೇನು ಹೇಳ್ತಿ, ಸುಮ್ಮನೆ ಬಂದು ಹೋಗು ಅಷ್ಟ.
1: ಏ ಕೊಡ್ರಿ, ನಾನು ಅಷ್ಟು ಮಾತಾಡ್ತೀನಿ. ಶಂಕರು,
2: ಅವ ಹೇಳವ.
1: ಯಾಕೋಪ್ಪ ಹುಡುಗರ ಜೀವ ಭಾಳ ನೆನೆಸ್ಲಿಕ್ಕತ್ತದ, ಅದಕ್ಕೆ ಒಂದೆರಡು ದಿನ ಸೌಂಡ್ ಮಾಡ್ಕೊಂಡು ಬಂದು ಹೋಗುವಪ್ಪ.
2: ಅವ್ವ, ಇಷ್ಟ್ಯಾಕೆ ಹಠ ಮಾಡಾಕತ್ತೀರಿ? ಇನ್ನೆರಡು ತಿಂಗಳು ಕಳೆದ್ರೆ ಹೆಂಗಿದ್ರು ಸೂಟಿ ಬರ್ತಾವ, ಆವಾಗ ಬರ್ತೀವಲ್ಲ.
1: ಅಲ್ಲೋ, ಸೂಟಿಗಂತ ಬರ್ತೀರಿ, ಒಂದೆರಡು ದಿನ ಇದ್ದಂಗೆ ಮಾಡ್ತೀರಿ, ಮತ್ತೆ ಅಲ್ಲೇ ಇಲ್ಲೇ ಟೂರು ಅದು ಅಂತ ಹೋಗ್ತೀರಿ.
2: ಮತ್ತೆ ಸೂಟಿ ಪೂರ್ತಿ ಹ್ಯಾಂಗ ಇರ್ಲಿಕ್ಕೆ ಆಗ್ತದವ? ಸೂಟಿಯೊಳಗೆ ಇಲ್ಲೇ ಸ್ವಿಮ್ಮಿಂಗು, ಡ್ರಾಯಿಂಗ್ ಕ್ಲಾಸಸ್ಸು ಅಂತ ಅದು ಇದು ಇರ್ತಾವವ ಇಲ್ಲಿ?
1: ಅದೆಲ್ಲ ಏನು ನನಗೆ ಹೇಳಬೇಡಪ್ಪ, ಈಗ 4 ದಿವಸ ಆತು, ನನ್ನ ಕನಸ್ನಾಗ ಹುಡುಗರು ಬರ್ಲಿಕ್ಕತ್ತಾರ, ನನಗೆ ನಿಂದು ಜೀವ ಭಾಳ ನೆನೆಸ್ಲಿಕ್ಕತ್ತದ, ಜೀವ ತಡಿವಲ್ತು, ಹೆಂಗಾರ ಮಾಡಿ ಒಂದೆರಡು ದಿನ ಆದರೂ ಬಂದು ಹೋಗು.
0: ಏ ಪಾರು, ಫೋನ್ ತಾಯಿಲೆ. ಅಲ್ಲೋ ಶಂಕರು, ಹೆತ್ತ ಕರುಳಿನ ಸಂಕಟ ನಿನಗೆ ಯಾಕೆ ಅರ್ಥ ಆಗವಲ್ತು ಅಂತೀನಿ?
2: ಅರ್ಥ ಆಗ್ತೈತಪ್ಪ, ನನಗೂ ನನ್ನ ಮಕ್ಕಳಿಗೂ ಬರಬೇಕಂತ ಆಸೆ ಐತಿ, ಆದ್ರೆ ನನ್ನ ಕರಿಯರ್ ಬಗ್ಗೆ ಅಷ್ಟು ವಿಚಾರ ಮಾಡಿರಲ್ಲ. ಈಗ ಒಂದೆರಡು ದಿನದಾಗ ನಮ್ಮ ಬಾಸು ಬರೋರಿದ್ದಾರೆ, ಅಷ್ಟೊಳಗೆ ಈ ಪ್ರಾಜೆಕ್ಟ್ ವರ್ಕ್ ಮುಗೀತು ಅಂತ.

0: ಅಂದ್ರ ನನಗ ಫಾರಿನ್ ಹೋಗೋ ಚಾನ್ಸ್ ಸಿಗ್ತೈತಿ ಅದಕ್ಕ.
1: ಅಲ್ಲೋ, ನಾವಿಲ್ಲಿ ನಿನ್ನ ಮಕ್ಕಳು ನೋಡ್ಬೇಕಂತ ಚಡಪಡಿಸ್ಲಿಕ್ಕತ್ತೀವಿ. ನಮ್ಮ ಕರುಳಿನ ಕೂಗು ಕೇಳಿಸುವಲ್ದ ನಿನಗ ಫಾರಿನ್ ಹೋಗೋ ಕನಸ ಹೆಚ್ಚಾತಲ್ಲ.
0: ಅಪ್ಪ, ನಾ ಹೇಳೋದಷ್ಟು ಕೇಳ್ರಿ.
1: ನೋಡು, ಹೆಂಗಿದ್ರು ನಿನಗ ಶನಿವಾರ ಮತ್ತು ರವಿವಾರ ಸೂಟಿ ಅದಾವ. ಅದ್ರ ಜೊತೆಗೆ ಒಂದು ದಿವಸ ರಜಾ ಹಾಕೊಂಡು ಬಂದು ಹೋಗು, ತಿಳಿತಾ? ಈಗ ಫೋನ್ ಇಡ್ತೀನಿ.
2: ಅವಂಗ ನೌಕರಿ ಮಾಡುವಂತ ಗರ್ಸರಿ ಏನೈತಿ ಅಂತೀನಿ, ಅದಕ್ಕೆ ಪಡ್ಕೊಂಡ. ನಮಗ ಸಾಕಷ್ಟು ಜಮೀನದ, ಅದರೊಳಗ ಸಾಕು ಬೇಕಾದಷ್ಟು ಆಗ್ತದ. ಇವಂಗ ಇಂಜಿನಿಯರ್ ಓದಿಸಿದ್ದ ತಪ್ಪತ್ತೇನೋ ಅಂತ ಅನ್ಸ್ಲಿಕ್ಕತ್ತದ.
1: ಅಳಬ್ಯಾಡ್ಪಾರು, ಸಮಾಧಾನ ಮಾಡ್ಕೊ. ನೋಡೋಣ, ಇದಕ್ಕೊಂದು ಏನಾರ ದಾರಿ ಮಾಡ್ಕೊಳ್ಳೋಣಂತ. ಇರಲಿ, ಈಗ ಹಣಂಗೋಡ ಬರೋ ಹೊತ್ತಾತು. ನೀವು ಒಳಗೆ ಹೋಗಿ ಇನ್ನೊಂದೆರಡು ಕಪ್ ಚಾ ಮಾಡು.
2: ಆತು.
3: ಏನ್ ಮಾಡಕತ್ತೀರಿ
4: ರೀ? ವೈನಿ ಬರಕ್ಕರ?
1: ಓ, ಬಾರೋ ಹನುಮಗೌಡ, ಬಾ ಮರಯ್ಯ, ಒಳಗ ಬಾ. ನಿನ್ನ ದಾರಿನ ಕಾಯಕತ್ತಿದ್ ನೋಡ.
3: ದಿನ ಬರಮಲ್ಲು
1: ತಂಗ್ಯಾರ, ಆಕಿ ಒಳಗದಳ, ನೀವು ಒಳಗ ನಡೀರಿ.
4: ಆಯ್ತ್ರಿ.
1: ಏ ಪಾರ್ವತಿ, ಕಮಲಾಬಾಯಿಯರ್ ಬಂದಾರ ನೋಡಿಲ್ಲೆ?
3: ಕಮಲಾಬಾಯಿಯರ್ ಬರ್ರಿ, ಒಳಗ ಬರ್ರಿ.
4: ಯಾಕ ವೈನಿಯರ್ ಮನೆಯೊಳಗ ಬಹಳ ಸೈಲೆಂಟ್ ಅದಲ್ಲ?
3: ಹೌದಲ್ಲ. ಅಲ್ಲ, ರೇಡಿಯೋ ಕಾರ್ಯಕ್ರಮ ಸದ್ದೂ ಇಲ್ಲಲ್ಲ ಅಂತೀನಿ ನಾನು.
4: ಅದಂತೀನಿ.
1: ಆ ರೇಡಿಯೋ ಸೈಲೆಂಟ್ ಆಗಿ ಬಹಳ ತಾತು. ಅದ್ರ ಸಲುವಾಗೆ ನಾವಿಬ್ರು ವೈಲೆಂಟ್ ಆಗಿದ್ವಿ, ಈಗ ಸ್ವಲ್ಪ ಸೈಲೆಂಟ್ ಆಗಿವಿ ನೋಡಪ್ಪ.
3: ಹೌದ? ಹಂಗ ವೈಲೆಂಟ್ ಆಗುವಂತದ್ದೇನಾತು?
1: ಏ, ಅಂಥದ್ದು ಏನಿಲ್ಲೋ.
3: ಅಂಥದ್ದೇನಿಲ್ಲ ಅಂದ್ರ ಏನೂ ಐತಿ. ಏನದು ಹೇಳ ಮಾಸ್ತರ.
4: ರೀ, ಹೋಗ್ಲಿ ಬಿಡ್ರಿ. ಸಂಸಾರ ಅಂದ್ಮೇಲೆ 108 ಬರ್ತಿರ್ತಾವ, ಅದನ್ ಯಾಕಷ್ಟ ಕೆದರ್ ಕೆದರ್ ಕೇಳಲಿಕ್ಕತ್ತೀರಿ ನೀವು?
3: ಏ, ನೀ ಸ್ವಲ್ಪ ಸುಮ್ಮನೆ ಇರು, ನೋಡಲ್ಲಿ ವೈನಿ ಮುಖ ಎಷ್ಟು ಸಪ್ಪಗಾಗ್ಯದ ಕಾಣವಲ್ ತಾನೆ. ಆ ವೈನಿ ಅವ್ರೆ, ನೀವು ಹೇಳ್ರಿ, ಏನು ಏನು ಹೇಳ್ರಿ ಅದು.
2: ನೋಡ್ರಿ, ನನಗೆ 4-5 ದಿನದಿಂದ ನನ್ನ ಮೊಮ್ಮಕ್ಕಳ ಜೀವ ಭಾಳ ನೆನೆಸ್ಲಿಕ್ಕತ್ತದ. ಶಂಕ್ರಗ ಒಂದೆರಡು ದಿನ ಬಂದು ಹೋಗಪ್ಪ ಅಂದ್ರೆ ಸೌಡಿಲ್ಲ ಅಂತಾನೆ. ನನಗರ ಜೀವ ಹಿಂಡದಂಗೆ ಆಗ್ಲಿಕ್ಕತ್ತದ.
3: ಹೌದಾ? ಏನು ಮಾಡೋದು ಈಗ?
1: ಏನು ಮಾಡಂಗಿಲ್ಲ, ಮಟ್ಟಂಗಿಲ್ಲ. ಇವತ್ತು ಪ್ಯಾಟಿಗೆ ಹೋಗಿ ಒಬ್ಬ ಚಲೋ ವಕೀಲನ್ನು ಹಿಡಿತೀನಿ.
3: ವಕೀಲರನ್ನ ಹಿಡಿದು?
4: ವಕೀಲರಿಗ?
3: ಹ್ಮ್,
4: ವಕೀಲರ ಕಡೆ ಹೋಗುವಂತದ್ದು ಏನಾಗೈತಿ ಈಗ?
1: ಹೌದು. ಮತ್ತ ನನ್ನ ಮಗನ ನನ್ನ ಮಾತು ಕೇಳೋದಿಲ್ಲ ಅಂದ್ರೆ ಹೆಂಗ? ನಮ್ಮ ಕರೆಯಲು ಕೂಗು ಅವಂಗ ಕೇಳು ಹಂಗ ಮಾಡ್ತೀನಿ. ಇವತ್ತ ವಕೀಲರ ಕಡೆ ಹೋಗಿ ಹೋಗ್ತೀನಿ.
3: ಏ ಏ ಏ ಮಾಸ್ತರ, ಅದಕ್ಕ್ಯಾಕೆ ವಕೀಲರ ಕಡೆಗೆ ಹೋಗ್ತೀರಿ ಅಂತ ಮಾರಾಯ?
1: ಗೌಡ, ಇದು ನಿಂಗೆ ಗೊತ್ತಾಗುವ ಮಾತಲ್ಲ. ಮೊನ್ನೆ ಹುಬ್ಬಳ್ಳಿಯೊಳಗ ವೃದ್ಧಾಶ್ರಮಕ್ಕ ಭೇಟಿ ಕೊಟ್ಟಿದ್ದೆ.
3: ಕೊಟ್ರೇನಾತೀಗ?
1: ಅಲ್ಲಿರೋ ವೃದ್ಧರು ಯಾರಂತ ಗೊತ್ತೈತೆ ನಿನಗೆ?
3: ಅಲ್ಲೋ, ವೃದ್ಧಾಶ್ರಮದೊಳಗ ವೃದ್ಧರ ಇರ್ತಾರ, ಮತ್ತಾರು ಇರ್ತಾರಪ್ಪ?
1: ಹೌದು, ಅವರೆಲ್ಲ ವಯಸ್ಸಾದವರ. ಆದ್ರೆ ಅವ್ರು ಯಾರೂ ರೈತರು, ಕೂಲಿ ಕಾರ್ಮಿಕರ ತಂದೆ ತಾಯಿಗಳಲ್ಲಪ್ಪ.
3: ಅಲ್ಲೋ, ಮತ್ತಾರು ಅಲ್ಲಿದ್ದವರು?
1: ಅವರೆಲ್ಲ ಈ ನನ್ನ ಮಗನಂಗ ಉನ್ನತ ವ್ಯಾಸಂಗ ಮಾಡಿ ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸಂಬಳ ತಗೊಳ್ಳೋ ನೌಕರದಾರ ತಂದೆ ತಾಯಿಗಳಪ್ಪ.
3: ಹೌದ? ನಾವಿಲ್ಲಿ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಮಕ್ಕಳು ಶಾಣ್ಯಾರಾಗ್ಲಿ ಅಂತೇಳಿ ದೊಡ್ಡ ದೊಡ್ಡ ನೌಕರಿ ತಗೊಳ್ಳಿ ಅಂತ ದೊಡ್ಡ ದೊಡ್ಡ ಶಾಲೆಗೆ ಕಳಿಸಿ ವಿದ್ಯಾವಂತರನ್ನು ಮಾಡ್ತೀವಿ. ಆದ್ರೆ ಅವರು ಹಿಂಗ?
1: ಹಾ, ಅಂಥವ್ರು ಕಲಿತು ದೊಡ್ಡ ಪಗಾರದ ನೌಕರಿ ತಗೊಂಡು ಆಧುನಿಕ ಬದುಕಿಗೆ ಹೊಂದಿಕೊಂಡು ತಂದೆ ತಾಯರನ್ನ ತಿರುಗಿ ಸಹಿತ ನೋಡಂಗಿಲ್ಲೋ ಮರಾಯ.
3: ಛೇ ಛೇ ಛೇ ಛೇ, ಹಿಂಗಂದ್ರೆ ಹೆಂಗೋ?
1: ಹ್ಞೂ, ಮತ್ತೆ ಅದಕ್ಕೆ ನಮ್ಮದು ಪರಿಸ್ಥಿತಿ ಹಂಗಾಗಬಾರ್ದು ಅಂದ್ರ.
3: ಅಲ್ಲ, ಹಂಗಾಗಬಾರ್ದು ಅಂದ್ರ?
1: ಅಂದ್ರ ವಕೀಲರ ಕಡೆಗೆ ಹೋಗಿ ಅವನು ಸರಿ ದಾರಿಗೆ ತರ್ತೀನೇನಪ್ಪ.
3: ಛೇ ಛೇ ಛೇ ಛೇ ಛೇ, ಅದಕ್ಕೆ ಯಾಕೆ ವಕೀಲರ ಕಡೆಗೆ ಹೋಗ್ತೀವೋ ಮಾರಾಯ? ನಾವೆಲ್ಲ ಇಲ್ಲನು, ನಾವೆಲ್ಲರೂ ಕೂಡಿ ಹೇಳೋಣಂತ.
1: ನನ್ನ ಮಗ ನನ್ನ ಮಾತು ಕೇಳಿಲ್ಲ ಅಂದಮೇಲೆ ಇನ್ನು ನಿಮ್ಮ ಮಾತು ಕೇಳ್ತಾನ ಅವ?
3: ಏ ಏ, ಯಾಕೆ ಕೇಳಿದ್ಲು? ತಿಳಿಯೋ ಹಂಗೆ ಹೇಳಿದ್ರ ಕೇಳೇ ಕೇಳ್ತಾನ. ನೋಡಿಲ್ಲೆ, ಅದು ಅಲ್ದ ನಿಮ್ಮ ಶಂಕರು ಭಾಳ ಒಳ್ಳೆ ಹುಡುಗಿದ್ದಾನು, ಮತ್ತು ಅವಂಗ ನಿಮ್ಮಿಬ್ಬರ ಮೇಲೂ ಭಾಳ ಪ್ರೀತಿ ಐತು.
1: ಏನಂದಿ? ಅವಂಗ ನಮ್ಮ ಮೇಲೆ ಭಾಳ ಪ್ರೀತಿ ಐತಂತಿ.
3: ಮತ್ತ ನೋಡು, ನಾನು ಇವತ್ತು ಅವಂಗ ಪತ್ರ ಬರೆದು ಇಲ್ಲಿಗೆ ಕರೆಸ್ತೀನಿ. ಇಲ್ಲಿ ಬಂದ ಮೇಲೆ ತಿಳುವಳಿಕೆ ಹೇಳಿ ಸರಿಪಡಿಸೋಣಂತೂ ಆತಿಲ್ಲೋ ಮಾಸ್ತರ.
4: ಅಲ್ರಿ, ಉಗುರಿಗೆ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರಂತ ಹಂಗ್ಯಾಕೆ ಮಾಡ್ತೀರಿ?
2: ಸುಮ್ಮನೆ ಕೋರ್ಟು ಕಚೇರಿ ಅಂದ್ರೆ ಇದು ಆಗೋ ಮಾತಲ್ಲ. ನೋಡ್ರಿ, ನೀವ ಏನಾದ್ರೂ ಮಾಡಿ ನಮ್ಮ ಶಂಕ್ರಗ ಚಲೋತ್ತಂಗ್ ಬುದ್ಧಿ ಹೇಳಿ ನಮ್ಮ ಕರುಳಿನ ಕೂಗು ಅವನಿಗೆ ಕೇಳುವಂಗ ಮಾಡ್ರಿ, ಕೇಳುವಂಗ ಮಾಡ್ರಿ.
3: ನೋಡ್ರಿ ವೈನಿ ಅವ್ರ,

0: ಸುಮ್ಮನೆ ಮನಸ್ಸಿಗೆ ಹಚ್ಕೋಬೇಡ್ರಿ, ಎಲ್ಲ ಸರಿ ಆಗ್ತದ. ಏ ಕಮಲ, ನೀ ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡು. ಅಲ್ಲ, ನಾವು ಅಷ್ಟು ಹೊಲದ ಕಡೆ ಹೋಗಿ ಬರ್ತೀವಿ. ನಡಿಯೋ ಮಾಸ್ತರ, ನಡಿ ನಡಿ, ಅಲ್ಲೇ ಹೊಲದಾಗ ಕುತ್ಕೊಂಡು ಮಾಸ್ಟ್ ಪೈಕಿ ಹರಟಿ ಹೊಡ್ಕೊಂತ ಕೊಡೋಣ. ಏನೇನು ಕೆಲಸ ಆಗಾವೆ ನೋಡಿ ಬರೋಣ ಬಾ.
1: ಹೋಗೋಣ ಹೋಗೋಣ. ಏ ಪಾರು, ಅವರಿಗೆ ಹಂಗೆ ಕಳಿಸ್ತೀಯಲ್ಲ, ಮತ್ತೆ ಚಾ ಕೊಡೋದಿಲ್ಲನ?
2: ಹೌದು ನೋಡ್ರಿ, ಮರ್ತಾ ಬಿಟ್ಟಿದ್ದೆ, ತಡೀರಿ ಚಾ ಕಿಟ್ಟೆನೆ ಕುಡ್ದು ಹೋಗಿ.
0: ಏ ವೈನಿಯವ್ರು, ನಾವು ರೀ ಅಲ್ಲಿ ಹಂಗೆ ಹೋಗ್ತೇವೆ, ಚಾ ಕುಡ್ದ ಹೋಗ್ಕೇವೇಳ್ರಿ.

0: ರೀ, ಊರಿಂದ ನಿಮ್ಗ ಪತ್ರ ಬಂದೈತಿ ನೋಡ್ರಿ, ಪೋಸ್ಟ್ ಬಾಕ್ಸ್ ಒಳಗಿತ್ತು. ತಗೋರಿ.
1: ಹಿಂಗ್ ಬರ್ಬಾರ, ಹಿಂಗ್ ಯಾಕೆ ಬರ್ತಾರ ಇವರು?
0: ಯಾಕ್ರಿ, ಏನಾತು? ಮಾಮಾರ್ ಏನಂತ ಬರ್ದಾರ? ಮುಂದಿನ ವಾರದೊಳಗ ಹಬ್ಬ ಐತಿ, ಅದಕ್ಕ ಬಾ ಅಂತ ಬರ್ದಾರೇನು? ಫೋನ್ ಮಾಡಿ ತಿಳಿಸೋರು?
1: ಅಪ್ಪ ಬರ್ದಿಲ್ಲ ದೀಪ, ಅವ್ರ ಫ್ರೆಂಡ್ ಅದಾರಲ್ಲ ಹನುಮಗೌಡ ಅಂಕಲು, ಅವರು ಅದೇನೋ ಮಾತಾಡೋದೈತಿ, ಕೂಡ್ಲೆ ಬರ್ಬೇಕಂತ ಬರ್ದಾರ.
0: ಕೂಡಲೇ ಬರ್ಬೇಕಂತಾರ? ಅತ್ತಿಯವರು ಮಾಮಾರು ಆರಾಮದಾರಿಲ್ಲೋ? ಮತ್ತ ದುಡ್ಡು ಗಿಡ್ಡ ಏನಾದ್ರೂ ಬೇಕಿತ್ತೇನೋ ಅವ್ರಿಗೆ? ಮಾಮಾರ ಜೊತೆ ಮಾತಾಡ್ರಿ, ಏನಂತ ತಿಳ್ಕೊಡ್ರಿ.
1: ಏ ಹಂಗೇನಿಲ್ಲ, ಮೊನ್ನೆ ಅಪ್ಪ ಫೋನ್ ಮಾಡಿದ್ರು, ಅವ್ರಿಗೆ ಹುಡುಗರ ಜೀವ ಬಹಳ ನೆನಸಾಕತ್ತೈತೆ ಅಂತ, ಮಕ್ಕಳು ಕರ್ಕೊಂಡು ಬಂದು ಹೋಗು ಅಂದ್ರು.
0: ಅಯ್ಯೋ ಪಾಪ, ಮನ್ ಹುಡುಗರು ಅಜ್ಜ ಅಜ್ಜಿ ನೆನಪಾಗ್ಲಿಕ್ಕತ್ತಾರ, ಹಳ್ಳಿಗೆ ಯಾವಾಗ ಹೋಗಣು ಅಂತಿದ್ರು, ಅದಕ್ಕ ಇರ್ಬೇಕು ಅಲ್ರಿ. ಈ ವೀಕೆಂಡ್ಗೆ ಹೋಗಿ ಬಂದ್ಬಿಡೋಣ.
1: ಅದೆಲ್ಲ ಹೆಂಗಾಗ್ತದ ದೀಪ, ಇನ್ನು ನನ್ನ ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ವೀಕ್ ನ್ಯಾಗ ನಮ್ಮ ಕಂಪನಿ ಎಂಡಿ ಬರೋರು ಇದ್ದಾರ, ಕೈಯಾಗಿನ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ರ ನನಗ ಫಾರಿನ್ ಹೋಗೋ ಚಾನ್ಸ್ ಸಿಗ್ತದ.
0: ನಿಮಗಂತೂ ಈ ಫಾರಿನ್ ಹುಚ್ಚು ಅದ ಯಾವಾಗ ಬಿಡ್ತದೋ ಅಂತೀನಿ ಅಲ್ರಿ. ನಿಮ್ಮ ಅಪ್ಪ ಅವಾಗಿಂತಲೂ ನಿಮ್ ಫಾರಿನ್ ಟೂರ್ ಹೆಚ್ಚಾತೀನು? ಏನಾದ್ರೂ ಮಾಡ್ರಿ, ಎರಡ್ ಮೂರ್ ದಿನದೊಳಗ ನಿಮ್ ಪ್ರಾಜೆಕ್ಟ್ ವರ್ಕ್ ಮುಗಿಸ್ಕೋರಿ. ಈ ವೀಕೆಂಡ್ಗೆ ಹಳ್ಳಿ ಹೋಗೋದು ಫಿಕ್ಸ್ ನೋಡ್ರಿ.
1: ಅಲ್ಲ ದೀಪ, ಹಿಂಗ್ ಕಡ್ಡಿ ಮುರಿದಂಗೆ ಹೇಳಿದ್ರ ಹ್ಯಾಂಗ ಅಂತೀನಿ?
0: ಅದೇನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಒಂದ್ ವಾರ ಆತು ಹುಡುಗರು ಹಳ್ಳಿಗೆ ಹೋಗೋಣ ಅಂತ ಒಂದ ಸಮನ ಚಡ್ಪಡಿಸ್ಲಿಕ್ಕತ್ತಾವ. ನಾನು ನೋಡಿದ್ರಾತು ಅಂತ ಸುಮ್ಮನಿದ್ದೆ. ಆದ್ರ ಅತ್ತಿಯವ್ರಿಗೂ ಹುಡುಗರ ಜೀವ ನೆನೆಸ್ಲಿಕ್ಕತ್ತಂದ್ರ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಾಕಿನ ನೋಡ್ರಿ.
1: ಆಯ್ತು, ಹಳ್ಳಿಗೆ ಹೋಗಾಕ ನೀನ ಯಾವಾಗಷ್ಟು ತುದಿಗಾಲ ಮೇಲೆ ನಿಂತಿ ಅಂತಂದ್ರ ನಾನಾದ್ರೂ ಏನ್ ಮಾಡ್ಲಿಕ್ಕಾಗ್ತದ? ಏನಾದ್ರೂ ಮಾಡಿ ನನ್ನ ಕೆಲಸ ನಾ ಮುಗಿಸ್ತೀನಿ. ಈ ವೀಕೆಂಡ್ ನಮ್ಮ ಹಳ್ಳಿ ಟ್ರಿಪ್ ಆತಿಲ್ಲೋ?
0: ಸರಿ ಸರಿ, ನನಗ ಈಗ ಸಮಾಧಾನ ಆತ್ ನೋಡ್ರಿ. ನಾ ಎಲ್ಲ ತಯಾರಿ ಮಾಡ್ಕೋತೀನಿ. ಅತ್ತಿಯವ್ರಿಗೆ ನಾ ಮಾಡಿದ ಕರ್ಚಿಕಾಯಿ ಮತ್ತ ಮಾವನವ್ರಿಗೆ ನಾ ಮಾಡಿದ ಚಕ್ಲಿ ಅಂದ್ರೆ ಬಹಳ ಇಷ್ಟ. ಎರಡೂನು ಭೇಷಂಗ ಮಾಡೇ ಬಿಡ್ತೀನಿ. ಹಾ
1: ಶಿವಾಯ ನಮ. ಆತ ಆತ, ನಿನ್ನ ತಯಾರಿ ನೀ ಮಾಡ್ಕೋ, ನನ್ನ ತಯಾರಿ ನಾ ಮಾಡ್ಕೋತೀನಿ. ಆಯ್ತಾ?
2: ವೈನಿಯವ್ರೆ, ವೈನಿಯವ್ರ ಏನ್ ಮಾಡ್ಲಿಕ್ ಹತ್ತೀರಿ?
3: ಕಮಲಕರ ಬರ್ರಿ ಬರ್ರಿ, ಒಳಗ್ ಬರ್ರಿ.
2: ಅಲ್ರಿ ವೈನಿ, ಮಗ ಸೊಸಿ ಮತ್ತ ಮೊಮ್ಮಕ್ಕಳು ಬಂದಾರಂತ ಈ ಲೋಕನ ಮರ್ತ್ ಬಿಟ್ಟಿರೋ ಹೆಂಗ?
4: ಹೌದು, ಮತ್ತ ಮೊಮ್ಮಕ್ಕಳು ಬಂದಾವಂತ ಅವ್ರ ಇಡೀ ಜಗತ್ತ ಮರ್ತ್ ಬಿಟ್ಟಾರ. ವೈನಿ
3: ಕಮಲಕರ, ನೀವು ಮತ್ತ ನಿಮ್ಮ ಮನೆಯವ್ರು ಕೂಡಿ ಬಹಳ ಅಂದ್ರೆ ಬಹಳ ಒಳ್ಳೆ ಕೆಲಸ ಮಾಡಿದ್ರು ನೋಡ್ರಿ.
2: ಅಯ್ಯೋ ವೈನಿಯವ್ರ, ನಾವೇನ್ ಅಂತಾದ್ ಮಾಡೇವ್ ಬಿಡ್ರಿ.
4: ನಾ ಪತ್ರ ಹಾಕಿ ಶಂಕರಣ್ಣನ್ ಕರೆಸಿದ್ದಕ್ಕ ಖುಷಿ ಹೆಚ್ಚಾಗಿ ಹಿಂಗ್ ಹೇಳಿಕತ್ತಾರ ವೈನಿಯವರು. ಅಲ್ರಿ ವೈನಿ, ಹಿಂಗ ಒಬ್ಬರಿಗೊಬ್ರು ಕಷ್ಟ ಸುಖಕ್ಕಾಗದಿದ್ರ ಹೆಂಗ್ರಿ ಜೀವನ?
5: ಕರೆ ಹೇಳ್ತೀನಿ ಹನುಮಗೌಡ, ನೀವು ಮಾಡಿದ್ದು ಬಹಳ ಚಲೋ ಆತ್ ನೋಡಪ್ಪ.
4: ಏ ಮಾಸ್ತರ, ನಾವಿಬ್ರು ಜೀವದ ಗೆಳೆಯರು, ಇಷ್ಟು ಮಾಡಿದ್ರೆ ಹೆಂಗ ಹೇಳು.
5: ಮತ್ತ ನಾ ಹೇಳಿದ್ದು ನೆನಪಾಯ್ತಲ್ ಮತ್ತ, ಹಂಗಾಗ್ಬೇಕು ನೋಡಪ್ಪ.
6: ಹೇ ಕಾಳಜಿ ಮಾಡಬೇಡು ಮಾಸ್ತರ, ನನಗೆ ಅಷ್ಟು ತಿಳಿದಿಲ್ಲ. ಏ ನೋಡ್ ನೋಡ್ ಅಲ್ಲಿ ಶಂಕರ ಬಂದ್ಬಿಟ್ಟು. ಶಂಕರಣ್ಣ
1: ನಮಸ್ಕಾರ ರೀ ಅಂಕಲ, ಆರಾಮಿದ್ದೀರಲ್ಲ?
4: ಏ ನಮಸ್ಕಾರಪ್ಪ, ನಾವೆಲ್ಲರೂ ಆರಾಮಿದ್ದೀವಿ ನೋಡಪ್ಪ. ನೀವು ಆರಾಮಿದ್ದೀರಲ್ಲ?
1: ದೇವ್ರ ದಯದಿಂದ ತಮ್ಮಂತರ ಆಶೀರ್ವಾದದಿಂದ ಆರಾಮಿದ್ದೇವೆ ನೋಡ್ರಿ.
4: ಅಂತೂ ನನ್ನ ಪತ್ರಕ್ಕೆ ಗೌರವ ಕೊಟ್ಟು ಬಂದದ್ದಕ್ಕೆ ನನಗಂತೂ ಭಾಳ ಖುಷಿ ಆತ್ ನೋಡಪ್ಪ.
1: ಮತ್ತ ಪತ್ರ ಹಾಕಿ ಲಗುನ ತಾಬಿಡು ತೊಬಿಡು ಬಾ ಅಂತ ಬರ್ದಿದ್ರಿ, ಅದಕ್ಕೆ ಬಂದಿವಿ ನೋಡ್ರಿ.
4: ಇದಕ್ಕಂತಾರಪ್ಪ ಸಂಸ್ಕಾರವಂತರ ಲಕ್ಷಣ ಅಂತ ಶಂಕರಣ್ಣ
3: ಗೌಡ್ರ. ಅವಂಗ ನಯ ವಿನಯ ಸಂಸ್ಕಾರಕ್ಕೆ ಏನು ಕೊರತೆ ಇಲ್ಲ ರೀ, ಬಂಗಾರ ಬಂಗಾರ ರೀ ನನ್ನ ಮಗ ಶಂಕರು.
2: ವೈನಿ ನಿಮ್ ನಶೀಬ್ ಭಾಳ ಚಲೋ ಐತ್ರಿ ವೈನಿ. ಕರೆ ಹೇಳ್ಬೇಕಂದ್ರ ಶಂಕರು ಮುತ್ನಂತ ಮಗ ರೀ,
4: ನೂರಕ್ಕೆ ನೂರು ಸತ್ಯವಾದ ಮಾತು ಹೇಳಿದ್ ನೋಡ್ವ.
1: ನೋಡ್ರಿ ಅಂಕಲ್, ನೀವು ದೊಡ್ಡವರು, ದೊಡ್ಡವ್ರ ಬಾಯಾಗ ದೊಡ್ಡ ಮಾತು ಬರ್ತಾವ. ಈಗ ಹೇಳ್ರಿ, ಕೂಡ್ಲೆ ಬಾ ಅಂತ ಪತ್ರ ಹಾಕಿದ್ರಲ್ಲ, ಏನ್ ವಿಷಯ?
3: ಏನಿಲ್ಲ ಶಂಕರು.
5: ನೀ ಸುಮ್ಮನಿರಪ್ಪ, ಹನುಮಗೌಡ ಮಾತಾಡ್ತಾನೆ, ಅವಂಗಾಟ ಅವಕಾಶ ಕೊಡು.
4: ನೋಡ್ಪ ಶಂಕರು, ಸುತ್ತಿ ಬಳಸಿ ಮಾತಾಡೋದ್ರೊಳಗ ಏನದ, ನೇರವಾಗಿ ವಿಷಯಕ್ಕೆ ಬರ್ತೀನಿ ನೋಡ್ಪಾ.

0: ನೀನು ಪ್ರತಿ ತಿಂಗಳ ನಿಮ್ಮ ಅಪ್ಪಗ 500 ರೂಪಾಯಿ ಕೊಡ್ಬೇಕೇನ್ಪ, ಅದಕ್ಕ ಕರ್ಸಿದ್ದದ ನೋಡ್ ನೀನ್ ಇಲ್ಲಿ.
1: ಏನು ನಮ್ಮಪ್ಪಗ 500 ರೂಪಾಯಿ ರೇ?
0: ಹ್ಮ್.
2: ಏನು ಬರೀ 500 ರೂಪಾಯ?
3: ಅಯ್ಯ ಬರೀ 500 ರೂಪಾಯಿನ?
1: ಅಲ್ರಿ, ಹೋದ ವರ್ಷ ನಾ ಬೆಂಗಳೂರದಾಗ ಒಂದು ಅಪಾರ್ಟ್ಮೆಂಟ್ ತಗೋತೀನಿ ಅಂತಂದ್ರ ನಮ್ಮಪ್ಪ ನನಗ 50 ಲಕ್ಷ ಕೊಟ್ಟಾನ. ಈಗ 500 ರೂಪಾಯಿ ಅಂತಂದ್ರ?
4: ಹಾ ಹಾ, ಬರೀ 500 ರೂಪಾಯಿ ನೋಡು.
0: ಏ ಸ್ವಲ್ಪ ತಡ್ಕೊಡ್ರು, ಹಂಗ್ಯಾಕೆ ಅವಸರ ಮಾಡ್ತೀರಿ?
1: ಗೌಡ್ರ ಗೌಡ್ರ, ನಮ್ಮಪ್ಪಗ ಬರೀ 500 ರೂಪಾಯ. ನಮ್ಮಪ್ಪ ನನಗೆ ಇಲ್ಲಿ ತನಕ ಕಲಿಸಿ ದೊಡ್ಡ ಇಂಜಿನಿಯರ್ ಮಾಡ್ಯಾನ. ಇಲ್ಲಿ ನಮ್ಮವ್ವ ನನಗೆ ಉಣಿಸಿ ತಿನ್ನಿಸಿ ಇಷ್ಟು ದೊಡ್ಡವಳು ಮಾಡ್ಯಾಳ. ಅವರಿಗೆ ಬರೀ 500 ರೂಪಾಯಿ ಕೇಳ್ತಾರಂತಂದ್ರ?
0: ಸಮಾಧಾನ ಮಾಡ್ಕೋ ಶಂಕರು, ಪೂರ್ತಿ ಕೇಳು.
1: ನನಗೇನು ತಿಳಿವಲ್ತು, ಬೇಕಾದ್ರೆ ನಮ್ಮಪ್ಪ ತಿಂಗಳ 50,000 ಕೇಳಲಿ, ನಾ ಖುಷಿಲಿ ಕಳಿಸ್ತೀನಿ. ಆದ್ರೆ 500 ರೂಪಾಯಿ ಕೇಳ್ತಾರಂತಂದ್ರ ಯಾಕಂತ ತಿಳಿವಲ್ಲ.
0: ಹೌದು, ಅದ್ರೊಳಗ ಐತೆಪ್ಪ ಹಕೀಕತ್ತು.
1: ಅವ್ರು ಎಂದೂ ನನ್ನ ರೊಕ್ಕ ಕೇಳಿದವ್ರಲ್ಲ. ನಾನು ಎಷ್ಟೋ ಸರ್ತಿ ಅವರಿಗೆ ಅಕೌಂಟ್ಗೆ ರೊಕ್ಕ ಹಾಕಿದ್ರೆ ತಿರುಗಿ ಕಳಿಸ್ಯಾರ. ಅಪ್ಪ ಅಪ್ಪ, ಕರೆ ನಿನಗೆ 500 ರೂಪಾಯಿ ಬೇಕಾ?
4: ಹಾ ಹಾ, 500 ರೂಪಾಯಿನ ಬೇಕು.
1: ಅಲ್ಲಪ್ಪ, ನಿನಗ 500 ರೂಪಾಯಿ ಯಾಕೆ ಬೇಕು ಅಂತೀನಿ?
4: ಹೌದು, ಅದನ್ನ ನಿನಗ ಬಂದು ಕೊಡಕ್ಕೆ ಆಗುತ್ತೋ ಇಲ್ಲೋ ಅಷ್ಟ ಹೇಳ ಮೊದಲ.
0: ಇಲ್ಲಿ ಕೇಳಿ ಶಂಕರು, ಅದು ಹಂಗಲ್ಲ, ನನ್ನ ಮಾತು ಕೇಳಿ.
1: ಅಂಕಲ್ಲ, ನನಗೇನೂ ತಿಳಿವಲ್ತ್ರಿ, ನೀವಾದ್ರೂ ಸ್ವಲ್ಪ ಬಿಡಿಸಿ ಹೇಳ್ರಲ್ಲ.
0: ನೋಡಿ ಶಂಕರು, ನೀನು ನಿಮ್ಮಪ್ಪಗ ಪ್ರತಿ ತಿಂಗಳು 500 ರೂಪಾಯಿ ಇಲ್ಲಿಗೆ ಬಂದು ಕೊಡಬೇಕು, ತಿಳೀತ?
1: ಬರೇ 500 ಯಾಕ್ರಿ? ದೇವ್ರಂತ ನಮ್ಮಪ್ಪಗ ತಿಂಗಳ 50,000 ಕಳಿಸ್ತೀನಿ, ಆತ್ರ್ಯಾ?
0: ಕಳಿಸೋದಲ್ಲೋ ಶಂಕರು, ನೀನು ಕಳಿಸ್ಬೇಕಾಗ್ಯೂ ಇಲ್ಲ, ಬರೇ 500 ರೂಪಾಯಿನ ಸ್ವತಃ ನೀನ ಇಲ್ಲಿ ಬಂದು ಕೊಡಬೇಕು.
1: ಅಂದ್ರ?
0: ಅಂದ್ರ ನಿಮ್ಮಪ್ಪಗ ರೊಕ್ಕ ಬೇಕಾಗಿಲ್ಲೇನಪ್ಪ?
4: ನಿನಗ ರೊಕ್ಕ ಬೇಕಾದ್ರೆ ಕೇಳ, ನಾನ ನಿನಗೆ ತಿಂಗಳ ತಿಂಗಳ 1 ಲಕ್ಷ ಬೇಕಾದರೂ ಕೊಡ್ತೀನಿ, ಬಂದು ತಗೊಂಡು ಹೋಗು, ಆತಾ?
1: ಅಪ್ಪ, ಮತ್ತೆ 500 ರೂಪಾಯಿ?
0: ಶಂಕರಣ್ಣ, ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳುವಪ್ಪ.
1: ಹೇಳ್ರಿ ಹೇಳ್ರಿ, ನೀವರ ಪೂರ್ತಿ ಹೇಳಿ ಮುಗಿಸ್ರಿ.
0: ನಾ ಹೇಳೋದೇನಂದ್ರೆ, ನೀನು ನಿಮ್ಮಪ್ಪಗ 500 ರೂಪಾಯಿ ಇಲ್ಲಿಗೆ ಬಂದು ಕೊಡ್ಬೇಕೇನಪ್ಪ.
2: ಅಲ್ರಿ, ಅಷ್ಟು ತಿಳ್ವಲ್ದ ನಿಮಗ? ಅಂದ್ರ ನೀವು ಈ 500 ರೂಪಾಯಿ ಸ್ವತಃ ಇಲ್ಲಿಗೆ ಬಂದು ಕೊಡ್ಬೇಕು ಅಂತಾರ ಮಾಮಾರು, ಹೌದಲ್ರಿ ಅಂಕಲ್?
0: ನೀ ಅರ್ಥ ಮಾಡಿಕೊಂಡು ಸರಿಯಾಗಿ ಹೇಳಿದ್ ನೋಡುವ.
1: ನೀವೇನು ಹೇಳಕತ್ತೀರಿ, ನನಗೊಂದೂ ಅರ್ಥ ಆಗವಲ್ತು. 500
2: ಅಂದ್ರ ಆ 500 ರೂಪಾಯಿ ಕೊಡ್ಲಾಕ ಸ್ವತಃ ನೀವ ಇಲ್ಲಿಗೆ ಬಂದು ಕೊಟ್ರ ಹಂಗಾದ್ರೂ ಮಗ ಮೊಮ್ಮಕ್ಕಳು ಎಲ್ಲಾರು ಇಲ್ಲಿಗೆ ಬರ್ತಾರಂತ, ಹೌದಲ್ರಿ ಮಾಮಾರ?
4: ದೀಪ, 100ಕ್ಕೆ 100 ಖರೆ ನೋಡುವ ನಿನ್ನ ಮಾತು.
1: ಈಗ ನನಗೆಲ್ಲ ಅರ್ಥ ಆತು ನೋಡ್ರಿ, ನಮ್ಮಪ್ಪ ಅವಾಗ ತಮ್ಮ ಮೊಮ್ಮಕ್ಕಳು ನೋಡೋ ಸಲುವಾಗಿ ಸ್ವತಃ ನಾ ಇಲ್ಲಿಗೆ ಬಂದು 500 ರೂಪಾಯಿ ಕೊಡ್ಬೇಕಂತಾರ, ಹೌದಿಲ್ಲೋ? ಅವರಿಗೆ ಮೊಮ್ಮಕ್ಕಳು ನೋಡೋ ಹಂಬಲ ಎಷ್ಟೈತೆ ಅಂತಂದ್ರ ನನಗೆ ಇವತ್ತು ಅರ್ಥ ಆತು.
5: ಅರ್ಥ ಆತ? ಅರ್ಥ ಆತ? ನಮ್ಮ ಬೇಡಿಕೆ ಇಷ್ಟ ಇದಪ್ಪ ಶಂಕರು. ಶಂಕರು,
1: ಅರ್ಥ ಆತವ? ಕರೆ ಹೇಳ್ಬೇಕಂತಂದ್ರ ಅಪ್ಪ ನನಗೆಲ್ಲ ಅರ್ಥ ಆತು, ನಾನು ಎಂಥ ತಪ್ಪು ಮಾಡಿದೆ ಅಂತ ಅರ್ಥ ಆತು. ದಯವಿಟ್ಟು ನನಗೆ ಕ್ಷಮ ಮಾಡ್ರಿ.
4: ಹಂಗೆ ಅನ್ಬೇಡ ಶಂಕರು, ತಪ್ಪಾತು ಅಂತ ಅನ್ಬೇಡಪ್ಪ. ಹಂಗ್ಯಾಕೆ ಕಾಲಿಗೆ ಬೀಳ್ತಿ? ನನಗ ನೀ ಮನ ಬಂಗಾರ ಇದ್ದಂಗು, ಮತ್ತು ಈ ಮೊಮ್ಮಕ್ಕಳೇನದಾವಲ್ಲ ಇವು ನನಗ ಮುತ್ತು ರತ್ನ ಏನಪ್ಪ.
5: ಹೌದಪ್ಪ ಶಂಕರು, ಹೌದು. ಈ ಕಾರಣದಿಂದಾದ್ರೂ ನಾವು ನಿಮ್ಮೆಲ್ಲರೂ ನೋಡೋಂಗ ಆಗ್ತದಲ್ಲ ಅಂತ.
1: ಆಯ್ತವ್ವ, ನಿಮಗಿಂತ ಹೆಚ್ಚಿಂದೇನೈತಿ ಅಪ್ಪ ಅವ್ವ? ನಿಮ್ಮ ಕರುಣ ಕೂಗು ನನಗಿವತ್ತು ಕೇಳಿಸ್ತವ. ಸುಮ್ಮನೆ ಇಷ್ಟು ದಿನ ನಾ ರೊಕ್ಕದ ಬೆನ್ನ ಹತ್ತಿ ನನ್ನ ಕಿವಿ ಕಿವಿಡಾಗಿತ್ತು. ಈ ಹನುಮಗೌಡ ಕಾಕಾರು ಇವತ್ತು ನನಗ ಈ ಕೂಗು ಕೇಳುವಂಗ ಮಾಡಿಸ್ಬಿಟ್ರು. ಅವರಿಗೆ ನಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ.
0: ಛೇ ಶಂಕರು, ಅದಕ್ಕೆ ಯಾಕೆ ಥ್ಯಾಂಕ್ಸು? ನೀವೇನು ಹೊರಗಿನವ್ರು ಏನ್ಪ ನನಗ?
1: ಖರೇನ ಕಾಕಾರ, ನಾನು ನಿಮ್ಮ ಪತ್ರದ ಕರೆಗೆ ಓಗೊಟ್ಟು ಬಂದಿದ್ದಕ್ಕೆ ನನಗ ಅವರ ಕರುಣೆಯ ಕೈತುತ್ತು ನೆನಪಾಯ್ತು. ಈ ಕರುಳಿನ ಕೂಗು ಎಂಥದ್ದು ಅಂತ ಅರ್ಥ ಆತು. ಕರೆ ಹೇಳ್ಬೇಕಂತಂದ್ರ ನಾ ನಿಮ್ಮ ಪತ್ರನೂ ಅಲಕ್ಷ್ಯ ಮಾಡಿದ್ದೆ.
0: ಹೌದ? ಮತ್ತ ಹೆಂಗ್ ಬರೋಂಗಾತು ಇಲ್ಲಿ?
1: ಅದಕ್ಕೆಲ್ಲ ಈ ದೀಪಾನ ಕಾರಣ.
5: ದೀಪ, ಹೌದೇನು?
2: ಹೌದ್ರಿ ಅತ್ತಿಯವರ, ಇವರು ಪ್ರಾಜೆಕ್ಟ್ ಕೆಲಸ ಅಂತ ಮತ್ತ ಮುಂದಕ್ಕೆ ಹಾಕ್ಲಿಕ್ಕತ್ತಿದ್ರು.
1: ಅಷ್ಟಕ್ಕ ಈಕಿ ನೀವು ಬಂದ್ರ ಬರಿ, ಇರ್ಲಿಕ್ಕರ ಬಿಡ್ರಿ, ನಾನಂತೂ ಮಕ್ಕಳನ್ನ ಕರ್ಕೊಂಡು ಹೊಕ್ಕೀನಿ ಅಂತಂದ್ಳು.
6: ಪಾರಕ್ಕರ, ನೀವು ಸೊಸಿ ತಂದಿರ್ ನೋಡ್ರಿ, ಹಿಂಗಿರ್ಬೇಕು ನೋಡ್ರಿ ಸೊಸಿ ಅಂದ್ರ ಮಗಳ ಗತಿ.
4: ನನಗ ಬಂಗಾರದಂತ ಮಗ, ಮುತ್ತಿನಂತ ಸೊಸಿ,

0: ರತ್ನಗಳಂತ ಮೊಮ್ಮಕ್ಕಳು. ಆಹಾ ಹನುಮ ಗೌಡ, ಎಂತ ಸಿರಿನು ನಂದು.
1: ಖರೆ ಖರೆ ಮಾಸ್ತರ, ಇದಕ್ಕಂತಾರ ನೋಡು ನಿಜವಾದ ಸಿರಿ ಸಂಪತ್ತು.
2: ಅದಕ್ಕೆ ನಮ್ಮ ಹಿರಿಯರು ತೃಪ್ತಿಗಿಂತ ಮಿಗಿಲಾದ ಸಂಪತ್ತು, ನೆಮ್ಮದಿಗಿಂತ ಮಿಗಿಲಾದ ಸಂತೋಷ ಇಲ್ಲ ಅಂತಾರ. ಮನೆಯೊಳಗ ಸಂತೋಷ ತುಂಬಿತ್ತು ಅಂದ್ರ ಅದ್ರ ಮುಂದೆ ಎಂಥ ಸ್ವರ್ಗಾನು ಶೂನ್ಯನ ನೋಡ್ರಿ.
3: ಬರ್ರಿ ಬರ್ರಿ, ಇದ ಖುಷಿ ಒಳಗೆ ಬಾಯಿ ಸಿಹಿ ಮಾಡ್ಕೊಳ್ಳುವಂತ್ರಿ.
0: ಹೌದು ನೋಡು, ನಾನು ಮಾತಿನ ಗದ್ದದೊಳಗ ಎಲ್ಲ ಮರ್ತಾ ಬಿಟ್ಟಿನಿ. ಆ ದೀಪ
4: ಮಾಮಾರ, ನಾ ಎಲ್ಲ ಹಚ್ಚಿಬಿಟ್ಟೀನ್ರಿ, ತಾಟ್ ತಂದೀನಿ ತಗೊಳ್ರಿ.
3: ನೋಡ್ರಿ, ನಾವು ಮಾತಾಡೋರೊಳಗೆ ನಮ್ಮ ದೀಪ ಎಲ್ಲ ತಂದು ಬಿಟ್ಟಾಳ, ತಗೊಳ್ರಿ ತೋಡ್ರಿ, ಎಲ್ಲರೂ ತೋಡ್ರಿ.
0: ಅಂತೂ ನಮ್ಮ ಹನುಮಗೌಡರ ಹಿರಿತನದೊಳಗ ಎಲ್ಲ ಸಮಸ್ಯೆನೂ ಬಗೆಹರಿದಂಗಾತು.
5: ಮತ್ತ ನಿಮ್ಮ ಕರುಳಿನ ಕೂಗು ಎಲ್ಲರಿಗೂ ಕೇಳಿಸ್ದಂಗಾತು.
6: ಇದುವರೆಗೆ ಕರುಳಿನ ಕೂಗು ನಾಟಕ ಕೇಳಿದಿರಿ. ರಚನೆ ಹನುಮಂತ ಜುಟ್ಟಲ್. ಪಾತ್ರ ಪರಿಚಯ ಪರಪ್ಪ ಮಾಸ್ತರ್, ವೀರಣ್ಣ ಹೊಸಮನಿ, ಹನುಮಗೌಡ ಉಮೇಶ್ ನಾಯಕ್, ಶಂಕರಣ್ಣ ಸತೀಶ್ ಜಾಧವ್, ಪಾರ್ವತಿ ರಾಧಿಕಾ ಬೇವಿನಕಟ್ಟೆ, ಕಮಲ ಪಾರ್ವತಿ ಹಮ್ಮಿಗಿ, ದೀಪ ಅನುಷ್ಕಾ ಅವಿನಾಶ್ ಕುಡ್ತರ್ಕರ್, ಸಂಕಲನ ತ್ರಿವೇಣಿ ಬೆಟಗೇರಿ, ನಿರ್ಮಾಣ ಜಿ ಸುರೇಖಾ ಸುರೇಶ್.
7: ಆಕಾಶವಾಣಿ ಧಾರವಾಡ.

0: ಶ್ರೋತೃಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲೀರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಗಾನಲಹರಿ
0: ಗಾನಲಹರಿ
1: ಗಾನಲಹರಿ.
0: ಶ್ರೋತೃಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50ಕ್ಕ. ಈ ಸಲದ ಎಸ್ಡಿಎಂ ಡಾಕ್ಟರ್
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020ರಂದು ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50ಕ್ಕ. ಶ್ರೋತೃಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

ಕೇಳುವರೇ, ಇಂದು ರಾತ್ರಿ 10:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರು ಕರೆ ಮಾಡಲು ಬಳಸಬಹುದಾದ ದೂರವಾಣಿ ಸಂಖ್ಯೆಗಳು 244-344-1-4 ಹಾಗೂ 244-341-6. ನಮ್ಮ ಎಸ್ ಟಿ ಡಿ ಕೋಡ್ ಸಂಖ್ಯೆ 0836.

ನನ್ನನ್ನೇ ಭಜಿಸುತ್ತಾರೋ. ಅಂತಹ ಎಲ್ಲ ಭಕ್ತರ ಯೋಗಕ್ಷೇಮವನ್ನು ತಾನೇ ನಿರ್ವಹಿಸುತ್ತೇನೆ ಎಂಬುದಾಗಿ ಭಗವಾನ್ ಶ್ರೀಕೃಷ್ಣ ಅಪ್ಪಣೆ ಕೊಡಿಸಿದ್ದಾನೆ. ಈ ಒಂದು ಪೂರ್ಣವಾದ ಸತ್ಯವನ್ನು ಲೋಕಕ್ಕೆ ತೋರಿಸುವುದಕ್ಕೋಸ್ಕರವಾಗಿ ಪುರಾಣಗಳಲ್ಲಿ ಅನೇಕ ಕಥೆಗಳನ್ನು ಉಪವರ್ಣನೆ ಮಾಡಿದರು ಜ್ಞಾನಿಗಳು. ಅಂತಹ ಕಥೆಗಳಲ್ಲಿ ಮಹಾಭಾರತದಲ್ಲಿ ಅಂತರ್ಗತವಾಗಿ ಬಂದ ದ್ರೌಪದಿಯ ಭಕ್ತಿ ಎಂಬಂತಹ ಒಂದು ಪುಟ್ಟ ಕಥಾನಕವನ್ನು ಸಮಯ ಮಿತಿಯಲ್ಲಿ ನಾವಿವತ್ತು

ದುಷ್ಟನಾದಂತಹ ದುರ್ಯೋಧನನ ವಂಚನೆಯ ಸಂಚಿಗೆ ಬಲಿಯಾದಂತಹ ಪಾಂಡವರು ಕಪಟದ್ಯೂತದಲ್ಲಿ ಪರಾಜಯವನ್ನು ಹೊಂದಿ ಸೋಲನ್ನು ಅನುಭವಿಸಿ ತತ್ತರಿಸಿ ಹೋಗಿದ್ದಾರೆ. ಪೂರ್ವದಲ್ಲಿಯೇ ಆಡಿದಂತಹ ಮಾತಿಗೆ ಅನುಗುಣವಾಗಿ ಸೋತಂತಹ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕು ಎನ್ನುವಂತಹ ಆ ಷರತ್ತಿಗೆ ಅನುಗುಣವಾಗಿ ಧರ್ಮರಾಜ ತನ್ನ ಪತ್ನಿಯಾದ ದ್ರೌಪದೀ ದೇವಿ ಮತ್ತು ಎಲ್ಲ ಸಹೋದರರಿಂದ ಒಡಗೂಡಿ ಕಾಡಿಗೆ ತೆರಳಿದ್ದಾನೆ. ವಿಧಿಯ ವಿಚಿತ್ರ ವಿಲಾಸವೋ ಎಂಬಂತೆ ನಾಡಿನಲ್ಲಿ ಅರಸರಾಗಬೇಕಾದಂತಹ ರಾಜಕುಮಾರರು ಪಾಂಡವರು ಕಾಡಾಡಿಗಳಾದರು. ಧರ್ಮರಾಜನಲ್ಲಿ ವಿಶೇಷವಾದಂತಹ ಪ್ರೀತಿಯನ್ನು ಆದರವನ್ನು ಹೊಂದಿದ ಅನೇಕ ವಿಪ್ರೋತ್ತಮರು, ಜ್ಞಾನಿಗಳು, ಸಜ್ಜನರು, ಪುರಜನರು ಆತನನ್ನೇ ಅನುಸರಿಸಿ ಅಡವಿಗೆ ಆಗಮಿಸಿದ್ದಾರಂತೆ. ಇಷ್ಟೊಂದು ಜನ ಅತಿಥಿಗಳಿಗೆ ತನ್ನನ್ನು ಆಶ್ರಯಿಸಿ ಬಂದಂತಹ ಈ ಎಲ್ಲರಿಗೆ ಆಹಾರವನ್ನು ಹೇಗೆ ತಾನೇ ಪೂರೈಸುವುದು ಎನ್ನುವುದಾಗಿ ಧರ್ಮರಾಜನಿಗೆ ಮಹತ್ತರವಾದ ಚಿಂತೆ ತಲೆದೋರಿದೆ. ಆಗ ಪಾಂಡವರ ಪುರೋಹಿತ ಶ್ರೇಷ್ಠರಾದಂತಹ ಧೌಮ್ಯ ಮಹರ್ಷಿಗಳು ಒಂದು ಸೂಚನೆಯನ್ನು ಕೊಟ್ಟು ಸಲಹೆ ಕೊಟ್ಟಿದ್ದಾರೆ. ಧರ್ಮಜಾ,

ಧರ್ಮಜ, ನಿನ್ನ ಈ ಅನ್ನದ ಸಮಸ್ಯೆಯನ್ನು ಪರಿಹರಿಸುವುದಕ್ಕಾಗಿ ಒಂದು ಉಪಾಯ ಇದೆಯಪ್ಪ. ಜಗಚ್ಚಕ್ಷುವಾದಂತಹ ಸೂರ್ಯನಾರಾಯಣನ ದಿವ್ಯ ಮಂತ್ರವನ್ನು ಅನುಸಂಧಾನ ಮಾಡ್ತಾ ಉಪಾಸನೆ ಮಾಡಿದರೆ ಅವನ ಅನುಗ್ರಹ ನಿನ್ನನ್ನು ಕಾಪಾಡುತ್ತದೆ ಅಂತ ಹೇಳಿ ಅವನಿಗೆ ಶ್ರೇಷ್ಠವಾದ ಸೂರ್ಯ ಮಂತ್ರವನ್ನು ಉಪದೇಶ ಮಾಡಿದರು. ಯುಧಿಷ್ಠಿರ 3 ದಿನಗಳ ಕಾಲ ಸೂರ್ಯಮಂತ್ರವನ್ನು ಸತತವಾಗಿ ಜಪಿಸ್ತಾ ಅಮೋಘವಾದ ಭಕ್ತಿಯಿಂದ ಸೂರ್ಯನನ್ನು ಉದ್ದೇಶಿಸಿ ತಪಸ್ಸನ್ನು ಆಚರಿಸಿದ. ಧರ್ಮರಾಜನ ಅತ್ಯುಗ್ರವಾದಂತಹ ತಪಸ್ಸಿಗೆ ಮೆಚ್ಚಿದಂತಹ ಭಗವಾನ್ ಸೂರ್ಯದೇವ ತನ್ನ ಅನನ್ಯವಾದಂತಹ ಅದ್ಭುತವಾದಂತಹ ರೂಪದಿಂದ ಪ್ರಕಟಗೊಳ್ಳುತ್ತಾನೆ. ಅವನನ್ನು ಅನುಗ್ರಹಿಸಿದನಂತೆ. ಗೃಣೇಶ್ವಪಿಠರಂ ತಾಮ್ರಂ ಮಯಾ ದತ್ತಂ ನರಾಧಿಪ. ಧರ್ಮದ, ಈ ಪಾತ್ರೆಯನ್ನು ಸ್ವೀಕಾರ ಮಾಡು. ತಾಮ್ರಮಯವಾದಂತಹ ಈ ಪಾತ್ರೆ ಇದು ಸಾಮಾನ್ಯವಾದದ್ದಲ್ಲ, ಇದು ಅಕ್ಷಯ ಪಾತ್ರೆ. ನಿನ್ನ ಆಶ್ರಮದಲ್ಲಿ ಎಷ್ಟೇ ಜನ ಅತಿಥಿಗಳು ಆಗಮಿಸಿದರೂ ಕೂಡ ಅನ್ನಕ್ಕೆ ಕೊರತೆಯಾಗಲಾರದು. ಎಲ್ಲರಿಗೂ ಉಣಬಡಿಸಿ ದ್ರೌಪದಿಯ ಭೋಜನ ಸಮಾಪ್ತಿಯಾಗುವವರೆಗೂ ಕೂಡ ಅನ್ನಕ್ಕೆ ಯಾವ ವಿಧವಾದ ತೊಂದರೆ ಆಗಲಾರದು. ಷಡ್ರಸೋಪೇತವಾದಂತಹ ಭಕ್ಷ್ಯ ಈ ಪಾತ್ರೆಯ ಪ್ರಭಾವದಿಂದ ನಿನಗೆ ಒದಗಿ ಬರುತ್ತದೆ ಎನ್ನುವುದಾಗಿ ಧರ್ಮರಾಜನಿಗೆ ಆಶ್ವಾಸನೆಯನ್ನು ಕೊಟ್ಟು ಅಂತರ್ಧಾನನಾಗಿದ್ದಾನೆ ಸೂರ್ಯದೇವ. ಧರ್ಮಜನಿಗೆ ಪರಮಾನಂದದ ಅನುಭೂತಿಯಾಗಿದೆ, ಆನಂದ ಸಾಗರದಲ್ಲಿ ಮುಳುಗಿದ್ದಾನೆ. ಇಂತಹ ಶ್ರೇಷ್ಠ ಸಲಹೆಯನ್ನು ಕೊಟ್ಟಂತಹ ಧೌಮ್ಯರನ್ನು ಪುನಃ ಪುನಃ ತಾನು ಸ್ಮರಣೆ ಮಾಡಿ ಸ್ತುತಿ ಮಾಡಿದಂತೆ. ಪಾಂಡವರು ವನವಾಸಕ್ಕೆ ಬಂದು 1 ಅಲ್ಲ 2 ಅಲ್ಲ 8 ವರ್ಷಗಳ ಗತಿಸಿದ್ದಾರೆ.

ಪುಣ್ಯ ನದಿಗಳಲ್ಲಿ ತೀರ್ಥವನ್ನು ತಾನು ಆಚರಿಸುತ್ತಾ ಆಶ್ರಮಕ್ಕೆ ಬಂದಂತಹ ಅತಿಥಿಗಳಿಗೆ ಯೋಗ್ಯವಾದ ಸತ್ಕಾರವನ್ನು ಪೂರೈಸುತ್ತಾ ಆ ಸಂದರ್ಭದಲ್ಲಿ ಅಲ್ಲಿ ಆಗಮಿಸಿದ ಅನೇಕ ಋಷಿ ಮಹರ್ಷಿಗಳ ಉಪದೇಶಾಮೃತವನ್ನು ಕೇಳಿ ಸಂತೋಷವನ್ನು ಅನುಭವಿಸಿ ಸಮಾಧಾನದಲ್ಲಿ ನೆಲೆಗೊಂಡಿದ್ದಾನೆ ಧರ್ಮರಾಜ. ಕಾಡಿನಲ್ಲಿದ್ದರೂ ಕೂಡ ನಾಡಿನಲ್ಲಿ ಇರುವವರಂತೆ ಸಮಾಧಾನ ಚಿತ್ತ ಅವನ ಸುದೈವವೋ ಎಂಬ

ಹೇಳಿದಂತೆ ಕಾಡುವಾಸಿಯಾಗಿರುವ ಸಂದರ್ಭದಲ್ಲಿ ಸ್ವತಃ ವೇದವ್ಯಾಸರು, ಶ್ರೀಕೃಷ್ಣ, ಮಾರ್ಕಾಂಡೇಯ ಮಹರ್ಷಿಗಳು, ಬೃಹದಶ್ವರೇ ಮೊದಲಾದಂತಹ ಋಷಿಶ್ರೇಷ್ಠರು ಆಗಮಿಸಿ ಅದ್ಭುತವಾದಂತಹ ಆಧ್ಯಾತ್ಮಿಕ ತತ್ವಗಳನ್ನು ಧರ್ಮಜನಿಗೆ ಉಪದೇಶ ಮಾಡಿ ಅವನ ಮನಸ್ಸನ್ನು ಪರಿಪೂತಗೊಳಿಸಿ ಧನ್ಯರಾಗಿದ್ದಾರೆ. ಹೀಗಾಗಿ ತನ್ನ ಎಲ್ಲ ಕುಟುಂಬ ಪರಿವಾರ ಅತಿಥಿಗಳ ಜೊತೆಗೂಡಿ ಅರಣ್ಯದಲ್ಲಿದ್ದರೂ ಕೂಡ ಮನಃಶಾಂತಿಯನ್ನು ಕಳೆದುಕೊಳ್ಳದೆ ಶಾಂತ ಚಿತ್ತದಿಂದ ಬದುಕನ್ನು ನಡೆಸ್ತಾ ಇದ್ದಾನೆ. ಧರ್ಮರಾಜನ ಸ್ವಭಾವವೇ ಹಾಗೆ. ಬದುಕಿನಲ್ಲಿ ಎಷ್ಟು ಕಷ್ಟ ಬಂದರೂ ಕೂಡ ಅದನ್ನು ಕ್ಷಮಾಗುಣಶೀಲನಾಗಿ ಸಹಿಸಿಕೊಳ್ಳುವ ಯೋಗ್ಯತಾವಂತ. ಜಗವೆಲ್ಲ ನಗುತ್ತಿರಲಿ, ಜಗದಳುವು ತನಗಿರಲಿ, ಇದು ಧರ್ಮರಾಜನ ಸ್ವಭಾವವಂತ. ಆದರೆ ಇತ್ತ ದುರ್ಯೋಧನ ಅತ್ಯದ್ಭುತವಾದಂತಹ ಅರಮನೆಯ ಸಕಲ ವಿಧವಾದಂತಹ ಸಂಪತ್ತುಗಳಲ್ಲಿ ತಾನು ನಿಮಗ್ನಾಗಿದ್ದರೂ, ಮುಳುಗಿ ಹೋಗಿದ್ದರೂ ಕೂಡ ಮನಸ್ಸಮಾಧಾನ ಇಲ್ಲ. ಯಾಕೆ ಗೊತ್ತೇ? ಆಗಲೇ ದೂತರ ಮುಖೇನ ಪಾಂಡವರ ಸಮಾಚಾರವನ್ನು ತಿಳಿದವನಾಗಿದ್ದ. ಪಾಂಡವರನ್ನು ನಾವು ಹೊಂಚು ಹಾಕಿ ಕಾಡಿಗೆ ಕಳುಹಿದರೂ ಕೂಡ ಅಕ್ಷಯಪಾತ್ರದ ಬಲದಿಂದಾಗಿ ಸುಖವಾಗಿ ನೆಮ್ಮದಿಯಾಗಿ ಇದ್ದಾರೆ ಎಂಬ ವಾರ್ತೆಯನ್ನು ಕೇಳಿಯೇ ಅಂತರಂಗದಲ್ಲಿ ಕುದಿಯುವುದಕ್ಕೆ ಪ್ರಾರಂಭಿಸಿದ್ದಾನೆ ದುರ್ಯೋಧನ. ಹೇಗಾದರೂ ಇವರಿಗೆ ಗಂಡಾಂತರವನ್ನು ಉಂಟು ಮಾಡಬೇಕು, ಕೇಡನ್ನು ಉಂಟು ಮಾಡಬೇಕು ಎನ್ನುವಂತಹ ಸಂಕಲ್ಪ ಮಾಡಿದ. ಯಾಕೆಂದರೆ ಈ ಹೊಟ್ಟೆ ಕಿಚ್ಚು ಹಾಗೆ ಮಾಡಿಸ್ತದೆ ಅಂತ ಡಿ ವಿ ಗುಂಡಪ್ಪನವರು ಹೇಳ್ತಾರೆ, ಬಹಳ ಸೊಗಸಾಗಿ ವರ್ಣಿಸ್ತಾರೆ.

பரரதிட்டி சுத கருபுமையோ மங்குதிம்மா. ಪಾಂಡವರಿಗೆ ಒದಗಿ ಬಂದಂತಹ ನೆಮ್ಮದಿಯನ್ನು ಕಂಡು ಅಂತರಂಗದಲ್ಲಿ ಕೊರಗಿದ್ದಾನೆ, ಬೆಂದಿದ್ದಾನೆ ದುರ್ಯೋಧನ. ಹಾಗಾಗಿ ತನ್ನ ನಲ್ಮಯ ಸ್ನೇಹಿತನಾದಂತಹ ಕರ್ಣ, ಅನುಜನಾದಂತಹ ದುಶಾಸನ, ಮಾಮನಾದಂತಹ ಶಕುನಿ ಇವರೆಲ್ಲರನ್ನೂ ಸೇರಿಸಿಕೊಂಡು ಸಮಾಲೋಚನಾ ಸಭೆಯನ್ನು ಕರೆದನಂತೆ. ಪಾಂಡವರಿಗೆ ಕೇಡನ್ನು ಒಡ್ಡುವ ಬಗೆ ಹೇಗೆ, ಇದೇ ಆ ಸಮಾಲೋಚನಾ ಸಭೆಯ ಮುಖ್ಯವಾದ ವಿಷಯ. ಹಾಗೆ ಯೋಚಿಸುತ್ತಿರುವಾಗಲೇ ಹಸ್ತಿನಾವತಿಯ ಅರಮನೆಗೆ ಆಗಮಿಸಿದ್ದಾರೆ. ಯಾರು ಗೊತ್ತೇ?

ಈಶ್ವರನ ಅವತಾರ ಸ್ವರೂಪಿಗಳಾದಂತಹ ಕಡುಕೋಪಿಗಳಾದಂತಹ ದುರ್ವಾಸ ಮಹರ್ಷಿಗಳು ಆಕಸ್ಮಿಕವಾಗಿ ಅರಮನೆಯ ಮಹಾದ್ವಾರಕ್ಕೆ ಆಗಮಿಸಿದರು. ದುರ್ಯೋಧನಾದಿಗಳಿಗೆ ವಿಶೇಷವಾದ ಆನಂದವಾಯಿತಂತೆ. ಯಾಕೆ? ದುರ್ವಾಸರ ಮೇಲೆ ಇರುವಂತಹ ಪ್ರೀತಿ ಅಲ್ಲ ಅದು. ಕೋಪಿಗಳಾದ ದುರ್ವಾಸರನ್ನು ಚೆನ್ನಾಗಿ ಸತ್ಕರಿಸಿ ಸಂತೋಷಪಡಿಸಿ ವರವನ್ನು ಪಡೆದುಕೊಂಡು ಪಾಂಡವರಿಗೆ ಕೇಡು ಬಗೆಯುವುದಕ್ಕೆ ಸಾಧ್ಯ ಎನ್ನುವ ದುರಾಲೋಚನೆ. ಹಾಗಾಗಿ ಅಂತರಂಗದ ಈ ಭಾವನೆಯನ್ನು ತೋರ್ಪಡಿಸಿಕೊಳ್ಳದೆ ಅತ್ಯಂತ ವೈಭವೋಪೇತವಾಗಿ ಅರಮನೆಯ ಹಿರಿಯರಾದಂತಹ ಹಸ್ತಿನಾವತಿಯ ಕುಲವೃದ್ಧರಾದಂತಹ ಜ್ಞಾನಿಗಳಾದಂತಹ ಭೀಷ್ಮ ದ್ರೋಣ ಕೃಪಾ ಮೊದಲಾದಂತಹ ಹಿರಿಯರ ಜೊತೆಗೂಡಿ ಕಲಶ ಕನ್ನಡಿ ವಾದ್ಯವಾದನಗಳೊಂದಿಗೆ ವಿಶೇಷವಾದಂತಹ ರೀತಿಯಲ್ಲಿ ಅವರನ್ನು ಸ್ವಾಗತಿಸಿ ಅರಮನೆಯ ಒಳಪ್ರಾಂಗಣಕ್ಕೆ ಕರೆಯಿಸಿಕೊಂಡು ಸ್ವರ್ಣಖಚಿತವಾದಂತಹ ಆಸನದಲ್ಲಿ ದುರ್ವಾಸರನ್ನು ಕುಳ್ಳಿರಿಸಿಕೊಂಡು ಸ್ವಾಗತ ವಚನವನ್ನು ಹೇಳಿ ಸಂತೋಷಗೊಳಿಸಿದನಂತೆ.

ದುರ್ಯೋಧನ ಅತ್ಯಂತ ಪ್ರೀತ್ಯಾದರಗಳಿಂದಲೋ ಎಂಬಂತೆ ಮಹರ್ಷಿಗಳ ಪಾದಾರವಿಂದಗಳಲ್ಲಿ ರಾಶಿರಾಶಿಯಾಗಿ ಕಾಣಿಕೆಗಳನ್ನು ಸಮರ್ಪಿಸಿ ಅದ್ಭುತವಾದ ಸ್ವಾಗತವನ್ನು ಕೋರಿದ. ಅವನ ಪ್ರೀತ್ಯಾದರಗಳನ್ನು ಕಂಡಂತಹ ದೂರ್ವಾಸರು ಒಂದೆರಡು ದಿನ ಅವನ ಅರಮನೆಯಲ್ಲಿ ಅತಿಥಿಯಾಗಿ ತಂಗಿದ್ದಾರೆ. ದುರ್ಯೋಧನ ಬಹಳ ಜಾಗ್ರತೆಯಿಂದ ಸತ್ಕಾರ ಮಾಡಿದ್ದಂತೆ. ಯಾಕೆಂದರೆ ದೂರ್ವಾಸರನ್ನು ಸತ್ಕರಿಸಿ ಅವರನ್ನು ಪ್ರಸನ್ನೀಕರಿಸಿಕೊಳ್ಳುವುದು ಸಾಮಾನ್ಯ ಸಂಗತಿಯಲ್ಲ. ರಾತ್ರಿ 12 ಗಂಟೆಯದ್ದು ದುರ್ಯೋಧನ ನನಗೆ ಊಟ ಹಾಕುವಂತ ಕೂಗಿದರಂತೆ. ದುರ್ಯೋಧನ ಬೇಸರ ಮಾಡಿಕೊಳ್ಳಿಲ್ಲ. ಎಲ್ಲವನ್ನೂ ಸಿದ್ಧಪಡಿಸಿ ಬಡಿಸಬೇಕು ಎನ್ನುವ ಹಂತದಲ್ಲಿರುವಾಗ ದುರ್ಯೋಧನ ನನಗೆ ಹಸಿವಿಲ್ಲ ಊಟ ಬೇಡ ಅಂತ ಮರಳಿದರಂತೆ. ಇಂತಹ ಸಂದರ್ಭಗಳು ಅನೇಕ ಘಟಿಸಿದರೂ ಕೂಡ ದುರ್ಯೋಧನ ಕೊಂಚವೂ ಬೇಸರಿಸಿಕೊಳ್ಳದೆ ಸಹನೆಯಿಂದ ಅವರನ್ನು ಸತ್ಕಾರ ಮಾಡಿದ. ಇವನ ಒಂದು ವಿಶಿಷ್ಟವಾದಂತಹ ಸತ್ಕಾರದ ಪರಿಯನ್ನು ಕಂಡು ಬಹಳ ಸಂತೋಷವಾಗಿದೆ ದುರ್ವಾಸರಿಗೆ. ಹಾಗಾಗಿ ಹತ್ತಿರಕ್ಕೆ ಕರೆದು, ದುರ್ಯೋಧನ ಮಗನೇ, ನಿನಗೇನು ಹೊರಬೇಕು ಕೇಳು. ಕಡು ಸುಖದ ಸನ್ಯಾಸಿ ವೇಷದ ಕಡು ಸುಖದ

ಮೆಚ್ಚಿದ್ದೇನೆ ಪಾವತ್ಸ. ನಿನ್ನ ಅಂತರಂಗದ ಅಭಿಲಾಷೆ ಏನುವುದನ್ನು ಕೇಳು, ನಾನು ಒದಗಿಸ್ತೇನೆ ಅನುಗ್ರಹಿಸ್ತೇನೆ ಎನ್ನುವುದಾಗಿ ಹೇಳುವಾಗ ದುರ್ಯೋಧನ ಬೇಕಾದ ಭಾಗ್ಯವನ್ನು ಕೇಳಬಹುದಿತ್ತು. ಆದರೆ ಆ ದುಷ್ಟನಿಗೆ, ಮೂರ್ಖನಿಗೆ, ಅವಿವೇಕಿಗೆ ಉತ್ತಮವಾದದ್ದನ್ನು ಬೇಡುವ ಗುಣ ಎಲ್ಲಿಂದ ತಾನೇ ಬಂತು? ಪಾಂಡವರನ್ನು ಹೇಗಾದರೂ ನೆಲಸಮ ಮಾಡಬೇಕು ಎನ್ನುವ ದುರಾಲೋಚನೆ. ಹಾಗಾಗಿ ಅವನು ಏನು ವರ ಕೇಳ್ತಾನೆ ಗೊತ್ತೇ? ಭಕ್ತಿಯನ್ನು ಕೇಳಲಿಲ್ಲ, ಪ್ರಜಾವರ್ಗದ ಸುಖವನ್ನು ಕೇಳಲಿಲ್ಲ, ಮನಃಶಾಂತಿಯನ್ನು ಕೇಳಲಿಲ್ಲ. ಆದರೆ ಅವನು ಕೇಳಿದ ವರ ಅಂದರೆ ತನಗೇನು ಕೊಡಬೇಕು ಅಂತ ಅರ್ಥ ಅಲ್ಲ. ಮಹರ್ಷಿಗಳೇ, ವನೇ ವಸತಿ ಧರ್ಮಾತ್ಮ ಭ್ರಾತೃ ವಿಪರಿವಾರಿತಃ ಗುಣವಾನ್ ಶೀಲ ಸಂಪನ್ನ ತಸ್ಯತ್ವಂ ಮತಿತಿರ್ಭವ. ನನ್ನಣ್ಣನಾದಂತಹ ಧರ್ಮರಾಜ ಅರಣ್ಯವಾಸಿಯಾಗಿದ್ದಾನೆ. ನನ್ನನ್ನು ಹೇಗೆ ಇಲ್ಲಿ ಅತಿಥಿಯಾಗಿ ನೀವು ಬಂದು ಸಂತೋಷಗೊಳಿಸಿದರೋ, ಹಾಗೆಯೇ ನನ್ನ ಹಿರಿಯಣ್ಣನಾದ ಧರ್ಮರಾಜನ ಆಶ್ರಮಕ್ಕೆ ನೀವು ಭೇಟಿ ಇತ್ತು, ಅವನ ಆತಿಥ್ಯವನ್ನು ಸ್ವೀಕಾರ ಮಾಡಿ, ಅವನಿಗೆ ಆಶೀರ್ವಾದವನ್ನು ಅನುಗ್ರಹ ಮಾಡಿ ಅಂತ ಕೇಳ್ತಾನೆ. ಇಷ್ಟೇ ಅಲ್ಲ, ಹೋಗುವ ಸಮಯವನ್ನು ಹೇಳಿದರಂತೆ. ಸ್ವಾಮಿ, ನೀವು ಹೋಗ್ತೀರಿ, ಯಾವ ಸಮಯದಲ್ಲಿ ಹೋಗಬೇಕು ಅಂತ? ನಮ್ಮ ಅಣ್ಣ ಮತ್ತು ಅವನ ಪರಿವಾರ ಎಲ್ಲರೂ ಊಟ ಮಾಡಿ, ನತ್ತಿಗೆಯಾದ ದ್ರೌಪದಾದೇವಿಯು ಊಟ ಮಾಡಿ ವಿಶ್ರಾಂತಿಯಲ್ಲಿರುವ ಸಂದರ್ಭದಲ್ಲಿ ತಾವು ಅಲ್ಲಿಗೆ ದಯಮಾಡಿಸಬೇಕು. ದೂರ್ವಾಸರು ಕೇಳ್ತಾರೆ, ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ. ದುರ್ಯೋಧನನ ವಂಚನೆಯ ಸಂಚು ಅರ್ಥವಾಗಲಿಲ್ಲ. ಹಾಗೇ ಆಗಲಪ್ಪ, ತಥಾಸ್ತು ಅಂತ ಆಶೀರ್ವಾದ ಮಾಡಿ ಪಕ್ಕದಲ್ಲಿಯೇ ಇದ್ದಂತಹ ಭೀಷ್ಮ, ದ್ರೋಣ, ಕೃಪಾಚಾರ್ಯ ಮೊದಲಾದವರು ಮನದಲ್ಲಿಯೇ ಮರಗಿದರಂತೆ. ಕೆಟ್ಟರಲ್ಲವೇನಮ್ಮ ಪಾಂಡವರು, ದುರ್ವಾಸರ ಉಗ್ರಕೋಪಕ್ಕೆ ತಾವು ಬಲಿಯಾಗುತ್ತಾರೆ ಎನ್ನುವುದಾಗಿ ಮಮ್ಮಲ ಮರಗಿದ್ದಾರೆ. ಆದರೆ ಹೇಳಲಿಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ, ಹೇಳುವುದಕ್ಕೆ ದುಷ್ಟರ ರಾಜ್ಯ ಅದು. ಹಾಗಾಗಿ ಮೌನವಾಗಿ ಉಳಿದಿದ್ದಾರೆ. ಪಾಂಡವರು ಕಾಮ್ಯಕ ವನದಲ್ಲಿ ಶಾಂತವಾದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ದುರ್ವಾಸರು ದುರ್ಯೋಧನಿಗೆ ಹೇಳಿದಂತಹ ಮಾತನ್ನು ನಡೆಸಬೇಕಲ್ಲ. ಹಾಗಾಗಿ ಮಾರನೆಯ ದಿವಸ ಸ್ನಾನಾದಿಗಳನ್ನೆಲ್ಲ ಪೂರೈಸಿಕೊಂಡು ಧರ್ಮರಾಜಾದಿಗಳಿಗೆಲ್ಲ ಊಟ ಮುಗಿದು ದ್ರೌಪದಿಯು ಇನ್ನೇನು ವಿಶ್ರಾಂತಿಗೆ ಹೋಗ್ತಾಳೆ ಎನ್ನುವ ಸಮಯವನ್ನು ಅರಿತು

ಶಿವಾವತಾರ ಸ್ವರೂಪಿಗಳಾದಂತಹ ದೂರ್ವಾಸರ ಆಗಮನ ಮಾತ್ರದಿಂದಲೇ ಅತ್ಯಂತ ಸಂತುಷ್ಟನಾದಂತಹ ಧರ್ಮಜ ಪರಿವಾರ ಸಮೇತನಾಗಿ ಅತ್ಯಂತ ಆದರದಿಂದ ಸ್ವಾಗತಿಸಿ ಅವರ ಪಾದಮೂಲಗಳಲ್ಲಿ ಬಿದ್ದು ಪ್ರಣತಿಯನ್ನು ಸಮರ್ಪಣೆ ಮಾಡಿದ, ಹಣೆಯನ್ನೇ ಮನೆಯನ್ನಾಗಿ ಸಮರ್ಪಣೆ ಮಾಡಿದರಂತೆ. ಸ್ವಾಮಿಗಳೇ ಬರಬೇಕು, ಋಷಿವರ್ಯರೇ ಬರಬೇಕು, ನಿಮ್ಮಂತಹ ಜ್ಞಾನಿಗಳ ಆಗಮನದಿಂದ ಈ ಆಶ್ರಮದ ಪರಿಸರ ಪರಿಶುದ್ಧವಾಗಿದೆ. ಬಡವರಾದ ನಾವು ವಿಶೇಷವಾದ ಆತಿಥ್ಯವನ್ನು ನೀಡಲಿಕ್ಕೆ ಅನರ್ಹರಿದ್ದೇವೆ. ಇಗೋ ಸ್ವೀಕರಿಸಿ ಈ ದರ್ಭೆಯ ಆಸನವನ್ನೇ ಪರಮಾಸನ ಎನ್ನುವುದಾಗಿ ಭಾವಿಸಿ ಪಕ್ಕದಲ್ಲಿಯೇ ಹರಿಯುತ್ತಿರುವ ನದಿಯ ನೀರನ್ನೇ ನಿಮಗೆ ಅಮೃತಪಾನ ಅಂತ ಸಮರ್ಪಣೆ ಮಾಡಿದ್ದೇವೆ, ಸ್ವೀಕಾರ ಮಾಡಬೇಕು. ಹೀಗೆ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಸ್ವಾಗತ ಸಮರ್ಪಣೆ ಮಾಡಿದ, ಅವರ ಪಾದಮೂಲಗಳಲ್ಲಿ ಬಿದ್ದು ಪ್ರಾರ್ಥನೆ ಮಾಡಿದ ಶ್ರೀ

ಪರಿಪರಿಯಾಗಿ ದೂರ್ವಾಸನನ್ನು ಸ್ತುತಿ ಮಾಡಿದ. ದೂರ್ವಾಸ ಅಂದರು, ಧರ್ಮಜ, ನಿನ್ನ ಹೊಗಳಿಕೆಯನ್ನು ನನ್ನ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಇಲ್ಲ, ನನಗೀಗ ತುಂಬ ಹಸಿವಿಯಾಗಿದೆಯಪ್ಪ. ಉದರವನ್ನಿಯ ಪೀಡಾಕಾರ ಕುಂಟೆ ಚಿಕಿತ್ಸೆಯನಗೆಂದ, ತುಂಬ ಹಸಿದ್ದಿದ್ದನ್ನು ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಪ್ಪ, ಊಟ ಕೊಡಬಲ್ಲಯ್ಯ. ಧರ್ಮರಾಜ ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ. ಕೊಟ್ಟೆನೆಂದನು ನೃಪತಿ ಕೈ ಮುಗಿದು. ಮಹರ್ಷಿಗಳೇ, ಸ್ನಾನಾದಿಗಳನ್ನು ಆಚರಿಸಿಕೊಂಡು ಬನ್ನಿ, ತಕ್ಷಣದಲ್ಲಿ ಊಟ ಕೊಡ್ತೇನೆ ಅಂದೇ ಬಿಟ್ಟ. ಅವರು ಸ್ನಾನಕ್ಕೆ ತೆರಳಿದರು. ಇತ್ತ ದ್ರೌಪದಿ ಹೊರಗೆ ಬಂದು ನೋಡಿದರು. ಧರ್ಮಜನ ಬಳಿಯಲ್ಲಿ ಬಂದಾಗ ದ್ರೌಪದಿಯ ಬಾಡಿದ ಮುಖವನ್ನು ನೋಡ್ತಾನೆ ಧರ್ಮರಾಜ. ಸ್ವಾಮಿ, ದುಡುಕಿ ಬಿಟ್ರಲ್ಲ ನೀವು. ಆಗಲೇ ನಮ್ಮೆಲ್ಲ ಊಟ ಸಮಾಪ್ತಿಯಾಗಿ ಅಕ್ಷಯಪಾತ್ರೆಯನ್ನು ತೊಳೆದಿಟ್ಟಿದ್ದೇನೆ. ಇನ್ನು ಹೇಗೆ ಇಷ್ಟೊಂದು ವಿಸ್ತಾರವಾದ ಪರಿವಾರಕ್ಕೆ ಭೋಜನವನ್ನು ಒದಗಿಸೋಣ? ದುಡುಕಿದರಲ್ವೇ, ಕೆಟ್ಟರಲ್ವೇ, ನಾವು ಕೆಟ್ಟವಲ್ಲವೇ ಎನ್ನುವುದಾಗಿ ದುಃಖವನ್ನು ಪ್ರಕಟಪಡಿಸುವಾಗ ಧರ್ಮರಾಜ ಕೊಂಚ ಕಾಲ ತಲೆಗೆ ಕೈಕೊಟ್ಟು ಚಿಂತಾಗ್ರಸ್ತನಾಗಿದ್ದಾನೆ. ನುಡಿಗನೃತ ಸಂಭಾವಿಸಿತಲ ಕೆಟ್ಟೆ ನಾನೆಂದ. ಆಡಿದ ಮಾತನ್ನು ಉಳಿಸಿಕೊಳ್ಳುವ ಶಕ್ತಿ ನನಗಿಲ್ಲದೆ ಹೋಯಿತೆ. ಇದೆಂತಹ ವಿಚಿತ್ರವಾದ ಸನ್ನಿವೇಶ ನನಗೆ ಎದುರಾಯಿತು ಅಂತ ದುಃಖಿಸುತ್ತಿರುವಾಗ ವಾಯುಪುತ್ರನಾದ ಭೀಮಸೇನ ಗದಾದಂಡವನ್ನೆತ್ತಿ ಅಬ್ಬರದಿಂದ ಆರ್ಭಟಿಸುತ್ತಾ ಅಣ್ಣನನ್ನು ಸಂತೈಸಿದನಂತೆ.

ಅಬ್ಬರದಿಂದ ಬೊಬ್ಬಿರಿಯುವ ಭೀಮಸೇನನ್ನು ಕಂಡು ಧೌಮ್ಯ ಮಹರ್ಷಿಗಳಿಗೆ ಪುರೋಹಿತರೇ ನಗು ಬಂತು. ಭೀಮ, ಈ ಹೊತ್ತಿನಲ್ಲಿ ನಿನ್ನ ಕೋಪಾಟೋಪದಿಂದ ಪ್ರಯೋಜನ ಇಲ್ಲವಪ್ಪ. ಈ ಒಂದು ಆಪತ್ತಿನಿಂದ ನಿಮ್ಮನ್ನು ಪರಿಪಾಲಿಸುವುದಕ್ಕೆ ಒಬ್ಬಳೇ ಒಬ್ಬಳು ಸಮರ್ಥ, ನಿಮ್ಮಾಕೆಯಾದ ದ್ರೌಪದಿ, ಶ್ರೀಕೃಷ್ಣನ ಪರಮಭಕ್ತೆ. ಆಕೆ ಆ ಶ್ರೀಕೃಷ್ಣನನ್ನು ಸ್ತುತಿ ಮಾಡಲಿ ಎನ್ನುವ ಸಲಹೆ ಕೊಟ್ಟಾಗ ದ್ರೌಪದಾದೇವಿ ಏಕಾಗ್ರಚಿತ್ತಳಾಗಿ ತನ್ನ ಮೂಗಿನ ತುದಿಯಲ್ಲಿ ತನ್ನ ಚಿತ್ತವನ್ನು ನೆಲೆಗೊಳಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾಳೆ.

ನಮ್ಮನ್ನು ಈ ಸಂಕಟದಿಂದ ಪಾರು ಮಾಡು ಎನ್ನುವುದಾಗಿ ಶ್ರೀಕೃಷ್ಣನಲ್ಲಿ ಅನನ್ಯವಾದಂತಹ ಭಕ್ತಿಯನ್ನು ಪ್ರಾರ್ಥನೆ ಮಾಡಿದ್ದು. ದ್ರೌಪದಿಯ ಆ ಏಕಾಂತ ಭಕ್ತಿಯನ್ನು ಕೇಳಿಸಿಕೊಂಡಂತಹ ಶ್ರೀಕೃಷ್ಣ ಪರಮಾತ್ಮ ತನ್ನ ಅಂತಃಪುರದಲ್ಲಿ ಪತ್ನಿಯಾದ ರುಕ್ಮಿಣೀ ದೇವಿಯ ಜೊತೆಯಲ್ಲಿ ಸರಸ ಸಲ್ಲಾಪದಲ್ಲಿ ತೊಡಗಿದ ಆ ಕ್ಷಣದಲ್ಲಿ ದ್ರೌಪದಿಯ ರಕ್ಷಣೆಗೆ ಆಗಮಿಸಿದನಂತೆ. ಹೇಗೆ ಬಂದನಂತೆ,

ಭಕ್ತರಕ್ಷಣ ಪರಾಯಣನಾದಂತಹ ಶ್ರೀಕೃಷ್ಣ ಪರಮಾತ್ಮ ಲಘುಬಗೆಯಿಂದ ದ್ರೌಪದಿಯ ಬಳಿಯಲ್ಲಿ ಪಾಂಡವರ ಆಶ್ರಮಕ್ಕೆ ಆಗಮಿಸಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳ ದರ್ಶನ ಮಾತ್ರದಿಂದ ಪುಳಕಿತಗಾತ್ರಳಾದಂತಹ ದ್ರೌಪದಾದೇವಿ ಅವನ ಚರಣಾರವಿಂದಗಳಲ್ಲಿ ಹೊರಳಾಡಿ ಪ್ರಾರ್ಥಿಸಿದ್ದಾಳಂತೆ.

ಭಕ್ತರಕ್ಷಣ ಪರಾಯಣನಾದಂತಹ ಶ್ರೀಕೃಷ್ಣ ಪರಮಾತ್ಮ ಲಘುಬಗೆಯಿಂದ ದ್ರೌಪದಿಯ ಬಳಿಯಲ್ಲಿ ಪಾಂಡವರ ಆಶ್ರಮಕ್ಕೆ ಆಗಮಿಸಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳ ದರ್ಶನ ಮಾತ್ರದಿಂದ ಪುಳಕಿತ ಗಾತ್ರಳಾದಂತಹ ದ್ರೌಪದಾ ದೇವಿ ಅವನ ಚರಣಾರವಿಂದಗಳಲ್ಲಿ ಹೊರಳಾಡಿ ಪ್ರಾರ್ಥಿಸಿದ್ದಾಳಂತೆ. ಕೃಷ್ಣ ಕೃಷ್ಣ ಮಹಾಬಾಹೋ ದೇವಕೀನಂದನಾಮ್ಯಯ, ನಮ್ಮನ್ನು ಈ ಆಪತ್ತಿನಿಂದ ಕಾಪಾಡು ಎನ್ನುವುದಾಗಿ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿದೆ. ಅವನ ಸ್ತುತಿಯನ್ನು ಕೇಳಿ ಕೃಷ್ಣ ಹೇಳ್ತಾನೆ, ಈ ಸಂದರ್ಭದಲ್ಲಿ ನನ್ನ ಸ್ತುತಿ ಮಾಡಿದರೆ ಏನು ಪ್ರಯೋಜನವಮ್ಮ? ಆ ಪಾತ್ರೆಯನ್ನು ಎತ್ತಿಕೊಂಡು ಬಾ, ಏನಾದರೂ ಕೊಂಚ ಅನ್ನ ಇದೆಯೋ ನೋಡೋಣ ಅಂತ ಹೇಳುವಾಗ ದ್ರೌಪದಿ ಲಜ್ಜೆಯನ್ನು ವ್ಯಕ್ತಗೊಳಿಸ್ತಾ ಪಾತ್ರೆಯನ್ನು ತರುತ್ತಾಳೆ. ಶ್ರೀಕೃಷ್ಣ ಪರಮಾತ್ಮ ಆ ಅಕ್ಷಯ ಪಾತ್ರೆಯನ್ನು ನೋಡಿದ. ಹೀಗೊಮ್ಮೆ ತನ್ನ ಬೆರಳಿನಿಂದ ಸವರುವಾಗ ಅದರಲ್ಲಿ ಒಂದು ಅಗಳು ಪರಮಾತ್ಮನ ಅಂಗುಲಿಗೆ ನಾಟಿದೆ. ಪರಮಸಂತುಷ್ಟನಾದ ಶ್ರೀಮನ್ನಾರಾಯಣ ಶ್ರೀಹರಿ ಅದನ್ನು ತನ್ನ ರಸನೆಯ ಮೇಲೆ ನಾಲಿಗೆಯ ಮೇಲೆ ಇಟ್ಟುಕೊಂಡ. ಶೇಷ ವಿಶೇಷ

ಶೇಷ ಶಯನನಾದಂತಹ ಶ್ರೀಕೃಷ್ಣ ಪರಮಾತ್ಮನ ಅಂಗುಲಿ ಸ್ಪರ್ಶದಿಂದ ಅದು ಯಾವಾಗ ಅವನ ನಾಲಿಗೆಯ ತಾಗಿತೋ ಆ ಅನ್ನದ ಅಗಳು ತಕ್ಷಣದಲ್ಲಿ ಅತ್ಯಂತ ಸಂತುಷ್ಟನಾಗಿ ತಲೆದೋಗಿದನಂತೆ. ಯಾವಾಗ ಆ ಶ್ರೀಕೃಷ್ಣ ತಲೆದೋಗಿದನು, ಬೇರು ನೀರುಂಡಾಗ, ಮರದ ಬೇರಿಗೆ ನೀರು ಹಾಕಿದರೆ ಎಲ್ಲ ಎಲೆಗಳಿಗೆ ಹೇಗೆ ತಲುಪುತ್ತದೆಯೋ ಆ ಪರಿಯಲ್ಲಿ ಎಲ್ಲರ ಹೊಟ್ಟೆಯು ತುಂಬಿ ಹೋಗಿ ಬರ್ತಾ ಇದೆ ಅಂತ ದೂರ್ವಾಸನ ಶಿಷ್ಯ ಪರಿವಾರ ಇಲ್ಲ ಸ್ನಾನಕ್ಕೆ ಹೋದವರಿಗೆ ಅಲ್ಲಲ್ಲಿಯೇ ಅಲ್ಲಲ್ಲಿಯೇ ಕೊರಳಿಗಡರುವ ಹೊಟ್ಟೆಗಳ ಋಷಿವರರು ಸಹ ದೂರ್ವಾಸ ಮುನಿ ಅಚ್ಚರಿಯ ಬಾಳುತ ತನ್ನೊಳರಿದನು ಮುರಹರನ ಬರವಾಗ. ಶಿಷ್ಯರನ್ನು ಉದ್ದೇಶಿಸಿ ದೂರ್ವಾಸರು ಹೇಳ್ತಾರೆ, ಇದೇನಿದು ಆಶ್ಚರ್ಯ, ಹಸಿದು ಸ್ನಾನಕ್ಕಾಗಿ ಇಲ್ಲಿಗೆ ಬಂದರೆ ಈಗ ಇದ್ದಕ್ಕಿದ್ದಂತೆ ಹಸಿವೆಲ್ಲ ನಿವೃತ್ತವಾಗಿ ಹೊಟ್ಟೆ ತುಂಬಿದ ಅನುಭವ, ಒಬ್ಬರಾದ ಮೇಲೆ ಒಬ್ಬರು ತೇಗುತ್ತಾ ಇದ್ದಾರೆ, ಇನ್ನೇನು ಧರ್ಮರಾಜಾದಿಗಳು ತಮ್ಮನ್ನು ಭೋಜನಕ್ಕಾಗಿ ಸಿದ್ಧ ಮಾಡಿಕೊಂಡು ಆಹ್ವಾನ ಮಾಡಲಿಕ್ಕೆ ಬಂದಾರು ಎನ್ನುವ ಕಾರಣಕ್ಕೆ ಗಡಿಬಿಡಿಯಿಂದ ಆ ಪ್ರದೇಶವನ್ನು ಬಿಟ್ಟು ಅಲ್ಲಿಂದ ಧಾವಿಸಿ ಓಡಿ ಹೋದರಂತೆ ದೂರ್ವಾಸಾದಿಗಳು. ಭಗವಂತನ ಮಾತು ಸತ್ಯ ಅಲ್ಲವೇ? ಯಾರಿಗೆ ಭಗವಂತನಲ್ಲಿ ಅನನ್ಯವಾದ ವಿಶ್ವಾಸ ಇರುತ್ತದೆಯೋ ಅಂಥವರು ಎಂತಹ ಕೇಡಿನ ಸಂದರ್ಭದಲ್ಲಿಯೂ ಅಪಾಯದ ಸಂದರ್ಭದಲ್ಲಿಯೂ ಆತಂಕಕ್ಕೆ ಗುರಿಯಾಗೋದಿಲ್ಲ, ಉದ್ವೇಗಕ್ಕೆ ಒಳಗಾಗೋದಿಲ್ಲ. ಮರದ ಶಾಖೆಯ ಮೇಲೆ ಕುಳಿತುಕೊಂಡಂತಹ ಪಕ್ಷಿಗೆ ಆ ಕೊಂಬೆ ಮುರಿದರೂ ಕೂಡ ಭಯ ಇಲ್ಲವಂತೆ. ಯಾಕೆ ಗೊತ್ತೇ? ಮರವೇ ಮುರಿದು ಬಿದ್ದರೂ, ಕೊಂಬೆಯೇ ಮುರಿದು ಬಿದ್ದರೂ ನನಗೆ ಹಾರುವುದಕ್ಕೆ ಸ್ವತಂತ್ರವಾದ ರೆಕ್ಕೆ ಇದೆ ಎನ್ನುವ ಬಲವಾದ ವಿಶ್ವಾಸ ತುಂಬಿರುತ್ತದೆ. ಹಾಗೆಯೇ ಭಕ್ತರಾದವರಿಗೆ ಜಗತ್ತೇ ಆತಂಕವಾಗಿ ಬಂದರೂ ಕೂಡ ಜಗದ್ರಕ್ಷಕನಾದ ಪರಮಾತ್ಮ ರಕ್ಷಿಸ್ತಾನೆ ಎನ್ನುವ ಅಚಲವಾದ ವಿಶ್ವಾಸ, ಚ್ಯುತಿರಹಿತವಾದಂತಹ ಭಕ್ತಿ ನೆಲೆಗೊಂಡ ಕಾರಣ ಅವರು ಭಯಕ್ಕೆ ಕಾರಣರಾಗುವುದಿಲ್ಲ, ಭಯಕ್ಕೆ ತುತ್ತಾಗುವುದಿಲ್ವ. ಲೋಕಾನ್ನೋದ್ವಿಜತೆ ಜಯ, ಭಕ್ತರ ಲಕ್ಷಣ ಅದು. ತಾವೂ ಬೇರೆಯವರನ್ನು ಉದ್ವೇಗಕ್ಕೆ ಒಳಪಡಿಸದೆ, ತಾವೂ ಸ್ವತಃ ಉದ್ವೇಗಕ್ಕೆ ಒಳಗಾಗದೆ ಭಗವಂತನಲ್ಲಿಯೇ ಸದಾ ಮನಸ್ಸನ್ನು ಇಟ್ಟು ತಮ್ಮ ರಕ್ಷಣೆಯನ್ನು ತಾವು ಮಾಡಿಕೊಳ್ಳುತ್ತಾರೆ ಇವನ ಅನುಗ್ರಹದ ಕಾರಣದಿಂದಾಗಿ. ಹಾಗಾಗಿ ಆ ಭಕ್ತಿ ಎಂಬ ಅದ್ಭುತವಾದ ಸಾಧನವನ್ನು ದ್ರೌಪದಿ ತನ್ನದಾಗಿರಿಸಿಕೊಂಡು ತನ್ನ ಪರಿವಾರಕ್ಕೆ ಕುಟುಂಬಕ್ಕೆ ಆಕಸ್ಮಿಕವಾಗಿ ಬಂದೊದಗಿದಂತಹ ಮಹತ್ತರವಾದ ಆಪತ್ತಿನಿಂದ ಪಾರಾದಳು. ದೂರ್ವಾಸರು ಮನಸ್ಸಿನಲ್ಲಿಯೇ ಅರ್ಥ ಮಾಡಿಕೊಂಡ್ರಂತೆ, ದುರ್ಯೋಧನ ದುಷ್ಟಾನ್ನದ ಪ್ರಭಾವದಿಂದ ಪಾಂಡವರಿಗೆ ಕೇಡನ್ನು ಆಚರಿಸುವುದಕ್ಕೆ ಹೋಗಿ ನಾನೇ ಸ್ವತಃ ವಿಪತ್ತಿಗೆ ಒಳಗಾದನಲ್ಲ. ಭಗವಂತ ಆಡಿದ ಮಾತು, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಎನ್ನುವ ಆ ಶ್ರೀಕೃಷ್ಣ ಪರಮಾತ್ಮ ತನ್ನ ಆಡಿದ ಮಾತಿದಂತೆ

ಪಾಂಡವರನ್ನು ರಕ್ಷಿಸಿದ ಎನ್ನುವುದಾಗಿ ಭಾವಿಸಿದರಂತೆ. ಇಂತಹ ಒಂದು ಭಕ್ತಿಮಯವಾದ ಈ ದ್ರೌಪದಿಯ ಭಕ್ತಿ ಎನ್ನುವ ಕಥಾನಕವನ್ನು ನಾವು ನೀವು ಶ್ರವಣ ಮಾಡಿದ್ದೇವೆ. ಭಗವಂತ ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳಿ ಮಂಗಲವನ್ನು ಮಾಡೋಣ ಅಂತ.

0: ಇದುವರೆಗೆ ಶಂಕರ್ ಎಲ್ ಭಟ್ ಅವರಿಂದ ಕೀರ್ತನ ದ್ರೌಪದಿ ಭಕ್ತಿ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ. ನಮ್ಮ ಎಲ್ಲ ಆತ್ಮೀಯ ಕೇಳುಗರಿಗೆ ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮೊದಲ ಕೇಳುಗರು ಯಾರು ನೋಡೋಣ. ಹಲೋ
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ಯಾರು, ಎಲ್ಲಿಂದ?
1: ನಾವು ಹಾವೇರಿಯಿಂದ, ಶಾಂತಾ ರೀ.
0: ಹೇಳ್ರಿ ಶಾಂತಾ ಅವರು.
1: ಹಲೋ
0: ಹಲೋ, ಹೇಳ್ರಿ, ಕೇಳಿಸ್ತಿದ್ದೇನಾ?
1: ಹಾವೇರಿಯಿಂದ ಶಾಂತಾ ರೀ.
0: ಹಾ ಹೇಳ್ರಿ ಶಾಂತಾ, ಯಾವ ಗೀತೆ ಬೇಕಿತ್ತು?
1: ಆರಾಮದೀರಿ ಸರ್?
0: ಆರಾಮಿದ್ದೀವಿ, ನೀವು ಹೇಗಿದ್ದೀರಿ?
1: ನಿಮ್ ಕೋಟ ಮಾತಾಡ್ಬೇಕಂತ ನೀವು ಕಾರ್ಯಕ್ರಮದಾಗ ಇರ್ತೀರಲ್ರಿ.
0: ಹಾ
1: ಅಂದ ಅವಾಗ ಕಾಲ ಸಿಗೋದಿಲ್ರಿ, ಇವಾಗ ಫಸ್ಟ್ ನೋಡ್ರಿ ನಿಮ್ ಕೋಟ ಮಾತಾಡ.
0: ಇವಾಗ ಸಿಕ್ಕೈತಲ್ರಿ, ಖುಷಿ ಆಗ್ರಿ ಹಂಗ್ರ, ನಾವು ಖುಷಿ ಆಗಿವಿ. ಹೇಳ್ರಿ ಶಾಂತಾ, ಯಾವ ಗೀತೆ ಬೇಕಿತ್ತು ನಿಮ್ಗ? ಯಾವ್ದು? ಓ ಪ್ರೇಮವೇ ಚಿತ್ರದೊಳಗಿಂದ? ಓ ಪ್ರೇಮವೇ ಚಿತ್ರದೊಳಗಿನ ಯಾರವ್ವ, ಎಲ್ಲನ ಶಾಸ್ತ್ರಿ ಮತ್ತು ಸಂಗಡಿಗರು ಹಾಡಿರುವಂತ ಗೀತೆ. ಊಟ ಆಗಿದಿಲ್ರಿ ಶಾಂತ ಅವರು? ಊಟ ಆಗಿ ನಮ್ಮ ನೇರ ಫೋನಿನ ಕಾರ್ಯಕ್ರಮ ಕೇಳಲಿಕ್ಕೆ ಕಾಯ್ಕೊಂತ ಕೂತಿದ್ರಿ, ಮೊದ್ಲೇ ಕರೆಯನ್ನ ಸಿಕ್ಬಿಡ್ತ. ಬಹಳ ಖುಷಿ ಆಗೈತೆ ನಮಗೂ. ಕೇಳ್ರಿ ಹಂಗಾರ ನಿಮ್ಮ ಇಷ್ಟದ ಗೀತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ.

0: हेलो हेलो
1: हेलो
0: हेलो
1: हेलो नमस्ते
0: नमस्कार। हलो अभिलाष कार्यक्रम ಯಾರು?
1: ಸರ್ ರಾಣೇಬೆನ್ನೂರು ಸರ್ ಶಂಕರ್ ಅಂತ ರೀ.
0: ರಾಣೇಬೆನ್ನೂರಿನಿಂದ ಶಂಕರ್.
1: ಹಾಂ ಸರ್,
0: ಹೇಳಿ ಶಂಕರ್, ಯಾವ ಗೀತೆ ಬೇಕಿತ್ತು
1: ಸರ್? ನಮಗೆ ಮುಸಂಜೆ ಮಾತಿನ ಸರ್ ಏನಾಗಲ್ಲ ಮುಂದೆ ಸರ್?
0: ಮುಸಂಜೆ ಮಾತಿನಲ್ಲಿ ಸೋನು ನಿಗಮ್ ಅವರು ಹಾಡಿರುವಂಥ ಹಾಡು.
1: ಹಾಂ ಸರ್.
0: ಏನು ಮಾಡ್ಕೊಂಡಿರುತ್ತಾವು
1: ಸರ್? ಅವನು ಬಟ್ಟೆ ಅಂಗಡಿ ಕೂಲಿ ಹೋಗ್ತೀವಿ ಸರ್.
0: ಹೌದಾ? ಕೆಲಸ ಮುಗಿಸಿ ಬಂದಿರ ಹಾಗಾದ್ರೆ.
1: ಹಾಂ ಸರ್, 9:00 ಮುಗಿಸ್ ಸರ್.
0: ಹಾಂ ಹಾಂ, ಊಟ ಆಗ್ಯದ?
1: ಹಾಂ ಸರ್, ಆಗಿದೆ ಸರ್. ನಿಮ್ದಾಗಿ ಸರ್?
0: ಇನ್ಮೇಲೆ ನಿಮಗೆಲ್ಲ ಹಾಡುಗಳನ್ನು ಕೇಳಿಸಾದ್ಮೇಲೆ ಮನೆಗೆ ಹೋಗಿ. ಒಳ್ಳೆಯದು, ನಿಮ್ಮ ಕೋರಿಕೆ ಗೀತೆ ಬಂತು. ಹ್ಞೂ, ಕೇಳ್ರಿ ಹಂಗಾರ. ಧನ್ಯವಾದ, ನಮಸ್ತೆ.
1: ನಮಸ್ತೆ ಸರ್. ನಮಸ್ತೆ.

0: हेलो हेलो
1: हेलो,
0: नमस्ते। हेलो अभिलाषा कार्यक्रमा
1: नमस्ते सर.
0: यारू
1: ನಾವು ನಂದೇಶ್ವರ ಅಂತ ಸರ್.
0: ಏನಂದ್ರಿ?
1: ಪ್ರಕಾಶ್ ನಂದೇಶ್ವರ ಅಂತ.
0: ಪ್ರಕಾಶ್ ನಂದೇಶ್ವರ್ ಎಲ್ಲಿಂದ?
1: ನಾವು ಅಥಣಿ ತಾಲೂಕು ನಂದಗಾಂವದಿಂದ ರೀ ಸರ್.
0: ನಂದಗಾಂವದಿಂದ ಪ್ರಕಾಶ್, ಇದೇ ಮೊದಲೇ ಬಾರಿಗೆ ಮಾಡಿರೋದಾ ಅಥವಾ ಈ ಹಿಂದಕ್ಕೆ ಮಾಡಿರ್ತೀರಾ? ಕರೆ ನಾವೇ ಸಿಕ್ಕಿಲ್ವೋ ಹೇಗೆ?
1: ಹೌದು ಸರ್, ಮಾಡಿರ್ತೀನಿ, ಕರೆ ಮಾಡಿರ್ತೀನಿ.
0: ನಮ್ಮ ಜೋಡಿ ನಿಮ್ಗೆ ಭೇಟಿ ಆಗಿಲ್ಲ.
1: ಆಗಿಲ್ಲ ಸರ್.
0: ಏನು ಮಾಡ್ಕೊಂಡಿರೋದು ಪ್ರಕಾಶ್?
1: ನಾವು ರೈತರ ಜೀವಿ ಸರ್.
0: ರೈತರದಿರಿ, ಮಳೆ ಆಗ್ಲಿಕ್ಕತ್ತದ ಹೆಂಗ?
1: ಈಗ ಮಳೆ ಇಲ್ಲ ಸರ್ ನಮಗೆ.
0: ಹ್ಞೂ, ನಿನ್ನೆಯಿಂದ ಒಟ್ಟು ಮಾಡಿ ಮಗ್ರ ಹಾಕ್ಯದ.
1: ಆಗೈತ್ರಿ, ಕರೆ ಮಳೆ ಇಲ್ಲ.
0: ಮಳೆ ಇಲ್ಲ. ಹ್ಞೂ, ಯಾವ ಹಾಡು ಬೇಕಿತ್ತು ಹಂಗಾರೆ ಇವತ್ತು?
1: ನಮಗೆ ಶ್ರುತಿ ಚಿತ್ರದಿಂದ ಹಾಡೊಂದು ನಾ ಹಾಡು. ಏನು
0: ಶ್ರುತಿ ಚಿತ್ರದಲ್ಲಿ ಹಾಡೊಂದು ನಾ ಹಾಡುವೆ, ಕೆ ಜೆ ಯೇಸುದಾಸ್ ಅವರು ಹಾಡಿರುವಂಥ ಹಾಡು. ಬಂತು ನೋಡ್ರಿ ಪ್ರಕಾಶ್, ನಿಮ್ಮ ಇಷ್ಟದ ಗೀತೆ. ಊಟ ಆಗೈತಿಲ್ರಿ? ಹ್ಞೂ ಪ್ರಕಾಶ್.
1: ಹಾಂ ಸರ್.
0: ಊಟ ಆಗ್ಯದಿಲ್ಲೋ?
1: ಊಟ ಆಗೈತ್ರಿ ಸರ್, ಊಟ ಆಗೈತ್ರಿ. ಮನೆಗೇನ್ರಿ, ನಮ್ಮ ಮನೆಯವರು ಎಬ್ಬಿಸಿದ್ರಿ.
0: ಹಾಂ, ಕಾರ್ಯಕ್ರಮ ಹತ್ತದ, ಕಾಲ್ ಮಾಡಿ ಹೇಳ್ರಿ ಅಂಥೇಳಿ.
1: ಹ್ಞೂ,
0: ಕರೆನೂ ಸಿಗ್ತಾವ, ನಿಮ್ಮ ಕಾಲ್ನು, ನಿಮ್ಮ ಗೀತೆನೂ ಬಂತು ನೋಡ್ರಿ ಹಂಗಾರ, ಕೇಳ್ರಿ ಹಂಗಾರ. ಹಾಂ
1: ಆಯ್ತು ಸರ್,
0: ಧನ್ಯವಾದ, ನಮಸ್ತೆ.
1: ನಮಸ್ತೆ ಸರ್.

0: हेलो
1: हेलो
0: हेलो
1: हेलो सर,
0: हेलो यार हो।
1: गदग जिला रोण ताल कोस्टल इंद सर,
0: हाँ तम हेसरु
1: ರವಿ ಪಟ್ಟಣ ಶೆಟ್ಟಿ ಅಂತೇಳಿ ಸರ.
0: ಹೇಳ್ರಿ ರವಿ ಅವರ, ಯಾವ ಗೀತೆ ಬೇಕಿತ್ತು? ಹಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಗೆ ರಣಧೀರ ಚಿತ್ರದಿಂದ ಬೇಕಾಯ್ತು ಸರ.
0: ರಣಧೀರ ಚಿತ್ರದೊಳಗಿಂದ ಯಾವ ಗೀತೆ?
1: ಯಾರೇ ನೀನು ಸುಂದರ ಚೆಲುವೆ.
0: ಯಾರೇ ನೀನು ಸುಂದರ ಚೆಲುವೆ. ರವಿ ಅವರು ಏನು ಮಾಡ್ಕೊಂಡಿರಿದ್ರಿ?
1: ಅಗ್ರಿಕಲ್ಚರ್ ಸರ.
0: ಅಗ್ರಿಕಲ್ಚರ್ ಮಾಡ್ಕೊಂಡಿದ್ದೀರಿ.
1: ಹ್ಞೂ ಸರ್.
0: ಮಳೆ ಆಗ್ಲಿಕ್ಕತ್ತದ ಆ ಕಡೆ? ಇಲ್ಲ
1: ಇಲ್ಲ ರೀ, ಮಳೆ ಇಲ್ಲ ಸರ್.
0: ಮಳೆ ಆಗಿಲ್ಲ.
1: ಹ್ಞೂ ಸರ್.
0: ಆಯ್ತು, ನಿಮ್ಮ ಕೋರಿಕೆಗೆ ಈತೆ ಬಂತು ನೋಡಿರಿ ರವಿ, ಕರೆ ಮಾಡಿಕ್ಕೆ ಧನ್ಯವಾದ. ನಮಸ್ತೆ.
1: ಹಾಂ, ಥ್ಯಾಂಕ್ ಯು ಸರ್.

0: ಹಲೋ
1: ನಮಸ್ಕಾರ ಸರ್.
0: ನಮಸ್ಕಾರ, ಯಾರು?
1: ನಾವು ರೀ ಮಲ್ಲಪ್ಪ ಮಾತಾಡ್ತೇವೆ ರೀ.
0: ಮಲ್ಲಪ್ಪ ಅವರು ಎಲ್ಲಿಂದ?
1: ಬೆಳಗಾವಿ ಜಿಲ್ಲಾದಿಂದ ರೀ ಮಾತನಾಡಿ ಅಂತ.
0: ಹೇಳ್ರಿ.

0: ಕಲ್ಪನಾ, ಯಾವ್ದು ಗೀತೆ ಬೇಕಿತ್ತು ನಿಮ್ಗೆ? ಇವು
1: ನಮಗ್ ರೀ ಪರಸಂಗದ ಗಂಡ ತಮ್ಮ ರೆಕಾರ್ಡ್.
0: ಪರಸಂಗದ ಗೆಂಡೆ ತಿಮ್ಮ. ಅದರಲ್ಲಿ ಯಾವ ಗೀತೆ?
1: ಇದೆಲ್ಲ ತುತ್ತು ಅನ್ನ ತಿನ್ನೋದಕ್ಕೆ ರೀ.
0: ಅದು ಪರಸಂಗದ ಗೆಂಡೆ ತಿಮ್ಮ ಅಲ್ಲದು, ಜಿಮ್ಮಿಗಲ್ಲದು.
1: ನಾ ಜಿಮ್ಗಲ್ಲಿ ಹಾಕಿಬಿಡ್ರಿ ಅದ್ನಲ್ಲಿ.
0: ಏನ್ ಮಾಡ್ಕೊಂಡಿರೋದು ಮಲ್ಲಪ್ಪ ಅವರು?
1: ಏನ ಹೊಲ್ದಾಗ ಮಾಡತ್ತೀರಿ ಸರ್?
0: ಹೊಲ್ದಾಗ ಮಾಡ್ಲಿಕ್ಕೆ ಕೆಲಸ. ಮಳಿ ಆಗ್ಲಿಕ್ಕೆ ಆ ಕಡೆ ಇಲ್ಲ ಆ ಕಡೆ?
1: ಮಳಿ ಒಂದ್ ಇವತ್ತು ಒಂದ್ ಸ್ವಲ್ಪ ಜಿರ್ ಜಿರ್ ಜಿರ್ ಬಿದ್ದೈತ್ರಿ ಇವತ್ತಿನ.
0: ಹಾ, ನಿನ್ನೆಯಿಂದ ಚಾಲು ಆಗ್ಯದ ಜಿಮ್ಮಿರ್ ಬಳಿ?
1: ನಿನ್ನಿಂದ ಚಾಲು ಆಗೈತ್ರಿ.
0: ಮಲ್ಲಪ್ಪನ ಅವ್ರದ್ದು ಊಟ
1: ಊಟ ಆಯ್ತು ಸರ್, ಮಲ್ಕೊಂಡಿದ್ದು ರೀ. ತಲೆ ಮುಖನ ರೆಡಿ ಇಟ್ಕೊತಾರ ನಿಮ್ದು ಹೊಲ್ದಾಗದು.
0: ಹಾ ಹಾ ಹಾ ಹಾ,
1: ಹೊಲ್ದಾಗ ಕೇಳ್ಕೊಂತನ ರೆಡಿ ಆಗ್ತಾರ ರೀ.
0: ಹೊಲ್ದಾಗ ಶೆಡ್ ಹಾಕಿರಿ ಅಲ್ಲೇ.
1: ಹ್ಞೂ, ಶೆಡ್ ಹಾಕಿದ್ರೆ ಅಲ್ಲೇ
0: ಅಲ್ಲೇ ರೇಡಿಯೋ ಕೇಳ್ಕೊಂತ. ಆಯ್ತು ರೀ, ಒಳ್ಳೇದು ಮಲ್ಲಪ್ಪನ, ನಿಮ್ಮ ಗೀತೆ ಬಂತು, ಕರೆ ಮಾಡಕ್ಕೆ ತುಂಬ ಧನ್ಯವಾದ. ಹಾಂ, ನಮಸ್ತೆ ನಮಸ್ತೆ.

0: जर्मनी के सोहल में आईएसएसएफ जूनियर निशानेबाजी विश्व चैंपियनशिप में आज भारत के प्रीतम केंद्रे ने 10 मीटर एयर राइफल पुरुष स्पर्धा में स्वर्ण पदक जीता। वहीं 25 मीटर पिस्टल टीम स्पर्धा में महिलाओं और पुरुषों ने कांस्य पदक जीते। प्रतियोगिता में भारतीय निशानेबाजों ने आज अलग अलग स्पर्धाओं में 4 पदक भी जीते। भारत 5 स्वर्ण, 1 रजत और 6 कांस्य पदकों के साथ पदक तालिका में शीर्ष पर है। इसके साथ ही ये समाचार बुलेटिन समाप्त हुआ।
1: आकाशवाणी धारवाड केळुगरे नम्म निलयदिंद नाळेय बेळगिन प्रसारदल्लि नीवु केळलिरुव कार्यक्रमगळु ಬೆಳಿಗ್ಗೆ 6:05ಕ್ಕೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25ಕ್ಕೆ ಡಾಕ್ಟರ್ ಶ್ರೀಧರ್ ಕಟ್ಟಿ ಅವರಿಂದ ಚಿಂತನ, 6:30ಕ್ಕೆ ರೈತರಿಗೆ ಸಲಹೆಗಳು, 6:35ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೆಣಚಿನ ಮರಡಿಯ ಕೆಂಪಮ್ಮ, ಕರ್ಯಪ್ಪ, ಹರಿಜನ್ ಮತ್ತು ಸಂಗಡಿಗರಿಂದ ಚೌಡಕಿ ಪದವನ್ನು ಕೇಳಲಿದ್ದೀರಿ. 6:50ಕ್ಕೆ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಪ್ರಾಯೋಜಿತ ಜನಸಾಮಾನ್ಯರಿಗೆ ತಂತ್ರಜ್ಞಾನ ಕಾರ್ಯಕ್ರಮ ಕೇಳಲಿದ್ದೀರಿ. ಪ್ರಸ್ತುತಿ ಮಾಯಾ ರಾಮನ್. 7:15ಕ್ಕೆ ವಚನಾಮೃತ ಪ್ರಾಯೋಜಿತ ಸಾಪ್ತಾಹಿಕ ಸಂಚಿಕೆ. 7:45ಕ್ಕೆ ಚಿತ್ರಗೀತೆಗಳು. 8:30ಕ್ಕೆ ವಿಶ್ವ ವಿಧವಾ ದಿನದ ಸಂದರ್ಭದಲ್ಲಿ ವಿಶೇಷ ಚರ್ಚೆ, ಅಬಲೆ ನಿನಗೆ ದಾರಿ ನೂರು. ಭಾಗವಹಿಸಲಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಮಂಜುಳಾ ಎಸ್ಆರ್, ರ್ಯಾಪಿಡ್ ಸಂಸ್ಥೆಯ ಸಂಸ್ಥಾಪಕಿ ವಾಣಿ ಪುರೋಹಿತ್ ಹಾಗೂ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಸಂಸ್ಥೆಯ ಸದಸ್ಯರು ಹಾಗೂ ವಕೀಲರಾದ ನೂರ್ಜಹಾನ್ ಕಿಲೆದಾರ್. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. 9:05ಕ್ಕೆ ಭಾರ್ಗವಿ ಗುಡಿ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ. 9:15ಕ್ಕೆ ಅರ್ಪಣದಲ್ಲಿ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. 9:30ಕ್ಕೆ ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ನಂದನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:30ಕ್ಕೆ ಭಾವಗೀತೆಗಳು, 10:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ, 11:00ಗೆ ನಾಟಕ ಮೌನ ಕ್ರಾಂತಿ, ರಚನೆ ಅನಿಲ್ ಬೆಟಗೇರಿ, ನಿರ್ಮಾಣ ಮನೋಹರ್ ಕುಲಕರ್ಣಿ. ಆಕಾಶವಾಣಿ ಧಾರವಾಡ. ಈಗ ಸಮಯ 11:06:40. ಇಲ್ಲಿಗೆ ಈ ಪ್ರಸಾರ ಕಾರ್ಯ ಮುಗಿಯಿತು. 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳ ಮೇಲೆ ನಮ್ಮ ನಾಳೆಯ ಪ್ರಸಾರವು ಬೆಳಿಗ್ಗೆ 5:55ಕ್ಕೆ ಆರಂಭವಾಗುವುದು. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುವುದು. ಇನ್ನು ಮುಂದೆ 11:10 ದಿಂದ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಮ್ಮೆಲ್ಲ ಆತ್ಮೀಯ

The name? Now that I 19, 20, 21, 22. This is announcer mic 2 testing.